ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 May 21 ಗುರುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಪಂಚಮಿ ತಿಥಿ, ಪುನರ್ವಸು ನಕ್ಷತ್ರ, ಗಂಡಯೋಗ, ಬಾಲವ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 Zero to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭ ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇನ್ನು ಬೆಚ್ಚಿಗೆ ಹೊದಿಕೆ ಹೊದ್ದು ಮಲ್ಕೊಂಡಿದ್ದೀರಾ? ಸಾಕು, ಎದ್ದೇಳಿ, ಕಿಟಕಿ ಆಚೆ ನೋಡಿ. ಸ್ನೇಹಿತರೆ, ಸೂರ್ಯದೇವ ಆಗ್ಲೇ ಬಂದು ನಿಮಗಾಗಿ ಕಾಯ್ತಾ ಇದ್ದಾನೆ. ಕಣ್ಣುಜ್ತಾ ಈ ಮಾತು ಕೇಳಿಸ್ಕೊಳ್ಳಿ. ಕನಸುಗಳನ್ನು ಕಾಣುತ್ತಾ ಮಲಗುವುದು ಸುಲಭ, ಆದ್ರೆ ಆ ಕನಸುಗಳನ್ನು ನನಸು ಮಾಡಲು ಎದ್ದು ನಡೆಯುವುದು ಅದಕ್ಕಿಂತ ದೊಡ್ಡ ಸಾಹಸ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ನಮ್ಮ ಗುರಿ ತಲುಪಬೇಕಾದ್ರೆ ಆ ಸುಂದರವಾದ ನಿದ್ದೆಯನ್ನ ಬಿಟ್ಟು ಹೊರಬರಲೇಬೇಕು. ಇವತ್ತಿನ ಈ ಹೊಸ ಮುಂಜಾನೆ ನಿಮಗಾಗಿ ಒಂದು ಹೊಸ ಅವಕಾಶವನ್ನ ಹೊತ್ತು ತಂದಿದೆ. ನಿನ್ನೆ ಏನಾಯ್ತು ಅನ್ನೋದು ಬೇಡ, ಇವತ್ತು ನೀವು ಏನ್ ಮಾಡ್ತೀರಾ ಅನ್ನೋದು ಮುಖ್ಯ. ಸೊ ಈಗಲೇ ಆ ಹೊದಿಕೆಯನ್ನ ಬದಿಗಿಡಿ, ಮುಖ ತೊಳೆದು ಒಂದು ಕಪ್ ಬಿಸಿ ಕಾಫಿ ಕುಡಿದು ಇವತ್ತಿನ ದಿನ ನಂದು ಅಂತ ಉತ್ಸಾಹದಿಂದ ಹೊರಡಿ ಅಂತ ಹೇಳ್ತಾ ಈಗ ಒಂದು ನುಡಿಮುತ್ತನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೋಲು ಅನ್ನೋದು ಮುಗಿದು ಹೋದ ಅಧ್ಯಾಯವಲ್ಲ, ಅದು ಗೆಲುವಿನ ಹಾದಿಯಲ್ಲಿ ಸಿಗುವ ಒಂದು ಹೊಸ ಪಾಠ ಅಷ್ಟೇ. ಹೌದು ಸ್ನೇಹಿತರೆ, ನಾವು ಯಾವ್ದಾದ್ರೂ ಕೆಲಸದಲ್ಲಿ ಸೋತಾಗ ಅಯ್ಯೋ ಮುಗಿದು ಹೋಯ್ತು ಅಂತ ಅನ್ಕೊಳ್ತೀವಿ. ಆದ್ರೆ ನೆನ್ಪಿರ್ಲಿ, ಸೂರ್ಯ ಮುಳುಗ್ತಾನೆ ಮತ್ತೆ ನಾಳೆ ಹುಟ್ಟಿ ಬರ್ತಾನೆ, ಹೊರತು ಕತ್ತಲಲ್ಲೇ ಇರೋದಿಲ್ಲ ಅಲ್ವಾ? ಸೊ ಇವತ್ತಿನ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗದಿದ್ರೂ ಪರವಾಗಿಲ್ಲ, ಆ ಪ್ರಯತ್ನದಿಂದ ಬಂದ ಅನುಭವ ಇದೆಯಲ್ಲ, ಅದು ನಿಮ್ಮನ್ನ ನಾಳೆ ದೊಡ್ಡ ಯಶಸ್ಸಿನತ್ತ ಕರೆದೊಯ್ಯುತ್ತೆ. ಹಾಗಾಗಿ ಮುಖದ ಮೇಲೆ ಒಂದು ಪುಟ್ಟ ಸ್ಮೈಲ್ ಇಟ್ಕೊಂಡು ಹೊಸ ಭರವಸೆಯೊಂದಿಗೆ ಇವತ್ತಿನ ದಿನವನ್ನ ಶುರು ಮಾಡಿ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಆ ಬೆಚ್ಚಗಿನ ಸೂರ್ಯನ ಕಿರಣಗಳ ಜೊತೆಗೆ ನಿಮ್ಮ ಕೈಯಲ್ಲಿರೋ ಆ ಬಿಸಿ ಬಿಸಿ ಕಪ್ ನಿಂದ ಬರೋ ಸುವಾಸನೆ ಇದೆಯಲ್ಲ, ಆಹಾ, ಅದು ಬರೀ ಸುಗಂಧ ಅಲ್ಲ ಸ್ನೇಹಿತರೆ, ಅದು ನಮ್ಮ ನಿಮ್ಮ ದಿನವನ್ನೇ ಎನರ್ಜೆಟಿಕ್ ಆಗಿ ಮಾಡೋ ಮ್ಯಾಜಿಕ್. ಎಸ್, ನೀವು ಗೆಸ್ ಮಾಡಿರೋದು 100% ಸತ್ಯ. ಇವತ್ತು ಮೇ 21 ಇಂಟರ್ನ್ಯಾಷನಲ್ ಟೀ ಡೇ, ಅಥವಾ ನಮ್ಮ ಹೆಮ್ಮೆಯ ಚಹಾ ದಿನ ಅಂತಾನೆ ಹೇಳ್ಬಹುದು. ಚಾಯ್ ಪ್ರೇಮಿಗಳೇ, ಎಲ್ಲಿದ್ದೀರಾ? ಒಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟುಬಿಡಿ. ಎಸ್, ನಮ್ಮಲ್ಲಿ ಒಬ್ರೊಬ್ಬರಿಗೆ ಒಂದೊಂದು ತರಹದ ಚಾಯ್ ಕ್ರೇಜ್ ಇರುತ್ತೆ. ಕೆಲವರಿಗೆ ಶುಂಠಿ ಚಹಾ ಬೇಕು ಅನ್ಸುತ್ತೆ, ಇನ್ನೂ ಕೆಲವರಿಗೆ ಏಲಕ್ಕಿ ಫ್ಲೇವರ್, ಇನ್ನೂ ಕೆಲವರಿಗೆ ಸ್ಟ್ರಾಂಗ್ ಕಟಿಂಗ್ ಚಾಯ್. ಆದ್ರೆ ಈ ಚಹಾ ಅನ್ನೋದು ನಮ್ಮ ಲೈಫ್ಗೆ ಹೇಗೆ ಬಂತು ಗೊತ್ತಾ? ಇದರ ಇತಿಹಾಸ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಸುಮಾರು 5,000 ವರ್ಷಗಳ ಹಿಂದೆ ಚೀನಾದಲ್ಲಿ ಇದರ ಕತೆ ಶುರುವಾಯಿತು ಅಂತಾರೆ. ಚೀನಾದ ಚಕ್ರವರ್ತಿ ಶೆನ್ ನುಂಗ್ ಅನ್ನೋರು ಒಂದ್ಸರಿ ಬಿಸಿ ನೀರು ಕುಡಿಯೋದಕ್ಕೆ ಇಟ್ಟಾಗ ಆ ನೀರಿಗೆ ಕಾಡಿನ ಒಂದಿಷ್ಟು ಎಲೆಗಳು ಬಂದು ಬಿದ್ವಂತೆ. ಆ ಎಲೆಗಳು ಬಿದ್ದ ತಕ್ಷಣ ನೀರಿನ ಬಣ್ಣ ಬದಲಾಯಿತು. ಆಗ ರಾಜ ಅದನ್ನ ಕುಡಿದು ನೋಡಿ ಫುಲ್ ಫಿದ ಆಗ್ಬಿಟ್ರು. ಅದೇ ನಮ್ಮ ಇವತ್ತಿನ ಚಹಾ. ಅಲ್ಲಿಂದ ಜಗತ್ತಿಗೆಲ್ಲ ಹರಡಿದ ಈ ಚಹಾವನ್ನ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯೋಕೆ ಮತ್ತು ಕುಡಿಯೋದಕ್ಕೆ ಶುರು ಮಾಡಿದ್ವಿ. ಇವತ್ತು ಚಹಾ ಅನ್ನೋದು ಬರೀ ಒಂದು ಪಾನೀಯ ಅಲ್ಲಪ್ಪ, ಅದೊಂದು ಎಮೋಷನ್ ಅಂತಾನೆ ಹೇಳ್ಬಹುದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಇಂಟರ್ನ್ಯಾಷನಲ್ ಟೀ ಡೇ ಅಥವಾ ನಮ್ಮ ಹೆಮ್ಮೆಯ ಚಹಾ ದಿನವನ್ನ ಆಚರಿಸ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ದಿನಕ್ಕೆ 3-4 ಕಪ್ ಚಹಾ ಕುಡಿತೀವಿ, ಸರಿ. ಆದ್ರೆ ಮೇ 21ನೇ ತಾರೀಕಿಗೆ ಯಾಕೆ ಇಂಟರ್ನ್ಯಾಷನಲ್ ಟೀ ಡೇ ಅಂತ ಆಚರಿಸ್ತಾರೆ ಗೊತ್ತಾ? ವಿಶ್ವಸಂಸ್ಥೆ ಈ ದಿನವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ನಮ್ಮ ದೇಶದ ಅಸ್ಸಾಂ ಆಗಿರ್ಬಹುದು, ಡಾರ್ಜಿಲಿಂಗ್ ಆಗಿರ್ಬಹುದು, ಅಥವಾ ನಮ್ಮ ಹೆಮ್ಮೆಯ ಕರ್ನಾಟಕದ ಚಿಕ್ಕಮಗಳೂರಾಗಿರ್ಬಹುದು, ಕೊಡಗು ಇರಬಹುದು, ಅಲ್ಲಿನ ಚಹಾ ತೋಟದಲ್ಲಿ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡೋ ಲಕ್ಷಾಂತರ ಕಾರ್ಮಿಕರಿದ್ದಾರೆ. ಆ ಟೀ ಎಲೆಗಳನ್ನ ಆರಿಸಿ ಪ್ರಾಸೆಸ್ ಮಾಡಿ ನಮ್ಮ ಕೈಗೆ ತಲುಪಿಸೋ ಆ ರೈತರು ಮತ್ತು ಕಾರ್ಮಿಕರ ಹಕ್ಕುಗಳ ಬಗ್ಗೆ, ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ದಿನದ ಮುಖ್ಯ ಉದ್ದೇಶವಾಗಿದೆ. ನಾವು ಕುಡಿಯೋ ಪ್ರತಿ ಸಿಪ್ ಚಹದ ಹಿಂದೆಯೂ ಒಬ್ಬ ಕಾರ್ಮಿಕನ ಬೆವರಿನ ಹನಿ ಇದೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು ಅಲ್ವಾ? ಇನ್ನ ಚಹಾ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ನೋಡಿ. ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ಸ್ಗಳು ಸಿಗ್ತಾವೆ. ಇದು ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಆದ್ರೆ ನೆನ್ಪಿರ್ಲಿ ಸ್ನೇಹಿತರೆ, ಅತಿಯಾದ್ರೆ ಅಮೃತವೂ ವಿಷ ಅನ್ನೋ ಹಾಗೆ, ಅತಿಯಾಗಿ ಚಹಾ ಕುಡಿದ್ರೆ ಅದ್ರಲ್ಲೂ ತುಂಬಾ ಸಕ್ಕರೆ ಹಾಕಿ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ಸೊ ಇವತ್ತಿನ ಸ್ಪೆಷಲ್ ಟಿಪ್ ಏನಪ್ಪಾ ಅಂತಂದ್ರೆ, ಇವತ್ತು ಸಂಜೆ ಆಫೀಸ್ ಮುಗಿಸಿ ಹೋಗುವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ನ ಕರ್ಕೊಂಡು ಹೋಗಿ ಒಂದು ಕಪ್ ಚಹಾ ಕುಡಿಸಿ. ದೂರ ಇರೋ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೋ ಅವರಿಗೊಂದು ಫೋನ್ ಮಾಡಿ, ಐ ನಿನ್ ಜೊತೆ ಟೀ ಕುಡ್ದು ಎಷ್ಟೋ ದಿನ ಆಯ್ತು, ಯಾವಾಗ ಸಿಗ್ತೀಯಾ ಅಂತ ನೆನ್ಪು ಮಾಡ್ಕೊಂಡು ಕೇಳಿ. ಯಾಕಂದ್ರೆ ಚಹಾ ಜೊತೆ ಮಾತು ಬೆಳೆದ್ರೆ ಸ್ನೇಹ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾದ್ರೆ ಇನ್ಯಾಕೆ ತಡ, ಇವತ್ತಿನ ದಿನವನ್ನ ಒಂದು ಕಪ್ ಬಿಸಿ ಬಿಸಿ ಚಹಾದೊಂದಿಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸೇದರೆ ಮುಂಜಾನೆಯ ತಂಗಾಳಿ, ಕೈಯಲ್ಲೊಂದು ಕಪ್ ಬಿಸಿ ಕಾಫಿ ಅಥವಾ ಚಹಾದ ಜೊತೆಗೆ ದಿನವನ್ನ ಶುರು ಮಾಡ್ತಾ ಇರೋ ಈ ಹೊತ್ತಿನಲ್ಲಿ ಇವತ್ತಿನ ದಿನದ ಪ್ರಾಮುಖ್ಯತೆಯನ್ನ ನಾವು ನೆನಪಿಸಲೇಬೇಕು. ಏನ್ ಗೊತ್ತಾ, ಇವತ್ತು ಮೇ 21, ದೇಶದಾದ್ಯಂತ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ ಅಥವಾ ನ್ಯಾಷನಲ್ ಆಂಟಿ ಟೆರರಿಸಂ ಡೇ ಅಂತ ಆಚರಿಸ್ತಾ ಇದ್ದೀವಿ. ಇದು ಕೇವಲ ಒಂದು ದಿನಾಂಕವಲ್ಲ ಸ್ನೇಹಿತರೆ, ನಮ್ಮ ದೇಶದ ಶಾಂತಿ, ಐಕ್ಯತೆ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು ಅಂತ ನೆನಪಿಸುವ ದಿನ. ಯಾಕೆ ಈ ದಿನವನ್ನೇ ಆಯ್ಕೆ ಮಾಡಿದ್ರು, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ತೀನಿ ಕೇಳಿ. ಈ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನದ ಇತಿಹಾಸ ನೋಡೋದಾದ್ರೆ, ನಮ್ಮ ದೇಶದ ಮಾಜಿ ಪ್ರಧಾನಿ ಯುವ ನಾಯಕ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆಯ ದಿನವನ್ನೇ ನಾವು ಈ ಜಾಗೃತಿ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ. 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ನಡೆದ ಆತ್ಮಹತ್ಯಾ ಬಾಂಬ್ ದಾಳಿಯಲ್ಲಿ ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಬೇಕಾಗಿ ಬಂತು. ಆ ಘಟನೆಯ ನಂತರ ಅಂದಿನ ಸರ್ಕಾರ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬಿತ್ತಲು ಮತ್ತು ಯುವ ಪೀಳಿಗೆ ಹಿಂಸಾಚಾರದ ಹಾದಿ ಹಿಡಿಯದಂತೆ ಜಾಗೃತಿ ಮೂಡಿಸಲು ಈ ದಿನವನ್ನ ಘೋಷಣೆ ಮಾಡ್ತು. ಭಯೋತ್ಪಾದನೆ ಅನ್ನೋದು ಕೇವಲ ಒಂದು ದೇಶದ ಸಮಸ್ಯೆಯಲ್ಲ.

ಸ್ನೇಹಿತರೆ, ಅದು ಇಡೀ ಮಾನವ ಕುಲಕ್ಕೆ ಕಂಟಕ ಅಂತಾನೆ ಹೇಳಬಹುದು. ಈ ದಿನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಹಿಂಸೆಯಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಶಾಂತಿ ಮತ್ತು ಮಾತುಕತೆಯಿಂದ ಮಾತ್ರ ಸಮಾಜವನ್ನ ಕಟ್ಟಲು ಸಾಧ್ಯ ಅನ್ನೋದನ್ನ ನೆನಪಿಸುವುದು. ಹೌದು ಸ್ನೇಹಿತರೆ, ಇವತ್ತು ದೇಶದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಒಂದು ವಿಶೇಷವಾದ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಲಾಗುತ್ತೆ. ನಾವು ರೇಡಿಯೋ ಮೂಲಕ ನಮ್ಮ ಮನೆಯಲ್ಲೇ ಇದ್ದು ಆ ಪ್ರತಿಜ್ಞೆಯನ್ನ ಮನಸ್ಸಿನಲ್ಲಿಯೇ ಅಂದುಕೊಳ್ಳಬಹುದು ಅಲ್ವಾ? ಅಹಿಂಸೆ ಮತ್ತು ಸಹಿಷ್ಣುತೆಯ ನಮ್ಮ ದೇಶದ ಸಂಪ್ರದಾಯದಲ್ಲಿ ನಮಗೆ ದೃಢ ನಂಬಿಕೆ ಇದೆ. ಎಲ್ಲ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾಚಾರವನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಮಾನವ ಕುಲದ ನಡುವೆ ಶಾಂತಿ, ಸಾಮಾಜಿಕ ಸಾಮರಸ್ಯ ಹಾಗೂ ತಿಳುವಳಿಕೆಯನ್ನು ಉತ್ತೇಜಿಸಲು ಮತ್ತು ಮಾನವ ಜೀವಿಗಳಿಗೆ ಹಾನಿ ಮಾಡುವ ವಿಚಿದ್ರಾಕಾರಕ ಶಕ್ತಿಗಳ ವಿರುದ್ಧ ಹೋರಾಡಲು ನಾವು ಬದ್ಧರಾಗಿದ್ದೇವೆ. ಸ್ನೇಹಿತರೆ, ನಮ್ಮ ಭಾರತ ಶಾಂತಿಯ ತೋಟ, ಇಲ್ಲಿ ಹಿಂಸೆಗೆ ಜಾಗವಿಲ್ಲ. ಇವತ್ತಿನ ಈ ದಿನದಂದು ನಮ್ಮ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ಮತ್ತು ಆಂತರಿಕವಾಗಿ ಪ್ರಾಣ ಮುಡುಪಾಗಿಟ್ಟಿರೋ ಎಲ್ಲ ಯೋಧರಿಗೆ, ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡೆಯೋಣ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: ಹಾಯ್, ಐ ಎಮ್ ಎ ಡಾಕ್ಟರ್. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ ಕೆ ಎಸ್ ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಮಹಾತ್ಮ ಗಾಂಧಿಯವರು ಇಂಗ್ಲಿಷ್ನಲ್ಲಿ ಬರೆದ ಪುಸ್ತಕ ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಇದರ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ. ಭಾಗ 17. ಉನ್ನತ ಶಿಕ್ಷಣ ಪಡೆದಿರುವ ವರ್ಗದವರ ಅಸಡ್ಡೆಯಿಂದ ಬಹಳ ಕಾಲದಿಂದಲೂ ಹಳ್ಳಿಗಳು ಸಂಕಟಗಳಿಗೆ ಗುರಿಯಾಗಿವೆ. ವಿದ್ಯಾವಂತರೆಲ್ಲ ನಗರವಾಸಿಗಳಾಗುತ್ತಿದ್ದಾರೆ. ಸೇವಾ ನಿಷ್ಠೆಯಿಂದ ಪ್ರಬಲವಾಗಿ ಪ್ರೇರಿತರಾದವರು ಗ್ರಾಮಗಳಲ್ಲಿ ನೆಲೆಸುವಂತೆ ಮಾಡಿ ಗ್ರಾಮೀಣ ಜನತೆಯ ಸೇವೆಗೆ ಅರ್ಪಣಾ ಭಾವನೆಯಿಂದ ಸಿದ್ಧರಾಗಿ ಆತ್ಮವಿಕಾಸ ಪಡೆಯುವಂತೆ ಗ್ರಾಮಸ್ಥರ ನಿಕಟವಾದ ಮತ್ತು ಆರೋಗ್ಯಕರವಾದ ಸಂಪರ್ಕ ಸಾಧಿಸುವುದೇ ಗ್ರಾಮ ಪುನರುಜ್ಜೀವನ ಚಳುವಳಿ.
3: ಭಾಗ 18. ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಲಭಿಸುವುದಾದರೆ, ಅದರಿಂದಾಗಿ ಜಗತ್ತಿಗೂ ಸ್ವಾತಂತ್ರ್ಯ ಸಾಧ್ಯವಾಗಬೇಕಾದರೆ, ಇಂದಾಗಲಿ ನಾಳೆಯಾಗಲಿ ಜನರು ಸಣ್ಣ ಸಣ್ಣ ಪರಸ್ಪರ ನಿಕಟವಾದ ಸಾಮೂಹಿಕ ನೆಲೆಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಜೀವಿಸಬೇಕೆಂಬ ವಾಸ್ತವ ಸತ್ಯವನ್ನು ಕಂಡುಕೊಳ್ಳುವುದು ಅತ್ಯಗತ್ಯ. ಕೋಟಿ ಕೋಟಿ ಜನರು ದೊಡ್ಡ ನಗರಗಳಲ್ಲೂ ಅರಮನೆಗಳಲ್ಲೂ ಪರಸ್ಪರ ಶಾಂತಿಯುತ ಬಾಳನ್ನು ಎಂದಿಗೂ ರೂಪಿಸಿಕೊಳ್ಳಲಾರರೆಂಬುದು ಖಚಿತ.
2: ಭಾಗ 19. ಈಗಿರುವಂತೆಯೇ ನಮ್ಮ ಗ್ರಾಮ ಜೀವನ ಇರಬೇಕೆಂದು ನಾನು ಬಯಸುತ್ತೇನೆ ಎಂದು ಭಾವಿಸಬಾರದು. ನನ್ನ ಆದರ್ಶ ಗ್ರಾಮದಲ್ಲಿ ಜಾಣರಾದ ಜನ ವಾಸಿಸುತ್ತಾರೆ, ಪ್ರಾಣಿಗಳಂತೆ ಕತ್ತಲಿನ ಕೊಳೆಗೇರಿಯಲ್ಲಿ ಬದುಕುತ್ತಿರುವುದಿಲ್ಲ. ಸಮಸ್ತ ಜಗತ್ತಿನೆದುರು ನಿರ್ಭಯವಾಗಿ ನಿಲ್ಲಲು ಶಕ್ತರಾದ ಪುರುಷರು, ಸ್ತ್ರೀಯರು ಸ್ವತಂತ್ರ ವ್ಯಕ್ತಿಗಳಾಗಿರುತ್ತಾರೆ. ಯಾರು ಸೋಮಾರಿಗಳಾಗಿರರು, ಯಾರು ಭೋಗವಿಲಾಸ ಜೀವನದಲ್ಲಿ ಲೋಲುಪ್ತರಾಗಿರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪಾಲಿನ ಶ್ರಮ ನಿಷ್ಠೆಯನ್ನು ಸಮಾಜಕ್ಕೆ ಅರ್ಪಿಸಬೇಕಾಗುತ್ತದೆ. ಇಂಥ ಗ್ರಾಮದಲ್ಲಿ ಆಧುನಿಕ ಸೌಲಭ್ಯಗಳಾದ ರೈಲು, ಅಂಚೆ ಮತ್ತು ತಂತಿ ಸೇವೆಗಳು ಮುಂತಾದವುಗಳೆಲ್ಲವೂ ಇರುತ್ತವೆ ಎಂದು ನಾನು ಭಾವಿಸಬಲ್ಲೆ. ನನ್ನ ಮಟ್ಟಿಗೆ ಹೇಳುವುದಾದರೆ ಜೀವನದ ನೆಮ್ಮದಿ ಲಭ್ಯವಾಗುವುದು ಅಗತ್ಯ. ಮಿಕ್ಕೆಲ್ಲವೂ ತಾನಾಗಿ ಒದಗುತ್ತವೆ, ಆದರೆ ನಿಜವಾದ ತಿರುಳು ಮಾಯವಾದರೆ ಎಲ್ಲವೂ ನಾಶವಾಗುತ್ತದೆ.
3: ಭಾಗ 20. ಗ್ರಾಮಗಳು ನಾಶವಾದಲ್ಲಿ ಭಾರತವೂ ನಾಶವಾಗುತ್ತದೆ ಎಂದು ನಾನು ಹೇಳಬಯಸುತ್ತೇನೆ. ಆಗ ಭಾರತವು ಭಾರತ ದೇಶವಾಗಿ ಉಳಿದಿರುವುದಿಲ್ಲ. ಈ ರಾಷ್ಟ್ರ ಯಾವ ಸಂದೇಶವನ್ನು ಜಗತ್ತಿಗೆ ನೀಡಬೇಕೋ ಅದು ಇಲ್ಲವಾಗುತ್ತದೆ. ಗ್ರಾಮಗಳನ್ನು ಶೋಷಣೆ ಮಾಡುವುದು ಪೂರ್ಣವಾಗಿ ನಿಂತರೆ ಮಾತ್ರವೇ ಗ್ರಾಮ ಪುನರುಜ್ಜೀವನ ಸಾಧ್ಯವಾದೀತು. ಬೃಹತ್ ರೀತಿಯ ಔದ್ಯೋಗಿಕ ಯಾಂತ್ರೀಕರಣದಿಂದ ಸ್ಪರ್ಧೆಯ ಮತ್ತು ಮಾರುಕಟ್ಟೆಗಳ ಸಮಸ್ಯೆಗಳು ಉಲ್ಬಣವಾಗುವುದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಳ್ಳಿಗಳ ಆರ್ಥಿಕ ಶೋಷಣೆ ಅನಿವಾರ್ಯವಾಗಿ ಬಿಡುತ್ತದೆ. ಆದ್ದರಿಂದ ಗ್ರಾಮಗಳು ಸ್ವಾವಲಂಬಿಗಳಾಗುವ ಕಡೆಗೆ ನಾವು ಗಮನವನ್ನೆಲ್ಲ ಕೇಂದ್ರೀಕರಿಸಬೇಕು. ಪ್ರಮುಖವಾಗಿ ತನ್ನ ಬಳಕೆಗಾಗಿಯೇ ವಸ್ತುಗಳನ್ನು ಉತ್ಪಾದಿಸುವಂತಾಗಬೇಕು. ಗ್ರಾಮ ಜೀವನದಲ್ಲಿ ಈ ಗುಣಗಳಿರುವ ಗ್ರಾಮ ಕೈಗಾರಿಕೆಗಳನ್ನು ವ್ಯವಸ್ಥೆಗೊಳಿಸುವುದಾದರೆ ಗ್ರಾಮಸ್ಥರು ಅತ್ಯಂತ ಆಧುನಿಕ ಯಂತ್ರ ಕುಶಲತೆಗಳನ್ನು ಉಪಕರಣಗಳನ್ನು ಬಳಸಿಕೊಳ್ಳಲು ಯಾವ ಅಭ್ಯಂತರವೂ ಇರುವುದಿಲ್ಲ. ಇವುಗಳನ್ನು ತಾವೇ ಮಾಡಿಕೊಂಡು ಬಳಸಲು ಸಮರ್ಥರಾಗಬೇಕು. ಈ ಸಾಧನಗಳನ್ನು ಬಳಸಿಕೊಂಡು ಇತರರನ್ನು ಶೋಷಣೆ ಮಾಡದ ಹಾಗೆ ಇರಬೇಕಾದುದು ಅತ್ಯಗತ್ಯ.
2: ಭಾಗ 21. ಸ್ವರ್ಣಮಯ ಹೃದಯವಂತಿಕೆ, ತನ್ನ ದೇಶಕ್ಕಾಗಿ ಸಂವೇದನೆ, ಅದಕ್ಕಾಗಿ ಶಿಕ್ಷಣ ಪಡೆಯಲು ಮತ್ತು ಮುನ್ನಡೆಸಲ್ಪಡಲು ಆಕಾಂಕ್ಷೆ, ಇವುಗಳಿಂದ ಕೂಡಿರುವ ಜನಕೋಟಿಯ ತರಬೇತಿಯನ್ನು ನಾವು ಕೈಗೊಳ್ಳಬೇಕಾಗಿದೆ. ಇದಕ್ಕಾಗಿ ಕೆಲವು ಜಾಣರು ಪ್ರಾಮಾಣಿಕರು ಆದ ಕಾರ್ಯಕರ್ತರ ಅಗತ್ಯವಿದೆ. ಈ ಕಾರ್ಯ ಕೈಗೊಂಡಾಗ ಇಡೀ ರಾಷ್ಟ್ರವೇ ಜಾಣತನದಿಂದ ವರ್ತಿಸುವಂತೆ ಸಂಘಟಿಸಬಹುದು. ಆಗ ಜನಜಂಗುಳಿಯ ಅರಾಜಕ ಸ್ಥಿತಿಯಿಂದ ಸುವ್ಯವಸ್ಥಿತ ಪ್ರಜಾಪ್ರಭುತ್ವ ಅಥವಾ ಸ್ವರಾಜ್ಯದೆಡೆಗೆ ನಾವು ವಿಕಾಸಗೊಳ್ಳಬಹುದು.
3: ಭಾಗ 22. ತನ್ನಷ್ಟೇ ಪ್ರಾಚೀನವಾದ ಗ್ರಾಮಗಳ ಭಾರತವನ್ನು ಅಥವಾ ವಿದೇಶಿ ಪ್ರಾಬಲ್ಯದಿಂದ ಸೃಷ್ಟಿಯಾಗಿ ಹೀಗೆ ಬೆಳೆದಿರುವ ನಗರಗಳ ಭಾರತವನ್ನು, ಈ ಎರಡರಲ್ಲಿ ಒಂದನ್ನು ನಾವು ಆರಿಸಿಕೊಳ್ಳಬೇಕಾಗಿದೆ. ಗ್ರಾಮಗಳ ಸಂಪತ್ ಸಮೃದ್ಧಿಯನ್ನೆಲ್ಲ ಹೀರುತ್ತಿರುವ ನಗರಗಳು ಈಗ ಪ್ರಭುತ್ವ ನಡೆಸುತ್ತಾ ಗ್ರಾಮ ಜೀವನ ನಾಶವಾಗಿ ಹೋಗುವಂತೆ ಮಾಡಿವೆ. ಗ್ರಾಮಗಳ ಶೋಷಣೆ ಒಂದು ವ್ಯವಸ್ಥಿತ ಹಿಂಸೆ ಎನಿಸುತ್ತದೆ. ಸ್ವರಾಜ್ಯದಲ್ಲಿ ನಾವು ನಮ್ಮ ಗ್ರಾಮಗಳಿಗೆ ಯೋಗ್ಯ ಸ್ಥಾನವನ್ನು ಕೊಡಲೇಬೇಕು.
2: ಭಾಗ 23. ಆರ್ಥಿಕ ಸಮಾನತೆಯ ಭದ್ರ ಬುನಾದಿಯ ಮೇಲೆ ನಿರ್ಮಾಣ ಮಾಡದೇ ಹೋದಲ್ಲಿ ಗ್ರಾಮ ಪುನರ್ರಚನೆಯ ಸಮಗ್ರ ಕಾರ್ಯಕ್ರಮಗಳೆಲ್ಲ ಮರಳಿನ ಮೇಲೆ ಕಟ್ಟುವ ರಚನೆಯಾಗುತ್ತದೆ. ಆರ್ಥಿಕ ಸಮತೆ ಎಂದೊಡನೆ ಸಮಸ್ತ ಪ್ರಾಪಂಚಿಕ ವಸ್ತುಗಳೆಲ್ಲವನ್ನೂ ಎಲ್ಲರೂ ಸಮಾನವಾಗಿ ಹೊಂದಿರಬೇಕು ಎಂದು ಎಂದಿಗೂ ಅರ್ಥವಲ್ಲ. ಆದರೆ ಒಂದು ವಾಸಕ್ಕೆ ಯೋಗ್ಯ ಮನೆ, ಸಾಕಷ್ಟು ಮತ್ತು ಪುಷ್ಟಿಕರ ಆಹಾರ ಮತ್ತು ಮೈಮುಚ್ಚುವುದಕ್ಕಾಗಿ ಬಳಸಲು ಸಾಕಷ್ಟು ಖಾದಿ ಬಟ್ಟೆ, ಇವುಗಳು ಎಲ್ಲರಿಗೂ ದೊರೆತಿರಬೇಕು ಎನ್ನುವುದು ಖಂಡಿತವಾಗಿ ಸಮಾನತೆಯ ತಿರುಳು. ಹಾಗೆಯೇ ಈಗಿರುವ ದಾರುಣ ಆರ್ಥಿಕ ಅಸಮಾನತೆಯನ್ನು ನಿರಸನಗೊಳಿಸಲು ಹಿಂಸಾತ್ಮಕ ಮಾರ್ಗಗಳನ್ನು ಮಾತ್ರ ಅನುಸರಿಸಬೇಕೆಂದು ಅದರಲ್ಲಿ ಇಂಗಿತವಾಗಿದೆ.
3: ಭಾಗ 24. ನಮ್ಮ ಅವಶ್ಯಕತೆಗಳನ್ನು ಅತಿಯಾಗಿ ಹೆಚ್ಚಿಸಿಕೊಂಡು ಹೋಗುವುದರಿಂದಲ್ಲ, ಅವುಗಳನ್ನು ಸ್ವಯಂ ಪ್ರೇರಿತರಾಗಿ ಬುದ್ಧಿಪೂರ್ವಕವಾಗಿ ಕಡಿಮೆ ಮಾಡಿಕೊಳ್ಳುವುದೇ ನಾಗರಿಕತೆಯ ನಿಜವಾದ ಲಕ್ಷಣ. ಅದರಿಂದ ನಿಜವಾದ ಸಂತೋಷವು ತೃಪ್ತಿ ಭಾವನೆಯು ವೃದ್ಧಿಸಿ ಸೇವೆಯ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಸತತ ಪ್ರಯತ್ನದಿಂದ ನಮ್ಮ ಬೇಕುಗಳನ್ನು ಕಡಿತಗೊಳಿಸುವುದು ಸಾಧ್ಯ. ಹೀಗೆ ಸಾಧಿಸಿದ ಸಂಯಮ ಹರ್ಷದಾಯಕವಾಗುತ್ತದೆ. ಅದರಿಂದ ದೇಹಾರೋಗ್ಯವೂ ಮನಃಶಾಂತಿಯೂ ಲಭ್ಯವಾದೀತು. ಪ್ರಕೃತಿಯಲ್ಲಿನ ಮೃಗಾ ಪಕ್ಷಿಗಳಿದ್ದಂತೆ ಪ್ರತಿಯೊಬ್ಬ ಮಾನವನಿಗೂ ಜೀವನಾವಶ್ಯಕತೆಗಳ ಬಗ್ಗೆ ಸಮಾನ ಹಕ್ಕಿರುತ್ತದೆ. ಪ್ರತಿಯೊಂದು ಹಕ್ಕಿನ ಜೊತೆಗೂ ಅದಕ್ಕೆ ಅನುಗುಣವಾದ ಕರ್ತವ್ಯವೂ ಇರುತ್ತದೆ. ಹಾಗೆಯೇ ಅವುಗಳ ಮೇಲೆ ದಬ್ಬಾಳಿಕೆ ಸಂಭವಿಸಿದಾಗ ಅದಕ್ಕೆ ಅನುಗುಣವಾದ ಪರಿಹಾರ ಮಾರ್ಗವೂ ಉಂಟು. ಆದ್ದರಿಂದ ನಮ್ಮ ಮೂಲಭೂತವಾದ ಪ್ರಾಥಮಿಕ ಸಮಾನತೆಯನ್ನು ಸ್ಥಾಪಿಸಿಕೊಳ್ಳಲು ನಮ್ಮ ಹಕ್ಕುಗಳಿಗೆ ಅನುಗುಣವಾದ ಕರ್ತವ್ಯಗಳನ್ನು ಅರಿತುಕೊಳ್ಳುವುದೇ ಮುಖ್ಯ. ಶರೀರ ಶ್ರಮದ ದುಡಿಮೆಯೇ ಪ್ರಾಥಮಿಕ ಕರ್ತವ್ಯ. ಅದರ ಫಲಾನುಭವವನ್ನು ಕಸಿದುಕೊಳ್ಳುವ ಯಾವುದೇ ಶಕ್ತಿಯಾಗಲಿ ಅದರೊಡನೆ ಅಸಹಕಾರ ಮಾಡುವುದೇ ಪರಿಹಾರದ ಮಾರ್ಗ.
2: ಈ ಭಾಗವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
2: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಯಾವೀರ ದಸರಯ್ಯ ಹಾಗೂ ಅನುಭವಿ ಶರಣೆ ವೀರಮ್ಮ ಇವರ ಪರಿಚಯ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ನೋಡೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ದಯಾವೀರ ದಸರಯ್ಯ ಮತ್ತು ಅನುಭವಿ ಶರಣೆ ವೀರಮ್ಮ ಇವರ ಪರಿಚಯದೊಂದಿಗೆ ಇವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ದಸರಯ್ಯ ಮತ್ತು ಶರಣೆ ವೀರಮ್ಮ ಇವರ ಪರಿಚಯವನ್ನ ಮಾಡ್ಕೊಳ್ಬೋದಾ?
12: ಶುಭೋದಯ. ವಚನ ವಿಹಾರ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ RJ ಪವಿತ್ರ ಮೇಡಮ್ ರವರಿಗೂ ಶರಣೋ ಶರಣಾರ್ಥಿಗಳು. ನಾನು ಇಂದು ದಯಾವೀರನೆಂದು ಪ್ರಖ್ಯಾತರಾದ ದಸರಯ್ಯ ಮತ್ತು ಅನುಭವಿ ಶರಣೆ ವೀರಮ್ಮನವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂಬ ವಿಶ್ವಗುರು ಬಸವಣ್ಣನವರ ಈ ವಚನಕ್ಕೆ ವ್ಯಾಖ್ಯಾನದಂತೆ ಬದುಕು ಸಾಗಿಸಿದವರು ಶರಣ ದಸರಯ್ಯ ಮತ್ತು ವೀರಮ್ಮ. ದಯೆಯ ಸಾಕಾರ ಮೂರ್ತಿಯಾಗಿ ದಸರಯ್ಯ ಮತ್ತು ವೀರಮ್ಮ ನಮ್ಮ ಮುಂದೆ ನಿಲ್ಲುತ್ತಾರೆ. ಜೀವಿಯ ನೋವೇ ಲಿಂಗದೇವನ ನೋವು. ಯಾರಿಗೂ ನೋವು ಕೊಡಬಾರದು. ಇನ್ನೊಬ್ಬರಿಗೆ ನೋವು ಕೊಟ್ಟರೆ ದೇವರಿಗೂ ನೋವಾಗುತ್ತದೆ. ಅಷ್ಟೇ ಅಲ್ಲ, ಗಿಡಮರಗಳಿಗೂ ಜೀವ ಚೈತನ್ಯವಿದೆ ಎಂದು ಸಾರಿದವರು ದಸರಯ್ಯ ಮತ್ತು ವೀರಮ್ಮನವರು. ಇವರು ಬಸವಣ್ಣನವರ ಸಮಕಾಲೀನ ಶರಣ ದಂಪತಿಗಳಾಗಿದ್ದರು. ಗಿಡ ಮರಗಳಿಗೂ ಜೀವ ಇದೆ ಎಂಬುದನ್ನ ತೋರಿಸಲು ಅವರ ಜೀವನದಲ್ಲಿ ಒಂದು ನಡೆದ ಪ್ರಸಂಗ ಈ ರೀತಿಯಾಗಿದೆ. ಒಂದು ದಿನ ವೀರಮ್ಮನ ಪತಿ ದಸರಯ್ಯ ಪ್ರತಿನಿತ್ಯದಂತೆ ಹೂವು ತರಲು ಹೋಗಿದ್ದರು. ಹೂವು ಬಿಡಿಸುವಾಗ ನೋವಿನ ದನಿ ಕೇಳಿದಂತೆ ಆಗುತ್ತದೆ. ಹೂ ಕಡಿದ ಸ್ಥಳದಿಂದ ನೀರು ಒಸರುತ್ತಿದೆ. ಹೂವು ತಾರದೆ ಹಾಗೆ ನೋವಿನಿಂದ ದಸರಯ್ಯ ಮನೆಗೆ ಬರುತ್ತಾರೆ. ಮುಖ ಸಪ್ಪೆಯಾಗಿರುತ್ತದೆ, ಅವರ ಕಣ್ಣಲ್ಲಿ ನೀರು ಕಾಣಿಸುತ್ತದೆ. ಆಗ ವೀರಮ್ಮನವರು, ಏಕೆ ದಸರಯ್ಯನವರೇ, ಶರಣರಿಗೆ ನೋವುಂಟೆ? ಲಿಂಗದೇವನ ಭಕ್ತರಾದ ನಮಗೆ ಚಿಂತೆ ಏಕೆ? ಅದೇನು ಚಿಂತಿಸುತ್ತಿರುವಿರಿ? ಶಿವಕೃಪೆಯಿಂದ ಎಲ್ಲವೂ ಇದೆ, ದುಃಖವೇಕೆ? ಕಣ್ಣೀರು ಹಾಕಲಿಕ್ಕೆ ಕಾರಣವೇನು ಎಂದು ವೀರಮ್ಮ ಪತಿಯನ್ನ ಪ್ರಶ್ನಿಸುತ್ತಾರೆ. ಆಗ ದಸರಯ್ಯ ಹೇಳುತ್ತಾರೆ, ನನ್ನ ಕಣ್ಣೀರು ತಾತ್ವಿಕ ಆಸೆಗಾಗಿ ಅಲ್ಲ, ಧನ ಸಂಪತ್ತಿಗಾಗಿ ಅಲ್ಲ. ಇಂದು ನಾನು ಹೂ ಬಿಡಿಸುವಾಗ ಹೂ ಕಡಿದ ಗಿಡದಿಂದ ಹಾ ಎಂಬ ನೋವಿನ ಧ್ವನಿ ಕೇಳಿ ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ಇಂದು ಲಿಂಗ ಪೂಜೆಗೆ ಹೂ ತರಲಿಲ್ಲ, ಹಾಗೆಯೇ ಬಂದೆ ಎನ್ನುತ್ತಾರೆ. ವೀರಮ್ಮ ತನ್ನ ಗಂಡನಿಗೆ ಧೈರ್ಯ ಹೇಳುತ್ತಾರೆ, ನೀವೇನು ದುಃಖಿಸಬೇಡಿ, ಗಾಬರಿಯಾಗಬೇಡಿ. ನಾಳೆಯಿಂದ ನಾವು ಸಂಜೆ ಹೋಗಿ ಗಿಡದ ಕೆಳಗೆ ಸಾರಣೆಯನ್ನ ಮಾಡೋಣ, ಹಾಗೆ ಸ್ವಚ್ಛ ಮಾಡಿ ಬರೋಣ. ರಾತ್ರಿ ಸಮಯದಲ್ಲಿ ಗಿಡದಿಂದ ಹೂ ಬಿಡುತ್ತವೆ, ಆ ಹೂವುಗಳನ್ನು ದೇವರು ಕೊಟ್ಟ ಪ್ರಸಾದವೆಂದು ದೇವರಿಗೆ ಅರ್ಪಿಸೋಣ. ಈ ರೀತಿಯಾಗಿ ವೀರಮ್ಮ ಗಂಡನಿಗೆ ಧೈರ್ಯ ಹೇಳುತ್ತಾರೆ, ಹೇಳಿ ಸತ್ಯದ ಅರಿವನ್ನ ಮೂಡಿಸುತ್ತಾರೆ. ಹಾಗೆ ಅಂದಿನಿಂದ ಅವರು ತಂಗಾಳಿಯಲ್ಲಿ ಬಿದ್ದ ಹೂವುಗಳನ್ನ ದೇವರಿಗೆ ಅರ್ಪಿಸುತ್ತಿದ್ದರು. ಇದಕ್ಕೆ ಪೂರಕವಾಗಿ ಇರುವ ಅವರ ಒಂದು ವಚನ ಈ ರೀತಿ ಇದೆ. ಉದುರಿ ಬೀಳುವ ನಕ್ಕ ನಿನ್ನ ಹಂಗಯ್ಯ, ಉದುರಿ ಬಿದ್ದ ಬಳಿಕ ಎನ್ನಡವೆಯ್ಯ ತಂದೆ, ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದ ಬಗೆದಷ್ಟು ಅವ ಹರಿದು ಇನ್ನಾರಿಗೆ ಅರ್ಪಿಸುವೆ, ತೊಟ್ಟು ಬೀಳುವನ್ನಕ್ಕ ಎಂದು ಬೇಡಿಕೊಳ್ಳುತ್ತಿದ್ದರು. ನಾ ಪೂಜಿಸುವ ನಕ್ಕ ನೀ ದೇವ, ಎನ್ನ ಪೂಜೆಗೊಳಗಾದಲ್ಲಿ ನೀ ಭಕ್ತ, ನೀ ನಿತ್ಯನಯ್ಯ ಮರೆಯದಿರು ಎಂದು ದೇವರನ್ನೇ ಹೆಚ್ಚಿಸುತ್ತಿದ್ದರು. ಸರ್ವಭೂತ ಹಿತವೇ ತನ್ನ ವೃತವೆಂದು ನಡೆದರು. ಅಹಿಂಸೆ ಅವರ ಉಸಿರು, ಅವರ ಭೂತಹಿತ ರತಿ ಅವರ ಕಣ್ಣಾಗಿದ್ದವು. ಎಲ್ಲವನ್ನು ಓದಿ ಎಲ್ಲವನ್ನು ಅರಿದು ಜೀವಿಯ ನೋವೇ ಲಿಂಗದ ನೋವು ಎಂದು ತಿಳಿದಿದ್ದರು. ಅವರ ನಡೆ ನುಡಿಯಲ್ಲಿ ತನ್ನಿಂದ ಹಿಂಸೆಯಾಗದಂತೆ ಅಹಿಂಸೆಯ ಅಪರಾವತಾರಿಯಾಗಿ ವರ್ತಿಸುತ್ತಿದ್ದರು.
11: ವಚನಕಾರರಾದಂತಹ ದಸರಯ್ಯ ಮತ್ತು ವೀರಮ್ಮ ದಂಪತಿಗಳು ಯಾರಿಗೂ ತೊಂದರೆ ಕೊಡದ ಹಾಗೆ ಯಾವ ಜೀವಿಗೂ ಕೂಡ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಕೂಡ ಉಸಿರಾಡುತ್ತೆ, ಅದಕ್ಕೆ ಜೀವ ಇದೆ, ನಾವು ಯಾವುದೇ ಕಾರಣಕ್ಕೆ ಅದಕ್ಕೆ ತೊಂದರೆ ಕೊಡಬಾರದು, ಬೇರೆಯವರಿಗೆ ತೊಂದರೆ ಆಗದಂತೆ ಬದುಕಿ ತೋರಿಸಬೇಕು ಎಂಬ ಅಚಲವಾದಂತಹ ನಿಲುವನ್ನ ಹೊಂದಿದವರು ದಸರಯ್ಯ ದಂಪತಿಗಳು. ಅಂತಹ ಮಹಾನ್ ವ್ಯಕ್ತಿಯ ಕುರಿತಾಗಿ ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣ ದಸರಯ್ಯ ದಂಪತಿಗಳ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: 12ನೇ ಶತಮಾನದಲ್ಲಿಯೇ ದಸರಯ್ಯನವರು ಹೇಳಿದ ಈ ಮಾತುಗಳು ನಮಗೆ 1895ರಲ್ಲಿ ಭಾರತದ ಸಸ್ಯಶಾಸ್ತ್ರಜ್ಞರಾದ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸರು ಸಸ್ಯಗಳಿಗೂ ಜೀವವಿದೆ ಮತ್ತು ಹೊರಗಿನ ಪ್ರಭಾವಗಳಿಗೆ ಸ್ಪಂದಿಸುತ್ತವೆ ಎಂದು ತಿಳಿಸಿದ್ದನ್ನ ನಾವು ಕಾಣಬಹುದು. ಹಾಗೆಯೇ ಅದನ್ನು ಪ್ರತಿಪಾದಿಸಲು ಅವರು ಕ್ರಿಸ್ಟೋಗ್ರಾಫ್ ಎಂಬ ಸೂಕ್ಷ್ಮ ಉಪಕರಣವನ್ನು ಕಂಡುಹಿಡಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದಲ್ಲವೇ. ದಸರಯ್ಯನವರ ಜೀವನದ ಇನ್ನೊಂದು ಘಟನೆ, ದಸರಯ್ಯನವರ ಅಹಿಂಸೆಯನ್ನು ಹೊರಗೆ ಹಚ್ಚಿ ನೋಡಲು ಕೆಲವು ಕುಟಿಲ ಮತಿಗಳು ಮೋಟಮಲ್ಲಗ ಎಂಬ ದುರಾತ್ಮನನ್ನು ದಸರಯ್ಯನವರ ಬಳಿಗೆ ಅವರನ್ನು ಹಿಂಸಿಸಲು ಕಳಿಸುತ್ತಾರೆ. ಆಗ ಅವನು ಬಂದು ಅವರನ್ನು ಹೊಡೆದು ತುಂಬಾ ನೋಯಿಸುತ್ತಾರೆ. ಅವನೇ ಹೊಡೆದು ಸುಸ್ತಾಗುತ್ತಾನೆ. ಅವನ ಹಿಂಸಾ ಕೃತ್ಯವನ್ನು ಅಹಿಂಸೆಯಿಂದಲೇ ತಾಳಿಕೊಂಡವರು ದಸರಯ್ಯನವರು. ಮೋಟು ಮಲ್ಲಗನಿಗೆ, ಪಾಪ ನಿನ್ನ ಕೈಗಳಿಷ್ಟು ನೊಂದವಲ್ಲ, ನನ್ನನ್ನು ಹೊಡೆದು ನಿನ್ನ ಕೈಗಳಿಗಿಷ್ಟು ನೋವಾಗಿತೋ ಎಂದು ಅವರನ್ನೇ ಸಂತೈಸುತ್ತಾರೆ. ಹೀಗೆ ಅಹಿಂಸೆಯ ಪರಾಕಾಷ್ಠತೆಯನ್ನು ಮೆರೆದವರು ದಸರಯ್ಯನವರು. ದಸರಯ್ಯನವರ ಜನ್ಮಸ್ಥಳ ಆಂಧ್ರ ಪ್ರದೇಶದ ರಾಮಗೊಂಡ. ಆಂಧ್ರ ಪ್ರದೇಶದಲ್ಲಿ ಬಸವಣ್ಣನವರ ಕೀರ್ತಿ ಇವರಿಗೆ ಬೀಳುತ್ತದೆ. ಹಾಗೆಯೇ ದಸರಯ್ಯ ವೀರಮ್ಮನವರು ಕಲ್ಯಾಣದ ಕೀರ್ತಿ ಕೇಳಿ ಶರಣರ ಬಳಗದಲ್ಲಿ ಇದ್ದುಕೊಂಡು ತಾವೂ ನಿಜಾನಂದವನ್ನು ಪಡೆಯಬೇಕು ಎಂದು ಹಂಬಲಿಸಿ ಕಲ್ಯಾಣಕ್ಕೆ ಬರುತ್ತಾರೆ. ದಸರಯ್ಯನವರು ದಸರೇಶ್ವರ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಅವರ ಪತ್ನಿ ವೀರಮ್ಮ ಪತಿಗೆ ತಕ್ಕ ಸತಿಯಾಗಿದ್ದರು. ಅವರು ಗುರುಲಿಂಗ ಜಂಗಮ ಸೇವೆಯಲ್ಲಿರುತ್ತಿದ್ದರು. ಭಕ್ತಿವಂತರಾಗಿ ಶಿವಯೋಗ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮರೆಯುತ್ತಿದ್ದರು. ಅವರು ಗುರುಶಾಂತೇಶ್ವರ ಎಂಬ ಗುರುಗಳಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಇಷ್ಟಲಿಂಗ ಯೋಗವನ್ನು ಮಾಡಿ ಅನುಭವವನ್ನು ಪಡೆದುಕೊಂಡರು. ಅವರು ತಮ್ಮ ಗುರುಗಳಾದ ಶಾಂತಲಿಂಗೇಶ್ವರ ಎಂಬ ವಚನಾಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಅವರ ವಚನಗಳಲ್ಲಿ ಹೆಚ್ಚಾಗಿ ಪಾದೋದಕ ಪ್ರಸಾದ ತತ್ವ, ಮನದ ಚಂಚಲತೆ, ಶರಣ ನಿಲುವು, ವೃತಾಚರಣೆ, ನಿಷ್ಠೆ ವಿಷಯಗಳ ಬಗ್ಗೆ ಅನುಭವದ ರಸ ತುಂಬಿಕೊಂಡಿದೆ. ವೀರಮ್ಮಳು ಅಂಧಶ್ರದ್ಧೆ ಶೋಷಣೆಗೆ ಒಳಗಾಗಿದ್ದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಅವರನ್ನು ಅನುಭವ ಮಂಟಪಕ್ಕೆ ಕರೆತಂದು ಲಿಂಗ ದೀಕ್ಷೆ ಕೊಟ್ಟು ಪರಿವರ್ತನೆ ಮಾಡುತ್ತಾರೆ.
2: ಗೌಪ್ಯ ವಚನಕಾರರಾದಂತ ಶಿವಶರಣ ದಸರಯ್ಯನವರ ವಿಚಾರಧಾರೆಯನ್ನ ಹಾಗೆ ಅವರ ಜೀವನ ವೃತ್ತಾಂತದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶ್ರೀಮತಿ ಜಯಮ್ಮ ಕುಪ್ಸದವರು ಹೇಳ್ತಾ ಇದ್ರು. ಶಿವಶರಣರಾದಂತಹ ದಸರಯ್ಯನವರಲ್ಲಿ ಇದ್ವಂತಹ ತಾಳ್ಮೆ ಇರ್ಬೋದು, ಹಾಗೆ ಯಾರಿಗೂ ಕೂಡ ನಾವು ನೋವನ್ನ ಕೊಡಬಾರ್ದು, ಯಾರಿಗೂ ತೊಂದರೆ ಕೊಡದೆ ನಾವು ಜೀವನವನ್ನ ಹೇಗೆ ಕಟ್ಕೊಳ್ಬೇಕು ಎಂಬುದನ್ನ ದಸರಯ್ಯನವರ ಜೀವನದಿಂದ ತಿಳಿಬಹುದು ಸ್ನೇಹಿತರೆ. ನಂತರದಲ್ಲಿ ಸಹ ಶಿವಶರಣ ದಸರಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ಶ್ರೀಮತಿ ಜಯಮ್ಮ ಕುಪ್ಸದವರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣ ದಸರಯ್ಯನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಇಂದಿನ ಕಾಲಘಟ್ಟಕ್ಕೆ ಸೂಕ್ತವೆನಿಸುವ ಪ್ರಸ್ತುತ ದಸರಯ್ಯನವರ ಈ ವಚನವನ್ನ ನೋಡೋಣ. ಎಲ್ಲವನರಿದಲ್ಲಿ ಕಡೆಯಲ್ಲಿ ಕೊಲ್ಲಬೇಕೆಂಬುದೊಂದು ಭೇದ ಉಂಟೆ? ಶಾಸ್ತ್ರವನ್ನೆಲ್ಲ ಕಲಿತಲ್ಲಿ ಗೆಲ್ಲ ಸೋಲಕ್ಕೆ ಹೋರಬೇಕೆಂಬುದು ಕಡೆಯಲ್ಲಿ ಒಂದು ಸೊಲ್ಲುಂಟೆ? ಪುರಾಣವನ್ನೆಲ್ಲ ನೋಡಿದಲ್ಲಿ ಸರ್ವ ಜೀವವ ಕೊಲ್ಲು ಹೊರೆ ಎಂಬುದೊಂದು ದಳ್ಳುರಿ ಉಂಟೆ? ಶ್ರುತಿಯ ಕೇಳುವಲ್ಲಿ, ಸ್ಮೃತಿಯನ್ನ ಅಂಗೀಕರಿಸುವಲ್ಲಿ ಸರ್ವ ಹತವ ಮಾಡಬೇಕೆಂಬುದೊಂದು ಗತಿಯುಂಟೆ? ಸರ್ವಭೂತ ಹಿತವುಳ್ಳವಂಗೆ ಆತ ಅತೀತ ಸ್ವಯ ಮತ್ತು ಸಯ ವಸ್ತು ದಸರೇಶ್ವರ ಲಿಂಗವು. 12ನೇ ಶತಮಾನದ ಶಿವಶರಣರಾದ ದಸರಯ್ಯನವರ ಈ ವಚನವು ಅತ್ಯಂತ ಗಂಭೀರವಾದ ಹಾಗೂ ಮಾನವೀಯತೆಯ ನೆಲಗಟ್ಟಿನ ಮೇಲೆ ನಿಂತಿರುವಂತಹದಾಗಿದೆ. ಭಕ್ತಿಯ ಹೆಸರಲ್ಲಿ ನಡೆಯುವ ಹಿಂಸೆ ಮತ್ತು ಶಾಸ್ತ್ರಗಳ ತಪ್ಪು ವ್ಯಾಖ್ಯಾನಗಳನ್ನು ಅವರು ಇಲ್ಲಿ ಪ್ರಶ್ನಿಸಿ ಖಂಡಿಸಿದ್ದಾರೆ. ಈ ವಚನದ ಭಾವಾರ್ಥವನ್ನು ನೋಡುವುದಾದರೆ, ಎಲ್ಲವನರಿದಲ್ಲಿ ಕಡೆಯಲ್ಲಿ ಕೊಲ್ಲಬೇಕೆಂಬುದೊಂದು ಭೇದ ಉಂಟೆ ಎಂಬಲ್ಲಿ, ಒಬ್ಬ ವ್ಯಕ್ತಿ ಎಲ್ಲವನ್ನು ತಿಳಿದವನು ಜ್ಞಾನಿ ಎನಿಸಿಕೊಂಡ ಮೇಲೆ ಕೊನೆಯಲ್ಲಿ ಮತ್ತೊಂದು ಜೀವವನ್ನು ಕೊಲ್ಲಬೇಕು ಎಂಬ ಭೇದ ಭಾವನಲ್ಲಿ ಇರಲು ಸಾಧ್ಯವೇ? ಅಂದರೆ ನಿಜವಾದ ಜ್ಞಾನವು ಜೀವಕಾರುಣ್ಯವನ್ನು ಕಲಿಸಬೇಕೇ ಹೊರತು ಹಿಂಸೆಯನ್ನಲ್ಲ. ಇನ್ನೊಂದು ಸಾಲು, ಶಾಸ್ತ್ರವನ್ನೆಲ್ಲ ಕಲಿತಲ್ಲಿ ಗೆಲ್ಲ ಸೋಲಕ್ಕೆ ಹೋರಬೇಕೆಂಬುದು ಕಡೆಯಲ್ಲಿ ಒಂದು ಸೊಲ್ಲುಂಟೆ. ಶಾಸ್ತ್ರಗಳನ್ನು ಓದಿದ ಉದ್ದೇಶ ಕೇವಲ ವಾದ ಮಾಡಿ ಇತರರನ್ನು ಸೋಲಿಸುವುದಕ್ಕಾಗಲಿ ಅಥವಾ ಗೆಲ್ಲಿಸುವುದಕ್ಕಾಗಲಿ ಇರಬಾರದು. ಪಾಂಡಿತ್ಯ ಎಂಬುದು ಅಹಂಕಾರವನ್ನು ಬೆಳೆಸದೆ ವಿನಯವನ್ನು ತರಬೇಕು. ಇನ್ನೊಂದು ಸಾಲು, ಪುರಾಣವನ್ನೆಲ್ಲವ ನೋಡಿದಲ್ಲಿ ಸರ್ವ ಜೀವವ ಕೊಲ್ಲು ಹೊರೆ ಎಂಬುದೊಂದು ದಳ್ಳುರಿ ಉಂಟೆ? ಪುರಾಣಗಳನ್ನು ಓದಿದ ನಂತರವೂ ಇತರರನ್ನು ಕೊಲ್ಲು ಅಥವಾ ರಕ್ಷಿಸು ಎಂಬ ತಾರತಮ್ಯದ ಕಿಚ್ಚು ಮನಸ್ಸಿನಲ್ಲಿ ಇರಬಾರದು. ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣುವ ದೃಷ್ಟಿ ಬರಬೇಕು. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ದೃಷ್ಟಿ ಇರಬೇಕು. ಶ್ರುತಿಯ ಕೇಳುವಲ್ಲಿ, ಸ್ಮೃತಿಯನ್ನು ಅಂಗೀಕರಿಸುವಲ್ಲಿ ಸರ್ವ ಅಥವಾ ಮಾಡಬೇಕೆಂಬುದೊಂದು ಗತಿಯುಂಟೆ? ಅಂದರೆ ವೇದ ಶ್ರುತಿ, ಶಾಸ್ತ್ರ ಅಂದರೆ ಸ್ಮೃತಿ ಅನುಸರಿಸುವಾಗ ಯಾರಿಗಾದರೂ ಹಾನಿ ಮಾಡಬೇಕು ಅಥವಾ ಕೆಟ್ಟದ್ದನ್ನು ಮಾಡಬೇಕು ಎಂಬ ದಾರಿ ಇರಲು ಸಾಧ್ಯವೇ ಇಲ್ಲ. ಧರ್ಮದ ಹೆಸರಿನಲ್ಲಿ ಮಾಡುವ ಹಿಂಸೆ ಧರ್ಮವಲ್ಲ. ಧರ್ಮೋ ರಕ್ಷತಿ ಧರ್ಮಃ ಎಂಬ ಸತ್ಯದ ಅರಿವು ಇರಬೇಕು. ಇಂತಿ ಆತ್ಮನಲ್ಲಿ ಸರ್ವಭೂತ ಹಿತವುಳ್ಳಂಗೆ ಆತ ಅತೀತ ಸ್ವಯ ವಸ್ತು ದಸರೇಶ್ವರ ಲಿಂಗವು. ಯಾವ ಮನುಷ್ಯನು ತನ್ನ ಆತ್ಮದಷ್ಟೇ ಪ್ರೀತಿಯಿಂದ ಸಕಲ ಜೀವಿಗಳ ಹಿತವನ್ನು ಬಯಸುತ್ತಾನೋ ಅವನೇ ನಿಜವಾದ ಅತೀತ ಪುರುಷ. ಅಂತಹವನೇ ಸಾಕ್ಷಾತ್ ದಸರೇಶ್ವರ ಲಿಂಗವು. ಸಕಲ ಜೀವಾತ್ಮರಿಗೆ ಲೇಸ ಬಯಸುವವನೇ ಕುಲಜನು ಎಂದು ಅಪ್ಪ ಬಸವಣ್ಣನವರ ವಾಣಿ ಇಲ್ಲಿ ನಮಗೆ ನೆನಪಿಗೆ ಬರುತ್ತದೆ. ಇಂದಿನ ಕಾಲಘಟ್ಟಕ್ಕೆ ಈ ವಚನ ಅತ್ಯಂತ ಪ್ರಸ್ತುತವಾಗಿದೆ. ಏಕೆಂದರೆ ಇಂದು ವಿಶ್ವದೆಲ್ಲೆಡೆ ಆ ಮುಂದುವರೆದ ದೇಶಗಳಲ್ಲಿ ಜ್ಞಾನಿಗಳಾದ

0: ಮಾಡಿದವರು, ವೈಜ್ಞಾನಿಕವಾಗಿ ಮುಂದುವರೆದವರು ಇದ್ದರು ಅರಿತವರೂ ಸಹ ಇಂದು ಜಾತಿಗಳ ವೈಷಮ್ಯ, ಪ್ರತೀಕಾರ, ದೇಶ ದೇಶಗಳ ನಡುವೆ ಯುದ್ಧದ ದಳ್ಳುರಿ, ಅಶಾಂತಿ ಎಲ್ಲೆಡೆ ತಾಂಡವವಾಡುತ್ತದೆ. ಇವುಗಳಿಗೆ ಯಾವುದು ಕಾರಣ? ಏಕೆಂದರೆ ಎಲ್ಲ ಧರ್ಮಗಳ ಸಾರ ದಯೆಯೇ ಧರ್ಮ. ಈ ದಯೆಯನ್ನು ಮರೆತು ಇಂದು ವಿಶ್ವದೆಲ್ಲೆಡೆ ಅಶಾಂತಿಯ ದಳ್ಳುರಿ ತಾಂಡವವಾಡುತ್ತಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ದಸರನೆಯವರು ಅಂದೇ 12ನೇ ಶತಮಾನದಲ್ಲಿಯೇ ಪರಿಹಾರವಾಗಿ ಪ್ರಮುಖ ಸಂದೇಶಗಳನ್ನು ನೀಡಿದ್ದಾರೆ. ಈ ವಚನದ ಮೂಲಕ ಅಹಿಂಸೆಯೇ ಪರಮೋ ಧರ್ಮ ಎಂಬ ಬುದ್ಧನ ವಾಣಿಯನ್ನು ಇಲ್ಲಿ ಅವರು ಪುನಃ ಉಚ್ಚರಿಸಿದ್ದಾರೆ. ಜ್ಞಾನ ಶಾಸ್ತ್ರ ಪುರಾಣಗಳ ಕಲಿಕೆಯ ಗುರಿ ಸಕಲ ಜೀವಿಗಳ ಲೇಸನ್ನು ಬಯಸುವುದೇ ಆಗಿದೆ. ಬಾಹ್ಯ ಆಚರಣೆಗಳಿಂದ ಗಳಿಗಿಂತ ಅಂತಃಕರಣದ ದಯೆಯೇ ಮುಖ್ಯ ಎಂಬುದನ್ನು ತಿಳಿಸಿದ್ದಾರೆ. ಇದನ್ನೇ ವಿಶ್ವಗುರು ಬಸವಣ್ಣನವರು ದಯೆಯೇ ಧರ್ಮದ ಮೂಲವೆಂದು, ಸಕಲ ಜೀವಾತ್ಮರಿಗೆ ಲೇಸ ಬಯಸುವನೇ ಕುಲಜನು ಎಂಬ ದಿವ್ಯ ಸಂದೇಶವನ್ನು, ಮಾನವೀಯತೆಯ ಮೂಲ ಸೂತ್ರವನ್ನು ಬಿತ್ತರಿಸಿದ್ದಾರೆ. ಈ ಸಂದೇಶವನ್ನು ಇಂದು ವಿಶ್ವದೆಲ್ಲೆಡೆ ಜನ ಆಚರಿಸಿದರಲ್ಲಿ ನಾವು ವಿಶ್ವದಲ್ಲಿ ಶಾಂತಿ ಶಾಂತಿ ಸೌಹಾರ್ದದಿಂದ ಬಾಳಬಹುದು ಎನ್ನುವ ಸಂದೇಶವನ್ನು ಇಲ್ಲಿ ದಸರಯ್ಯನವರು ನೀಡಿದ್ದಾರೆ. ದಯಾವೀರನೆಂದು ಪ್ರಖ್ಯಾತನಾದ 12ನೇ ಶತಮಾನದ ದಸರಯ್ಯನವರು ಅವರ ವಿಚಾರಧಾರೆಗಳನ್ನು, ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ RJ ಪವಿತ್ರ ದಿನೇಶ್ರವರಿಗೂ ಹಾಗೂ ರೇಡಿಯೋ ಶಿವಮೊಗ್ಗ ತಂಡದವರಿಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಿವಶರಣರಾದಂತಹ ದಸರಯ್ಯನವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ಭಾಗವಹಿಸಿ ಶಿವಶರಣ ದಸರಯ್ಯ ಇವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನೀರು ನೀರು!
3: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
4: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
5: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
6: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
7: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
8: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
9: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
10: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
11: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
12: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
13: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
14: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
16: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
17: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
18: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
19: ನೀವೇ
18: ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
19: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
18: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
19: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
18: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
19: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
18: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
19: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
21: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ರಾಹು ಬಿಟ್ಟ ಚಂದ್ರ. ರದನೋದಯ ಜ್ವರ ಕೆಸಿಲು ಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಕ್ಕದಿಹ ನರ ಜಂತು ವಿರದು. ವದೆ ಪೆಟ್ಟು ಮುಗಿದಂದು ರಾಹು ದಂಶ್ರದೆ ಹೊರಟ, ವಿಧು ಬಿಂಬವೋ ನೀನು ಮಂಕುತಿಮ್ಮ. ರದನೋದಯ ಜ್ವರಕ್ಕೆ ಹೊಸ ಹಲ್ಲು ಬರುವಂತಹ ಜ್ವರಕ್ಕೆ, ರದನೋದಯ ಅಂದರೆ ಹೊಸ ಹಲ್ಲು ಬರುವಂಥ ಸಮಯ. ಸಿಲುಕದಿಹ ಶಿಶುವಿರದು, ಆ ಜ್ವರಕ್ಕೆ ಸಿಲುಕದೇ ಇರುವಂತಹ ಶಿಶುವೇ ಇರಲಿಕ್ಕಿಲ್ಲ. ವಿಧಿಯೊದೆಗೆ ಸಿಕ್ಕದಿಹ ನರ ಜಂತು ವಿರದು, ವಿಧಿ ಅಂದರೆ ದೈವ ಕೊಡುವಂತಹ ಪೆಟ್ಟಿಗೆ ಸಿಗದೇ ಇರುವಂತಹ ಮನುಷ್ಯನೇ ಇರಲಿಕ್ಕಿಲ್ಲ, ನರಜಂತು ಇರದು. ಒದೆ ಪೆಟ್ಟು ಮುಗಿದಂದು ರಾಹು ದಂಶ್ರದೆ ಹೊರಟ, ವಿಧು ಬಿಂಬವು ನೀನು. ಆ ವಿಧಿಯ ಒದೆ ಪೆಟ್ಟು ಎಲ್ಲ ಮುಗಿದಾದ್ಮೇಲೆ ರಾಹುವಿನ ಕೋರೆ ಹಲ್ಲುಗಳಿಂದ ಹೊರಟ, ಅಂದರೆ ರಾಹುವಿನ ಪ್ರಭಾವ ನಮ್ಮ ಮೇಲೆ ಬಿಟ್ಟು ಹೊರಟಾದ್ಮೇಲೆ ಸಿಗುವಂತಹ ವಿಧು ಅಂದರೆ ಚಂದ್ರ, ಚಂದ್ರನ ಬಿಂಬ ನೀನಾಗಿರ್ತೀಯ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಕ್ಕದಿಹ ನರಜಂತು ವಿರದು. ಒದೆ ಪೆಟ್ಟು ಮುಗಿದಂದು ರಾಹು ದಂಶ್ರದೇ ಹೊರಟ, ವಿಧು ಬಿಂಬವೋ ನೀನು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹಲ್ಲು ಹುಟ್ಟೋ ಸಮಯದಲ್ಲಿ ಜ್ವರ ಬರದೇ ಇರುವಂತಹ ಮಗುವೇ ಇರಲಿಕ್ಕಿಲ್ಲ, ಇನ್ನು ವಿಧಿಯ ಆಘಾತಕ್ಕೆ ಸಿಗದೇ ಇರೋ ಮನುಷ್ಯ ಕೂಡ ಇರಲಿಕ್ಕಿಲ್ಲ. ಕಷ್ಟಕೋಟಲೆಗಳೆಲ್ಲ ತಪ್ಪತ್ತಲ್ಲ, ಆಗ ಮನುಷ್ಯ ರಾಹುನ ಹಿಡಿತದಿಂದ ಬಿಡುಗಡೆಗೊಂಡ ಚಂದ್ರ ಬಿಂಬದ ಹಾಗೆ ಬೆಳಗ್ತಾನೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮ್ಗೆಲ್ರಿಗೂ ಗೊತ್ತಿದ್ದೇ ಇರುತ್ತೆ, ಒಂದು ಪುಟ್ಟ ಮಗುವಿಗೆ ಹಲ್ಲು ಬರೋ ಸಮಯದಲ್ಲಿ ತುಂಬ ಕಷ್ಟ ಆಗತ್ತೆ, ನೋವಾಗಿ ಜ್ವರ ಬರತ್ತೆ, ಭೇದಿಯಾಗತ್ತೆ. ಮಗುವಿಗೆ ಈ ಯಾವ ತೊಂದರೆನೂ ಆಗಬಾರ್ದು ಅಂತಿದ್ರೆ ಹಲ್ಲೇ ಬರಬಾರ್ದು. ಹಲ್ಲು ಬರೋದು ನೈಸರ್ಗಿಕ ಕ್ರಿಯೆ ಆಗಿರೋದ್ರಿಂದ ಹಲ್ಲು ಬಂದೇ ತೀರಬೇಕು, ಮತ್ತು ಈ ನೋವು ಜ್ವರ ಬರಲೇಬೇಕು. ಅದರ ಹಾಗೆ ಮನುಷ್ಯರಾಗಿ ಭೂಮಿಗೆ ಬಂದ ಮೇಲೆ ವಿಧಿಯ ನಿಯಮಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳಲೇಬೇಕು. ವಿಧಿ ನಮ್ಮನ್ನು ಸಂತೋಷ ದುಃಖಗಳ ಹಾವು ಏಣಿ ಆಟದಲ್ಲಿ ತಳ್ಳತ್ತೆ. ಸುಖ ದುಃಖ ಎರಡೂ ವಧೆಗಳೇ, ಆ ವಧೆಗಳನ್ನು ತಿನ್ನದ ಮನುಷ್ಯನೇ ಇಲ್ಲ. ಸಾಮಾನ್ಯನೇ ಆಗಿರಲಿ, ಮಹಾತ್ಮನೇ ಆಗಿರಲಿ, ವಿಧಿಯ ಚಕ್ರದಲ್ಲಿ ಸಿಕ್ಕು ಗಾಸಿಗೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ವಿಧಿ ಇದೆಯಲ್ಲ ಮರ್ಯಾದ.

0: ಮತ್ತೆ ಕೃಷ್ಣನಿಗೆ ಕಳ್ಳತನದ ಅಪವಾದ ಕೂಡ ಬರುತ್ತೆ. ಮಥುರೆಯಿಂದ ಬಿಡುಗಡೆ ಹೊಂದಿ ದ್ವಾರಕೆಗೆ ಹೋದರೂ ತೊಂದರೆಗಳು ತಪ್ಪೋದಿಲ್ಲ. ಅತ್ಯಂತ ಶ್ರದ್ಧೆಯ ಭಕ್ತನಾದ ಅಂಬರೀಷನಿಗೆ ಇಂಥೆಲ್ಲ ಕಂಟಕ ಬಂತು. ಇನ್ನು ಸತ್ಯಸಂಧತೆಗೆ ಮತ್ತೊಂದು ಹೆಸರೇ ಅನ್ನೋ ಹಾಗಿದ್ದ ಹರಿಶ್ಚಂದ್ರನನ್ನ ವಿಧಿ ಕಾಡಿದ್ದು ಕೂಡ ಪರಿಪರಿಯಾಗಿ. ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ತಾನು ಸುಡುಗಾಡನ್ನ ಕಾದು ಹಾವು ಕಚ್ಚಿ ಸತ್ತ ಮಗನ ಅಂತ್ಯ ಸಂಸ್ಕಾರಕ್ಕೆ ಹಣ ಇಲ್ಲದೆ ಹೆಂಡತಿಯನ್ನ ಕೊನೆಗೆ ಕೊಲ್ಲಬೇಕಾದ ಪ್ರಮೇಯ ಬಂದದ್ದನ್ನ ಹರಿಶ್ಚಂದ್ರ ತಡ್ಕೊಂಡದ್ದು ಕೂಡ ಅದ್ಭುತವೇ. ಆದರೆ ಈ ಕಗ್ಗ ಒಂದು ಬಹಳ ದೊಡ್ಡ ನಿರೀಕ್ಷೆಯನ್ನ ಆಶಾವಾದವನ್ನ ಕೊಡ್ತಾ ಇದೆ. ವಿಧಿ ನೀಡೋ ಕಷ್ಟಗಳು ನಮ್ಮನ್ನ ಹಣ್ಣು ಮಾಡತ್ತೆ ನಿಜ, ಆದರೆ ಉಸಿರು ಬಿಗಿ ಹಿಡಿದು ಕಷ್ಟಗಳ ಕಣಿವೆಗಳನ್ನು ಧರ್ಮ ಮಾರ್ಗದಿಂದ ದಾಟಿ ಹೊರಗೆ ಬಂದರೆ ವ್ಯಕ್ತಿತ್ವ ಮೊದಲಿಗಿಂತ ಉಜ್ವಲ ಆಗತ್ತೆ. ರಾಹುವಿನ ದವಡೆಯಿಂದ ಪಾರಾಗಿ ಗ್ರಹಣದ ನಂತರ ಹೊರಬಂದ ಚಂದ್ರನ ಹಾಗೆ ಪ್ರಕಾಶಮಾನವಾಗತ್ತೆ. ನಾನು ಈಗಾಗಲೇ ಹೇಳಿದ ರಾಮ, ಕೃಷ್ಣ, ಅಂಬರೀಷ, ಹರಿಶ್ಚಂದ್ರ ಇವರೆಲ್ಲ ಇವತ್ತು ನಮ್ಮ ಮನುಷ್ಯ ಜೀವನದ ಧ್ರುವ ತಾರೆಗಳಾಗಿ ನಿಂತದ್ದು ವಿಧಿಯ ಪೆಟ್ಟುಗಳನ್ನು ಧೈರ್ಯದಿಂದ ನೀತಿಯಿಂದ ಎದುರಿಸಿ ನಿಂತು ದಾಟಿ ಬಂದದ್ದಕ್ಕೆ. ವಿಧಿ ನಮ್ಮನ್ನು ಕಷ್ಟದ ಆಳಕ್ಕೆ ಸೆಳೆದೊಯ್ಯೋದು ಕೊಲ್ಲೋದಕ್ಕಲ್ಲ, ನಮ್ಮನ್ನು ಮತ್ತಷ್ಟು ಶುದ್ಧಗೊಳಿಸೋದಕ್ಕೆ ಅನ್ನೋ ನಂಬಿಕೆ ಒಳ್ಳೆಯದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
5: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ.
6: ಅತಿಯಾದ್ರೆ ಅಮೃತವೂ ವಿಷ. ಹೌದು, ಯಾವುದೇ ಆಗ್ಲಿ ಹೆಚ್ಚಿಗೆ ಆದ್ರೆ ಅದು ವಿಷ ಆಗುತ್ತೆ ಅನ್ನೋ ಅರ್ಥ. ಮಿತಿ ಮೀರಿ ತಿಂದ್ರೆ ಅಮೃತವು ಕೂಡ ವಿಷವಾಗ್ಬಿಡುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದು, ಇದು ಆರೋಗ್ಯಕ್ಕೆ ಒಳ್ಳೇದು, ಇದು ಅದಕ್ಕಿಂತ ಇನ್ನೂ ಒಳ್ಳೇದು ಅಂತೇಳಿ ಏನನ್ನೇ ಆದರೂ ಅತಿಯಾಗಿ ತಿಂದ್ರೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಆಹಾರದ ವಿಷಯದಲ್ಲೇ ಆಗಲಿ, ಬದುಕಿನ ಯಾವುದೇ ವಿಷಯದಲ್ಲೇ ಆಗಲಿ, ಒಂದು ಇತಿಮಿತಿ ಅನ್ನೋದು ಇರಬೇಕು. ಮಿತಿ ಮೀರಿದರೆ ಪರಿಸ್ಥಿತಿ ಕೂಡ ಕೈ ಮೀರಿ ಹೋಗುತ್ತೆ. ಅತಿರೇಕ ಯಾವತ್ತಿಗೂ ಒಳ್ಳೆಯದಲ್ಲ, ಅತಿರೇಕ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಅತಿಯಾಗಿ ತಿನ್ನೋದು, ಅತಿಯಾಗಿ ಮಕ್ಕಳನ್ನ ಮುದ್ದು ಮಾಡೋದು, ಅತಿಯಾದ ಸ್ನೇಹ, ಅತಿಯಾದ ಮಾತು, ಅತಿಯಾಗಿ ಟಿವಿ ನೋಡೋದು, ಹೀಗೆ ಅತಿಯಾದರೆ ಯಾವುದನ್ನೇ ಮಾಡೋಕ್ಕೆ ಹೊರಟರು ಅದರ ಪರಿಣಾಮ ಮಾತ್ರ ಮಿತಿ ಮೀರಿ ಹೋಗುತ್ತೆ, ಸರಿಯಾಗಲ್ಲ. ಅಮೃತ ಕೂಡ ಅತಿಯಾಗಿ ಸೇವಿಸಿದರೆ ವಿಷವಾಗಬಲ್ಲದು. ಹಾಗೆ ಬದುಕಿನಲ್ಲಿ ಯಾವುದು ಅತಿರೇಕವೂ ಅಪಾಯಕಾರಿ ಆಗಬಲ್ಲದು ಅನ್ನತ್ತೆ ಅತಿಯಾದರೆ ಅಮೃತವು ವಿಷ ಅನ್ನೋ ಗಾದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಆಟವಾಡ್ತಾ ಬೆಳಿಬೇಕು, ಸ್ವಚ್ಛವಾದ ವಾತಾವರಣದಲ್ಲಿ ಆಡಬೇಕು. ಇದರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ, ಅವ್ರ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಒಂದು ದಿನ ತಾತ ರಾಜುವಿನ ಹತ್ರ ಹೇಳಿದರು. ರಾಜುವಿಗೆ ತಾತನ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಆಯಿತು. ತಾತ ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಇನ್ನು ತಾನು ದಿನಾ ಆಟ ಆಡಬಹುದು ಅಂತ ಅನ್ಕೊಂಡ. ಪ್ರತಿದಿನ ಆಟ ಆಡ್ತಲೇ ಇದ್ದ, ಆಟ ಆಡ್ತಲೇ ದಿನವನ್ನು ಕಳೆಯತೊಡಗ್ದ. ಕ್ರಮೇಣ ಶಾಲೆಗೆ ಹೋಗೋದನ್ನು ತಪ್ಪಿಸಿ ಕೂಡ ಆಟ ಆಡ್ಲಿಕ್ಕೆ ಶುರು ಮಾಡ್ದ. ಬೆಳಗ್ಗೆನಿಂದ ಸಂಜೆವರೆಗೂ ಆಟದ ಮೈದಾನದಲ್ಲೇ ಇರ್ತಿದ್ದ. ಶಾಲೆ ಹೋಮ್ವರ್ಕ್ಗಳನ್ನು ಕೂಡ ಅವನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಶಾಲೆಯ ಶಿಕ್ಷಕರು ರಾಜುವಿಗೆ ಪೇರೆಂಟ್ಸ್ ಜೊತೆಗೆ ಬರಬೇಕು ಅಂತೇಳಿ ಹೇಳ್ಕಳಿಸಿದ್ರು. ರಾಜುವಿನ ತಂದೆ ಬಲವಂತದಿಂದ ಆತನನ್ನು ಶಾಲೆಗೆ ಕಳಿಸ್ಕೊಟ್ರು. ಶಾಲೆಯಲ್ಲಿ ಪರೀಕ್ಷೆ ನಡೀತಾ ಇತ್ತು. ರಾಜುವಿಗೆ ಯಾವ ಪ್ರಶ್ನೆಗೂ ಕೂಡ ಉತ್ತರ ತಿಳಿಯಲಿಲ್ಲ. ಯಾಕೆ ಹೇಳಿ, ಶಾಲೆಗೆ ಹೋಗಿರಲಿಲ್ಲ. ಹಾಗಾಗಿ ಪರೀಕ್ಷೆ ಹಾಲಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಗಲಿಬಿಲಿ ಗೊಂದಲಕ್ಕೆ ಒಳಗಾಗಿದ್ದ. ಮಾರು

0: ದಿನ ಪುನಃ ಶಾಲೆ ತಪ್ಪಿಸಿ ಆಟದ ಮೈದಾನಕ್ಕೆ ಓಡ್ ಹೋದ. ಅಂದು ಜೋರಾಗಿ ಮಳೆ ಸುರಿತಿದ್ರು, ರಾಜು ಮಾತ್ರ ಆಟ ಆಡೋದನ್ನು ಬಿಡಲೇ ಇಲ್ಲ. ಇದರಿಂದಾಗಿ ಅವನ ಆರೋಗ್ಯ ಕೂಡ ಹದಗೆಡ್ತು. ಜ್ವರದಿಂದಾಗಿ ಹಾಸಿಗೆಯನ್ನು ಹಿಡಿಬೇಕಾಯ್ತು. 3 ಹೊತ್ತು ಆಟ ಆಟ ಆಟ ಆಟ, ಇನ್ನು ಕಾಯಿಲೆ ಬರದೇ ಇರುತ್ತಾ, ಯಾವುದು ಅತಿ ಆಗಬಾರ್ದು ಅಂತೇಳಿ ಮನೇಲಿರ್ತಕ್ಕಂಥ ಅವನ ತಾಯಿ ಅವರಪ್ಪ ಎಲ್ಲರೂ ಕೂಡ ಹೇಳಲಿಕ್ಕೆ ಶುರು ಮಾಡಿದರು. ರಾಜು ಚೆನ್ನಾಗಿ ಓದಿರಲಿಲ್ಲ, ಹಂಗಾಗಿ ಪರೀಕ್ಷೆ ಕೂಡ ಚೆನ್ನಾಗಿ ಬರೆದಿರಲಿಲ್ಲ, ಶಾಲೆಗೂ ಸರಿಯಾಗಿ ಬರ್ತಾ ಇರಲಿಲ್ಲ. ಇದನ್ನು ಗಮನಿಸಿದ ಶಿಕ್ಷಕರು ವಿಷಯ ಏನು ಅಂತ ತಿಳಿದುಬಿಡೋಣ ಅಂತಂದೇಳಿ ರಾಜುವಿನ ಮನೆಗೆ ಬಂದರು. ರಾಜು ಹಾಸಿಗೆ ಹಿಡಿದ್ರದನ್ನ ನೋಡಿದರು. ಆ ಮೇಷ್ಟ್ರು ರಾಜು ಪಕ್ಕ ಬಂದು ಕೂತರು. ನೋಡಪ್ಪ ರಾಜು, ಅತಿ ಆದರೆ ಅಮೃತವು ವಿಷವಾಗ್ಬಿಡುತ್ತೆ ಕಣೋ, ಅಂದರೆ ಯಾವುದೂ ಅತಿ ಆಗಬಾರ್ದು. ಮಕ್ಕಳು ಆಟ ಆಡಬೇಕು, ಹೌದು ನಿಜ, ಆದರೆ ದಿನಪೂರ್ತಿ ಆಟ ಆಡ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ನಿನ್ನ ಓದು, ಪಾಠ, ಶಾಲೆ ಎಲ್ಲವೂ ತಪ್ಪು ಹೋಗುತ್ತೆ. ಹೀಗೆ ಕಾಯಿಲೆಯಿಂದ ಮಲಗಬೇಕಾಗತ್ತೆ. ಆಟ ಆಡೋ ಹೊತ್ತಿನಲ್ಲಿ ಆಟ ಆಡು, ಊಟ ಮಾಡೋ ಸಮಯದಲ್ಲಿ ಊಟ ಮಾಡು, ಹಾಗೆ ಕಲಿಯೋ ಸಮಯದಲ್ಲಿ ಕಲಿತಾ ಇರಬೇಕಾಗತ್ತೆ. ಹೀಗೆ ಎಲ್ಲವೂ ಒಂದು ಮಿತಿಯಲ್ಲಿದ್ರೆ ಮಾತ್ರ ಬದುಕು ಚೆನ್ನಾಗಾಗತ್ತೆ ಕಣೋ ಅಂತೇಳಿ ಕಿವಿ ಮಾತು ಹೇಳಿದರು. ರಾಜುವಿಗೆ ಮೇಷ್ಟ್ರು ಹೇಳಿದ್ದು ಅರ್ಥ ಆಯ್ತು. ಇಲ್ಲ ಸರ್, ಇನ್ ಮುಂದೆ ನಾನು ಹೀಗೆಲ್ಲ ಮಾಡಲ್ಲ, ಯಾವುದನ್ನು ಕೂಡ ಅತಿ ಮಾಡಕ್ ಹೋಗಲ್ಲ ಅಂತೇಳಿ ಅಲ್ಲೇ ಒಂದು ದೃಢವಾದ ತೀರ್ಮಾನವನ್ನು ತಗೊಳ್ತಾನೆ, ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡ್ತಾನೆ. ಅಲ್ಲಿಗೆ ರಾಜುವಿಗೆ ಅರ್ಥ ಆಗೋಗಿದೆ. ತಾನು ಆಟದ ಮೈದಾನದಲ್ಲೇ ಇದ್ದು ಬರೀ ಆಟ ಆಟ ಅಂತಿದ್ರೆ ಯಾರು ನನಗೆ ಮರ್ಯಾದೆ ಕೊಡಲ್ಲ ಅನ್ನೋದು ಗೊತ್ತಾಯ್ತು. ವಿದ್ಯೆ ಇಲ್ಲದೆ ಹೋದ್ರೆ ನಾಳೆ ಬದುಕೋದು ಕಷ್ಟ ಅಂತ ಗೊತ್ತಾಯ್ತು. ಯಾವುದೋ ಒಂದಕ್ಕೆ ನಾವು ಸೀಮಿತ ಆಗ್ಬಿಟ್ರೆ ಆರೋಗ್ಯ ಹದಗೆಡುತ್ತೆ ಅನ್ನೋದು ಕೂಡ ಗೊತ್ತಾಯ್ತು. ಇವೆಲ್ಲವನ್ನು ತಿಳ್ಕೊಂಡಂತಹ ರಾಜು ಅರ್ಥ ಮಾಡಿಕೊಂಡ, ಹೌದು ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗಾಗಿ ಇನ್ನು ಬರೀ ಆಟ ಅನ್ನೋದಕ್ಕೊಂದಕ್ಕೆ ಮಹತ್ವ ಕೊಡಲ್ಲ, ಎಲ್ಲದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೇನೆ, ಆದರೆ ಆಸಕ್ತಿ ಇರ್ತಕ್ಕಂಥದಕ್ಕೆ ಒಂದು ಹೆಚ್ಚಿನ ಸಮಯವನ್ನು ಕೊಡಬಲ್ಲೆ ಅಂತೇಳಿ ನಿರ್ಧಾರ ಮಾಡಿಕೊಂಡು ಅವತ್ತಿಂದ ರಾಜು ಆಟವನ್ನು, ಪಾಠವನ್ನು, ಊಟವನ್ನು ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ದ. ಹಾಗಾಗಿ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ, ಹಾಗಾಗಿ ಯಾವುದು ಕೂಡ ಹೆಚ್ಚಿಗೆ ಆಗೋದು ಬೇಡ, ಎಲ್ಲ ಇತಿಮಿತಿಯಲ್ಲಿ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
1: ಅತಿಯಾದರೆ ಅಮೃತವು ವಿಷ ಎಂಬ ಗಾದೆ ಮಾತಿನ ಅರ್ಥ ವಿವರಣೆಯನ್ನ ತಿಳಿಸಿಕೊಟ್ಟಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಗಾದೆ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಮಕ್ಕಳೇ, ನೀವೆಲ್ಲ ಗುರುವಿನ ಮಹಿಮೆ ಏನು ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ?
9: ಹ್ಞೂ, ಗುರು ಹೇಗಿರ್ತಾನೆ ಅಂತ ಕತೆ ಹೇಳಿದ್ದೀಯಲ್ವಾ?
8: ಹ್ಞೂ, ಗುರು ಗೋವಿಂದನ ಹತ್ರ ಹೋಗೋಕೆ ದಾರಿ ತೋರಿಸ್ತಾನೆ.
9: ಹಾಗಾಗಿ ಗೋವಿಂದನಿಗಿಂತ ಗುರುವೇ ಶ್ರೇಷ್ಠ.
8: ಓಹೋ ಹೋ ಹೋ, ನನ್ನ ಮಕ್ಕಳು ಎಷ್ಟು ತಿಳ್ಕೊಂಡಿದ್ದಾರೆ ಅಂತೀನಿ.
10: ಮತ್ತೆ ನಾವೆಲ್ಲ ಪೊನ್ನಜ್ಜಿ ಗರಡಿಲ್ಲೇ ಬೆಳೀತಾ ಇದ್ದೀವಿ ಅಲ್ವಾ?
8: ಸಾಕು ಸಾಕು, ಈಗ ನಾನು ಹೇಳೋ ಕತೆ ಕೇಳಿ. ಹಿಂದೆಲ್ಲ ಶಿಕ್ಷಣ ಗುರುಕುಲದಲ್ಲೇ ಆಗ್ತಾ ಇತ್ತು. 8 ವರ್ಷದ ನಂತರ ಉಪನಯನ ಸಂಸ್ಕಾರ ಮುಗಿದ ಕೂಡಲೇ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಅಲ್ಲಿಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಇವನು ರಾಜನ ಮಗ, ಇವನು ಕ್ಷತ್ರಿಯನ್ ಮಗ ಅನ್ನೋ ತಾರತಮ್ಯ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಗುರುವಿನ ಸೇವೆಯನ್ನು ಒಂದೇ ರೀತಿಯಾಗಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ನೀಡುವಂತಹ ಶಿಕ್ಷಣ ಎಲ್ಲರಿಗೂ ಒಂದೇ ರೀತಿಯಾಗಿ ಇರ್ತಾ ಇರಲಿಲ್ಲ. ತಳಪಾಯವಾಗಿ ಒಂದು ಹಂತದವರೆಗೆ ಸಾಮಾನ್ಯ ಶಿಕ್ಷಣವನ್ನು ಎಲ್ಲರಿಗೂ ಕೊಡ್ತಾ ಇದ್ರು. ಆಮೇಲೆ ರಾಜನ ಮಗನಿಗೆ ಒಳ್ಳೆಯ ರಾಜನಾಗೋಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ರು. ಮತ್ತು ಒಬ್ಬ ಕ್ಷತ್ರಿಯನಿಗೆ ಯುದ್ಧ ನೀತಿ, ಅಸ್ತ್ರ ಶಸ್ತ್ರದ ಪರಿಣಿತಿಯನ್ನು ನೀಡಲಾಗ್ತಿತ್ತು. ಹೀಗೆ ಅವರವರ ಕುಲಧರ್ಮಕ್ಕೆ ತಕ್ಕ ಹಾಗೆ ಅವರನ್ನು ತಯಾರು ಮಾಡ್ತಾ ಇದ್ರು. ಹೀಗಿರಬೇಕಾದ್ರೆ ಅದೊಂದು ಆಶ್ರಮದಲ್ಲಿ ರಾಜ್ಕುಮಾರನೊಬ್ಬ ಶಿಕ್ಷಣವನ್ನು ಪಡಿತಾ ಇದ್ದ. ಹಲವಾರು ವರ್ಷಗಳ ವಿದ್ಯಾಭ್ಯಾಸದ ನಂತರ ಅವನ ಶಿಕ್ಷಣ ಅಂತಿಮ ಘಟ್ಟಕ್ಕೆ ಬಂದಿತ್ತು. ಗುರುಗಳು ರಾಜ್ಕುಮಾರನನ್ನು ಕರೆದು, ಶಿಷ್ಯನೇ, ನಿನ್ನ ವಿದ್ಯಾಭ್ಯಾಸ ಮುಗಿತಾ ಬಂದಿದೆ. ಒಳ್ಳೆಯ ರಾಜನಾಗೋಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಈಗ ನೀನು ಪಡ್ಕೊಂಡಿದೀಯ. ಆದರೆ ಇನ್ನು 5-6 ದಿನಗಳ ಅಂತಿಮ ಪರೀಕ್ಷೆ ಹೊಂದಿದೆ. ಅದರಲ್ಲೇ ಉತ್ತೀರ್ಣನಾದರೆ ನಿನ್ನ ಶಿಕ್ಷಣ ಯಶಸ್ವಿಯಾಗಿ ಮುಗ್ದ ಹಾಗೇನೇ ಸರಿ ಅಂತಂದರು. ರಾಜ್ಕುಮಾರ ಆಯಿತು ಗುರುಗಳೇ ಅಂತ ನಮಸ್ಕಾರ ಮಾಡಿದ. ಆಗ ಗುರುಗಳು, ನೋಡು, ಇನ್ನು 5-6 ದಿನಗಳಲ್ಲಿ ನಾನು ನಿನ್ನನ್ನು ಕಂಡಾಗಲೆಲ್ಲ ಮನಸ್ಸಿಗೆ ಬಂದ ಹಾಗೆ ಬಡಿತೀನಿ, ಸೊಂಟ ಮುರಿಯೋ ಹಾಗೆ ಹೊಡಿತೀನಿ. ನೀನು ನನ್ನ ಪ್ರಹಾರಗಳನ್ನು ತಪ್ಪಿಸ್ಕೊಂಡು ತಿರುಗಬೇಕು. ಎಷ್ಟು ಬೇಗ ನೀನು ಇದರಲ್ಲಿ ಸಫಲನಾಗ್ತೀಯೋ ಅಷ್ಟು ಬೇಗ ನಿನ್ನ ಶಿಕ್ಷಣ ಮುಗಿಯುತ್ತೆ ಅಂತಂದರು.
11: ಇದೆಂತ ಪಾಠ ಪೊನ್ನಜ್ಜಿ?
12: ಹೊಡೆತವನ್ನ ತಪ್ಪಿಸ್ಕೊಳ್ಳೋ ಪಾಠ.
8: ಈ ಪಾಠ ವಿಚಿತ್ರವಾಗಿದೆ ಅಲ್ವಾ? ರಾಜ್ಕುಮಾರನಿಗೆ ಈ ಪಾಠ ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಆದರೂ ಗುರುವಾಕ್ಯ ಅಂತ ಒಪ್ಕೊಳ್ತಾನೆ. ಅದರ ಬಗ್ಗೆ ವಿಶೇಷ ಗಮನ ಅವನಿಗೆ ಇರಲಿಲ್ಲ. ಅವನು ಎಂದಿನ ಹಾಗೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡ. ಆಗ ಎಲ್ಲಿಂದಲೋ ಬಂದ ಗುರುಗಳು ಎರ್ರ ಬಿರಿಯಾಗಿ ಮನಸ್ಸಿಗೆ ಬಂದ ಹಾಗೆ ಅವನನ್ನು ತಳಿಸೋಕೆ ಶುರು ಮಾಡ್ತಾರೆ. ರಾಜ್ಕುಮಾರ ಗಾಬರಿ ಆಗ್ತಾನೆ. ಗುರುಗಳು ಹೀಗ್ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ತಿಳಿಯೋದಿಲ್ಲ. ಹೇಗೋ ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಹೀಗೆ 2-3 ಸಲ ಹೊಡೆತ ತಿಂದ ಮೇಲೆ ರಾಜ್ಕುಮಾರನಿಗೆ ಗುರುಗಳು ಹೇಳಿದ್ದು ತಲೆ ಹೋಗುತ್ತೆ. ಓಹೋ, ಇದು ನನ್ನ ಪರೀಕ್ಷೆ ಅಂತ ಆತ ಜಾಗರೂಕನಾಗ್ತಾನೆ. ಗುರುಗಳ ಕಣ್ಣು ತಪ್ಪಿಸಿ ಓಡಾಡೋಕ್ಕೆ ಆರಂಭ ಮಾಡ್ತಾನೆ. ಆದರೆ ಗುರುಗಳು ಅವನು ಎಲ್ಲಿದ್ದರೂ ಹುಡುಕಿ ಬಿಡ್ತಿದ್ರು. ದಬಾ ದಬಾ ಅಂತ ಅವನನ್ನು ಬಡಿತಾ ಇದ್ರು. ಮೂಳೆ ಮುರಿಯುವ ಹಾಗಿನ ಏಟುಗಳ ಸುರಿಮಳೆ ಅವನ ಮೇಲೆ ಆಗ್ತಾ ಇತ್ತು. ರಾಜ್ಕುಮಾರ ಈಗ ಮತ್ತಷ್ಟು ಜಾಗರೂಕನಾಗ್ತಾನೆ. ಗುರುಗಳಿಗೆ ಸಿಗದಂತೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಾನೆ. ಆದರೂ ಯಾವುದೋ ಮಾಯೆಯಲ್ಲಿ ಎಲ್ಲಿಂದಲೋ ಗುರುಗಳು ಬಂದು ಹೊಡೆಯೋಕ್ಕೆ ಆರಂಭ ಮಾಡಿ ಬಿಡ್ತಿದ್ರು. ರಾಜ್ಕುಮಾರ ಈಗ ಒಂದು ಉಪಾಯವನ್ನು ಹುಡ್ತಾನೆ. ವಿಶಾಲವಾದ ಬಯಲಿನಲ್ಲಿ ಹೋಗಿ ನಿಲ್ತಾನೆ. ಗುರುಗಳು ಯಾವ ಕಡೆಯಿಂದ ಬಂದರೂ ದೂರದಲ್ಲೇ ಅವರು ಬರ್ತಾ ಇದ್ದಾರೆ ಅಂತ ರಾಜ್ಕುಮಾರನಿಗೆ ಗೊತ್ತಾಗ್ಬಿಡ್ತಿತ್ತು. ಆತ ಓಡಿ ಹೋಗಿ ಗುರುಗಳಿಂದ, ಅವರ ಏಟುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಆರಂಭ ಮಾಡ್ದ. ಆ ದಿನ ಹೇಗೋ ಗುರುಗಳಿಂದ ಒಂದೂ ಏಟು ಇಲ್ಲದೆ ರಾಜ್ಕುಮಾರ ಹಗಲನ್ನು ಕಳೆದುಬಿಟ್ಟ. ಸಂಜೆ ಅವ್ರ ಕಣ್ಣು ತಪ್ಪಿಸಿ ಹೊಟ್ಟೆಗೇನೋ ಒಂಚೂರು ತಿಂದು ಹೋಗಿ ರಾತ್ರಿ ಮಲಗ್ತಾನೆ. ಅಬ್ಬ, ತಾನು ಗೆದ್ದೆ ಅಂತ ಅವನ ಮನಸ್ಸು ಹೇಳುತ್ತೆ. ಹಗಲು ಗುರುಗಳ ಜೊತೆಗೆ ಆಡಿದ ಕಣ್ಣು ಮುಚ್ಚಾಲೆ ಆಟದಿಂದ ಆತ ಬಹಳ ಬಳಲಿದ್ದ. ಅವನಿಗೆ ಗಾಢವಾಗಿ ನಿದ್ರೆ ಬಂದ್ಬಿಡತ್ತೆ. ಮಧ್ಯರಾತ್ರಿಯ ವೇಳೆ ರಾಜ್ಕುಮಾರನನ್ನು ಏಟುಗಳ ಬಲವಾದ ಹೊಡೆತಗಳು ಎಚ್ಚರಿಸಿ ಬಿಡುತ್ತೆ. ರಾಜ್ಕುಮಾರನ ನಿದ್ದೆಲ್ಲ ಓಡಿ ಹೋಗುತ್ತೆ.
9: ಅಯ್ಯೋ ರಾಮ, ನಿದ್ದೆಲ್ಲ ಹೊಡಿತಾನ?
10: ಅದೆಂತ ಪಾಠ ಅಂತೀನಿ.
8: ನೋಡ್ತಾನೆ, ಎದುರಿಗೆ ಗುರುಗಳು ನಿಂತು ಹೊಡಿತಾ ಇದ್ದಾರೆ. ಹೇಗೋ ತಪ್ಪಿಸ್ಕೊಂಡು ಓಡ್ದ. ನಾನೀಗ ರಾತ್ರಿ ಕೂಡ ಎಚ್ಚರವಾಗಿರಬೇಕು ಅಂತ ಆತ ತಿಳ್ಕೊಂಡ. ಮರುದಿನದಿಂದ ರಾಜ್ಕುಮಾರ ಹಗಲಲ್ಲದೆ ರಾತ್ರಿ ಕೂಡ ಬಹಳ ಜಾಗರೂಕನಾಗಿದ್ದ. ನಿದ್ದೆಯಲ್ಲೂ ಎಚ್ಚರವಾಗಿ

0: ಆಗಿದ್ದ. ಚಿಕ್ಕ ಸಪ್ಪಳವನ್ನ ಆತ ನಿದ್ದೆಯಲ್ಲಿ ಗುರುತಿಸಿಬಿಡ್ತಾ ಇದ್ದ. ಗುರುಗಳ ಆಗಮನದ ಸೂಚನೆ ಅವನಿಗೆ ಆಗ್ಬಿಡ್ತಿತ್ತು. ಹೀಗೆ ಆತ ಆ ದಿನ ಹಗಲು ಮತ್ತು ರಾತ್ರಿ ಗುರುಗಳ ಏಟುಗಳಿಂದ ತಪ್ಪಿಸ್ಕೊಂಡ್ಬಿಟ್ಟ. ಮರುದಿನ ಗುರುಗಳು ರಾಜಕುಮಾರನನ್ನು ಕರೆದು, ಶಿಷ್ಯನೇ, ಇವತ್ತಿಗೆ ನಿನ್ನ ಶಿಕ್ಷಣ ಮುಗೀತು. ನೀನು ನಿನ್ನ ಅರಮನೆಗೆ ಮರಳಬಹುದು. ನಿನ್ನ ಮುಂದಿನ ಜೀವನ ಯಶಸ್ವಿಯಾಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹಾರೈಸ್ತಾರೆ. ರಾಜಕುಮಾರ ತುಂಬ ಸಂತೋಷಗೊಳ್ತಾನೆ, ಗುರುಗಳ ಪಾದಕ್ಕೆ ಎರಗ್ತಾನೆ. ಆಮೇಲೆ, ಗುರುಗಳೇ, ನಿಮ್ಮ ಆಶೀರ್ವಾದ ನನಗೆ ಶ್ರೀರಕ್ಷೆಯಾಗಿದೆ. ಆದರೆ ನನ್ನದೊಂದು ಸಂದೇಹವಿದೆ. ನಿಮ್ಮ ಕೊನೆಯ ಪಾಠದ ತಾತ್ಪರ್ಯವೇನು? ನಾನು ತಿಂದ ಏಟುಗಳ ಅರ್ಥ ಏನು ಅಂತ ಕೇಳ್ದ. ಆಗ ಗುರುಗಳು ನಗ್ತ, ಶಿಷ್ಯನೇ, ನೀನು ಒಂದು ರಾಜ್ಯದ ರಾಜನಾಗುವವನು. ಒಂದು ರಾಜ್ಯದ ಪ್ರಜೆಗಳ ಜವಾಬ್ದಾರಿ ನಿನ್ನ ಮೇಲಿರುತ್ತೆ. ನೀನು ಎಷ್ಟು ಎಚ್ಚರದಿಂದ ಇದ್ರೂ ಸಾಲದು. ನಿನ್ನ ಕೆಲಸ, ಊಟ, ನಿದ್ದೆ ವೇಳೆ, ಹೀಗೆ ಸದಾ ಕಾಲ ನೀನು ಜಾಗೃತನಾಗಿರಬೇಕು. ಶತ್ರುಗಳಿಂದ ಸತರ್ಕನಾಗಿರಬೇಕು. ಅರಮನೆಯ ಒಳಗಿನ ಶತ್ರುಗಳಿಂದಲೂ ಜ್ಞಾತನಾಗಿರಬೇಕು. ಕೊಂಚ ಮೈ ಮರೆತರೂ ಅನಾಹುತ ಆಗ್ಬಿಡುತ್ತೆ. ಈ ಸೂಕ್ಷ್ಮತೆಯನ್ನು, ಈ ಎಚ್ಚರವನ್ನು ನಿನ್ನಲ್ಲಿ ಮೂಡಿಸೋಕೆ ಇದು ನಿನ್ನ ಕೊನೆಯ ಪಾಠ ಆಗಿತ್ತು ಅಂತ ಹೇಳಿದರು. ರಾಜಕುಮಾರ ಏಟಿನ ಪಾಠವನ್ನು ಅರ್ಥಕೊಂಡು ಸಮಾಧಾನಗೊಳ್ತಾನೆ.
1: ಓಹೋ, ಇದಾ ಆ ಹೊಡೆತದ ಹಿಂದಿನ ಪಾಠ?
0: ಹ್ಞೂ ಮಕ್ಕಳೇ, ನಮ್ಮ ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಉದ್ಯೋಗವನ್ನು ಆರಿಸ್ಕೊಂಡ ಮೇಲೆ ಅದರ ಪೂರ್ಣ ಪರಿಣಿತಿ ಪಡೆದಾಗಲೇ ಆ ಉದ್ಯೋಗಕ್ಕೆ ನಾವು ಸಮರ್ಥರು ಅಂತ ಅನ್ಸ್ಕೊಳ್ತೀವಿ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
8: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
11: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
12: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
11: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
13: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
14: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಮಹಾಲಕ್ಷ್ಮಿ ಸ್ವೀಟ್ಸ್.
18: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ನೇತೃತ್ವದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಏರ್ಪಡಿಸುವ ಮನೆ ಮನ ಸಾಹಿತ್ಯ ಹುಣ್ಣಿಮೆಗೆ 250 ತಿಂಗಳ ಸಂಭ್ರಮ ಗರಿಗೆದರಿದ್ದು, May 31 ಸೋಮವಾರ ಸಂಜೆ 6 ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಸನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷರಾದ ಡಿ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 2004 ಆರಂಭವಾದ ಈ ಕಾರ್ಯಕ್ರಮ ನಿರಂತರ ಚಟುವಟಿಕೆಗಳ ಮೂಲಕ ಜಿಲ್ಲೆಯ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿ ನಡೆಯುತ್ತಿದೆ. ನಗರದ ವಿವಿಧ ಬಡಾವಣೆಗಳಲ್ಲಿ, ಜಿಲ್ಲೆಯ ಇತರೆ ತಾಲೂಕುಗಳಲ್ಲಿಯೂ ಕಾರ್ಯಕ್ರಮ ಸಂಘಟಿಸಲಾಗುತ್ತಿದೆ. ನೂರಾರು ಪ್ರತಿಭೆಗಳು ಈ ವೇದಿಕೆಯಲ್ಲಿ ಬೆಳೆದಿದ್ದು, ಜಾತಿ, ಪಕ್ಷ, ಪಂಗಡ, ಧರ್ಮಗಳ ಎಲ್ಲೆ ಮೀರಿ ಜನಮಾನಸದ ಮನಸ್ಸು ಕಟ್ಟುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. 250 ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವನ್ನು ನಿವೃತ್ತ ಪೊಲೀಸ್ ಕಮಿಷನರ್ ಡಾಕ್ಟರ್ DC ರಾಜಪ್ಪ ಉದ್ಘಾಟಿಸಲಿದ್ದು, ಖ್ಯಾತ ಉದ್ಯಮಿಗಳಾದ ಹೊಸತೋಟ ಸೂರ್ಯನಾರಾಯಣ ಮತ್ತು ಸನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವೈದ್ಯಕೀಯ ನಿರ್ದೇಶಕ ಬೆನ್ನುಹುರಿ ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸತೋಟ ಅವರು ಆತಿಥ್ಯ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ಶಾಯರಿ ಕವಿ ಅಸಾದುಲ್ಲಾ ಬೇಗ್,
1: ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಹೆಚ್.ಆರ್. ಶಂಕರನಾರಾಯಣ ಶಾಸ್ತ್ರಿ ಭಾಗವಹಿಸಲಿದ್ದಾರೆ. ಹಿಂದಿನ ಹುಣ್ಣಿಮೆ ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದ ಕವಿ ಪಿಕೆ ಸತೀಶ್ ಭಾಗವಹಿಸಲಿದ್ದಾರೆ. ಗಾಯಕರಾದ ಪ್ರತಿಭಾ ನಾಗರಾಜ್, ಲಲಿತಮ್ಮ, ವಿಠಲ್ ದಾಸ್ ಮತ್ತು ತಂಡ, ಶರೀಫ್ ಶಿವಮೊಗ್ಗ ಹಾಡು ಹೇಳುವರು. ದೂರದರ್ಶನ ಹಾಸ್ಯ ಕಲಾವಿದೆ ಕವಿತಾ ಸುಧೀಂದ್ರ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕತೆಗಾರ ಸಿಎಂ ನೃಪತುಂಗ ಅವರು ಸ್ವರಚಿತ ಕಥೆ ವಾಚಿಸಲಿದ್ದು, ಕವಿಗಳಾದ ಶಾರದಾ ಉಳುವೆ, ಡಾಕ್ಟರ್ ಕೆಎನ್ ನಾಗುರುದತ್ತ, ಭದ್ರಾವತಿಯ ನಾಗೋಜಿರಾವ್, ಕೋಗಲೂರು ತಿಪ್ಪೇಸ್ವಾಮಿ, ಸಂತೋಷ್ ಹೆಚ್ಜಿ, ತ್ರಿವೇಣಿ ಎಂ, ಶಿಕಾರಿಪುರದ ನಂದ ಪ್ರೇಮ್ಕುಮಾರ್ ಕವನ ವಾಚಿಸುವರು. ಡಾಕ್ಟರ್ ವಿನಯ್ ಶ್ರೀನಿವಾಸ್, ಗಾಯತ್ರಿ, ರಾಜಲಕ್ಷ್ಮಿ ಇವರು ಹನಿಗವನ ವಾಚಿಸಲಿದ್ದಾರೆ. ಮುಂದಿನ ವಿವರ. ರಾಷ್ಟ್ರೀಯ ಆಹಾರ ಭದ್ರತಾ ಆಯ್ಕೆಯಡಿ 2026 ಮೇ ಮತ್ತು ಜೂನ್ ಮಾಹೆಗಳ ಆಹಾರ ಧಾನ್ಯಗಳನ್ನು 2026 ಮಾಹೆಯಲ್ಲಿ ವಿತರಣೆ ಮಾಡಲು ಸರ್ಕಾರವು ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 35 ಕೆಜಿಯಂತೆ 2 ತಿಂಗಳು ಅಕ್ಕಿ, 70 ಕೆಜಿ ಹಾಗೂ ಆದ್ಯತಾ ಕೇಂದ್ರ ಮತ್ತು ರಾಜ್ಯ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ಕೇಂದ್ರದಿಂದ ತಲಾ 5 ಕೆಜಿಯಂತೆ 2 ತಿಂಗಳು ಅಕ್ಕಿ, 10 ಕೆಜಿಯಂತೆ 31 ರೊಳಗೆ ಮಾತ್ರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ತಿಳಿಸಿದ್ದಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನ ಪಡೆಯುವಾಗ ಮೇ ಮತ್ತು ಜೂನ್ ಮಾಹೆಯ ಹಂಚಿಕೆಗಳಿಗೆ ಪ್ರತ್ಯೇಕವಾಗಿ 2 ಬಾರಿ ಕಡ್ಡಾಯವಾಗಿ ಬಯೋ ನೀಡಿ ಪ್ರತಿದಿನ ಬೆಳಗ್ಗೆ 6 ರಿಂದ ರಾತ್ರಿ 10ರವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸುವುದರಿಂದ ಮೇ 31ರೊಳಗೆ ಪಡಿತರ ಪಡೆಯುವುದು, ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದಲ್ಲಿ ಕೇಂದ್ರ ಸಹಾಯಕವಾಣಿ 1967 ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸಬಹುದಾಗಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ May 21 ಇಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಇಸೂಜ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಯನ್ನು ನೇರವಾಗಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. PUC, ಕಾಮರ್ಸ್, ಬಿಕಾಂ, ಐಟಿಐ, ಡೀಸೆಲ್ ಫಿಟ್ಟರ್ಸ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9308663606 ಅಥವಾ 9108235132 ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕರಿಸುವ ಸಲುವಾಗಿ 2026ನೇ ಸಾಲಿನಲ್ಲಿ SSLC 10ನೇ ತರಗತಿ, ದ್ವಿತೀಯ PUC ಪರೀಕ್ಷೆಯಲ್ಲಿ 90%+ ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪುರಸ್ಕರಿಸಲು ಸಂಘದ ಸದಸ್ಯರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು June 15 ಜಾಲತಾಣ HTTP/PIT.LY ಗೌರ್ಮೆಂಟ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿಯವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449905096 ಅಥವಾ 9986268628 ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಮಾಡಿಸಲು ಏಜೆಂಟರುಗಳನ್ನು ನಿಯುಕ್ತಿ ಮಾಡಿಕೊಳ್ಳಲಾಗಿದ್ದು, 18 ವರ್ಷ ಮೇಲ್ಪಟ್ಟ ವಯೋಮಿತಿಯ 10ನೇ ತರಗತಿ ಪಾಸ್ ಆಗಿರುವ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ರೂ 5,000 ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ್ ಪತ್ರದ ರೂಪದಲ್ಲಿ ಭದ್ರತಾ ಠೇವಣಿಯನ್ನ ಇರಿಸಬೇಕಾಗುವುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ಸ್ವವಿವರ, ಶೈಕ್ಷಣಿಕ ಪ್ರಮಾಣ ಪತ್ರದ ನಕಲುಗಳೊಂದಿಗೆ May 22 ಮತ್ತು 25 ಬೆಳಗ್ಗೆ 11ಕ್ಕೆ ಅಂಚೆ ಅಧೀಕ್ಷಕರ ಕಚೇರಿ, ಕೋಟಿ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿರುವ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಅಂಚೆ ಅಧೀಕ್ಷಕರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9604-5592-229 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯ ಆವರಣದಲ್ಲಿ May 25 June 23 ಒಂದು ತಿಂಗಳು ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಬೆಣ್ಣೆ ಬೆಸ್ಕತ್ತು, ಕೊಕೊನಟ್ ಕುಕೀಸ್, ಕೊಕೊನಟ್ ಬೆಸ್ಕತ್, ಮಸಾಲಾ ಬೆಸ್ಕತ್, ಮಲ್ಟಿಂಗ್ ಮೊಮೆಂಟ್ ಬೆಸ್ಕತ್ತು, ಪೀನಟ್ ಕುಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟರ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಪ್ ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಕಾರ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದೆ. ಆಸಕ್ತರು ತರಬೇತಿ ಶುಲ್ಕ ರು 4,500 ಪಾವತಿಸಿ May 23 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಕೃಷಿ ಮಹಾವಿದ್ಯಾಲಯ ನವಲಿ ಶಿವಮೊಗ್ಗ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ ಎಂದು ಕಾಲೇಜಿನ ಪ್ರೊಫೆಸರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಜಯಶ್ರೀ ಎಸ್ ಮೊಬೈಲ್ ಸಂಖ್ಯೆ 9449918763 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಾಗರ ರಸ್ತೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಣ್ಯಾಶ್ರಮದಲ್ಲಿ 119 ಅಮಾವಾಸ್ಯ ಸಂಗೀತ ಸಂಜೆ ಕಾರ್ಯಕ್ರಮವು ವಿಶೇಷವಾಗಿ ನಡೆಯಿತು. ಅಧ್ಯಕ್ಷ ಸಂಗಮೇಶ್ವರ ಗವಾಯಿಗಳು ಅಧ್ಯಕ್ಷತೆ ವಹಿಸಿದ್ದರು. ಸಾಗರದ ಹಿಂದೂಸ್ತಾನಿ ಗಾಯಕಿ ಬಿಂದು ಗುರುಪ್ರಸಾದ್ರಿಂದ ಸಂಗೀತ ಸೇವೆ ನಡೆಯಿತು. ರಾಮಣ್ಣ ಭಜಂತ್ರಿ, ವೀರಭದ್ರಯ್ಯ ಶಾಸ್ತ್ರಿ, ತುಕಾರಾಮ್ ರಂಗದೋಳ್, ವಿನಾಯಕ ಭಟ್, ಸಿದ್ದಣ್ಣ ಬಡಿಗೇರ್ ಕಾರ್ಯಕ್ರಮ ನಡೆಸಿಕೊಟ್ಟರು. ರೇವಣ ಸಿದ್ದಯ್ಯ ಶಾಸ್ತ್ರಿ ನಿರೂಪಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಸಾಂಸ್ಕೃತಿಕ ಹಾಗೂ ಕಲೆಗಳ ತವರೂರು ಎಂದು ಮೈಸೂರಿನ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಹೇಳಿದರು. ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ನಡೆದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಸಂಗೀತ ನೃತ್ಯ ತಾಳವಾದ್ಯ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಮೈಸೂರು ಬಿಟ್ಟರೆ ಶಿವಮೊಗ್ಗವೇ ಪ್ರಮುಖ ಸಾಂಸ್ಕೃತಿಕ ನಗರಿಯಾಗಿದೆ. ಇದು ಕಲೆಗಳ ಬೀಡಾಗಿದ್ದು ಸಂಗೀತ, ಸಾಹಿತ್ಯ, ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದು ನಮ್ಮ ವಿಶ್ವವಿದ್ಯಾಲಯದಿಂದ ನಡೆಯುತ್ತಿರುವ ಪರೀಕ್ಷಾ ಕೇಂದ್ರಕ್ಕೆ ಇದು ಸರಿಯಾದ ಸ್ಥಳ ಎಂದು ಮನಗಂಡು ಪರೀಕ್ಷಾ ಕೇಂದ್ರ ನೀಡಲಾಯಿತು. ಪರೀಕ್ಷೆಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೆದಿವೆ ಎಂದರು. ಕಲೆಗಳು ವಿದ್ಯಾರ್ಥಿಗಳ ಬದುಕಿನಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿದೆ. ಅದರಲ್ಲೂ ವಿದ್ಯಾರ್ಥಿಗಳ ಓದಿನ ಜೊತೆಗೆ ಇಂತಹ ಪರೀಕ್ಷೆಗಳನ್ನು ಪಾಸ್ ಮಾಡುವುದರಿಂದ ಅವರ ಮುಂದಿನ ಜೀವನಕ್ಕೂ ಅನುಕೂಲ ಎಂದ ಅವರು. ಈ ಮೊದಲ ಪ್ರದರ್ಶನ ಕಲೆಗಳ ಪರೀಕ್ಷೆಗಳು ಪ್ರೌಢಶಾಲೆ ಮಂಡಳಿಯಿಂದಲೇ ನಡೆಸಲಾಗುತ್ತಿದ್ದು ಕಳೆದ 3 ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದಲೇ ಪರೀಕ್ಷೆಯನ್ನು ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 18,000 ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಶಿವಮೊಗ್ಗ ಕೇಂದ್ರದಲ್ಲಿ ಕೂಡ 835 ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವುದು ಒಂದು ದಾಖಲೆಯೇ ಸರಿ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
4: ಪರಿಶುದ್ಧವಾದ ಹಾಲು?
6: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
7: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹೆಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ, ನಮ್ಮ ಪ್ರೀತಿಯ ಆತ್ಮೀಯ ಅಚ್ಚುಮೆಚ್ಚಿನ ಕೇಳುಗರೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮಗೆ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು ಎಲ್ಲವೂ ಕೂಡ ಕಾಣುವಂಥದ್ದು, ಕಾಡುವಂಥದ್ದು. ಇದರೊಟ್ಟಿಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗದ ಲಯನ್ ಸಫಾರಿಯ ಬಗ್ಗೆ ಮಾತಾಡೋಣ ಅಂತ. ಅದರಲ್ಲೂ ಈಗ ತಾಯಿ ತನ್ನ ಮಗುವನ್ನ ತುಂಬಾ ಮುದ್ದಾಗಿ ಕಾಳಜಿಯಿಂದ ನೋಡ್ಕೊಳ್ತಾಳೆ. ಹೆಣ್ಣು ಮಕ್ಕಳಿಗೆ ಇರುವಂತಹ ಒಂದು ಒಳ್ಳೆ ಸ್ವಭಾವ, ಒಳ್ಳೆ ಗುಣ ಕೂಡ ಹೌದು. ಹೀಗಿರುವಾಗ ಪ್ರಾಣಿ ಪಕ್ಷಿಗಳನ್ನ ಎಷ್ಟು ಮಮತೆಯಿಂದ ನೋಡ್ಕೋಬಹುದು ಅಲ್ವಾ? ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲಯನ್ ಸಫಾರಿಯಲ್ಲಿ ಅನಿಮಲ್ ಕೀಪರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಾಗರತ್ನ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರು ಅವರ ಕಾರ್ಯವನ್ನ ಹೇಗೆಲ್ಲ ನಿರ್ವಹಿಸ್ತಾರೆ, ಅವರ ಸವಾಲುಗಳೇನು, ಅದ್ರ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಳ್ಳೋಣವಾ? ನಾಗರತ್ನ ಅವರೇ, ನಮಸ್ತೆ.
9: ನಮಸ್ತೆ ಮೇಡಮ್.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
9: ಥ್ಯಾಂಕ್ ಯು.
1: ಓಕೆ, ಹೇಗಿದ್ದೀರಾ ಮ್ಯಾಮ್?
9: ಮೇಡಮ್, ಚೆನ್ನಾಗಿದ್ದೀನಿ.
1: ಹಾ ಹಾ,
9: ಓಕೆ, ಇವತ್ ನಮ್ ಸ್ಟುಡಿಯೋಗೆ ಬಂದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಮ್ಯಾಮ್. ಈಗ ನೀವು ನಮ್ಮ ಶಿವಮೊಗ್ಗ ಝೂಗ್ ಬಂದು ಎಷ್ಟು ವರ್ಷ ಆಯ್ತು?
10: ಮೇಡಮ್, ನನ್ನ ಹೆಸರು ನಾಗರತ್ನ ಅಂತ ಹೇಳಿ, ನಾನು ನಿಮ್ಮ ಶಿವಮೊಗ್ಗ ಝೂನಲ್ಲಿ ಪ್ರಥಮ ಬಾರಿಗೆ ನಾನು ಅನಿಮಲ್ ಕೀಪರ್ ಆಗಿ, ಲೇಡೀಸ್ ಅನಿಮಲ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದು ಒಂದು ವರ್ಷ ಆಯ್ತು ಮೇಡಮ್.
9: ಒಂದು ವರ್ಷ ಆಯ್ತು. ಹಾಗಿದ್ರೆ ನಿಮ್ಮ ಕೆಲಸದ ದಿನ ಪ್ರಾರಂಭ ಹೇಗಾಗತ್ತೆ?
10: ಮೇಡಮ್, ಬೆಳಗ್ಗೆ ನಮ್ಮ 9 ಗಂಟೆಯಿಂದನೇ ಶುರು ಮಾಡ್ತೀವಿ. 9 ಗಂಟೆಯಿಂದ ಶುರು ಮಾಡ್ತೀವಿ ಅಂತಂದ್ರೆ, ನಾವು ಕೇಜ್ಗಳಿರ್ತಲ್ಲ ಮೇಡಮ್, ಕೇಜ್ ಬಾಕ್ಲಲ್ಲೇ ನಾವು ಪುಟ್ಟು ಡಿಪ್ಪು ಅಂತ ಮಾಡ್ಕೊಂತೀವಿ. ಅಲ್ಲಿ ಪೊಟಾಷಿಯಮ್ ಲಿಕ್ವಿಡ್ ಅನ್ನು ಹಾಕಿ ಆ ಪುಟ್ಟು ಡಿಪ್ಪನ್ನು ಮಾಡ್ಕೊಂಡು ನಾವು ಒಳಗಡೆ ಹೋಗ್ತೀವಿ ಮೇಡಮ್. ಆಮೇಲೆ ನಮಗೆ ಜೈವಿಕ ಭದ್ರತೆ ಇದು ಬಟ್ಟೆ ಡ್ರೆಸ್ಸಸ್ ಕೊಟ್ಟಿದ್ದಾರೆ, ಆ ಡ್ರೆಸ್ಸಸ್ ಅನ್ನ ನಾವು ಅಲ್ಲಿ ಹಾಕೊಂತೀವಿ. ಹಾಕೊಂಡು ನಂತರ ನಾವು ಪ್ರಾಣಿಗಳು ಎಷ್ಟಿದಾವೆ, ನಿನ್ನೆ ನಾವು ಹೋಗಿರ್ತೀವಿ ಮೇಡಮ್, ಫುಡ್ ಎಲ್ಲ ಹಾಕಿ ಪ್ರಾಣಿಗಳು ಎಷ್ಟಿದಾವೆ ಅಂತ ಹೇಳಿ ಮೊದಲು ಕೌಂಟ್ ಮಾಡ್ಕೊಂತೀವಿ. ಕೌಂಟ್ ಮಾಡಿದ ತಕ್ಷಣ ಮೆಸ್ಟ್ ಚೆಕಿಂಗ್ ಮಾಡ್ಕೊಂತೀವಿ, ನಮ್ಮ ಪ್ರಾಣಿಗಳು ಎಷ್ಟಿದಾವೆ ಅಂತ ನೋಡ್ಕೊಂಡು ಆ ನಂತರ ಮೆಸ್ ಚೆಕಿಂಗ್
9: ಮಾಡ್ತೀವಿ.
10: ಫುಲ್ಲು ಮೆಸ್ ಇರುತ್ತಲ್ಲ ಮೇಡಮ್, ಮೆಸ್ ಎಲ್ಲ ಹಾಕಿರ್ತೀವಲ್ಲ,
9: ಅದನ್ನು ಪ್ರಾಣಿ ಇದೆ
10: ಇದೆ. ಆಮೇಲೆ ಮೆಸ್ಸಲ್ಲಿ ಏನಾರ ಪ್ರಾಬ್ಲಮ್ ಆಗಿದೆಯಾ, ತೊಂದರೆಗಳು ಏನ ಕಿತ್ತು ಹೋಗಿದೆಯಾ ಮೆಸ್ ಅನ್ನೋ ಅದನ್ನ ಫಸ್ಟ್ ಚೆಕ್ ಮಾಡ್ಕೊಂತೀವಿ. ಆಮೇಲೆ ಪ್ರಾಣಿಗಳನ್ನ ಗಮನಿಸ್ತೀವಿ ಮೇಡಮ್, ಫಸ್ಟ್ ಗಮನಿಸೋ ಯಾವ ತರ ಇದೆ ಪ್ರಾಣಿ, ನಮ್ಮ ಪ್ರಾಣಿಗಳ ಚಲನವಲನಗಳನ್ನ ಗಮನಿಸ್ತೀವಿ. ಆಮೇಲೆ ಅವು ಆಕ್ಟಿವಿಟಿಗಳು ನೋಡ್ತೀವಿ, ಯಾಕೆ ಸುಮ್ಮನೆ ಕೂತಿದ್ರೆ ಅದನ್ನು ಸಹ ಗಮನಿಸ್ತಾ ಇರ್ತೀವಿ. ನಂತರ ಅದೆಲ್ಲ ನೋಡಿದ ತಕ್ಷಣ ನಾವು ಮಸ್ಟ್ ಕ್ಲೀನಿಂಗ್ ಮೇಡಮ್, ಫಸ್ಟ್ ನಮಗೆ ಬೇಕಾಗಿರೋದೇ ಫಸ್ಟ್ ಪ್ರಾಣಿಗಳನ್ನ ಕ್ಲೀನಿಂಗ್ ಮಾಡೋದು. ಕ್ಲೀನಿಂಗ್ ಮಾಡ್ತೀವಿ. ಕ್ಲೀನಿಂಗ್ ಅಂದ್ರೆ ನಿನ್ನೆ ಹಾಕಿರೋ ಫುಡ್ನೆಲ್ಲ ತೆಗೆದು ಹೊಸ ನೀರು ಸಹ ಹಳೆ ನೀರನ್ನ ತೆಗೆದು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ನಂತರ ನಾವು ಹೊಸ ಫುಡ್ಡನ್ನು ಹಾಕಿ ಆಮೇಲೆ ನೀರನ್ನು ಸಹ ಒದಗಿಸ್ತೀವಿ ಮೇಡಮ್. ಅದು ನಾವು ಫಸ್ಟ್ ಕೆಲಸ ಮಾಡೋಂಥ ಕೆಲಸನೇ ಫಸ್ಟ್ ನಾವು ಪ್ರಾಣಿಗಳ ಬಗ್ಗೆ ಕೇರ್
9: ಕೇರ್
10: ಕ್ಲೀನ್ ಕ್ಲೀನ್ ಬಗ್ಗೆ ಮೇಡಮ್.
9: ಅಂದ್ರೆ ನೀವು ಒಂದೊಂದಿನ ಒಂದೊಂದು ಪ್ರಾಣಿಯ ಬಗ್ಗೆ ಕೇರ್ ಮಾಡ್ತೀರೋ ಅಥವಾ ಹೇಗೆ ಮ್ಯಾಮ್?
10: ಇಲ್ಲ ಮೇಡಮ್, ನಮಗೆ ಮೂರು ಕೇಜ್ ಕೊಟ್ಟಿರ್ತಾರೆ.

0: ಆಗ್ತದೆ ಅಂತ. ಯಾವ್ದು ಯಾವ್ದು ಮ್ಯಾಮ್?
1: ನಾವು ಇದು ಮಾಂಸಾಹಾರಿ ಪ್ರಾಣಿಗಳನ್ನ ನೋಡ್ಕೊಂತೀನಿ, ಸಸ್ಯಾಹಾರಿ ಪ್ರಾಣಿಗಳನ್ನ ನೋಡ್ಕೊತೀವಿ ಮೇಡಮ್.
0: ಆದ್ರೆ ಮಾಂಸಾಹಾರಿ ಪ್ರಾಣಿಗಳು ಅಂದ್ರೆ ಸ್ವಲ್ಪ ಅಪಾಯ ಹೆಚ್ಚೇ ಇರುತ್ತೆ, ಯಾಕಂದ್ರೆ ನಾವು ಕೂಡ ಮನುಷ್ಯರೇ, ನಮ್ದು ಕೂಡ ಮಾಂಸನೇ ಇರುತ್ತೆ, ನಮ್ಮನ್ನ ತಿನ್ನುವಂತ ಸಾಧ್ಯತೆಗಳು ಕೂಡ ಇರುತ್ತೆ.
1: ನಾವು ನೋಡ್ಕಂತೀವಿ ಅಷ್ಟೇ, ನೋಡ್ಕೊಂಡವ್ರು ಇದ್ದು ಜೊತೆಗೂ ಇರ್ತಾರೆ ಮೇಡಮ್, ಜೊತೆಗೆ ಇರ್ತಾರೆ.
0: ಓಕೆ,
1: ನೋಡ್ಕೊಂತೀವಿ.
0: ನೀವು ಜಸ್ಟ್ ಮೇಂಟೈನ್ ಮಾಡ್ತೀರಾ?
1: ನಾನು ಜಿಂಕೆ ನೋಡ್ಕೊಂತೀನಿ, ನೀಲ್ಗಾಯಿ ನೋಡ್ಕೊಂತೀನಿ, ಮತ್ತೆ ಕಾಡ್ಕುರಿ ನೋಡ್ಕೊಂತೀನಿ ಮೇಡಮ್.
0: ಕಾಡ್ಕುರಿ,
1: ಕಾಡ್ಕುರಿ
0: ಈ ಮೂರನ್ನು ಕೂಡ ನೋಡ್ಕೊಳ್ತೀರಾ? ಈಗ ಕಾಡ್ಕುರಿ ಅನ್ನುವಾಗ ಅದು ತುಂಬಾ ಬಲಿಷ್ಠವಾಗಿರುವಂತಹ ಪ್ರಾಣಿನೇ.
1: ಕಾಡ್ಕುರಿ ತುಂಬಾ ಚಿಕ್ಕ ಮೇಡಮ್,
0: ಚಿಕ್ಕ
1: ಇರ್ತವೆ, ತುಂಬಾ ದೊಡ್ಡದಿಲ್ಲ. ನೀಲ್ಗಾಯಿ ಸ್ವಲ್ಪ ದೊಡ್ಡ ಇರ್ತವೆ ಮೇಡಮ್. ಆಮೇಲೆ ಜಿಂಕೆಗಳಂತೂ ಗೊತ್ತಿದೆಯಲ್ಲ, ಸ್ವಲ್ಪ ದೊಡ್ಡ ದೊಡ್ಡದೇ ಇರುತ್ತೆ, ಸಣ್ಣದೇ ಇರುತ್ತೆ, ಮರಿನೂ ಇರ್ತವೆ, ಆತರ ಎಲ್ಲ ಇರುತ್ತೆ.
0: ಅದರೆಲ್ಲ ನಿಮ್ಗೆ ಅಟ್ಯಾಕ್ ಎಲ್ಲ ಏನು ಮಾಡಲ್ವಾ?
1: ಇಲ್ಲ ಮೇಡಮ್, ಅಟ್ಯಾಕ್ ಏನು ಮಾಡಲ್ಲ.
0: ಸೊ ನೀವು ಯಾವುದೇ ಒಂದು ಪ್ರಾಣಿಯನ್ನ ಪರಿಶೀಲನೆ ಮಾಡೋಕ್ಕೂ ಮೊದಲು ನಿಮ್ದೇ ಆದಂತಹ ಒಂದು ರುಟೀನ್ ಇರುತ್ತಲ್ವಾ ಮ್ಯಾಮ್? ಈಗ ನೀವು ಹೇಳಿದ ಹಾಗೆ ಒಂದು ಅದಕ್ಕೆ ಡ್ರೆಸ್ ಹಾಕೊಳ್ಳೋದಾಗಿರ್ಬೋದು, ಅದಕ್ಕೆ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಓಕೆ, ಅದ್ರ ಸ್ವಚ್ಛತೆ ಬಗ್ಗೆ ಹೆಚ್ಚು ಹೇಗೆ ಕಾಳಜಿ ಮಾಡ್ತೀರಾ?
1: ಸ್ವಚ್ಛತೆ ನಾವು ಮಾಡ್ತೀವಿ ಅಲ್ಲ ಮೇಡಮ್, ಡೈಲಿ ನಾವು ಪ್ರಾಣಿಗಳನ್ನ ನೋಡ್ತೀವಿ, ನೋಡಿದ ತಕ್ಷಣ ಕ್ಲೀನಿಂಗ್ ಮಾಡ್ತೀವಿ. ಅಲ್ಲ ಅಲ್ಲ, ಕ್ಲೀನಿಂಗ್ ಅಂತಂದ್ರೆ ಅವು ಗಲೀಜ್ ಇದು ಮಲಮೂತ್ರಗಳು ವಿಸರ್ಜನೆ ಮಾಡಿದ್ರೆ ಅದನ್ನ ಸಹ ತೆಗೆದಾಕ್ತಿವಿ. ಆಮೇಲೆ ಫುಡ್ ಇರುತ್ತಲ್ಲ, ನಿನ್ನೆ ಫುಡ್ ಅನ್ನು ಉಳಿಸಿದ್ರೆ ನೋಡ್ತೀವಿ ಮೇಡಮ್, ಅದು ಫುಡ್ ತಿಂದಿದೆಯೋ ಇಲ್ಲೋ, ಯಾಕೆ ತಿಂದ ಇಷ್ಟೇ ಇದೆಯಲ್ಲ, ಇಲ್ಲ ತಿಂದಿದ್ರೆ ಗೊತ್ತಾಗುತ್ತೆ ನಮ್ಗೆ, ಇದೆ ತಿಂದಿದೆ ಇವತ್ತು ಒಂದ್ಸರಿ, ತಿಂದ ಇದ್ರೆ ಯಾಕೋ ತಿಂದಿಲ್ಲ ಅಂತೇಳಿ ಅದನ್ನು ಸಹ ನಾವು ಗಮನ ವಹಿಸ್ತೀವಿ.
0: ಸೂಪರ್ ಮ್ಯಾಮ್. ಸೊ ಈ ರೀತಿ ಎಲ್ಲ ಅನಿಮಲ್ಗಳ ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ತೀರಾ?
1: ಅನಿಮಲ್ ಕೀಪರ್ ಕೆಲ್ಸನೇ ತುಂಬಾ ಚಾಲೆಂಜಿಂಗ್ ಕೆಲಸ ಮೇಡಮ್. ಅದು ತುಂಬಾ ಚಾಲೆಂಜಿಂಗ್ ಅಂತಂದ್ರೆ ತುಂಬಾ ನಾವು ಅದ್ರ ಬಗ್ಗೆ ಕೇರ್ ಇರಬೇಕು, ಕೇರ್ ಇರಬೇಕು. ಆಮೇಲೆ ಎಷ್ಟೇ ಆಗಲಿ ಕಾಡು ಪ್ರಾಣಿಗಳೆಲ್ಲ ಮೇಡಮ್, ಅವ್ರ ಬಗ್ಗೆ ಕೇರ್ ನೋಡ್ಕೊಂಡು ಅವನ್ನ ಮಗು ತರನೇ ನಾವು ನೋಡ್ಕೊಂತಾ ಇರ್ತೀವಿ.
0: ಸೊ ಈಗ ಸಾಕು ಪ್ರಾಣಿಗಳಿಗೂ ಕಾಡು ಪ್ರಾಣಿಗಳು ಹೆಚ್ಚು ವ್ಯತ್ಯಾಸ ಇರುತ್ತೆ ಮ್ಯಾಮ್. ಈಗ ಮನೇಲಿ ಸಾಕುವಂತ ನಾಯಿಯ ಮುದ್ದೆ ಬೇರೆ, ಕಾಡಲ್ಲಿರುವಗಳ ಒಂದು ವಾತಾವರಣ ಬೇರೆ ಇರುತ್ತೆ ಮೇಡಮ್. ನನ್ನ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಬೆಳಗ್ಗೆ ನೀವು ಈ ಒಂದು ಸುತ್ತ ವೇಳೆ ಅಂದ್ರೆ ಪ್ರಾಣಿಗಳನ್ನ ವೀಕ್ಷಣೆ ಮಾಡಕ್ ಹೋಗ್ತಿರಲ್ಲ, ಆ ವೇಳೆಯಲ್ಲಿ ಸಸ್ಯಾಹಾರಿ ಹಾಗೆ ಮಾಂಸಾಹಾರಿ ಪ್ರಾಣಿಗಳಲ್ಲಿ ನೀವು ಗಮನಿಸುವಂತಹ ಮುಖ್ಯ ವರ್ತನೆ ಏನು, ಹಾಗೆ ಅದರ ದೈಹಿಕ ಸ್ಥಿತಿಯನ್ನ ಗಮನಿಸ್ತೀರ, ಜೊತೆಗೆ ವಾತಾವರಣ ಸಂಬಂಧಿ ಸೂಚಕಗಳು ಅಂದ್ರೆ ಯಾವ್ದಾಗಿರ್ಬೋದು ಮ್ಯಾಮ್?
1: ಮೇಡಮ್, ವಾತಾವರಣ ದೈಹಿಕವಾಗಿ ಮತ್ತು ಸ್ವಚ್ಛತೆಗಳನ್ನ ಮಾಡ್ತೀವಲ್ಲ ನಾವು, ದೈಹಿಕವಾಗಿ ಕ್ಲೀನಿಂಗ್ ಮಾಡಿದ ತಕ್ಷಣ ನಾವು ದೈಹಿಕವಾಗಿ ಅವು ವಾತಾವರಣ ಕಲ್ಪಿಸಬೇಕು. ಅಂದ್ರೆ ಕ್ಲೀನಿಂಗ್ ಮಾಡಿದ್ಮೇಲೆ ಅವಕ್ಕೆ ಸ್ವಚ್ಛವಾದ ನೀರು ಮತ್ತು ಶುದ್ಧವಾದ ನೀರು ಮತ್ತು ಸ್ವಚ್ಛವಾದ ಆಹಾರವನ್ನು ಕೊಡ್ತೀವಲ್ಲ, ಅದನ್ನೇ ವಾತಾವರಣವನ್ನು ಕಲ್ಪಿಸೋದು ಮೇಡಮ್.
0: ಆತರ ವಾತಾವರಣ ಕಲ್ಪಿಸ್ತೀರಾ? ಓಕೆ, ಈಗ ಕೇಜ್ ಸ್ವಚ್ಛತೆ ಬಗ್ಗೆ ಹೇಗೆ ನಿರ್ವಹಣೆ ಮಾಡ್ತೀರಾ?
1: ಕೇಜ್ ಪ್ರಾಣಿಗಳು ಅಂತೂ ಹೊರಗಡೆ ಬಿಡ್ತೀವಿ ಮೇಡಮ್ ನಾವು. ಈಗ ಕೇಜಲ್ಲೇ ಇರ್ತವೆ, ಒಳಗಡೆ ಇರ್ತವೆ ಪ್ರಾಣಿಗಳು, ಅವನ್ನ ಹೊರಗಡೆ ಬಿಡ್ತೀವಿ ನಾವು. ಹೊರಗಡೆ ನಾವು ಕೌಂಟ್ ಮಾಡಿ ಮೆಸ್ ಎಲ್ಲ ಚೆಕಿಂಗ್ ಮಾಡಿ ನಮ್ಮ ಮೊದಲ ಕೆಲಸ ಏನ್ ಮಾಡ್ತೀವೋ ಅದೆಲ್ಲ ಮಾಡಿ ಅದನ್ನ ಪ್ರಾಣಿಗಳನ್ನ ಹೊರಗಡೆ ಬಿಡ್ತೀವಿ. ಆಮೇಲೆ ನಾವು ಅದನ್ನ ಕ್ಲೀನ್ ಮಾಡ್ಕೊಂತೀವಿ ರೂಮ್ ಎಲ್ಲ.
0: ಕೇಜ್ ಅನ್ನು ಕೂಡ ನೀವೆಲ್ಲ
1: ಕ್ಲೀನ್ ಮಾಡ್ಲೇಬೇಕು ಮೇಡಮ್, ಡೈಲಿ ಮಾಡ್ಲೇಬೇಕು. ದಿವಸಾನು ಪಶು ಅಧಿಕಾರಿಗಳು ಬಂದೇ ಬರ್ತಾರೆ, ಆಮೇಲೆ ಬಯಾಲಜಿಸ್ಟ್ ಇದ್ದಾರೆ ಅವ್ರು ಬರ್ತಾರೆ, ನಾವು ಪ್ರತಿ ಒಂದ್ ದಿವಸನು ನಾವು ಅದ್ ಮಾಡ್ಲೇಬೇಕು.
0: ಈಗ ಝೂ ನೋಡಕ್ಕೆ ಅಂತಾನೆ ವೀಕ್ಷಕರು ಬರ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ನೀವು ಹೇಗೆ, ಈಗ ಪ್ರಾಣಿಗಳು ಕಾಣಿಸ್ಲಿಲ್ಲ ಅಂದ್ರೆ ಅವ್ರ ಒಂಥರ ಏನೋ ಬೇಜಾರು ಮಾಡ್ಕೊಳ್ತಾರೆ, ಪ್ರಾಣಿಗಳು ನೋಡಕ್ಕೆ ಅಂತಾನೆ ಬಂದಿದೀವಿ ಪ್ರಾಣಿಗಳು ಇಲ್ವಲ್ಲ ಅಂತ?
1: ಇಲ್ಲ ಇಲ್ಲ,
0: ಯಾವ ಸಂದರ್ಭದಲ್ಲಿ ಅದನ್ನೆಲ್ಲ ಮಾಡೋದು?
1: ನಾವು ಬೆಳಗ್ಗೆನೆ ಮಾಡ್ಬಿಡ್ತೀವಲ್ಲ, ಬೆಳಗ್ಗೆನೆ ಮುಂಚೆನೆ ನಾವು ಹೋದ ತಕ್ಷಣ ಮಾಡೋದ್ ಕೆಲ್ಸನೇ ಅದು. ಅದು ಕೆಲಸ ಮಾಡಿ ಫುಡ್ ಹಾಕಿ ನಾವು ನೀರಿಟ್ಟೆ ಮುಂದೆ ನಾವು ಬೀಗ ಹಾಕೊಂಡೆ ಬೇರೆ ಕಡೆ ಹೋಗೋದು ನಾವು.
0: ಆತರ
1: ಆತರ ಮೇಂಟೈನ್ ಮಾಡ್ತೀವಿ ಮೇಡಮ್. ನಮಗೆ ಗೊತ್ತಾಗುತ್ತೆ ಯಾವ ಟೈಮ್ನಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮೆಂಟಾಲಿಟಿ ಗೊತ್ತಾಗ್ಬಿಡುತ್ತೆ ನಮಗೆ. ಅದೇ ತರ ನಾವು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ.
0: ಓಕೆ, ಕೇಳ್ತಾ ಇದಿರಲ್ಲ ಸ್ನೇಹಿತರೆ, ನಾಗರತ್ನ ಅವರು ಅವರ ಕಾರ್ಯವನ್ನ ಹೇಗೆಲ್ಲ ನಿರ್ವಹಿಸ್ತಾರೆ ಹಾಗೆ ಅವರ ಸವಾಲುಗಳ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಸೊ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಲಯನ್ ಸಫಾರಿಯಲ್ಲಿ ಅನಿಮಲ್ ಕೀಪರ್ ಆಗಿರುವಂತಹ ನಾಗರತ್ನ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಅವರೊಟ್ಟಿಗೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರೆಸೋಣವಾ. ನಾಗರತ್ನ ಮೇಡಮ್, ಈಗ ನೀವು ಲಯನ್ ಸಫಾರಿ ಅಂದ್ರೆ ನಮ್ಮ ಶಿವಮೊಗ್ಗ ಝೂ ಅಲ್ಲಿ ಅಲ್ಲಿರುವಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ಕೊಳ್ತಾ ಇದ್ದೀರಾ, ಆಯ್ತಾ? ಅವುಗಳ ಬಗ್ಗೆ ಕೇರ್ ಮಾಡ್ತಿದ್ದೀರಾ.

0: ಹೀಗಿರುವಾಗ ಅವುಗಳಿಗೆ ಯಾವಾಗ ಆಹಾರ ನೀಡ್ತೀರಾ, ಯಾವಾಗ ಸ್ವಚ್ಛತೆ ಮಾಡ್ತೀರಾ, ಇನ್ನು ವೈದ್ಯರ ಬಳಿ ಯಾವಾಗ ಕರ್ಕೊಂಡು ಹೋಗ್ತೀರಾ, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿನ ನೀಡಬಹುದಾ?
1: ಮೇಡಮ್, ಮೊದಲು ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಕೊಡೋದೇ ಪ್ರಾಣಿಗಳ ಬಗ್ಗೆ, ಸ್ವಚ್ಛತೆ ಬಗ್ಗೆ ಆದ್ಯತೆನೆ ಫಸ್ಟ್ ಕೊಡೋದು. ನಾವು ನಮಗೆ ತಿಳಿಸಿರ್ತಾರೆ ಮೇಡಮ್, ಅವ್ರು ವೈದ್ಯಾಧಿಕಾರಿಗಳು ಬಂದಿರ್ತಾರೆ, ಬಂದು ನಮಗೆ ತಿಳಿಸಿರ್ತಾರೆ ನಾವು ಇಷ್ಟೊತ್ತಿಗೆ ಬರ್ತೀವಿ, ವಿಜಿಟ್ ಮಾಡ್ತೀವಿ, ನೀವು ರೆಡಿ ಇರಬೇಕು ಅಂತ ಹೇಳ್ತಾರೆ. ನಾವು ಫಸ್ಟ್ ಅವ್ರು ಬರ್ತಾರೆ ಅಂತ ಅದ ಕಡೆ ಗಮನ ಕೊಡಲ್ಲ, ನಾವು ಫಸ್ಟ್ ಕ್ಲೀನಿಂಗ್, ನಮ್ಮ ಪ್ರಾಣಿಗಳು ಫಸ್ಟ್ ಪ್ರಾಣಿಗಳ ಬಗ್ಗೆ ಗಮನ ವಹಿಸ್ತೀವಿ. ಅಂದ್ರೆ ನಾವು ಆ ಟೈಮ್ನಲ್ಲಿ ನಮಗೂ ಸಹ ಯಾರು ತೊಂದರೆ ಕೊಡಲ್ಲ ಮೇಡಮ್. ನಮಗೆ ಒಂದೂವರೆ ಗಂಟೆ ಅಂತೂ ಬೇಕೇ ಬೇಕು ನಮಗೆ ಕ್ಲೀನಿಂಗ್ಗೋಸ್ಕರ, ಒಂದೂವರೆ ಗಂಟೆ ಬೇಕೇ ಬೇಕು. ಹಂಗಾಗಿ ನಮಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಅವಾಗ ತೊಂದರೆ ಸಹ ಕೊಡೋದಿಲ್ಲ. ಆಮೇಲೆ ನಾವು ಅದು ಆಗದೆ ಇದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಫುಡ್ ಗೋಡನ್ ಇದೆ ಮೇಡಮ್, ಅಲ್ಲಿ ತರಕಾರಿ ಎಲ್ಲ ತೊಳೆದು ಕಟ್ ಮಾಡಿ ಕೊಡ್ತಾರೆ ನಮಗೆ. ಅವರಿಗೂ ಸಹ ನಾವು ತಿಳಿಸಿರ್ತೀವಿ, ಹಿಂಗೆ ಡಾಕ್ಟರ್ ಬರ್ತಾ ಇದ್ದಾರೆ, ನಮಗೆ ತರಕಾರಿ ಬೇಕು, ಬೇಗ ಸ್ವಲ್ಪ ಬೇಗ ಮುಂಚಿತವಾಗಿ ನನಗೆ ಕೊಡ್ರಿ ಅಂತ ಹೇಳಿ ನಾವು ಅವರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ. ಅವ್ರು ಅದೇ ಥರನೇ ಕೊಡ್ತಾರೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಡಾಕ್ಟ್ರು ಕ್ಲೀನಿಂಗು ಇಲ್ಲಾಗುತ್ತೆ, ಡಾಕ್ಟರ್ ಬಂದರೂ ನಮ್ಗೆ ಹಿಂಗಾಗುತ್ತೆ, ಎರಡೂ ನಾವು ಹಿಂಗೆ ಮ್ಯಾನೇಜ್ ಮಾಡ್ತೀವಿ ಮೇಡಮ್.
0: ಬ್ಯಾಲೆನ್ಸ್ ಮಾಡ್ತೀವಿ?
1: ಬ್ಯಾಲೆನ್ಸ್ ಮಾಡ್ತೀವಿ.
0: ಓಕೆ, ಸೊ ಡಾಕ್ಟ್ರು ಡೈಲಿ ವಿಸಿಟ್ ಮಾಡ್ತಾರಾ?
1: ಹಾಂ ಮೇಡಮ್, ಡೈಲಿ ವಿಸಿಟ್ ಮಾಡ್ತಾರೆ, ಪ್ರಾಣಿಗಳ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ರ ಅಂತ ಹೇಳ್ತಾರೆ, ಅವರು ಸಹ ಬಂದು ನೋಡಿ ಅಬ್ಸರ್ವ್ ಮಾಡ್ತಾರೆ ಮೇಡಮ್.
0: ಓಕೆ ಓಕೆ, ಸೊ ಈ ರೀತಿ ನೀವು ಎಲ್ಲದನ್ನು ಕೂಡ ಹ್ಯಾಂಡಲ್ ಮಾಡ್ತೀರಾ ಅಲ್ವಾ ಮ್ಯಾಮ್? ಸೊ ಹಾಗೆ ನಾಗರತ್ನ ಅವರೇ, ಈಗ ಮಾಂಸಾಹಾರಿ ಪ್ರಾಣಿಗಳಿಗೆ ನೀವು ಆಹಾರವನ್ನ ಏನ್ ಕೊಡ್ತೀರಾ, ಅದು ಹೆಚ್ಚಾಗಿ ಕಚ್ಚಾ ಮಾಂಸ ಅಂದ್ರೆ ಹಸಿ ಮಾಂಸಗಳನ್ನೇ ಕೊಡೋದು ಅಲ್ವಾ, ಅಥವಾ ಬೇಯಿಸಿರೋ ಮಾಂಸ ಕೊಡ್ತೀರಾ?
1: ಇಲ್ಲ ಮೇಡಮ್, ಕಚ್ಚಾ ಮಾಂಸನೇ ಕೊಡೋದು.
0: ಹಸಿ ಮಾಂಸನೇ
1: ಕೊಡೋದು.
0: ಆ ಹಸಿ ಮಾಂಸವನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಈಗ ಜೈವಿಕ ಸುರಕ್ಷತೆ ಕ್ರಮಗಳನ್ನ ಅನುಸರಿಸ್ತೀರಾ ಅಥವಾ ಕ್ರಾಸ್ ಕಾಂಟಿಮೇಷನ್ ತಪ್ಪಿಸೋಕೆ ಏನ್ ಮಾಡ್ತೀರಾ?
1: ಮೇಡಮ್, ನಾವು ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ ಪ್ರಾಣಿಗಳಿಗೆ ಅದೇ ತಂದಂತ ಆಹಾರವನ್ನು ಹಾಗೆ ಕೊಡೋದಿಲ್ಲ, ಅದರಲ್ಲಿ ಬ್ಯಾಕ್ಟೀರಿಯಾಗಳು, ಕ್ರಿಮಿ ಕೀಟಗಳು,
0: ಹಸಿ ಮಾಂಸ ಇರುತ್ತೆ.
1: ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮೊದಲು ಆ ಮಾಂಸವನ್ನ ಬಿಸಿ ನೀರಿನಲ್ಲಿ ತೊಳಿತೀವಿ ಮೇಡಮ್, ಕ್ಲೀನ್ ವಾಶ್ ಮಾಡ್ತೀವಿ. ಡೈಲಿ ನಡೆಯಂತದೇ ಕೆಲಸ ಇದು, ಡೈಲಿ ವಾಶ್ ಮಾಡ್ತೀವಿ. ವಾಶ್ ಮಾಡಿದ ತಕ್ಷಣ ನಾವು UV ಅಂತ ಲೈಟ್ ಹಾಕಿದಾರೆ ಮೇಡಮ್, ಎಲ್ಲ ಲೈಟ್ ಅದನ್ನ ಸಹ ಬಿಸಿಲಲ್ಲಿ ಅದು ಲೈಟ್ ಬೆಳಕಲ್ಲಿ ಒಣಗಿಸ್ತೀವಿ ಅದನ್ನ.
0: ಹಸಿ
1: ಮಾಂಸ ಬಿಸಿ ನೀರಲ್ಲಿ ಎದ್ದಿ ಆ ಲೈಟ್ ಹಾಕಿ ಒಂದೂವರೆ ಗಂಟೆ ಅಂತ ಬಿಡ್ತಾರೆ ಮೇಡಮ್. ಅದನ್ನ ಅದಕ್ಕೂ ಜೈವಿಕ ಭದ್ರತೆ ಇದೆ ಮೇಡಮ್, ಅಲ್ಲೂ ನಾವು ಸೆಕ್ಯೂರಿ ಬಟ್ಟೆ ಸಹ ನಾವು ಹಾಕೊಂಡು, ಬೇರೆ ಅವ್ರಿಗೆ ಡ್ರೆಸ್ ಕೂಡ ಬೇರೆ ಇರುತ್ತೆ, ಅದು ಬೇರೆ ಯಾರನ್ನು ಬಿಟ್ಕೊಳಲ್ಲ. ಅವ್ರಿಗೆ ಹೋಗೋರು ಇಬ್ಬರಿದ್ದಾರೆ, ಅವರೇ ಸಹ ಅದೇ ಕೆಲಸ ಅವರೇ ಮಾಡಬೇಕು, ನಾವು ಮುನ್ನ ಯಾರನ್ನು ಒಳಗೆ ಬಿಟ್ಕೊಳಲ್ಲ. ಅವರು ತಂದು ಕೊಟ್ಟಾಗೆ ನಾವು ಮಾಂಸಗಳನ್ನ ಹಾಕೋದು ಆ ತರ ಮಾಡ್ತಾರೆ ಮೇಡಮ್. ಅದು ಆಮೇಲೆ ಅದರಲ್ಲಿ ಯಾಕೆ ಅಂತಂದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತು ಹೋಗ್ಲಿ ಅಂತ ಹೇಳಿ ಆ ತರ ಅದು ಮಾಡ್ತೀವಿ. ಹಾಗಾಗಿ ಆಮೇಲೆ ಯಾವುದು ಕಾಯಿಲೆ ಬರಬಾರ್ದು ಅಂತ ಚೆಕ್ ಮಾಡಿ ಇದು ಮಾಡಿ, ಆಮೇಲೆ ವೈದ್ಯಾಧಿಕಾರಿಗಳು ಸಹ ಡೈಲಿ ಬರ್ತಾರೆ ಮೇಡಮ್. ಅದು ಮಾಡಿ ಬಂದು ಚೆಕ್ ಮಾಡಿ ಅದು ಚೆನ್ನಾಗಿದೆ, ಇವತ್ತು ಫುಡ್ ಚೆನ್ನಾಗಿದೆ, ಮಾಂಸ ಸರಿ ಇದೆ, ನೀವು ಹಾಕ್ರಿ ಅಂತ ಹೇಳಿ ಹಾಕ್ತೀವಿ. ಹಾಕಿದಾಗ ಅಕಸ್ಮಾತ್ ಅದು ಸರಿ ಇಲ್ಲ ಅಂತ ಗೊತ್ತಾಗುತ್ತಲ್ಲ, ಅವಾಗ ನಮಗೆ ಆ ಮಾಂಸನ ರಿಜೆಕ್ಟ್ ಮಾಡ್ತೀವಿ ಮೇಡಮ್. ಒಂದು ತರಕಾರಿ ಆಗಲಿ, ಒಂದು ಸೊಪ್ಪಾಗಲಿ ಮೇಡಮ್, ಏನೇ ತರಕಾರಿ ಬಂದರೂ ನಾವು ಯಾವುದನ್ನು ಇಟ್ಕೊಳ್ಳಲ್ಲ, ಎಲ್ಲ ನಾವು ವಾಪಸ್ ರಿಜೆಕ್ಟ್ ಮಾಡ್ತೀವಿ, ಒಳ್ಳೆ ತರಕಾರಿ ಸಹನೇ ನಾವು ತಗೊಳೋದು.
0: ಓಕೆ, ಹಾಗೆಯೇ ನಾಗರತ್ನ ಮೇಡಮ್, ಈಗೇನಪ್ಪ ಅಂದರೆ ನೀವು ಪ್ರತಿನಿತ್ಯ ಪ್ರಾಣಿಗಳನ್ನ ಗಮನಿಸ್ತಾ ಇರ್ತೀರಾ, ದಿನಪೂರ್ತಿ ಅವುಗಳಿಗೆ ಆಹಾರವನ್ನ ನೀಡ್ತಾ ಇರ್ತೀರಾ, ಹೀಗಿರುವಾಗ ಅದರ ನೀರಿನ ಬಳಕೆ ಆಗಿರ್ಬೋದು, ಆಹಾರ ಸೇವನೆ, ಇದರಲ್ಲಿ ಕಂಡು ಬರುವಂತಹ ವರ್ತನೆಗಳ ವರ್ತನೆ ಬದಲಾವಣೆ, ಏನ್ ಬಿಹೇವಿಯರ್ ಚೇಂಜಸ್ ಇರುತ್ತೆ, ಅದ್ರ ಬಗ್ಗೆ ಹೇಗೆ ಮೇಲ್ವಿಚಾರಣೆ ಮಾಡ್ತೀರಾ, ಅವುಗಳನ್ನ ಹೇಗೆ ದಾಖಲಿಸ್ತೀರಾ?
1: ಅಲ್ಲ ಮೇಡಮ್, ಫಸ್ಟ್ ನಾವು ಪ್ರಾಣಿಗಳನ್ನ ನೋಡಿದ್ಮೇಲೆ ಆಮೇಲೆ ನಾವು ತಿಳಿಸೋದು ಮೇಲಧಿಕಾರಿಗಳಿಗೆ. ನಮ್ದು ಅನಿಮಲ್ ಕೀಪರ್ ಕೆಲಸನೇ ಅದು, ಫಸ್ಟ್ ಪ್ರಾಣಿಗಳನ್ನ ನೋಡ್ಕೊಳ್ಳೋದೇ ಕೆಲಸ ನಮ್ದು. ಅದನ್ನ ನಮಗೆ ಗೊತ್ತಿದ್ದು, ನಾವು ಅದ್ರ ಜೊತೆಗೆ ದಿವಸ ಒಡನಾಟ ಮಾಡ್ತಾ ಇರ್ತೀವಲ್ಲ, ನಮಗೆ ಫಸ್ಟ್ ಗೊತ್ತಾಗೋದು. ಆ ಡಾಕ್ಟರ್ಗಿಂತಲೂ ಆರ್ಫಸರ್ಗಿಂತಲೂ ನಮಗೆ ಗೊತ್ತಾಗೋದು ಅದು ಫಸ್ಟ್. ನಾವು ಮೊದಲು ಏನು ಮಾಡ್ತೀವಿ ಅಂತ ದಿನ ಬೆಳಗ್ಗೆ ವರ್ತನೆಗಳು ಗೊತ್ತಲ್ಲ ಮೇಡಮ್, ನಾವು ಡೈಲಿ ಯೂಸ್ ಕೆಲಸಗಳು, ದಿನ ಬೆಳಗ್ಗೆ ನಮ್ಮ ಫುಡ್ ಹಾಕೋದು, ಕ್ಲೀನಿಂಗ್ ಮಾಡೋದು, ಅದು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಅದು ಒಂದು ಪ್ರಾಣಿ ಅದು ಸುಮ್ಮನೆ ಕೂತಿದ್ರೆ ಅಥವಾ ಅದು ಫುಡ್ ತಿಂದೇ ಇದ್ರೆ, ಅದು ಸೈಲೆಂಟಾಗಿ ಎಲ್ಲರೂ ಅದು ಗುಂಪು ಪ್ರಾಣಿಗಳಲ್ಲಿ ಜೊತೆ ಇಲ್ಲದೇ ಇದ್ದಾಗ ನಮಗೆ ಅನುಮಾನ ಬರುತ್ತೆ. ಅವಾಗ ಹೆಂಗೆ ಅನುಮಾನ ಬರುತ್ತೆ ಅಂತ ಅಂದರೆ, ಯಾಕೆ ತಿಂತಾ ಇಲ್ಲಲ್ಲ, ಇದು ಯಾಕೆ ಇದು ಮಾಡ್ತಾ ಇಲ್ಲಲ್ಲ ಅಂತ ಅನುಮಾನ ಬಂದಾಗ ತಕ್ಷಣ ಆದ ತಕ್ಷಣ ನಾವು ವೈದ್ಯಾಧಿಕಾರಿಗಳಿಗೆ ತಿಳಿಸ್ತೀವಿ, ಬಯಾಲಜಿಸ್ಟ್ ಬಂದಿರ್ತಾರೆ ಅವ್ರಿಗೆ ತಿಳಿಸ್ತೀವಿ. ಅವ್ರಿಗೆ ಆಮೇಲೆ ಅದ ಹೇಳಿದಾಗ ಅವರಿಗೆ ತಿಳಿಸ್ದಾಗ ನಮಗೆ ಗೊತ್ತಾಗುದು ಮೇಡಮ್. ಆಮೇಲೆ ಅವರು ಹೇಳ್ತಾರೆ ತಕ್ಷಣ ಅವರು ಟ್ರೀಟ್ಮೆಂಟ್ ಎಲ್ಲ ಕೊಡೋದಿಲ್ಲ, ಯಾಕೆ ಅಂದ್ರೆ ಫಸ್ಟ್ ಒಂದು ದಿನ ಅದಕ್ಕೆ ಅಬ್ಸರ್ವ್ ಮಾಡ್ರಿ, ಅದು ಯಾವ ಥರ ನೀರು ಯಾವ ಟೈಮ್ನಲ್ಲಿ ನೀರು ಕುಡಿಯುತ್ತೆ, ಯಾವ ಟೈಮ್ನಲ್ಲಿ ಆಹಾರ ತಿನ್ನುತ್ತೆ, ಆಮೇಲೆ ಜನ ಇದ್ದಾಗ ತಿನ್ನುತ್ತೋ ಇಲ್ಲ ಜನ ಇಲ್ಲದೇ ಇದ್ದಾಗ ತಿನ್ನುತ್ತೋ, ಅಂದ್ರೆ ಗಾಬರಿ ಮಾಡ್ಕೊಂಡಿದ್ಯೋ ಅನ್ನೋದನ್ನ ನಮಗೆ ಒಂದು ದಿವಸ ಟೈಮ್ ಕೊಡ್ತಾರೆ ಮೇಡಮ್ ಅವರು. ಟೈಮ್ ಕೊಟ್ಟು ಟೈಮಿನ ಪ್ರಕಾರ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನಮ್ ಕೆಲಸನೇ ಅದು ಮೇಡಮ್. ಡೈಲಿ ನೋಡದೆ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡ್ತಾ ಇರೋದು ನಮ್ ಕೆಲಸ,
0: ಬೆಳಗಿಂದ ಸಂಜೆ ತನಕ
1: ಅದೇ ಕೆಲಸ ಮೇಡಮ್ ನಮ್ದು. ಅದೇ ಕೆಲಸ
0: ಅಂತ ವಹಿಸಿರುವಂತಹ ಮೂರು ಪ್ರಾಣಿಗಳಿಗೆ ಮಾತ್ರ ಗಮನಿಸ್ತಿರೋ ಅಥವಾ
1: ಎಲ್ಲ ಪ್ರಾಣಿಗಳನ್ನ ನೋಡ್ತಾ ಇರ್ತೀವಿ ಮೇಡಮ್? ನೋಡ್ತಾ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ, ಅವರು ಬರ್ತಿರ್ತಾರೆ, ಅಂದ್ರೆ ನಮ್ ಪ್ರಾಣಿಗಳನ್ನ ಸ್ವಲ್ಪ ಒತ್ತು ಜಾಸ್ತಿ ಕೊಡ್ತಾ
0: ಇರ್ತೀವಿ. ಈಗ ಪ್ರಾಣಿಗಳ ಸಹಜ ವರ್ತನೆಯನ್ನ ಉತ್ತೇಜಿಸೋಕೆ ದಿನನಿತ್ಯ ಮಾಡುವಂತಹ ರೂಟೀನ್ ಅಲ್ಲಿ ಎನ್ರಿಚ್ಮೆಂಟ್ ಚಟುವಟಿಕೆಗಳನ್ನ ನೀವು ಹೇಗೆ ಒಳಗೊಂಡಿರ್ತೀರಾ, ಹಾಗೆ ಸುರಕ್ಷತೆಯನ್ನ ಹೇಗೆ ಖಚಿತಪಡಿಸಿಕೊಳ್ತೀರಾ, ಓಕೆ ಈ ಪ್ರಾಣಿ ಸುರಕ್ಷತೆಯಿಂದ ಇದೆಯೋ ಇಲ್ವೋ ಅಂತ ಹೇಗೆ ಖಚಿತಪಡಿಸಿಕೊಳ್ತೀರಮ್ಮ?
1: ಮೇಡಮ್, ಪ್ರಾಣಿಗಳ ವರ್ತನೆಯಲ್ಲಿ ಪ್ರಾಣಿಗಳನ್ನ ಸಹಜ ವರ್ತನೆ ದಿವಸ ನಾವು ಗಮನಿಸ್ತಾನೆ ಇರ್ತೀವಿ. ನಾವು ಯಾವ ಥರ ಅಂತಂದ್ರೆ ಡೈಲಿ ಗಮನಿಸ್ತಾ ಇರ್ತೀವಿ ಮೇಡಮ್. ಅದು ಗಮನಿಸ್ಬೇಕಾದ್ರೆ ಅವಕ್ಕೆ ನಾವು ಒಂದೇ ಹತ್ರ ಇದ್ದು ಅವಕ್ಕೂ ಸಹ ಬೇಜಾರಾಗಿರುತ್ತೆ ಮೇಡಮ್ ಪ್ರಾಣಿಗಳಿಗೆ. ನಮ್ಗೂ ಅಷ್ಟೇ ಅಲ್ಲ ಮೇಡಮ್, ನಾವು ಒಂದೇ ಮನೆ ರೂಮಲ್ಲಿ ಇದ್ರೆ ಅಂತಂದ್ರೆ ಅಯ್ಯೋ ರೂಮಲ್ಲಿ ಒಂದೇ ಥರ ಇದೀವಲ್ಲ, ಒಂದೇ ಕಡೆ ಇದೀವಿ, ನಮಗೆ ಬೇಜಾರಾಗಬೇಕು, ಎನ್ರಿಚ್ಮೆಂಟ್ ಬೇಕು ಅಂತ ಹೇಳ್ತೀವಿ. ಪ್ರಾಣಿಗಳಿಗೂ ಸಹ ನಾವು ಅದನ್ನು ಒದಗಿಸ್ಕೊಡ್ತಾ ಇರ್ತೀವಿ ಮೇಡಮ್. ಯಾವ ಥರ ಅಂತಂದ್ರೆ ನಾವು ಮಾಂಸಾಹಾರಿ ಪ್ರಾಣಿಗಳಿಗೆ ಬೇರೆ, ಆಮೇಲೆ ಸಸ್ಯಾಹಾರಿ ಪ್ರಾಣಿಗಳಿಗೆ ನಾವು ಎನ್ರಿಚ್ಮೆಂಟ್ ಮಾಡ್ಕೊಡ್ತಾ ಇರ್ತೀವಿ. ಯಾವ ಥರ ಅಂದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಅಂತಂದರೆ ಅವು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಅವು ಕಾಡಲ್ಲಾದರೆ ಆ ಮರದಿಂದ ಈ ಮರಕ್ಕೆ ಜಗ್ದು, ಈ ಮರದಿಂದ ಆ ಮರಕ್ಕೆ ಜಗ್ದು ಅವು ಆಹಾರವನ್ನು ಹುಡುಕಿ ಹುಡುಕಿ ತಿಂತವೆ. ನಾವೇನು ಮಾಡ್ತೀವಿ ಅಂತಂದರೆ ಭೂಮಿಗಳು ನಮ್ಮ ಕೇಜ್ ಇದೆಯಲ್ಲ, ಆ ಕೇಜಲ್ಲೇ ಸ್ವಲ್ಪ ಸ್ವಲ್ಪ ಮಟನ್ ಅನ್ನು ಮಾಂಸವನ್ನು ಅಲ್ಲಿ ಇಲ್ಲಿ ಇಲ್ಲಿ ಊತಾಕಿರೋದು ಮೇಡಮ್. ಊತಾಕಿ ಅದು ವಾಸನೆಯನ್ನು ಗ್ರಹಿಸಿ ಅದು ತಗೊಂಡು ತಿನ್ನೋದು ಮೇಡಮ್. ಆ ತರ ಅದು ಒಂದು ಎಂಟ್ರಿ ಎಂಗ್ರೇಜ್ಮೆಂಟ್.
0: ಕಾಡಲ್ಲಿ ಹೇಗಿರುತ್ತೋ ಅದೇ ತರ
1: ನಾವು ಕಲ್ಪಿಸ್ತೀವಿ. ವಾರಕ್ಕೆ ಎರಡು ಸರಿ ಅಂತೂ ಕಲ್ಪಿಸ್ತೀವಿ ಮೇಡಮ್, ಅದು ಬಿಡಲ್ಲ ನಾವು ಅದನ್ನು ವಾರಕ್ಕೆ ಎರಡು ಸರಿ ಮಾಡೇ ಮಾಡ್ತೀವಿ. ಆಮೇಲೆ ಇದು ಸಸ್ಯಾಹಾರಿ ಪ್ರಾಣಿಗಳಿಗೆ ಆ ತರ ಮಾಡ್ತೀವಿ ಅಂದ್ರೆ ಹುಲ್ಲು ಮೇಡಮ್, ಹುಲ್ಲು ಒಂದು ಮರಕ್ಕೆ ಕಟ್ಟೋದು ಜೋತ್ ಹಾಕ್ಬಿಡುದು, ಅದು ಜಿಗ್ದು ಜಿಗ್ದು ಜಿಗ್ದು ತಿನ್ನೋ ಅಂತದ್ದು ಆ ತರ ಮಾಡ್ತೀವಿ. ನ್ಯಾಚುರಲ್ ಆಗಿರ್ಲಿ, ಅದಕ್ಕೂ ಅವ್ನ ಮನ್ಸಿಗೆ ಬರಬಾರ್ದು ನಾವು ಕೇಜಲ್ಲಿ ಇದೀವಿ, ನಾವು ಇಷ್ಟೇ ಜಗದಲ್ಲಿ ಇದೀವಿ ಅನ್ನೋದನ್ನ ಸಹ ಬರಬಾರ್ದು ಅಂತೇಳಿ. ಆಮೇಲೆ ಕಾಡು ಇದು ಮೇಡಮ್ ಕರಡಿ, ಕರಡಿಗೂ ಸಹ ಅಷ್ಟೇ. ನಾವು ಕರಡಿಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಂಬವನ್ನ ಇಟ್ಟು ಚಪ್ಪರ ತರ ಮಾಡ್ತೀವಿ, ಅಲ್ಲಿ ಜೇನುತುಪ್ಪ ಅದು ಕಣ್ಣು ಇಷ್ಟವಾದದ್ದು ಹಣ್ಣುಗಳನ್ನ ಎಲ್ಲ ಇಟ್ಟು ಬರೋದು ಮೇಡಮ್. ಅದು ವಾಸನೆಯನ್ನು ಗ್ರಹಿಸಿ ಕರಡಿ ಸಹ ಹೋಗಿ ತಿನ್ನುವಂತದ್ದು ಆ ತರ ಅಂತೂ ಮಾಡ್ತೀವಿ ಮೇಡಮ್.
0: ಸೊ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತೀವಿ. ಆ ಝೂ ಅಲ್ಲಿ ಅನಿಮಲ್ ಇದೆ ಅಂತಾನೆ ಅನ್ಕೋಬಾರ್ದು, ಯಾವ್ದೋ ಒಂದು ಕಾಡಲ್ಲಿ ಇದೀನಿ ಅಂತ ಅನಿಸ್ಬೇಕು
1: ಅನಿಸ್ಬೇಕು. ಎಲ್ಲ ಮಾಡ್ತೀವಿ ಡೈಲಿ ವಾಕಿಂಗ್, ವಾರಕ್ಕೆ ಎರಡು ಸರಿ ಆದ್ರೂ ನಾವು ಮಾಡೇ ಮಾಡ್ತೀವಿ.
2: ಸೊ ಕೇಳ್ತಾ ಇದಿರಲ್ಲ ಸ್ನೇಹಿತರೆ, ಝೂ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಅವು ಯಾವುದೋ ಒಂದು ಪಂಚರದೊಳಗಿದೀವಿ ಅಥವಾ ಝೂ ಅಲ್ಲಿದೀವಿ ಅಂತ ಅನ್ನಿಸ್ಬಾರ್ದು, ಸ್ವತಃ ಕಾಡಲ್ಲೇ ಇದೀವಿ ಅಂತ ಅನ್ನಿಸ್ಬೇಕು. ಆ ರೀತಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ನಾಗರತ್ನ ಅವ್ರ ಜೊತೆ ಇನ್ನೊಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಫೇವರೇಟ್ ಆರ್ಜೆ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲಯನ್ ಸಫಾರಿಯಲ್ಲಿ ಪ್ರಾಣಿ ಪಾಲಕರ ಕೆಲಸ ಏನು, ಹಾಗೆ ಪ್ರಾಣಿ ಪಾಲಕರಾದವರು ಏನೆಲ್ಲ ಮಾಡ್ತಾರೆ, ಅದರಲ್ಲೂ ಒಬ್ರು ಮಹಿಳೆ ಮಕ್ಕಳನ್ನ ಎಷ್ಟು ಅದ್ಭುತವಾಗಿ ನೋಡ್ಕೊಳ್ತಾರೆ, ಅದೇ ಪ್ರಾಣಿ ಪಕ್ಷಿಗಳನ್ನ ಇನ್ನು ಯಾವ ರೀತಿ ನೋಡ್ಕೋಬಹುದು ಅನ್ನೋದಕ್ಕಾಗಿ ನಮ್ಮ ಶಿವಮೊಗ್ಗ ಝೂನಲ್ಲಿ ಅನಿಮಲ್ ಕೀಪರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಾಗರತ್ನ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ನಾಗರತ್ನ ಅವರೇ, ಈಗ ಮಕ್ಕಳಿಗೆ ಕೋಪ ಬಂದಿದೆಯೋ ಅಥವಾ ಮನಸ್ಕೊಂಡಿದಾರೋ ಇಲ್ವಾ ಬೇಜಾರಾಗಿದೆಯೋ ಅಂತೆಲ್ಲ ನಮ್ಗೆ ಒಂದಿಷ್ಟು ಗೊತ್ತಾಗತ್ತೆ ಆಯ್ತಾ, ಆದ್ರೆ ಪ್ರಾಣಿ ಪಕ್ಷಿಗಳ ಹಾವಭಾವವನ್ನ ಹೇಗೆ ಕಂಡಿಡಿತೀರಾ, ಅವು ಆರೋಗ್ಯವಾಗಿದ್ದವೋ ಅಥವಾ ಅವುಗಳಿಗೆ ಕೋಪ ಬಂದಿದೆಯೋ ಅಥವಾ ಬೇಜಾರಾಗಿದೆಯೋ ಈ ತರ ಏನಾದ್ರೂ ಗೊತ್ತಾಗತ್ತಾ, ಇದ್ರ ಬಗ್ಗೆ ಹೇಳ್ಬೋದಾ?
1: ಅಂತಂದ್ರೆ ಅದು ಒಂದೇ ಓಡಾಡ್ತಿರ್ತಿತ್ತಲ್ಲ, ಅದು ಒಂದೇ ಇರುತ್ತೆ, ಸುಮ್ಮನೆ ಕೂತಿರುತ್ತೆ, ಆಮೇಲೆ ಅದು ಪ್ರಾಣಿಗಳ ಜೊತೆ ಮಿಂಗಲ್ ಆಗಲ್ಲ, ಅದನ್ನ ಅದನ್ನ ಅದರಿಂದನೇ ನಾವು ಹೆಚ್ಚು ಕಂಡಿಡಿದ್ವಿ ಮೇಡಮ್. ಆಮೇಲೆ ಊಟ ತಿನ್ನಲ್ಲ ಬೇಗ ಬಂದು, ಓಡಾಡಬೇಕಾದ್ರೆ ನಿಧಾನಕ್ಕೆ ಓಡಾಡುತ್ತೆ, ಆ ತರ ಎಲ್ಲ ನಾವು ಗಮನಿಸ್ಬಿಡ್ತೀವಿ ಮೇಡಮ್.
0: ಈಗ ಮನುಷ್ಯರು ಕೂಡ ಮುನಿಸ್ಕೊಳ್ಳೋದು ಅಥವಾ ಕೋಪ ಮಾಡ್ಕೊಳ್ಳೋದು ಅನ್ನೋ ತರ
1: ಪ್ರಾಣಿಗಳಿಗೂ ಅದೇ ತರ. ಪ್ರಾಣಿಗಾದ್ರೂ ಬಾಯಿಲ್ಲ ಮೇಡಮ್, ಮನುಷ್ಯರಿಗಂತೂ ಬಾಯಿದೆ, ಏನ್ ಬೇಕು ಅಂತ ಕೇಳ್ತಾರೆ. ಪ್ರಾಣಿಗಳು ನೋಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಮೇಡಮ್, ಅದೊಂಥರ ಚಾಲೆಂಜಿಂಗ್ ಹುದ್ದೆ ಮೇಡಮ್ ಇದು.
0: ನಿಜ ನಿಜ ನಾಗರತ್ನವ್ರೆ, ಅದೊಂಥರ ಚಾಲೆಂಜಿಂಗ್ ಜಾಬ್. ಯಾಕಂದ್ರೆ ಮನುಷ್ಯರಿಗಾದ್ರೂ ಹೋಗಿ ಕೇಳ್ಬೋದು
1: ಏನಾಯ್ತು ಹೇಳು ಅಂತ ಹೇಳ್ಬೋದು,
0: ಆದ್ರೆ ಪ್ರಾಣಿಗಳಿಗೆ ಗೊತ್ತಿಲ್ಲ, ಮಾತು ಬರಲ್ಲ, ನೀವು ಅವುಗಳನ್ನ ಮಾತಿಲ್ದಲೆ ಅರ್ಥ ಮಾಡ್ಕೊಳ್ತೀರಿ.
1: ಆಮೇಲೆ ಫುಡ್ ಬರೋ ಟೈಮ್ನಲ್ಲಿ ಮೇಡಮ್ ಮ್ಯಾನು ಜೀಪು ಬರ್ಬೇಕಾದ್ರೆ ಹಿಂಗೆ ನೋಡ್ತಾ ಇರ್ತಾವೆ, ಓ ಈಗ ಬಂತು ತರಕಾರಿ ಬಂತು ಫುಡ್ ಬಂತು. ಆಮೇಲೆ ನಾನು ಓಡಾಡಿದ್ರೆ ಸುಮ್ಮನೆ ಇರ್ತವೆ ಮೇಡಮ್, ಅದೇ ಬೇರೆಯವ್ರು ಓಡಾಡಿದ್ರು ಅಂತಂದ್ರೆ ಆರ್ತವೆ, ಎದ್ದು ಗಾಬರಿ ಮಾಡ್ಕೊಂತವೆ, ಅದು ಇದಾವೆ ಮೇಡಮ್ ಪ್ರಾಣಿಗಳಲ್ಲಿ.
0: ಸೂಪರ್, ಅದು ಕೂಡ ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ ಅದಕ್ಕೂ. ಓಕೆ, ಈಗ ಪ್ರಾಣಿ ತಪ್ಪಿಸ್ಕೊಳ್ಬಹುದು ಅಥವಾ ಲಾಕ್ ದೋಷ ಆಗಿರ್ಬೋದು ಅಥವಾ ಪ್ರಾಣಿಗಳು ಓಡುವಾಗ ಏನಾದರೂ ಗಾಯ ಆಗಿದ್ರೆ ಆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಉಂಟಾದಾಗ ನಿಮ್ಮ ವಿಭಾಗದಲ್ಲಿ ಅನುಸರಿಸಬೇಕಾದಂತ ತುರ್ತಾಗಿರುವಂತಹ ಸಿದ್ಧತೆ ಕ್ರಮಗಳೇನು ಮ್ಯಾಮ್? ಈಗ ಉದಾಹರಣೆಗೆ ಅಕಸ್ಮಾತ್ ಆಗಿ ಲಾಕ್ ಓಪನ್ ಆಯ್ತು, ಪ್ರಾಣಿಗಳು ಓಡೋಕೆ ಟ್ರೈ ಮಾಡ್ತಿತ್ತು, ಇಲ್ಲಾಂದ್ರೆ ಅದಕ್ಕೇನೋ ಗಾಯ ಆಗಿದೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಓಡಾಡಕ್ಕೆ ಅಂತ ನಿಮಗೆ ಗೊತ್ತಾಯ್ತು ಅದು ಟ್ರೈ ಮಾಡ್ತಿದೆ ಆಚೆ ಬರಕ್ಕೆ ಅಂತ, ಆ ಒಂದು ಅರ್ಜೆಂಟ್ ಸಿಚುವೇಶನ್ ಅಲ್ಲಿ, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಹೇಗೆ ನಿಮ್ಮ ಪಾತ್ರ ಇರುತ್ತೆ ಮ್ಯಾಮ್, ಏನ್ ಮಾಡ್ತೀರಾ ಮೊದಲು?
1: ಮೇಡಮ್, ನಮ್ಮ ಜೂನ್ ಅಲ್ಲಿ ಇವತ್ತಿಗೂ ಅಷ್ಟೇ ಒಂದು ದಿನನೂ ನಮಗೆ ಆ ತರ ದೋಷ ಕಂಡು ಬಂದಿಲ್ಲ ಮೇಡಮ್. ಯಾಕಂದ್ರೆ ನಮ್ಮಲ್ಲಿ ಎರಡು ಎರಡು ಲಾಕ್ ಸಿಸ್ಟಮ್ ಇರುತ್ತೆ. ಫಸ್ಟ್ ಗೆ ಒಂದಿರುತ್ತೆ, ಒಂದು ಹಾಳಾದ್ರೂ ಇನ್ನೊಂದು ಲಾಕ್ ವ್ಯವಸ್ಥೆ ಸರಿ ಇರುತ್ತೆ ಮೇಡಮ್. ನಾವು ಏನು ಅದೇ ಕೆಲಸ ಅಲ್ಲ ಮೇಡಮ್, ನಮ್ಮ ಡೈಲಿ ನಾವು ಮೆಸ್ ಚೆಕಿಂಗ್ ಮಾಡೋದೇ ನಮ್ದೊಂದು ಕೆಲಸ, ಮೆಸ್ ಚೆಕಿಂಗ್ ಮಾಡೋದು, ಪ್ರಾಣಿಗೆ ಕೌಂಟ್ ಮಾಡೋದು ನಮ್ದು ಇದೇ ಕೆಲಸ. ಆದ್ರಿಂದ ಅಕಸ್ಮಾತ್ ಆಗುತ್ತೆ, ಆದಾಗ ಏನಾದರೂ ಆಯಿತು ಅಂತಂದರೆ ನಮ್ಮ ತಕ್ಷಣ ನಾವು ಅಧಿಕಾರಿಗಳು, ಮೇಲಧಿಕಾರಿಗಳಿಗೆ, ಬಯಾಲಜಿಸ್ಟ್ ಬಂದಿರ್ತಾರೆ, ನಮ್ಮ ಫಾರೆಸ್ಟ್ ಇದ್ದಾರೆ, ಆರ್ ಎಫ್ ಓ ಸರ್ ಇದ್ದಾರೆ, ಅವ್ರಿಗೆ ತಕ್ಷಣ ತಿಳಿಸ್ತೀವಿ ಮೇಡಮ್. ತಕ್ಷಣ ಅವರು ರಿಪೇರಿ ಮಾಡಿಸ್ತಾರೆ. ಆ ಥರ ಏನು ನಮಗೇನು ಆ ಥರ ಎಲ್ಲ ಏನು ಆಗಿಲ್ಲ ಮೇಡಮ್, ಇವತ್ತಿಗೂ ನಮಗೆ ಆಗಿಲ್ಲ. ಪ್ರಾಣಿಗಳು ನಮ್ಗೆ ಸೇಫಾಗೇ ಇದ್ದಾವೆ. ಆಮೇಲೆ ತುರ್ತು ಪರಿಸ್ಥಿತಿ ಬಂದಾಗ ನಮಗೆ ನಮ್ದು ಆಸ್ಪತ್ರೆ ಅಲ್ಲೇ ಇದೆ ಮೇಡಮ್. ಆಸ್ಪತ್ರೆ ಅಂತಂದ್ರೆ ಸಫಾರಿಯಲ್ಲೇ ಆಸ್ಪತ್ರೆ ಇರೋ ಕಾರಣ ತಕ್ಷಣ ಡಾಕ್ಟರ್ ಆಗ್ಲಿ ನರ್ಸಸ್ ಆಗ್ಲಿ ಎಲ್ಲರೂ ತಕ್ಷಣ ಬರ್ತಾರೆ ಮೇಡಮ್.
0: ಮೇಡಮ್, ನಿಮ್ಗೆ ಲಾಸ್ಟ್ ಒಂದು ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ, ಈಗ ನೀವು ಸ್ಟಾರ್ಟಿಂಗ್ ಸಫಾರಿಗೆ ಎಂಟ್ರಿ ಆದಾಗ ಲೈನ್ ಸಫಾರಿಗೆ ಹೋದಾಗ ಏನೆಲ್ಲ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರಿ, ಹಾಗೆ ಕೊನೆಯದಾಗಿ ನಿಮ್ ಶಿಫ್ಟ್ ಮುಗಿತಾ ಇದೆ, ಇವತ್ತು ನಿಮ್ ಕೆಲಸ ಮುಗಿತಾ ಇದೆ ಅನ್ನುವಾಗ ನೀವು ಮಾಡುವಂತಹ ಅಂತಿಮ ಪರಿಶೀಲನೆಗಳು ಯಾವುವು? ಹಾಗೆ ಈ ಕೇಸ್ ಸುರಕ್ಷತೆ ಬಗ್ಗೆ ಆಗಿರ್ಬೋದು, ಲಾಕ್ ವ್ಯವಸ್ಥೆ ಆಗಿರ್ಬೋದು, ಇನ್ನು ನೆಕ್ಸ್ಟ್ ಶಿಫ್ಟ್ ಹ್ಯಾಂಡ್ ಓವರ್ ಮಾಡೋರ್ಗೆ ಹೇಗೆ ನಿಮ್ಮ ಶಿಫ್ಟ್ ನ ಹ್ಯಾಂಡ್ ಓವರ್ ಮಾಡ್ತೀರಾ ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಮೇಡಮ್, ನಾವು ಮೊದಲು ಪ್ರಾಣಿಗಳು ಎಷ್ಟಿದ್ದಾವೆ ಅಂತಲೇ ಕೌಂಟ್ ಮಾಡ್ಕೊತೀವಲ್ಲ, ಕೌಂಟ್ ಮಾಡ್ಕೊಂಡ ತಕ್ಷಣ ನಮ್ದು ಡ್ಯೂಟಿ ಮುಗೀತು ಅಂತ ಅಂದಾಗ ಅಕಸ್ಮಾತ್ ನಮ್ಮಲ್ಲಿ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆಗಿದ್ರೆ, ಏನೋ ಮೆಡಿಸಿನ್ ಕೊಡ್ತಾ ಇದೀವಿ ಅಂತಂದ್ರೆ, ಆ ಪ್ರಾಣಿ ಗರ್ಭಿಣಿ ಇದೆ ಅಂತ ಅಂದಾಗ ನಮಗೆ ಸೆಕ್ಯೂರಿಟಿಗಳಿದ್ದಾರೆ ಮೇಡಮ್, ನೈಟ್ ವಾಚ್ಮೆನ್ಸ್ ಸೆಕ್ಯೂರಿಟೀಸ್ಗಳೆಲ್ಲ ಇದ್ದಾರೆ, ಅವ್ರಿಗೆ ನಾವು ತಿಳಿಸಿರ್ತೀವಿ, ನೋಡಪ್ಪ ಈ ತರ ಹಿಂಗಿದೆ, ಈ ತರ ನಮ್ದು ಪ್ರಾಣಿಗಳಿಗೆ ಹುಷಾರಿಲ್ಲ, ಈ ತರ ನೀವು ರಾತ್ರಿ ನೈಟ್ ಟೈಮ್ನ ನೀವು ಹೇಳ್ಬೇಕು ಅಂತಂದಾಗ ನಮಗೆ ಫಾರೆಸ್ಟ್ರಿಗೆ ಆದ್ರೂ ಆರ್ ಎಫ್ ಸರಿಗೆ ಬಯಾಲಜಿಸ್ಟ್ ಸರಿಗೆ ಹೇಳ್ತಾರೆ ಮೇಡಮ್.
0: ಸೊ ಆಹಾರ ಕೊಡೋದು ಮುಖ್ಯವಾಗಿ ಹಗಲೊತ್ತಲ್ಲಿ, ಹಗಲೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಯಾವುದೇ ಕಾರಣಕ್ಕೆ. ನಾಗರತ್ನ ಮ್ಯಾಮ್, ಈಗೇನಪ್ಪಾ ಅಂದ್ರೆ ಮನುಷ್ಯರಿಗೆ ವಯಸ್ಸಾಗ್ತಾ ಇದೆ ಅನ್ನುವಾಗ ಮಕ್ಕಳು ನೋಡ್ಕೊಳ್ಳೋ ಕಷ್ಟ ಆಗಿ ವೃದ್ಧಾಶ್ರಮಕ್ಕೆಲ್ಲ ಸೇರಿಸ್ತಾರೆ. ಹೀಗಿರುವಾಗ ನಮ್ಮ ಲೈನ್ ಸಫರಿಯಲ್ಲಿರುವಂತಹ ಅನಿಮಲ್ಗಳು ಅಂದ್ರೆ ಪ್ರಾಣಿಗಳಿಗೂ ಕೂಡ ವಯಸ್ಸಾಗಿರುತ್ತೆ. ಆ ವಯಸ್ಸಾಗಿರುವಂತಹ ಪ್ರಾಣಿಗಳನ್ನ ನೀವು ಹೇಗೆ ಕೇರ್ ಮಾಡ್ತೀರಾ ಮ್ಯಾಮ್, ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ತುಂಬಾನೇ ಇದೆ, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
1: ಮೇಡಮ್, ಏನು ಗೊತ್ತಾ, ನಾವು ಫಸ್ಟ್ ನಮ್ಮ ಜೂನಲ್ಲೇ ಉದಾಹರಣೆ ಮೇಡಮ್, ನಮ್ಮ ಜೂನಲ್ಲೇ ಹುಟ್ಟಿರ್ತಿರ್ತಕ್ಕಂತಹ ಎರಡು ಹುಲಿಗಳಿದೆ ಮೇಡಮ್, ಸೀತಾ ಮತ್ತೆ ದಶಮಿ ಅಂತೇಳಿ. ಸೀತೆಗೆ 18 ವರ್ಷ, ದಶಮಿಗೆ 16 ವರ್ಷ ಮೇಡಮ್. ಇವೆರಡೂ ಅಷ್ಟೇ ಮೇಡಮ್, ವಯಸ್ಸಾಗಿದೆ. ಇವಕ್ಕೆ ಹಲ್ಲು ಸವೆತಗಳು ಆಗಿದ್ದಾವೆ, ಆಮೇಲೆ ವೃದ್ಧಾಪ್ಯ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗ್ತಾ ಇರ್ತವೆ. ಆ ನಂತರ ಅವಕ್ಕೆ ಎಂಗ್ರಿಚ್ಮೆಂಟ್ ಅಂತ ಇದು ಎಂಥದ ಕೇಜ್ಗಳಲ್ಲಿ ಒಂದು ವಾರಕ್ಕೆ ಒಂದು ಸರಿನಾರು ನಾವು ಸ್ವೀಸ್ ಕೇಜ್ ಅಲ್ಲಿ ಹಾಕಿ ಅವನ್ನ ಬಾಡಿ ಚೆಕಪ್ ಅನ್ನು ಮಾಡ್ತೀವಿ.
0: ಓಕೆ,
1: ಬಾಡಿ ಚೆಕಪ್ ಮಾಡ್ತೀವಿ. ಆಮೇಲೆ ಅವಕ್ಕೆ ಮೂಳೆಗಳು ಕಡಿಯೋಕ್ಕಾಗಲ್ಲ ಮೇಡಮ್, ಮಾಂಸನೆಲ್ಲ ಮೂಳೆ ಇರೋದೆಲ್ಲ ಕಡಿಯೋಕ್ಕಾಗಲ್ಲ ಅಂತ ಹೇಳಿ ಮಾಡ್ತೀವಿ. ಮೆತ್ತ ಮೆತ್ತಗೆ ಇರುವ ಮಾಂಸ ತುಂಡುಗಳನ್ನು ಸಹ ಅವಕ್ಕೆ ಹಾಕ್ತೀವಿ. ಈ ರೀತಿಯಾಗಿ ನಾವು ವಯಸ್ಸಾದ ಪ್ರಾಣಿಗಳನ್ನ ನೋಡ್ಕೊಂತೀವಿ ಮೇಡಮ್. ಆಮೇಲೆ ನಮ್ಮ ದೇಶದಲ್ಲೇ ಪ್ರಥಮ ಬಾರಿಗೆ ಇರತಕ್ಕಂಥ ಕರಡಿ ಮೇಡಮ್, 38 ವರ್ಷ, ಅದಕ್ಕೆ ರಾಣಿಗೆ ಸಫಾರಿಯಲ್ಲಿ ಇರೋದೇ ಅದು ಮೇಡಮ್. ಅದು ಅಷ್ಟೇ, ಅದಕ್ಕೆ ಆಹಾರ ನಾವು ಹಾಕಿದ್ರೆ ಅದು ಏನ್ ಬಿಡುತ್ತೆ ಅಂದ್ರೆ ಅದು ವಯಸ್ಸಾಗಿದೆ ಮೇಡಮ್, ತಿನ್ನಕ್ಕಾಗಲ್ಲ ಅಂತಂದಾಗ ಅದಕ್ಕೆ ಯಾವ್ದು ಬೇಕೋ ಆ ವಸ್ತುನು ಸಹ ಅಷ್ಟ ಫುಡ್ನು ಮಾತ್ರ ತಿನ್ನುತ್ತೆ. ಅದು ನಮಗೆ ಗೊತ್ತಾಗ್ಬಿಡುತ್ತೆ ಅದು ಯಾವ ಫುಡ್ ತಿನ್ನುತ್ತೆ ಅಂತ. ನಾವು ಡೈಲಿ ನಮ್ದು ಅದೇ ಅಲ್ಲ ಮೇಡಮ್, ಕೀಪರ್ ಕೆಲಸ ಅದೇ ಆಗಿರುತ್ತಲ್ಲ, ಆವಾಗ ನಾವೇನ್ ಮಾಡ್ತೀವಿ, ಎಳ್ನೀರು ಹಾಕ್ತಿವಿ ಮೇಡಮ್ ಅದಕ್ಕೆ ಹೆಚ್ಚಾಗಿ. ಆಮೇಲೆ ದಾಳಿಂಬೆ, ಎಳ್ನೀರು ಆರು ಎಳ್ನೀರು ಅಂತೂ ಹಾಕ್ತಿವಿ. ಆಮೇಲೆ ದಾಳಿಂಬೆ, ಆಮೇಲೆ ಸಫೋಟ ಮೇಡಮ್, ಇದನ್ನ ಮಾತ್ರ ಚೆನ್ನಾಗಿ ತಿಂತಾ ಇರುತ್ತೆ, ಅದಕ್ಕೆ ನಾವು ಅದನ್ನೇ ಹೆಚ್ಚು ಹಾಕ್ತಾ ಇರ್ತೀವಿ. ಆಮೇಲೆ ಮಧ್ಯಾಹ್ನ ಅದಕ್ಕೆ ಸಂಜೆಗೂ ಮತ್ತು ಮಧ್ಯಾಹ್ನ ಗಂಜಿ ಮೇಡಮ್,
0: ಗಂಜಿ
1: ಮಾಡಾಕ್ತಿವಿ. ಅದಕ್ಕೆ ಗಂಜಿಯನ್ನು ಹಾಕ್ತಿವಿ.
0: ಯಾವುದು ಮೇಡಮ್?
1: ಅದು ಅಕ್ಕಿ, ಅದಕ್ಕೆ ವೆರೈಟಿ ವೆರೈಟಿ ಹಾಕ್ತಿವಿ ಮೇಡಮ್. ಅದಕ್ಕೆ ಒಂದೇ ಅಲ್ಲ ಗಂಜಿ, ಅದಕ್ಕೆ ಅನ್ನ ಬೇಯಿಸಕ್ಕಿಡ್ತಾರೆ, ಅದಕ್ಕೆ ಫುಡ್ ಗೋಡನು ಅಂತಾನೆ ಬೇರೆ ಇದೆ. ಅಲ್ಲಿ ಅನ್ನ ಹಾಕ್ತಿವಿ, ಅಕ್ಕಿ ಹಾಕ್ತಿವಿ, ಅಕ್ಕಿ ಆಗಿದ ತಕ್ಷಣ ಅದ್ರ ಜೊತೆಗೆ ಬೆಲ್ಲವನ್ನು ಹಾಕ್ತಿವಿ. ಆಮೇಲೆ ಎಲ್ಲ ತರಕಾರಿ ಇರ್ತವೆ ಮೇಡಮ್, ಈ ಬೀಟ್ರೂಟ್ ಆಗಲಿ, ಕ್ಯಾರೆಟ್ ಆಗಲಿ, ಆಮೇಲೆ ಬೀನ್ಸು, ಆಮೇಲೆ ನವಿಲುಕೋಸು ಎಲ್ಲ ಸಣ್ಣ ಕಟ್ ಮಾಡಿ ಅದನ್ನು ಸಹ ಬೇಯಿಸಕ್ಕೆ ಹಾಕ್ತಿವಿ ಮೇಡಮ್. ಅದು ಬೇಯಿಸಿ ಮೆತ್ತಗೆ ಆದ ನಂತರ 6 ಲೀಟರ್ ಹಾಲನ್ನು ಹಾಕ್ತಿವಿ ಅದಕ್ಕೆ. ಆಹಾ, ಗಂಜಿನೇ ಮೇಡಮ್ ಅದಕ್ಕೆ ಕೊಡೋದು, ಅದಕ್ಕೆ ಇಲ್ಲ ಅಂದ್ರೆ ಮುಟ್ಟಲ್ಲ ಅದು, ಅದು ಬೇಕು ಅದಕ್ಕೆ, ಅದೇ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಅದೇ ತಿಂತಾ ಇರುತ್ತೆ. ಆಮೇಲೆ ಅದಕ್ಕೆ ಅದು ಒಂಟಿಯಾಗಿರೋದು, ಅದಕ್ಕೆ ಕಿರಿಕಿರಿ ಅನ್ಸೋದು, ಜನ ಇದ್ರೆ ಅದಕ್ಕೆ ಹಿಂಸೆ ಆಗ್ತಿರೋದು, ಅದೆಲ್ಲ ಆಗ್ತಿರ್ತದೆ. ಅದಕ್ಕೆ ನಾವು ಅದಕ್ಕೆ ಹೆಂಗ್ ಆಗುತ್ತೋ ಅದಕ್ಕೆ ಬಿಟ್ಬಿಡ್ತೀವಿ ನಮ್ಮ ಮೇಡಮ್. ಅದು ಯಾವ ತರ ಓಡಾಡುತ್ತೋ ಅದೇ ಬಿಟ್ಬಿಡ್ತೀವಿ. ಅದು ಹೆಂಗಿರುತ್ತೆ ಆ ರೂಮಲ್ಲಿ ಹೋಗುತ್ತೆ, ಆ ರೂಮಲ್ಲಿ ಹೋಗುತ್ತೆ, ಅದಕ್ಕೆ ಯಾರು ಡಿಸ್ಟರ್ಬ್ ಮಾಡಲ್ಲ ಮೇಡಮ್. ಈ ತರ ಆಗಿ ನಾವು ವಯಸ್ಸಾದ ಪ್ರಾಣಿಗಳನ್ನ ನೋಡ್ಕೊಂತ ಇರ್ತೀವಿ.
0: ಸೂಪರ್, ಕೇಳ್ತಾ ಇದ್ರಲ್ಲ ವಯಸ್ಸಾಗಿರುವಂತಹ ಪ್ರಾಣಿಗಳನ್ನ ಎಷ್ಟು ಕಾಳಜಿ ವಹಿಸಿದ್ರೆ, ಅವುಗಳಿಗೆ ಆಹಾರ ತಿನ್ನೋಕಾಗಲ್ಲ ಅಂತ ಹೇಳಿ ಮೆದುವಾದ ಆಹಾರವನ್ನ ಹಾಕೋದಾಗಿರ್ಬೋದು, ಅವುಗಳಿಗೆ ಹೆಲ್ತ್ ಚೆಕಪ್ ಮಾಡಿಸೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ನಮ್ಮ ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ಮಾಡ್ತಾರೆ. ಸೊ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮೇಡಮ್.
1: ಧನ್ಯವಾದ ಮೇಡಮ್.
0: ಓಕೆ, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗ ಝೂ ಅಲ್ಲಿ ಪ್ರಾಣಿಗಳನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾರೆ, ಹಾಗೇನೆ ಅಲ್ಲಿ ವಯಸ್ಸಾಗಿರುವಂತಹ ಪ್ರಾಣಿಗಳಿಗೆ ಇನ್ನಷ್ಟು ಪ್ರೀತಿ ಕಾಳಜಿ ಎಲ್ಲವನ್ನು ತೋರಿಸಿ ಅಷ್ಟೇ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ ಅಲ್ಲಿನ ಪ್ರಾಣಿ ಪಾಲಕರಾಗಿರುವಂತಹ ನಾಗರತ್ನ ಅವ್ರು ಹೇಳ್ತಾ ಇದ್ರು. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಶಿವಮೊಗ್ಗ ಝೂ ಅಲ್ಲಿ ಪ್ರಾಣಿ ಪಾಲಕರಾಗಿ ಕೆಲಸ ಮಾಡ್ತಿರುವಂತಹ ಎಲ್ಲರಿಗೂ, ಹಾಗೆ ಎಲ್ಲೆಲ್ಲಿ ಝೂ ಇದೆಯೋ ಅಲ್ಲೆಲ್ಲ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಯಾರೆಲ್ಲ ಕೆಲಸ ಮಾಡ್ತಿದಾರೋ ಎಲ್ಲಾ ಪ್ರಾಣಿ ಪಾಲಕರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನ ಸಲ್ಲಿಸೋಣ. ಖಂಡಿತ ಅಲ್ವಾ, ಯಾಕಪ್ಪ ಅಂದ್ರೆ ಪ್ರಾಣಿ ಪಾಲಕರು ಮಾಡುವಂತಹ ಕೆಲಸ, ಅವರು ಅನುಭವಿಸುವಂತಹ ಸವಾಲುಗಳು ಎಲ್ಲವೂ ಕೂಡ ಸಾಕಷ್ಟಿದೆ. ಅದಕ್ಕಾಗಿ ಅವರಿಗೆ ನಮ್ಮ ಪರವಾಗಿ ಇನ್ನೊಮ್ಮೆ ಪ್ರೀತಿಯ ಧನ್ಯವಾದವನ್ನು ತಿಳಿಸ್ತಾ ಕೇಳುಕರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ, ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನೋವಿ ಅದು,
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ ಗಳಿಗೆ ಹೋಗೋದಕ್ಕೆ ಇಷ್ಟ ಪಡ್ತಾರೆ. ಕೆಲವರು ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ಹೋದ್ರೆ, ಇನ್ನು ಕೆಲವರು ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಕ್ಕೆ, ಹಾಗೆ ಐತಿಹಾಸಿಕ ತಾಣಗಳಿಗೆ, ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ ಗಳಿಗೆ ಹೋಗ್ತಾರೆ ಅಂತಾನೆ ಹೇಳಬಹುದು. ಸೊ ಅದೇ ರೀತಿಯಾಗಿ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಕೂಡ ನಾವು ನಿಮ್ಮನ್ನ ಒಂದೊಂದು ಟ್ರಾವೆಲಿಂಗ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ನೀವು ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಇವತ್ತು ರೆಡಿ ಇದ್ದೀರಾ ಅಲ್ವಾ? ಹಾಗೆ ಟ್ರಾವೆಲಿಂಗ್ ಅಂದ್ರೆ ಇದೊಂದು ಒಳ್ಳೆಯ ನೆನಪುಗಳು, ಮೆಮೋರೀಸ್ ನ ಕ್ರಿಯೇಟ್ ಮಾಡುತ್ತೆ ಅಂತಾನೆ ಹೇಳಬಹುದು. ಹಾಗೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಟ್ರಾವೆಲಿಂಗ್ ಅನ್ನೋದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಲ್ವಾ? ಈಗ ನಾವು ಯಾವುದೋ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ ಅಂದಾಗ ಅಲ್ಲಿನ ಭಾಷೆಯನ್ನ ಕಲ್ತ್ಕೊಳ್ತೀವಿ, ಅಲ್ಲಿಯ ಸಂಸ್ಕೃತಿಯನ್ನ ತಿಳ್ಕೊಳ್ತೀವಿ, ಅಲ್ಲಿನ ಆಹಾರ ಪದ್ಧತಿ ಕೂಡ ತುಂಬಾ ಭಿನ್ನವಾಗಿರುತ್ತೆ, ಅದನ್ನ ಕೂಡ ನಾವು ತಿಳ್ಕೊಳ್ತೀವಿ. ಈ ರೀತಿಯಾಗಿ ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ಜ್ಞಾನವನ್ನ ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇವತ್ತು ನಾನು ನಿಮ್ಮನ್ನ ಒಂದು ಟ್ರಾವೆಲಿಂಗ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಗೆ ನಾನಿವತ್ತು ಒಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ ನಿಮಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ಕೃಷ್ಣಾ ನದಿಯ ತೀರದಲ್ಲಿರುವಂತಹ ಪ್ರಮುಖ ಪ್ರವಾಸಿ ತಾಣವಾಗಿರುವಂತಹ ಸಾಂಗ್ಲಿಯ ಬಗ್ಗೆ ಪರಿಚಯಿಸ್ತಾ ಇದ್ದೀನಿ. ಐತಿಹಾಸಿಕ ದೇವಸ್ಥಾನಗಳು, ದ್ರಾಕ್ಷಿ ತೋಟಗಳು ಮತ್ತು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಒಂದು ಸಾಂಗ್ಲಿ. ಇಲ್ಲಿ ಗಣಪತಿ ದೇವಸ್ಥಾನ, ಕೃಷ್ಣಾ ನದಿಯ ತೀರ, ಹಾಗೆ ಸಂಗಮೇಶ್ವರ ದೇವಸ್ಥಾನ ಮತ್ತು ಐತಿಹಾಸಿಕ ಸಾಂಗ್ಲಿ ಕೋಟೆ ಇಲ್ಲಿನ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಹಾಗಿದ್ರೆ ಸಾಂಗ್ಲಿಯ ಬಗ್ಗೆ, ಸಾಂಗ್ಲಿಯ ಸುತ್ತಮುತ್ತಲು ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಮಹಾರಾಷ್ಟ್ರದಲ್ಲಿರುವಂತಹ ಸಾಂಗ್ಲಿಯ ಬಗ್ಗೆ ಹೇಳ್ತಾ ಇದ್ದೆ. ಇದು ಒಂದು ಜಿಲ್ಲೆಯಾಗಿದೆ, ಹಾಗೆ ಇದೊಂದು ಪುಟ್ಟ ನಗರವೂ ಕೂಡ ಆಗಿದೆ. ಹಾಗೆ ಸಾಂಗ್ಲಿ ಅರಿಶಿನ ಉತ್ಪಾದನೆಗೆ ಹೆಚ್ಚು ಹೆಸರುವಾಸಿಯಾಗಿದೆ. ಮರಾಠಿ ಭಾಷೆಯಲ್ಲಿ ಸಖಗಲಿ ಎಂಬ ಶಬ್ದದಿಂದ ಈ ನಗರವು ತನ್ನ ಹೆಸರನ್ನು ಪಡೆದುಕೊಂಡಿದೆ. ಈಗ ಸಖಗಲಿ ಹೋಗಿ ಸಾಂಗ್ಲಿ ಆಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಸಾಂಗ್ಲಿ ಕೋಟೆ, ಚಂದೋಲಿ ಅಣೆಕಟ್ಟು, ಸಂಗಮೇಶ್ವರ ವನ್ಯಜೀವಿ ಧಾಮ, ಸಂಗಮೇಶ್ವರ ದೇವಸ್ಥಾನ, ಕಾಶಿ ವಿಶ್ವೇಶ್ವರ ದೇವಸ್ಥಾನ, ರಾಮ್ಲಿಂಗ್ ದೇವಸ್ಥಾನ ಮತ್ತು ದತ್ತವ ದೇವಸ್ಥಾನಗಳು ಸಾಂಗ್ಲಿ ಮತ್ತು ಸುತ್ತಮುತ್ತಲಿನ ಕೆಲವು ಪ್ರವಾಸಿ ತಾಣಗಳಾಗಿದೆ. ಹಾಗಾಗಿ ಇಲ್ಲಿಗೆ ಅನೇಕ ಜನರು ಪ್ರವಾಸವನ್ನು ಬರುವುದನ್ನು ನೋಡಬಹುದಾಗಿದೆ. ಹಾಗೆ ಪುರಾತನ ಇತಿಹಾಸ ಹೊಂದಿರುವಂತಹ ಸಾಂಗ್ಲಿ ಜಿಲ್ಲೆಯಲ್ಲಿ ಮೌರ್ಯ, ಶಾತವಾಹನರು, ರಾಷ್ಟ್ರಕೂಟರು, ಯಾದವ, ಬಹಮನಿ ಮುಂತಾದ ಸಾಮ್ರಾಟರು ಆಳ್ತಾ ಇದ್ರು. ಸಾಂಗ್ಲಿಯು ಸಾಕಷ್ಟು ಸಾಮ್ರಾಜ್ಯಗಳ ಉದಯ ಮತ್ತು ಪತನವನ್ನು ಕಂಡಿದೆ. ಪೇಶ್ವೆಯರ ಅವಧಿಯ ಸಮಯದಲ್ಲಿ ಸ್ವಾತಂತ್ರ್ಯ ಸಂಘಟನೆಯಾಗಿದ್ದ ಸಾಂಗ್ಲಿ ಈ ಸ್ಥಳಗಳು ಪಟವರ್ಧನ್ ಕುಟುಂಬದಿಂದ ಆಳಲ್ಪಟ್ಟಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಸಾಂಗ್ಲಿಯ ಅತ್ಯಂತ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದಾದ ಸಾಂಗರೇಶ್ವರ ವನ್ಯಜೀವಿ ಧಾಮವು ನಗರದಿಂದ 47 ಕಿಲೋಮೀಟರ್ ದೂರದಲ್ಲಿದೆ. ಇದು 10.87 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಮಾನವ ನಿರ್ಮಿತ ಅಭಯಾರಣ್ಯವಾಗಿದೆ. ಅಭಯಾರಣ್ಯವು ಕಾಡು ಹಸುಗಳು, ಕಾಡು ಆಡುಗಳು, ಮೊಲ, ಜಿಂಕೆ, ನವಿಲು, ತೋಳ ಮತ್ತು ನರಿಗಳಂತಹ 52 ಜಾತಿಯ ಪ್ರಾಣಿಗಳನ್ನು ಹೊಂದಿದೆ. ಅರಣ್ಯವು ಪಕ್ಷಿಗಳು, ಕೀಟಗಳು, ಸರೀಸೃಪಗಳ ಅನೇಕ ಜಾತಿಯನ್ನು ಕೂಡ ಹೊಂದಿದೆ. ವನ್ಯಜೀವಿ ಧಾಮವು ಕೃಷ್ಣಾ ನದಿಯ ಮತ್ತು ಸುತ್ತಮುತ್ತಲಿನ ಕಬ್ಬು ಮತ್ತು ದ್ರಾಕ್ಷಿ ತೋಟಗಳ ವಿಹಂಗಮ ನೋಟವನ್ನು ಕೂಡ ನೀಡುತ್ತೆ. ಹಾಗೆಯೇ ಇಲ್ಲೇ ಹತ್ತಿರದಲ್ಲಿ ಅಂದರೆ ಈ ಸಾಂಗ್ಲಿಯ ಹತ್ತಿರದಲ್ಲಿ ಅಥವಾ ಸಾಂಗ್ಲಿಯಲ್ಲಿರುವಂತಹ ಇನ್ನೊಂದು ಪ್ರವಾಸಿ ತಾಣ ಅಂತ ಹೇಳಿದ್ರೆ ಗಣಪತಿ ದೇವಸ್ಥಾನ. ಕೃಷ್ಣಾ ನದಿಯ ಪೂರ್ವ ದಡದಲ್ಲಿರುವ ಗಣಪತಿ ದೇವಸ್ಥಾನವು ದಕ್ಷಿಣ ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ. ಹಾಗೆ 1843 ಥೋರ್ಲೆ ಚಿಂತಾಮನರಾವ್ ಪಟವರ್ಧನ್ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ರಾಜನು ಗಣೇಶನ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ದೇವಾಲಯದ ಆವರಣದಲ್ಲಿ ಸುಮಾರು 2 ಎಕರೆಗಳಷ್ಟು ವಿಸ್ತೀರ್ಣವಿದೆ ಮತ್ತು ಒಂದು ವೇದಿಕೆ, ಒಂದು ದೊಡ್ಡ ಹಾಲ್ ಮತ್ತು ನಾಗಕರ್ಣವನ್ನು ಕೂಡ ಹೊಂದಿದೆ. ಈ ದೇವಾಲಯಕ್ಕೆ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ಹೋಗುವುದನ್ನು ಗಮನಿಸಬಹುದಾಗಿದೆ. ಹಾಗೆ ಸಾಂಗ್ಲಿಯಲ್ಲಿರುವಂತಹ ಇನ್ನೊಂದು ಪ್ರವಾಸಿ ತಾಣ ಅಂತ ಹೇಳಿದ್ರೆ ದಂಡೋಬಾ ಹಿಲ್ ಫಾರೆಸ್ಟ್ ರಿಸರ್ವ್. ಸಾಂಗ್ಲಿಯಿಂದ ಇದು ಕೇವಲ 25 ನಿಮಿಷದ ದೂರದಲ್ಲಿದೆ. ದಾಂಡೋಬಾ ಹಿಲ್ ಫಾರೆಸ್ಟ್ ರಿಸರ್ವ್ ಸಸ್ಯ ಮತ್ತು ಪ್ರಾಣಿಗಳ ವಿಷಯದಲ್ಲಿ ಬಹಳ ಶ್ರೀಮಂತವಾಗಿದೆ ಅಂತಲೇ ಹೇಳಬಹುದು. ಇದು ಹಲವಾರು ಐತಿಹಾಸಿಕ ಮಹತ್ವದ ಪ್ರಾಚೀನ ದೇವಾಲಯಗಳಿಗೆ ತವರಾಗಿದೆ. ಟ್ರಕ್ಕಿಂಗ್ಗೆ ಒಂದು ಜನಪ್ರಿಯ ಸ್ಥಳವಾಗಿದೆ. ದಾಂಡೋಬಾ ಗಿರಿಧಾಮದಲ್ಲಿ ವಾರ್ಷಿಕ ಮ್ಯಾರಥಾನ್ ರೇಸ್ ಕೂಡ ನಡೆಯುತ್ತೆ. ಹಾಗೆ ಸಾಂಗ್ಲಿ ಕೋಟೆಯನ್ನು ಕೂಡ ನೋಡಬಹುದು. ಸಾಂಗ್ಲಿ ಕೋಟೆಯು ಸಾಂಗ್ಲಿ ಟೌನ್ ಮಧ್ಯಭಾಗದಲ್ಲಿ ಇದೆ. ಸಾಂಗ್ಲಿ ಕೋಟೆಯನ್ನು ಆದಾಯ ಮತ್ತು ಸಂಗ್ರಾಹಕ ಕಚೇರಿಯಾಗಿ ಪರಿವರ್ತಿಸಲಾಗಿದೆ. ಈ ಕೋಟೆಯು ಮರಾಠಿ ಶಾಲೆ, ರಜವಾಡ, ಅರಮನೆ ಮತ್ತು ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ. ಸಾಂಗ್ಲಿ ಜಿಲ್ಲೆಯ ನ್ಯಾಯಾಲಯವು ಕೋಟೆಗೆ ಎದುರುಗಡೆನೆ ಇದೆ. ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ನಾಯಕಿಯಾಗಿರುವಂತಹ ಸ್ಮೃತಿ ಮಂದಣ್ಣ ಅವರ ಊರು ಕೂಡ ಇದೇ ಸಾಂಗ್ಲಿಯಾಗಿದೆ. ಹಾಗಿದ್ರೆ ಸಾಂಗ್ಲಿಯ ಬಗ್ಗೆ ಇನ್ನು ಇಲ್ಲಿ ಸಾಂಗ್ಲಿಯಲ್ಲಿ ಇನ್ನು ಯಾವೆಲ್ಲ ಪ್ರವಾಸಿ ತಾಣಗಳು ಇದೆ, ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Thank you.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಮಹಾರಾಷ್ಟ್ರದ ಸಾಂಗ್ಲಿಯ ಬಗ್ಗೆ ಹೇಳ್ತಾ ಇದ್ದೆ. ಸಾಂಗ್ಲಿಯಲ್ಲಿ ಕೃಷ್ಣಾ ನದಿಯ ದಡದಲ್ಲಿರುವಂತಹ ಒಂದು ಸಾಂಗ್ಲಿ ಇದಾಗಿದೆ. ಹಾಗೆ ಸಾಂಗ್ಲಿಯಲ್ಲಿ ಯಾವೆಲ್ಲ ಪ್ರವಾಸಿ ತಾಣಗಳಿದೆ, ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಸಾಂಗ್ಲಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸಾಂಗ್ಲಿ ಜಿಲ್ಲೆಯಲ್ಲಿ ಹುಲ್ಲು ಮತ್ತೆ ಜೋಳ ಪ್ರಮುಖ ಬೆಳೆಯಾಗಿದೆ. ಮತ್ತೆ ಈ ಪ್ರದೇಶದಲ್ಲಿ ಕಬ್ಬು ಕೂಡ ಒಂದು ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಕಬ್ಬನ್ನು ಕೂಡ ಬೆಳೆಯೋದನ್ನು ನೋಡಬಹುದಾಗಿದೆ. ಹಾಗೆ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ ಅನ್ನೋದಾಗಿ ಹೇಳ್ತಾ ಇದೆ. ವೈನ್ ತಯಾರಿಕಾ ಕೈಗಾರಿಕೆಗಳನ್ನು ಕೂಡ ಇಲ್ಲಿ ಹೆಚ್ಚಾಗಿ ನೋಡಬಹುದಾಗಿದೆ. ಸೊ ಹಾಗಿದ್ರೆ ಈ ಒಂದು ಸಾಂಗ್ಲಿಗೆ ಹೋಗೋದು ಹೇಗೆ, ಸಾಂಗ್ಲಿಯನ್ನು ತಲುಪೋದು ಹೇಗೆ ಅಂತ ನೋಡೋದಾದರೆ, ಮುಂಬೈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಂಗ್ಲಿಯಿಂದ 390 km ದೂರದಲ್ಲಿದೆ. ಮುಂಬೈನಿಂದ ಸಾಂಗ್ಲಿಗೆ ಟ್ಯಾಕ್ಸಿಗಳು ಮತ್ತು ಬಸ್ಗಳು ಕೂಡ ಇದೆ. ರಾಷ್ಟ್ರೀಯ ಹೆದ್ದಾರಿ 4 ಮುಂಬೈಯನ್ನು ಸಾಂಗ್ಲಿಗೆ ಸಂಪರ್ಕಿಸುತ್ತೆ. ಸೊ ಮುಂಬೈನಿಂದ ಸಾಂಗ್ಲಿಗೆ ಸುಮಾರು 6 ಗಂಟೆಗಳ ಕಾಲ ಪ್ರಯಾಣ ಇದೆ. ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆಯು ಮುಂಬೈ ಮತ್ತು ಸಾಂಗ್ಲಿ ನಡುವೆ ಬಸ್ ಸಂಪರ್ಕವನ್ನು ಹೊಂದಿದೆ. ಇನ್ನು ರೈಲು ಮೂಲಕ ನೀವೇನಾದರೂ ಸಾಂಗ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ, ಸಾಂಗ್ಲಿಯಲ್ಲಿ 2 ಪ್ರಮುಖ ರೈಲ್ವೆ ನಿಲ್ದಾಣಗಳಿದೆ. ಅದು ದೇಶದ ವಿವಿಧ ಭಾಗಗಳಿಂದ ಅನೇಕ ರೈಲುಗಳಿಂದ ವ್ಯಾಪಕವಾಗಿ ಸೇವೆ ಸಲ್ಲಿಸುತ್ತೆ. ಮಿರಾಜ್ ಜಂಕ್ಷನ್ ಮತ್ತು ಸಾಂಗ್ಲಿ ಜಂಕ್ಷನ್ ದೆಹಲಿ, ಮುಂಬೈ, ಚೆನ್ನೈ, ಪುಣೆ ಮತ್ತು ಬೆಂಗಳೂರಿಗೆ ಸಾಮಾನ್ಯ ರೈಲುಗಳ ಮೂಲಕ ಕೂಡ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಸೊ ಹಾಗೆ ಸ್ನೇಹಿತರೆ, ನೀವೇನಾದರೂ ಮಹಾರಾಷ್ಟ್ರ ಕಡೆ ಹೋಗ್ತಾ ಇದ್ದು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗಬೇಕು, ಅಲ್ಲಿ ಸುತ್ತಮುತ್ತಲೂ ಇರುವಂತಹ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಸಾಂಗ್ಲಿಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ನೀವು ಟ್ರಾವೆಲ್ ಮಾಡಿರೋ ಪ್ಲೇಸ್ನ ಬಗ್ಗೆ ತಿಳಿಸ್ತೀರಾ ಅಂದರೆ, ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ಕೂಡ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686927962 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗೋಣ. ಈಗ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
1: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
0: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
1: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ

0: ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಯೋಚನೆ ಮತ್ತು ಚಿಂತನೆ ಹೇಗಿರುತ್ತೋ ಹಾಗೆ ನಮ್ಮ ಒಂದು ಜೀವನ ಕೂಡ ಇರುತ್ತೆ. ನಮ್ಮ ಒಂದು ಶಿಸ್ತಿನ ಜೀವನ ಕ್ರಮವೇ ನಮ್ಮನ್ನು ಆಶಾವಾದಿಯಾಗಿ ಮಾಡುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ. ಇಲ್ಲಿ ನಮ್ಮ ಯೋಚನೆ ಚಿಂತನೆ ಹೇಗಿರುತ್ತೋ ಹಾಗೆ ನಮ್ಮ ಒಂದು ಬದುಕು ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಳಗ್ಗೆ ಎದ್ದ ಕೂಡಲೇ ಒಳ್ಳೆಯ ಮನಸ್ಸಿನಿಂದ ಅಂದಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಆ ದಿನ ಎಲ್ಲ ಸಂತೋಷವಾಗಿರ್ತೀವಿ, ಖುಷಿಯಾಗಿರ್ತೀವಿ, ಜೊತೆಗೆ ಉಲ್ಲಾಸವಾಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಗೊಣಗ್ತಾ ಎದ್ದಾಗ ಅಥವಾ ಅಯ್ಯೋ ಇಷ್ಟು ಬೇಗ ಬೆಳಕಾಯ್ತಾ, ಅಯ್ಯೋ ಇಷ್ಟು ಕೆಲಸ ಮಾಡಬೇಕಾ, ಅಯ್ಯೋ ಇಷ್ಟೆಲ್ಲ ಯಾರು ಮಾಡ್ತಾರೆ, ಹಾಗೆ ಹೀಗೆ ಅಂತ ಅಂದ್ಕೊಳ್ತಾ ಕೂತ್ಕೊಂಡ್ರೆ ಆ ದಿನ ಎಲ್ಲ ನಾವು ಅಯ್ಯೋ ಅಯ್ಯೋ ಅನ್ನೋದ್ರಲ್ಲೇ ಮುಗಿಸ್ಬಿಡ್ತೀವಿ. ಆ ರೀತಿಯಲ್ಲಿ ಯೋಚನೆ ಚಿಂತನೆ ಮಾಡಿದೆ, ಒಂದು ಒಳ್ಳೆಯ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಾಗ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತಕ್ಕಂತೆ ಒಂದು ವಿಷಯ ಕೂಡ ನೆನಪಾಗತ್ತೆ ಸ್ನೇಹಿತರೆ. ಬಡತನ ಹೆಚ್ಚಾಗಿರುವಂತಹ ದೇಶಕ್ಕೆ ಒಬ್ಬ ಸಂಸ್ಥೆಯ ಮಾಲೀಕ, ಆ ಮಾಲೀಕ ಯಾರಪ್ಪ ಅಂದರೆ ಬಹುದೊಡ್ಡ ಚಪ್ಪಲಿ ಸಂಸ್ಥೆಯನ್ನು ನಡೆಸುವಂತಹ ಮಾಲೀಕ, ಆ ಕಂಪನಿಯಿಂದ ಒಬ್ಬ ವ್ಯಕ್ತಿಯನ್ನು ಆ ಬಡ ದೇಶಕ್ಕೆ ಕಳಿಸ್ತಾರೆ. ಆ ದೇಶದಲ್ಲಿ ನಮ್ಮ ಒಂದು ಸಂಸ್ಥೆ ಇದ್ದರೆ ಹೇಗಿರುತ್ತೆ? ಅಲ್ಲಿ ಹೋಗಿ ಒಂದಿಷ್ಟು ಸರ್ವೆ ಮಾಡ್ಕೊಂಡು ಬನ್ನಿ. ಆ ದೇಶಕ್ಕೂ ಕೂಡ ನಮ್ಮ ಒಂದು ಸಂಸ್ಥೆಯ ಚಪ್ಪಲಿಗಳನ್ನು ಕಳಿಸ್ಬೋದಾ ಅಂತ ನೋಡ್ಕೊಂಡು ಬನ್ನಿ, ಅಲ್ಲಿಯ ಒಂದು ಸ್ಥಿತಿಗತಿ ಹೇಗಿದೆ ಅಂತ ಹೇಳ್ತಾರೆ ಚಪ್ಪಲಿ ತಯಾರಿಸುವ ಸಂಸ್ಥೆಯ ಮಾಲೀಕ. ಆಗ ಆ ವ್ಯಕ್ತಿ ಹೋಗ್ತಾರೆ, ಆ ದೇಶಕ್ಕೆ ಹೋಗ್ತಾರೆ, ಆ ದೇಶದ ಸ್ಥಿತಿಗತಿ ನೋಡ್ತಾರೆ. ನೋಡ್ಕೊಂಡು ಬಂದು ಆ ಸಂಸ್ಥೆಯ ಮಾಲೀಕನಿಗೆ ಈ ಥರ ಹೇಳ್ತಾರೆ, ನೋಡಿ ಆ ಬಡ ದೇಶದಲ್ಲಿ ಯಾರು ಚಪ್ಪಲಿನೇ ಹಾಕೋದಿಲ್ಲ, ನಮ್ಮ ಒಂದು ಸಂಸ್ಥೆಯ ಚಪ್ಪಲಿಯನ್ನು ಅಲ್ಲಿಗೆ ಕಳಿಸಿದರೆ ವೇಸ್ಟ್ ಆಗತ್ತೆ, ಅಲ್ಲಿ ಯಾರೂ ಕೂಡ ಸ್ಲಿಪ್ಪರ್ ಹಾಕೋದಿಲ್ಲ, ಸುಮ್ಮನೆ ಏನಕ್ಕೆ ಅಲ್ಲೆಲ್ಲ ನಮ್ಮ ಸಂಸ್ಥೆಗಳನ್ನ ಬೆಳೆಸೋದು ಅಂತ ಆ ವ್ಯಕ್ತಿ ಹೇಳ್ತಾರೆ. ಈ ರೀತಿಯಲ್ಲಿ ವರದಿಯನ್ನು ಒಪ್ಪಿಸ್ತಾರೆ ಆ ದೇಶದ ಬಗ್ಗೆ. ಆಗ ಆ ಸಂಸ್ಥೆಯ ಮಾಲೀಕ ಏನು ಮಾಡ್ತಾರೆ, ಮತ್ತೋರ್ವ ವ್ಯಕ್ತಿಯನ್ನು ಕಳಿಸ್ತಾರೆ, ನೀವು ಹೋಗಿ ಆ ದೇಶದ ಒಂದು ಸ್ಥಿತಿಯನ್ನು ನೋಡ್ಕೊಂಡು ಬನ್ನಿ, ಅಲ್ಲಿ ಯಾವ ರೀತಿ ಇದೆ, ಹೇಗಿದೆ, ಅಲ್ಲಿಯ ಒಂದು ವರದಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಮತ್ತೋರ್ವ ವ್ಯಕ್ತಿಗೆ ಕಳಿಸ್ತಾರೆ, ಅದೇ ಸಂಸ್ಥೆಯ ವ್ಯಕ್ತಿಗೆ. ಆಗ ಆ ವ್ಯಕ್ತಿ ಹೋಗ್ತಾರೆ, ಆ ದೇಶದ ಸ್ಥಿತಿಗತಿ ನೋಡ್ತಾರೆ, ಏನು ಎತ್ತ ಅಂತ ಎಲ್ಲ ವರದಿಯನ್ನು ತರ್ತಾರೆ, ತಂದು ಈ ಸಂಸ್ಥೆಯ ಮಾಲೀಕನಿಗೆ ಈ ರೀತಿ ಹೇಳ್ತಾರೆ, ಸರ್ ನಾನು ಕೂಡ ಆ ದೇಶಕ್ಕೆ ಹೋಗಿ ಬಂದೆ, ಅಲ್ಲಿಯ ಸ್ಥಿತಿಗತಿ ನೋಡಿದೆ, ಅಲ್ಲಿ ನಮ್ಮ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ, ಅಲ್ಲಿ ನಮ್ಮ ಒಂದು ಚಪ್ಪಲಿಗಳನ್ನು ರಫ್ತು ಮಾಡಿದ್ರೆ, ತೊಗೊಂಡೋದ್ರೆ ತುಂಬ ಚೆನ್ನಾಗಿ ಮಾರಾಟವಾಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಯಾರು ಚಪ್ಪಲಿಗಳನ್ನು ಹಾಕದೆ ಇರುವಂತಹ ಕಾರಣ, ಮೊದಲು ನಾವು ಹೋಗಿ ಅಲ್ಲಿ ಒಂದು ನಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ, ಜೊತೆಗೆ ನಮ್ಮ ಚಪ್ಪಲಿಗಳನ್ನು ಅಲ್ಲಿ ಮಾರಾಟ ಮಾಡಿದರೆ ಒಂದು ಒಳ್ಳೆಯ ವ್ಯಾಪಾರ ಆಗುತ್ತೆ, ಎಲ್ಲರೂ ಕೂಡ ಚಪ್ಪಲಿಗಳನ್ನು ಧರಿಸ್ಲಿಕ್ಕೆ ರೆಡಿ ಆಗ್ತಾರೆ, ಒಳ್ಳೆಯ ವ್ಯಾಪಾರ ಕೂಡ ಆಗುತ್ತೆ, ಹಾಗೆ ನಮ್ಮ ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈ ವಿಷಯವನ್ನು ತುಂಬ ಖುಷಿಯಿಂದ ಕೂಡ ಹೇಳ್ತಾರಂತೆ. ಈ ವಿಷಯವನ್ನು ನಾನು ಈ ದಿನ ಯಾಕೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ ಅಂದರೆ, ಈ ರೀತಿಯಲ್ಲಿ ಒಬ್ಬೊಬ್ಬರ ಯೋಚನೆ ಚಿಂತನೆ ವಿಭಿನ್ನವಾಗಿರುತ್ತೆ. ಕೆಲವರು ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡಿದರೆ, ಇನ್ನು ಕೆಲವರು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ಇನ್ನು ಕೆಲವರು ಇರುವಂತಹ ಸಣ್ಣ ಕೆಲಸದಲ್ಲೇ ಮತ್ತಷ್ಟು ಹೊಸ ಹೊಸ ವಿಷಯಗಳನ್ನು ಹುಡುಕಿ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ, ಇನ್ನು ಕೆಲವರು ಅಯ್ಯೋ ಇದೇ ಕಥೆನ, ಇದೇ ಕೆಲಸನ, ಅದೇ ವಿಷಯನ, ಛೇ ನನಗಂತೂ ಜೀವನನೇ ಬೇಡವಾಗಿದೆ ಅಂತ ಅವರೂ ನಿರಾಶಾವಾದಿಗಳಾಗದಲ್ಲದೆ ಅಷ್ಟೇ ಬೇರೆಯವ್ರಿಗೂ ಕೂಡ ಜೀವನವನ್ನು ಜುಗುಪ್ಸೆಗೊಳಿಸ್ಬಿಡ್ತಾರೆ. ಸೊ ಅಂತಹವರಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ

ಅಪ್ರಸ್ತುತ ಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಎಲ್ಲ ಲೇಖನಗಳ ಬಗ್ಗೆ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಅವರೇ ಬರೆದಂತಹ ಲೇಖನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಯಾವ ಲೇಖನವನ್ನು ಅವರು ಬರೆದಿದ್ದಾರೆ, ಅದರಲ್ಲಿ ಯಾವೆಲ್ಲ ವಿಷಯಗಳು ನಮಗೆ ಸಿಗ್ತವೆ ಅನ್ನುವಂತಹ ವಿಷಯವನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. ಇಂದು ನಾನು ಬರೆದಿರುವಂತಹ ಲೇಖನಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸ್ತೇನೆ. ಕಾಲ ಸರಿಯುವ ಮುನ್ನ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ಕಾಯೋದಿಲ್ಲ, ಮತ್ತೆಲ್ಲಿಯೂ ನಿಲ್ಲೋದಿಲ್ಲ. ತನ್ನ ಬಾಡಿಗೆ ತಾನು ಸಾಕ್ತಾ ಇರೋದು ಅದರ ಅನುದಿನದ ಕಾಯಕ. ಕವಿಯೊಬ್ಬರು ಅದರ ಕುರಿತು ಹೀಗೆ ಹೇಳ್ತಾರೆ: ಕಾಲವೆನ್ನುವ ಬೆಕ್ಕು ಕಾಲ ಸಪ್ಪಳ ಮಾಡದೆ ನೆಕ್ಕಿ ಹೋಯಿತು ಹಾಲ, ಸಿಕ್ಕದೆ ಅದರ ಬಾಲ ದಕ್ಕಲೇ ಇಲ್ಲ ಆಯಸ್ಸೆಂಬ ಪಾಲ. ಈ ಮಾತಿನಂತೆ ಸಮಯದ ಸದುಪಯೋಗ ಅತಿ ಅಗತ್ಯ, ಹಾಗೆಯೇ ಸಮಯ ಪ್ರಜ್ಞೆಯೂ ಬಹುಮುಖ್ಯ. ಇದು ಇಲ್ಲದ ಹೊರತು ಸಾಧಿಸುವುದಾದರೂ ಏನನ್ನು? ಮನಸ್ಸಿಗೆ ಬಂದಂತೆ ಬೆಳಗ್ಗೆ ಎದ್ದೇಳೋದು, ತೋಚಿದ್ದನ್ನು ಮಾಡುವುದು ಎಂಬ ಮನಸ್ಥಿತಿ ಇದ್ದರೆ ಹೇಗೆ? ಯಾವುದಾದರೂ ಒಂದು ಸಭೆ ಅಥವಾ ಸಮಾರಂಭವಿದೆ ಎನ್ನುವುದಾದರೆ ಅದಕ್ಕೊಂದು ನಿಗದಿತ ಸಮಯವನ್ನ ಎಲ್ಲರಿಗೂ ಅನ್ವಯಿಸುವಂತೆ ನಿಶ್ಚಯಿಸಿರ್ತಾರೆ. 10-20 ನಿಮಿಷ ಹೆಚ್ಚು ಕಡಿಮೆ ಆಗ್ಬಹುದು, ಆದರೆ 1-2 ಗಂಟೆ ತಡ ಮಾಡಿ ಆರಂಭವಾದ್ರೆ ಕಾರ್ಯಕ್ರಮ ಕೊನೆಯಾಗುವಾಗ ಇಳಿ ಹೊತ್ತೆ ದಾಟಬಹುದು. ಆಗ ದೂರದ ಊರಿನಿಂದ ಬಂದವರ ಗತಿ ಏನು? ಈಗಂತೂ ಕೆಲವೊಂದು ಪ್ರಮುಖವಲ್ಲದ ಕಾರ್ಯಕ್ರಮವಾದರೂ ಸನ್ಮಾನ ಪ್ರಶಸ್ತಿ ಪತ್ರ ವಿತರಣೆ ಜೊತೆಗೆ ಭಾವಚಿತ್ರ ತೆಗೆಯೋದ್ರಿಂದಾಗಿ ನಿಗದಿತ ಸಮಯದಲ್ಲಿ ವೇದಿಕೆಗಳಲ್ಲಿ ಸಭೆ ಸಮಾರಂಭ ಮುಗಿಯೋದಿಲ್ಲ. ಸಮಾರಂಭದ ಅರಿವೇ ಇಲ್ಲದಂತೆ ಫೋಟೋ ವಿಡಿಯೋ ಹಿಗ್ಗ ಮುಗ್ಗ ಎಗ್ಗಿಲ್ಲದೆ ಅಳುಕಿಲ್ಲದೆ ಮಾಡ್ತಿರ್ತಾರೆ. ಕೊನೆಗೆ ವಂದನಾರ್ಪಣೆ ಇಲ್ಲದೆ ಹೆಚ್ಚಿನ ಅಂತಹ ಸಮಾರಂಭ ಮುಗಿಯುವುದಿದೆ. ಆಮಂತ್ರಣ ಪತ್ರಿಕೆ ಸುಮ್ಮನೆ ರಂಜನೆಗೆ ಮಾತ್ರ ಭರ್ಜರಿಯಾಗಿರುತ್ತೆ, ಆದರೆ ಕಾರ್ಯಕ್ರಮಗಳು ತೀರಾ ಕಳಪೆ ಮಟ್ಟದ್ದಾಗಿರುವುದು ಇತ್ತೀಚಿನ ಶೋಕಿಗೆ ಒಂದು ಉದಾಹರಣೆ. ಪೂರ್ವ ತಯಾರಿಯ ಕೊರತೆ, ಸಮಯದ ಮಹತ್ವ ಅರಿಯದವರು ಸಂಘಟಕರನ್ನು ಸಂಕಷ್ಟಕ್ಕೆ ದೂಡೋದಿದೆ. ತಡವಾಗಿ ಬಂದ ಹೆಚ್ಚಿನವರ ಯೋಚನೆ ಏನಂದ್ರೆ, ಬಂದ ತಕ್ಷಣ ವೇದಿಕೆ ಸಿಗಬೇಕು, ಏಕೆಂದ್ರೆ ಅವರದಾದ ಕೂಡಲೇ ಅವರು ಅಲ್ಲಿಂದ ಮಾಯವಾಗ್ತಾರೆ. ಆದರೆ ಬೆಳಗಿನಿಂದ ತಮ್ಮ ಅಂದಿನ ಕೆಲಸ ಬಿಟ್ಟು ಅಂತಹ ಕಳಪೆ ಕಾರ್ಯಕ್ರಮದಲ್ಲಿ ಕೂತವರ ಅವಸ್ಥೆ ಹೇಳತೀರದು. ಈ ಪ್ರಪಂಚದಲ್ಲಿ ಯಾರ ಅಪ್ಪಣೆಗೂ ಕಾಯದೆ ತನ್ನ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡುವ ಏಕೈಕ ಸಾಧನವೆಂದರೆ ಅದು ಸಮಯ ಮಾತ್ರವೇ. ಕಷ್ಟವೋ ಸುಖವೋ ಸಮಯವಂತೂ ನಿಲ್ಲೋದಿಲ್ಲ, ಕಳೆದು ಹೋಗುತ್ತಲೇ ಇರುತ್ತದೆ. ಹಾಗೆಯೇ ನಾವು ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಶಾಶ್ವತವೆಂದು ಅಹಂಕಾರದಿಂದ ಮೆರೆಯದೆ, ಸಮಯದೊಂದಿಗೆ ಸಮಯ ಪ್ರಜ್ಞೆಯೊಂದಿಗೆ ಸಂಯಮದಿಂದ ಸಮಚಿತ್ತದೊಂದಿಗೆ ಬದುಕೋಣ. ಮಿಂಚಿ ಹೋದ ಕಾಲವು ಮರಳಿಬಾರದು, ಕಳೆದ ಸಮಯವನ್ನೆನೆದು ಮರುಗಿದರೇನು ಫಲವಿದೆ? ಎಲ್ಲರಲ್ಲೂ ಈ ಅರಿವಿರುವುದು ಬಹುಮುಖ್ಯ. ನಮ್ಮ ಜೀವನ ನಮ್ಮ ಬದುಕನ್ನ ನಾವೇ ಪ್ರೀತಿಸಬೇಕು. ಸಮಯದ ಕೈಗೆ ಒಪ್ಪಿಸಿ ನಿಶ್ಚಿಂತರಾಗಿರಕೂಡದು, ಸಮಯದ ಬೆಲೆ ತಿಳಿದಿರಬೇಕು. ಇದನ್ನೇ ಅಲ್ಲವೇ DVG ಅವರು ಹೀಗೆ ಹೇಳಿದ್ದು: ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೊರುವುದೇ ಜೀವನ, ಸಮೃದ್ಧಿಗೋಸುಗ, ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಆತ್ಮಸ್ಥೈರ್ಯದ ಬದುಕು ನಮ್ಮದಾಗಲಿ. ಜೀವನ ಅನ್ನೋದು ಒಂದು ಲವಲವಿಕೆಯ ತಾಣವಾಗಿದೆ, ಅದು ಸದಾ ಜಾಗೃತವಾಗಿರಬೇಕು, ಕ್ರಿಯಾಶೀಲತೆ ಚಿಂತಾ ಇರಬೇಕು. ಪ್ರತಿಯೊಂದು ಹಂತದಲ್ಲಿಯೂ ನಾನಾ ತರಹದ ಸಮಸ್ಯೆಗಳು ಕಾಣಿಸಿಕೊಂಡಾಗ ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಅನಿವಾರ್ಯತೆ ಉಂಟಾಗುತ್ತೆ. ಇದರಿಂದ ಹೊರಬರಲು ಮಾಡುವ ಪ್ರಯತ್ನದಲ್ಲಿ ಆಶಾಭಾವನೆ ಕಾಣದಿದ್ದಾಗ ಬದಲು ಯೋಚನೆಗೆ ಸಿಲುಕಿ ಆತ್ಮಹತ್ಯೆಗೆ ಶರಣು ಹೋಗಬೇಕಾಗತ್ತೆ. ಆತ್ಮವಿಶ್ವಾಸದಿಂದ ಜೀವನವನ್ನು ಎದುರಿಸಬೇಕಾದ ಎದೆಗಾರಿಕೆ, ಆತ್ಮಸ್ಥೈರ್ಯ, ಸತತ ಪ್ರಯತ್ನ, ಜಾಣ್ಮೆ ಮುಂತಾದವುಗಳ ಬಗ್ಗೆ ಯೋಚಿಸಿ ಧೈರ್ಯದಿಂದ ಬದುಕನ್ನು ರೂಪಿಸಿಕೊಳ್ಳುವ ಅತ್ತ ಹೆಜ್ಜೆ ಹಾಕಬೇಕಾಗತ್ತೆ. ಸಣ್ಣ ಪುಟ್ಟ ಘಟನೆಗಳಿಗೆ ಆತ್ಮಹತ್ಯೆಗೆ ಶರಣಾಗುವಂತಹ ಕಠೋರ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸಮಂಜಸ ಅಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವೆಂಬುದು ಇದ್ದೇ ಇರುತ್ತೆ, ಸಾವೆಂದಿಗೂ ಉತ್ತರವಾಗಲಾರದು. ಕಾರಣದ ಮೂಲ ಹುಡುಕ್ತಾ ಹೋದ್ರೆ ಬಹಳಷ್ಟು ಘಟನೆಗಳಲ್ಲಿ ಸಂಕುಚಿತ ಮನೋಭಾವ, ಅವಮಾನ, ಸಹಿಸಲಾಗದ ಮನೋವೃತ್ತಿ, ಪರಿಸ್ಥಿತಿಯನ್ನ ಧೈರ್ಯದಿಂದ ನಿಭಾಯಿಸಲಾಗದ ಹೇಡಿತನ ಮುಂತಾದವುಗಳು ಹೆಚ್ಚಾಗಿ ಗೋಚರ ಆಗುತ್ತೆ. ಕೆಲವೊಮ್ಮೆ ಒಂಟಿತನಗಳು ಆತ್ಮಹತ್ಯೆಯಂತಹ ಪ್ರಮಾದಕ್ಕೆ ಮೂಕ ಸಾಕ್ಷಿಯಾಗುತ್ತೆ. ಮನದಾಳದ ಅಭಿಲಾಷೆ, ನೋವು, ಸಂಕಟ, ದುಃಖ, ದುರ್ಮಾನ, ಹಂಚಿಕೊಳ್ಳಲಾಗದ ಪರಿಸ್ಥಿತಿ, ತಂದೆ ತಾಯಿಯರ ಬೇಜವಾಬ್ದಾರಿ, ಪೋಷಕರ ನಿರ್ಲಕ್ಷ್ಯತೆ ಮೊದಲಾದ ಮಾನಸಿಕ ದೌರ್ಬಲ್ಯಗಳು ಆತ್ಮಹತ್ಯೆಯನ್ನು ಪ್ರಚೋದಿಸುತ್ತವೆ. ಹಾಗಾಗಿ ಧನಾತ್ಮಕ ದೃಷ್ಟಿಯಲ್ಲಿ ಚಿಂತನ ಮಂಥನಗಳು ನಡೀಬೇಕು. ಏಕೆಂದರೆ ಬದುಕು ಅಮೂಲ್ಯವಾದದ್ದು. ಇಲ್ಲಸಲ್ಲದ ಕಾರಣಗಳಿಂದಾಗಿ, ಹೇಡಿತನದಿಂದಾಗಿ ಬದುಕಿನಿಂದ ಎಂದಿಗೂ ಹಿಮ್ಮೆಟ್ಟಬಾರದು. ಎಂತಹದ್ದೇ ಸಮಸ್ಯೆಗಳು ಎದುರಾದರೂ ಎದುರಿಸಿ ನಿಲ್ಲುವ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು. ಈ ರೀತಿಯ ಅಭದ್ರತೆಯ ಭಾವನೆಯಿಂದ ಹೊರಬಂದು ಆತ್ಮಸ್ಥೈರ್ಯ ತುಂಬಿಕೊಂಡು ನಮ್ಮ ಬದುಕನ್ನ ಬದುಕಿಸಬೇಕು. ಬದುಕನ್ನು ಬದುಕಲು ಬಿಟ್ಟು ಬಿಡಬೇಕು.
2: ಖಂಡಿತವಾಗ್ಲೂ ಆತ್ಮವಿಶ್ವಾಸದಿಂದ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿದಾಗ ಅದು ಎಂತಹದ್ದೇ ಕಷ್ಟದ ಸಮಸ್ಯೆಗಳು ಇದ್ರೂ ಅದು ಎಂತಹದ್ದೇ ಕಷ್ಟದ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಮತ್ತಷ್ಟು ಅವಕಾಶಗಳು ಸಿಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಸ್ನೇಹಿತರೆ, ನಮಗೆ ಸಾಕಷ್ಟು ಬಾಯಾರಿಕೆ ಆಗಿರುತ್ತೆ ಅನ್ಕೊಳ್ಳಿ. ಆಗ ಒಂದು ಅರ್ಧ ಲೋಟ ನೀರು ಸಿಕ್ಕರೂ ಸಾಕು, ಅದು ಅಮೃತದಷ್ಟೇ ಖುಷಿ ಆಗತ್ತೆ. ಅಬ್ಬ, ಒಂದಿಷ್ಟಾದರೂ ಬಾಯಾರಿಕೆ ಹೋಯ್ತಲ್ಲ ಅಂತ ಖುಷಿ ಪಡ್ತೀವಿ. ಅದೇ ಛೇ, ಬರೀ ಅರ್ಧ ಲೋಟ ಅಷ್ಟೇ ನೀರು ಸಿಕ್ತಾ, ಇನ್ನೊಂದು ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿತ್ತು, ಇದೆಲ್ಲಿಗೆ ಸಾಕಾಗತ್ತೆ ಅಂತ ನಿರಾಶಾವಾದಿಗಳ ಥರ ಮಾತಾಡಿದ್ರೆ ಇರುವಂತಹ ದಾಹ ತಣಿಸಿದಂತಹ ನೀರಿನಲ್ಲೂ ಕೂಡ ನಾವು ಖುಷಿ ಪಡೋದಿಲ್ಲ. ಸೊ ಈ ರೀತಿಯ ಯೋಚನೆಗಳಿಂದ ಮೊದಲು ನಾವು ದೂರವಾಗಿ ಆತ್ಮಸ್ಥೈರ್ಯದಿಂದ ಆತ್ಮವಿಶ್ವಾಸದಿಂದ ಇದ್ದಾಗ ಮಾತ್ರ ಸಾಕಷ್ಟು ಅವಕಾಶಗಳು ಸಿಗತ್ತೆ. ಜೊತೆಗೆ ಜೀವನದಲ್ಲಿ ಒಂದಿಷ್ಟು ನೆಮ್ಮದಿ ಕೂಡ ಸಿಕ್ಕೇ ಸಿಗತ್ತೆ. ಏನಂತೀರಿ? ಖಂಡಿತ ಅಲ್ವಾ? ಇದೇ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಲೇಖನವನ್ನು ಬರೆಯುವುದರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅಂಬಿಕಾ ಸಂತೋಷ್ ಮೇಡಮ್ ಅವರು. ಸೊ ಇವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ, ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ದಿನ ಅವರು ಅವರೇ ಬರೆದಂತಹ ಲೇಖನಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕಾಲ ಮತ್ತು ಸಮಯ ಎಷ್ಟು ಮುಖ್ಯ, ಅದರೊಟ್ಟಿಗೆ ನಮ್ಮ ಒಂದು ಆತ್ಮವಿಶ್ವಾಸ, ನಮ್ಮ ಆತ್ಮಸ್ಥೈರ್ಯ ಎಷ್ಟು ಮುಖ್ಯವಾಗಿರುತ್ತೆ, ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನು ಸಮಸ್ಯೆಗಳನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕು, ನಮ್ಮ ಯೋಚನೆ ಚಿಂತನೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅದೇ ರೀತಿಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಲೇಖನವನ್ನು ಬರೆದಿದ್ದಾರೆ ಸ್ನೇಹಿತರೆ. ಅದು ಯಾವ ಲೇಖನ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
1: ಅಮ್ಮನೆಂಬ ಬೆಳಕು ನಮ್ಮ ಜೀವನದ ಪ್ರತಿಯೊಂದು ಸಂತೋಷದ ಕ್ಷಣಗಳಿಗೆ ಕಾರಣಕರ್ತಳಾಗಿರುವುದು ಅಮ್ಮ. ಅಮ್ಮ ಅನ್ನೋದು ಕೇವಲ ಪದ ಅಲ್ಲ, ಶಬ್ದ ಮಾತ್ರ ಅಲ್ಲವೇ ಅಲ್ಲ, ಅದೊಂದು ಅದ್ಭುತ ಭಾವನೆ, ಅಚಲ ನಂಬಿಕೆ ಮತ್ತು ನಮ್ಮೆಲ್ಲರ ಬದುಕಿನ ದೊಡ್ಡ ಶಕ್ತಿ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಬೀಗರಿಯಸಿ, ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಅವಳು ಕೇವಲ ಜನ್ಮ ನೀಡಿಲ್ಲ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಶಿಲ್ಪಿಯಾಗಿದ್ದಾಳೆ. ಅವಳ ನಿಷ್ಕಲ್ಮಶ ಪ್ರೀತಿ ಮತ್ತು ಆಶೀರ್ವಾದದ ಮುಂದೆ ಜಗತ್ತಿನ ಯಾವುದೇ ಸಿರಿ ಸಂಪತ್ತು ಸರಿಸಾಟಿಯಾಗಿ ನಿಲ್ಲೋದಿಲ್ಲ. ಆದ್ರಿಂದ ತಾಯಿಯನ್ನ ಗೌರವಿಸೋದು ಪ್ರೀತಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅಮ್ಮ ಎನ್ನುವ ಪದದಲ್ಲೇ ದೈವತ್ವವಿದೆ. ಅವಳು ನಮ್ಮ ಬಾಳಿನ ದಾರಿದೀಪ. ಅವಳ ಋಣವನ್ನ ತೀರಿಸಲು ಸಾಧ್ಯವಿಲ್ಲ, ಆದರೆ ಅವಳಿಗೆ ಪ್ರೀತಿ ಗೌರವ ಮತ್ತು ಕಾಳಜಿಯನ್ನ ನೀಡಿ ಅವಳ ಜೀವನವನ್ನು ಆನಂದಮಯವಾಗಿಸುವುದು ನಮ್ಮ ಕೈಲಿದೆ. ಈ ಜಗತ್ತಿನ ಅತ್ಯಂತ ಪವಿತ್ರ, ನಿಸ್ವಾರ್ಥ ಮತ್ತು ಬಲವಾದ ಸಂಬಂಧವೆಂದರೆ ತಾಯಿ ಮತ್ತು ಮಗುವಿನ ನಂಟು. ಇದು ಕೇವಲ ಜೈವಿಕ ಸಂಬಂಧವಲ್ಲ, ಪ್ರೀತಿ, ತ್ಯಾಗ, ಆರೈಕೆ ಮತ್ತು ಭದ್ರತೆಯ ಅಡಿಪಾಯದ ಮೇಲೆ ನಿರ್ಮಿತವಾದ ಭಾವನಾತ್ಮಕ ಬಂಧ. ಮನೆಯೇ ಮೊದಲ ಪಾಠಶಾಲೆಯಾದರೆ ತಾಯಿಯೇ ಮೊದಲ ಗುರು. ಜಗತ್ತನ್ನು ಬೆರಗು ಕಣ್ಣುಗಳಿಂದ ಕಾಣುತ್ತಿರುವ ಮಗುವಿಗೆ ತಾಯಿಯೇ ಮೊದಲ ಶಿಕ್ಷಕಿ, ಮಾರ್ಗದರ್ಶಿ, ಉತ್ತಮ ಸ್ನೇಹಿತೆ, ಹಿತೈಷಿ ಮತ್ತು ಬೆನ್ನೆಲುಬು. ಮಗು ಜಗತ್ತನ್ನು ನೋಡೋದೇ ತಾಯಿಯ ಕಣ್ಣಿನ ಮೂಲಕ. ಮಾತೃಭಾಷೆ, ಸಂಸ್ಕಾರ, ನೈತಿಕ ಮೌಲ್ಯಗಳನ್ನ ಮಗು ಕಲಿಯೋದು ತಾಯಿಯಿಂದಲೇ. ಮಾತನಾಡುವುದು, ನಡೆಯುವುದು, ಒಳ್ಳೆಯ ನಡವಳಿಕೆ ಮತ್ತು ಶಿಸ್ತನ್ನು ಕಲಿಸುವವಳು ಅವಳೆ. ಜೀವನದ ಮೌಲ್ಯಗಳನ್ನ ಬಾಲ್ಯದಲ್ಲೇ ಬಿತ್ತುವ ಮೂಲಕ ಉತ್ತಮ ನಾಗರಿಕರನ್ನಾಗಿ ರೂಪಿಸ್ತಾಳೆ. ತಾಯಿ ಮಗುವಿಗೆ ತನ್ನ ನಿದ್ರೆ, ಹಸಿವು ಮತ್ತು ಆಸೆಗಳನ್ನ ತ್ಯಾಗ ಮಾಡ್ತಾಳೆ. ಮಗುವಿಗೆ ತಾಯಿಯ ಒಪ್ಪಿಗೆಯಲ್ಲೇ ಅತಿ ದೊಡ್ಡ ಭದ್ರತೆ ಸಿಗುತ್ತೆ. ಕಷ್ಟದ ಸಮಯದಲ್ಲಿ ಸಾಂತ್ವನ ನೀಡುವ ಮೊದಲ ವ್ಯಕ್ತಿ ತಾಯಿ. ಮಗುವಿನ ದೈಹಿಕ, ಮಾನಸಿಕ ಮತ್ತು ಭೌತಿಕ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಪ್ರಮುಖವಾಗಿದೆ. ಮಗು ಪ್ರೌಢಾವಸ್ಥೆಗೆ ಬಂದರೂ ತಾಯಿಯ ಪಾಲಿಗೆ ಅದು ಯಾವಾಗಲೂ ಉಡಲ ಕುಡಿಯೇ. ಕುಟುಂಬವೆಂಬ ಸಣ್ಣ ಜಗತ್ತಿನಲ್ಲಿ ತಾಯಿ ಕೇಂದ್ರ ಬಿಂದುವಾಗಿದ್ದು ಮನೆಯ ವಾತಾವರಣವನ್ನ ಪ್ರೀತಿಮಯವಾಗಿಸ್ತಾಳೆ. ಕಷ್ಟದ ಸಮಯದಲ್ಲೂ ಧೃತಿಗಿಡದೆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತು ಮುನ್ನಡೆಸ್ತಾಳೆ. ಮನೆಯಲ್ಲಿನ ಪ್ರತಿಯೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸಾಂತ್ವನ ಹೇಳ್ತಾಳೆ. ಅಡುಗೆ ಮಾಡೋದ್ರಿಂದ ಹಿಡಿದು ಮಕ್ಕಳ ಓದು, ಮನೆಯ ಶುಚಿತ್ವದವರೆಗೆ ಅವಳು ದಣಿವಿಲ್ಲದ ಕೆಲಸ ಮಾಡ್ತಾಳೆ. ತನ್ನ ಮಕ್ಕಳ ಸುಖಕ್ಕಾಗಿ ತನ್ನೆಲ್ಲ ಆಸೆ, ಕನಸು, ನಿದ್ರೆ, ಆರೋಗ್ಯವನ್ನು ತ್ಯಾಗ ಮಾಡ್ತಾಳೆ. ಕುಟುಂಬದ ಸದಸ್ಯರ ತಪ್ಪುಗಳನ್ನ ಕ್ಷಮಿಸಿ ಅವರನ್ನು ಸರಿದಾರಿಯಲ್ಲಿ ನಡೆಸಲು ಮುಂದಾಗ್ತಾಳೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ ಎಂಬ ಗಾದೆ ಅಕ್ಷರಶಃ ಸತ್ಯ. ತಾಯಿಯ ತ್ಯಾಗದ ಪಯಣ ಮಗು ಗರ್ಭದಲ್ಲಿರುವಾಗಲೇ ಪ್ರಾರಂಭವಾಗುತ್ತೆ. ನವ ಮಾಸ ಮಗುವನ್ನ ಹೊತ್ತು ಹಗಲು ರಾತ್ರಿ ಎನ್ನದೆ ತನ್ನ ಆರೋಗ್ಯವನ್ನ ಲೆಕ್ಕಿಸದೆ ಮಗುವಿನ ಏಳಿಗೆಗಾಗಿ ಆಗಿ ಪಡುವ ಕಷ್ಟ ಹೇಳದಿರದು. ಹೆರಿಗೆಯ ಸಮಯದಲ್ಲಿ ತಾಯಿ ಅನುಭವಿಸುವ ದೈಹಿಕ ನೋವು ಮರುಜನ್ಮದಂತೆಯೇ ಇರುತ್ತೆ. ಆದರೆ ಮಗುವಿನ ಮುಖ ನೋಡಿದಾಗ ಆಕೆ ಎಲ್ಲ ನೋವನ್ನು ಮರೆತಾಳೆ. ಮಗು ಹುಟ್ಟಿದ ನಂತರ ತಾಯಿ ತನ್ನ ನಿದ್ರೆ, ಹಸಿವು ಮತ್ತು ವೈಯಕ್ತಿಕ ಆಸೆಗಳನ್ನ ತ್ಯಜಿಸ್ತಾಳೆ. ಮಗುವಿನ ಅಳು, ಹಸಿವು, ಅನಾರೋಗ್ಯದ ಸಮಯದಲ್ಲಿ ಆಕೆ ಹಗಲು ರಾತ್ರಿ ಎನ್ನದೆ ಸೇವೆ ಮಾಡ್ತಾಳೆ. ತಾನು ಉಪವಾಸ ಇದ್ರೂ ಮಗುವಿನ ಹೊಟ್ಟೆ ತುಂಬಿಸ್ತಾಳೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವೇನು ನೀಡಿದರೂ ಅದು ಕಡಿಮೆಯೇ. ಅವಳ ಬಗ್ಗೆ ಕೃತಜ್ಞತೆ ಭಾವನೆ ಇಟ್ಕೊಳ್ಳುವುದು ನಮ್ಮ ಕರ್ತವ್ಯ. ತಾಯಿಯ ಪ್ರೀತಿಯು ಎಂದಿಗೂ ಅಳಿಯದ ಅಮೂಲ್ಯವಾದ ಸಂಪತ್ತು. ಅದನ್ನು ಹಣ ಅಥವಾ ವಸ್ತುವಿನಿಂದ ಅಳೆಯಲು ಸಾಧ್ಯವಿಲ್ಲ. ಆದ್ರಿಂದ ಅವಳನ್ನ ಗೌರವಿಸುವುದು ಮತ್ತು ಪ್ರೀತಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ತಾಯಿ ಪ್ರೀತಿಯ ಮೂರ್ತ ರೂಪ, ತ್ಯಾಗದ ಜೀವಂತ ಸಾಕ್ಷಿ. ಅವಳಿದ್ದರೆ ಮನೆಗೆ ಬೆಳಕು, ಅವಳಿಲ್ಲದ ಬದುಕು ಬಯಲು. ಅವಳ ಮುಖದಲ್ಲಿ ನಗು ತರಿಸಿ ಕಾಲ್ನೋವಿಗೆ ಎಣ್ಣೆ ಹಚ್ಚಿ ಸಮಯ ಕೊಟ್ಟು ಮಾತನಾಡಿಸಿದ್ರೆ ಸಾಕು, ಅದೇ ಅವಳಿಗೆ ಸ್ವರ್ಗ. ಅಮ್ಮ ಎನ್ನುವ ಶಕ್ತಿಯನ್ನು ಆರಾಧಿಸೋಣ, ಉಳಿಸಿಕೊಳ್ಳೋಣ. ಅದೇ ನಿಜವಾದ ಮಾನವೀಯತೆ, ಬದುಕಿನ ಸಾರ್ಥಕತೆ. ಧನ್ಯವಾದಗಳು.
0: ಖಂಡಿತವಾಗ್ಲೂ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಅನ್ಸುತ್ತೆ. ಇದಕ್ಕೆ ತಕ್ಕಂತೆ ಒಬ್ಬ ಮಹಾನ್ ಕವಿ ಒಂದು ಮಾತು ಹೇಳ್ತಾರೆ, ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದರೊಟ್ಟಿಗೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ? ಖಂಡಿತವಾಗ್ಲೂ ಆ ಅದಮ್ಯ ಚೇತನ, ಅಪರಿಮಿತ ಸಂಪತ್ತು, ಅವಿರತ ಕಾಳಜಿ ಮತ್ತು ಅತ್ಯುತ್ತಮ ಸಂಸ್ಕಾರ ಇವೆಲ್ಲವುಗಳನ್ನು ಕೊಡುವಂತಹ ಆ ತಾಯಿಯ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಕಡಿಮೆನೆ ಅನ್ಸುತ್ತೆ. ಅಂತಹ ಮಹಾನ್ ತಾಯಿಯ ಬಗ್ಗೆ ಲೇಖನವನ್ನು ಬರೆದುದಷ್ಟೇ ಅಲ್ಲದೆ ಅದನ್ನು ತುಂಬ ಚೆನ್ನಾಗಿ ವಾಚನ ಮಾಡಿದ್ರು ಅಂಬಿಕಾ ಸಂತೋಷ್ ಮೇಡಮ್ ಅವರು. ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ಇವರ ಒಂದು ಬರವಣಿಗೆ ಇಷ್ಟಕ್ಕೆ ಸೀಮಿತವಾಗದೆ ಇನ್ನಷ್ಟು ಸಾಕಷ್ಟು ಮೊಗದಷ್ಟು ಲೇಖನಗಳನ್ನು ಬರೀಲಿ, ಅದರೊಟ್ಟಿಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೀಲಿ ಅನ್ನೋದೇ ನಮ್ಮ ಆಶಯ ಕೂಡ. ಅವ್ರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಟಾಪಿಕ್ ಏನು, ಯಾವ ವಿಷಯವಾಗಿ ಹಾಡನ್ನ ಹಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಪದ ಕೊಡ್ತೀನಿ, ಆ ಪದಕ್ಕೆ ನೀವು ಹಾಡನ್ನ ಹಾಡಬೇಕು, ಆ ಪದದಿಂದ ಹಾಡು ಆರಂಭ ಆಗ್ಬೇಕು. ಸೊ ಟಾಪಿಕ್ ಎಲ್ರಿಗೂ ಕೂಡ ಗೊತ್ತಾಗಿದೆ ಅಲ್ವಾ? ಹಾಗಿದ್ರೆ ಇನ್ನೇ ತಡ, ನಮ್ಮ ಸಂಖ್ಯೆ 9686 0296860962799 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ, ಹಾಗೆ ಹಾಡನ್ನ ಕೂಡ ಹಾಡಿ. ಸೊ ಅದೇ ರೀತಿಯಾಗಿ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
12: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
11: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
12: ಫೈನ್ ಮೇಡಮ್. ತಿಂಡಿ ಆಯ್ತಾ ಮೇಡಮ್? ನಿಮ್ದು
11: ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ?
12: ಏನ್ ತಿಂಡಿ ಮೇಡಮ್?
11: ಇವತ್ತು ನಮ್ದು ಚಿತ್ರಾನ್ನ ಸರ್, ನಿಮ್ದೇನು?
12: ನಮ್ದು ಬ್ರೆಡ್ ಉಪ್ಪಿಟ್ಟು ಮೇಡಮ್.
11: ಬ್ರೆಡ್ ಉಪ್ಪಿಟ್ಟು, ಸೂಪರ್.
12: ಓಕೆ ಓಕೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದು ನಾರ್ತ್ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತೀವಿ. ಮಹಾರಾಷ್ಟ್ರ, ನಾರ್ತ್ ಕರ್ನಾಟಕ.
11: ಓಕೆ, ಸೊ ನೀವು ಕೂಡ ಮಾಡಿದೀರಾ ನಾರ್ತ್ ಕರ್ನಾಟಕ ಫುಡ್ನ?
12: ನಾನೇ ರೆಡಿ ಮಾಡಿದ್ದು.
11: ಸೂಪರ್.
12: ಮೇಡಮ್, ಇವತ್ತು ಟಾಪಿಕ್ ಅದೇ, ನೀವು ಪದ ಕೊಡ್ತೀರಾ ಹಾಡ್ಬೇಕಲ್ಲ?
11: ಹೌದು, ನಾನು ಕೊಡೋ ಪದದಿಂದ ಆರಂಭ ಆಗ್ಬೇಕು ಹಾಡು.
12: ಟ್ರೈ ಮಾಡ್ತೀನಿ, ಕೊಡಿ ಮೇಡಮ್.
11: ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ವಸಂತ.
12: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಆಯ್ತು ಮೇಡಮ್.
11: ಓಕೆ, ನಾನು ಅನ್ಕೊಂಡೆ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ವಸಂತ ವಸಂತ ಸಾಂಗ್ ಹೇಳ್ತೀರ ಅನ್ಕೊಂಡೆ.
12: ಇಲ್ಲ, ನೆನಪು ಬರ್ಲಿಲ್ಲ ಅದು.
11: ಓಕೆ, ಇಟ್ಸ್ ಓಕೆ ಸರ್.
12: ಇದು ಎವರ್ ಗ್ರೀನ್ ಅಲ್ಲ, ಬೇಗ ನೆನಪು ಬರುತ್ತೆ.
11: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
12: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
11: ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಸೊ ಹಾಗೆ ವಸಂತ ಅನ್ನೋ ಪದ ಕೊಟ್ಟಿದ್ದೆ, ಈ ವಸಂತ ಕಾಲ ಬಂದಾಗ ಅನ್ನೋ ಸಾಂಗ್ ನ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಾಗೆ ಅವರಿಗೆ ಯಾವ ಪದ ಬರುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ನೋಡೋಣ. ಹಲೋ.
13: ಹಲೋ, ನಮಸ್ತೆ ಮೇಡಮ್.
11: ನಮಸ್ತೆ, ಗುಡ್ ಮಾರ್ನಿಂಗ್. ಉಮಾ ಮ್ಯಾಮ್, ಹೇಗಿದ್ದೀರಾ?
13: ಆರಾಮಿದ್ದೀವಿ ಮೇಡಮ್, ನೀವು?
11: ನಾವು ಆರಾಮಿದ್ದೀವಿ ಮ್ಯಾಮ್. ತಿಂಡಿ ಆಯ್ತಾ?
13: ಇಲ್ಲಪ್ಪ, ದೋಸೆ ಆಗ್ಬೇಕಿನ್ನ.
11: ಓಕೆ, ನಮ್ದು ಆಯ್ತು ಚಿತ್ರಾನ್ನ.
13: ಓಕೆಮ್ಮ.
11: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
13: ಗೊತ್ತಾಯ್ತು, ಗೊತ್ತಾಯ್ತು.
11: ನಾನು ಪದ ಕೊಡ್ತೀನಿ, ಆ ಪದಕ್ಕೆ ಹಾಡನ್ನ ಹಾಡ್ಬೇಕು.
13: ಹೇಳಿಮ್ಮ.
11: ಓಕೆ, ನಾನು ನಿಮಗೆ ಕೊಡ್ತಾ ಇರೋ ಪದ ಜೀವ. ಜೀವ ಅನ್ನೋ ಪದದಿಂದ ಆರಂಭ ಆಗೋ ಹಾಡನ್ನ ಹಾಡ್ಬೇಕು.
13: ಜೀವ ಜೀವ ಜೀವ ನನಗೆ ಜೀವ ಇವನು. ಮುಂದೆ ಬರ್ತಾ ಇಲ್ಲ ಮೇಡಮ್, ನೀವು ಸಾಥ್ ಕೊಡಿ ಬರತ್ತೆ.
11: ಮುಂದೆ ಬರ್ತಾ ಇಲ್ವಾ? ಓಕೆ ಓಕೆ,
13: ಇಲ್ಲಾಂದ್ರೆ ಬೇರೆ ಪದ ಕೊಡಿ. ಇಲ್ಲಾಂದ್ರೆ
11: ಇದೇ ಪದ ಬೇರೆ ಯಾವ್ದಾದ್ರು ಹಾಡು ಹೇಳ್ತೀರಾ?
13: ಜೀವ ಜೀವಕ್ಕೆ ಯಾವ್ದು ಅಷ್ಟು ಹಾಡು ಹೊಳಿತಾ ಇಲ್ಲಲ್ಲ ಮೇಡಮ್. ಒಂದೇ ಸರಿ
11: ಹೊಳಿತಾ ಇಲ್ವಾ? ಇಟ್ಸ್ ಓಕೆ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
13: ಥ್ಯಾಂಕ್ ಯು ಮೇಡಮ್.
11: ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು. ಸೊ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಜೀವ ಜೀವ ನನ್ ಜೀವ ನನ್ ದೈವ ಕಣೋ ಅನ್ನೋ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
14: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
11: ನಮಸ್ತೆ ಜಯಂತ್ ಸರ್, ಹೇಗಿದ್ದೀರಾ?
14: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಆಗಿದ್ದೀರಾ ಮೇಡಮ್?
11: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್. ತಿಂಡಿ ಆಯ್ತಾ?
14: ತಿಂಡಿ ಆಯ್ತು ಮೇಡಮ್, ಚಪಾತಿ ಬೆಂಡೆಕಾಯಿ ಸಾಸ್ ಸರ್ ಮೇಡಮ್.
11: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
14: ನೀವು ಒಂದು ಅಕ್ಷರ ಕೊಡ್ತೀರಾ, ಆ ಪದದಿಂದ ಹಾಡು ಹೇಳ್ಬೇಕಾ ಮೇಡಮ್?
11: ಹೌದು.
14: ಆಯ್ತು ಮೇಡಮ್, ಪ್ರಯತ್ನ ಮಾಡೋಣ.
11: ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ಮನಸ್ಸು.
14: ಯಾವ್ದು ಮೇಡಮ್?
11: ಮನಸ್ಸು, ಮನಸ್ಸು.
14: ಮನಸ್ಸಾ? ಆಯ್ತು ಮೇಡಮ್, ಮಾಡೋಣ ಮೇಡಮ್. ಮನಸ್ಸೇ ಓ ಮನಸ್ಸೇ, ಎಂತ ಮನಸ್ಸೇ, ಮನಸ್ಸೇ ಎಳೆ ಮನಸ್ಸೇ. ಮನಸ್ಸೇ ಓ ಮನಸ್ಸೇ, ಎಂತ ಮನಸ್ಸೇ, ಮನಸ್ಸೇ ಎಳೆ ಮನಸ್ಸೇ. ಮನಸ್ಸಿನಲ್ಲಿ ಯಾವ ಮನಸ್ಸಿದೆ, ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ? ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯಾ? ಮನಸ್ಸು ಕೊಟ್ಟು ಮನಸ್ಸೊಳಗೆ ಕುಳಿತು ಬಿಟ್ಟೆಯಾ? ಮನಸ್ಸೇ ಓ ಮನಸ್ಸೇ, ಎಂತ ಮನಸ್ಸೇ, ಮನಸ್ಸೇ ಎಳೆ ಮನಸ್ಸೇ. ಮನಸ್ಸಾಗೋ ಪ್ರತಿ ಮನಸ್ಸಿಗೂ ಮನಸ್ಸೋತಿರುವ ಎಳೆ ಮನಸ್ಸು ಎಲ್ಲ ಮನಸ್ಸಿನ ಮನಸ್ಸೇ ಇರಲ್ಲ. ಕೆಲ ಮನಸ್ಸು ನಿಜ ಮನಸ್ಸಿನಾಳದ ಮನಸ್ಸ, ಹುಸಿ ಮನಸ್ಸು ಅಂತ ಮನಸ್ಸಿನ ಮನಸ್ಸೇ ಇರಲ್ಲ. ಮನಸ್ಸೇ ಮನಸ್ಸೇ, ಹಸಿ ಹಸಿ ಮನಸ್ಸೇ, ಮನಸ್ಸು ಒಂದು ಮನಸ್ಸಿನ ಮನಸ್ಸಿನ. ಸಾಕಾಗುತ್ತೆ ಮೇಡಮ್, ಬೇರೆಯವ್ರಿಗೆ ಅವಕಾಶ ಸಿಕ್ಕೆ.
11: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
14: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
11: ಥ್ಯಾಂಕ್ ಯು. ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
15: ಹಲೋ,
11: ನಮಸ್ತೆ.
15: ಹಾಯ್, ನಮಸ್ತೆ.
11: ಮೋನಿಕಾ ಮ್ಯಾಮ್, ಹೇಗಿದ್ದೀರಾ?
15: ಚೆನ್ನಾಗಿದ್ದೀನಿ. ರಕ್ಷಿತಾ, ನೀವ್ ಹೇಗಿದ್ದೀರಾ?
11: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
15: ಆಯ್ತಪ್ಪ, ದೋಸೆ ಇದು ಪುದೀನ ಚಟ್ನಿ.
16: ಓ ಸೂಪರ್.
15: ನಿಮ್ದು?
16: ನಮ್ದು ಇವತ್ತು ಚಿತ್ರಾನ್ನ.
15: ಫಿಗರ್ ರೈಸ್.
16: ಹೌದು. ಸೊ ಹಾಗೆ ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತಾಗಿದೆ ಅಲ್ವಾ?
15: ಇಲ್ಲಪ್ಪ, ಈಗಷ್ಟೇ ಹಾಕೋಣ ಅಂತ ಫೋನ್ ಟ್ರೈ ಮಾಡ್ತಾ ಇದ್ದೆ, ಲೈನ್ ಸಿಕ್ತು.
16: ಓಕೆ, ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ನಾನು ನಿಮಗೆ ಪದ ಕೊಡ್ತೀನಿ, ಆ ಪದದಿಂದ ಆರಂಭ ಆಗುವಂತಹ ಹಾಡನ್ನ ನೀವು ಹಾಡಬೇಕು.
15: ಹೇಳಿ.
16: ಓಕೆ, ನಾನು ನಿಮಗೆ ಕೊಡ್ತಾ ಇರುವಂತಹ ಪದ ಕನಸು.
15: ಕನಸು. ಚೆನ್ನಾಗಿದೆ, ಒಳ್ಳೆ ಸಾಂಗ್ ಅಲ್ಲ, ಒಳ್ಳೆ ಪದನೇ ಸಿಕ್ಕಿದೆ.

0: ಓಕೆ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಥ್ಯಾಂಕ್ ಯು
0: ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್, ಮೌನಿಕಾ ಅವರು ಹಾಸನದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ.
2: ನಮಸ್ತೆ. ಇಂದು ಲೇಟ್ ಆಯ್ತು, ಟೀ ಕುಡಿತಾ ಇದ್ದೆ.
0: ಏನ್ ಮ್ಯಾಮ್?
2: ಇಂದು ಲೇಟ್ ಆಯ್ತು, ಟೀ ಕುಡಿತಾ ಇದ್ದೆ.
0: ಓಕೆ. ಸೊ ಹಾಗೆ ಪ್ರೋಗ್ರಾಮ್ ಕೇಳಿಸ್ಕೊತಿದ್ರ ಟೀ ಕುಡಿತಾ?
2: ಫೋನ್ ಮಾಡ್ತಾ ಇದ್ದೆ, ಪ್ರೋಗ್ರಾಮ್ ಕೇಳಲ್ಲ. ಹೆಂಗೆ
0: ಹಾಗೆ
2: ಅಂದ್ರೆ, ನಮ್ದು ರೇಡಿಯೋದಲ್ಲಿ ಬರ್ತಿಲ್ಲಲ್ಲ, ಬರೋದಿಲ್ಲ. ಇದು ಎಫ್ಎಂ
0: ಅಲ್ವಾ?
2: ಇದು ಯಾಪಲ್ ಮಾತ್ರ ಬರೋದು, ನಾವು ಮೊಬೈಲಲ್ಲಿ ಫೋನ್ ಮಾಡಕ್ ಕೇಳಕ್ಕಾಗಲ್ಲ.
0: ಸರಿ ಸರಿ, ಆಯ್ತು. ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ ಹಾಗಿದ್ರೆ?
2: ಟಾಪಿಕ್ ಗೊತ್ತಾಗಿದೆ, ಮೆಸೇಜ್ ಇತ್ತಲ್ಲ.
0: ಓಕೆ. ಸೊ ಹಾಗೆ ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
2: ರೆಡಿ ಇದ್ದೀನಿ. ನಿಮ್ಗೆ ನಮ್ಮ ಹಾಡೇ ಸರಿಯಾಗಿ
0: ಏನು
2: ನಿಮ್ಗೆ ನಮ್ ಕಿವನೇ ಸರಿಯಾಗುದಿಲ್ಲ. ನಮ್ದೆ ತಪ್ಪು ಇಲ್ಲ ಅಂತ ಗೊತ್ತಿಲ್ಲ.
0: ನಿಮ್ ವಾಯ್ಸ್ ಅಲ್ಲಿ ಯಾಕೋ ಅಷ್ಟು ಕ್ಲಾರಿಟಿ ಕೇಳಿಸ್ತಾ ಇಲ್ಲ ಮ್ಯಾಮ್.
2: ಹೌದಾ? ಎಂತ ಇದೆಯಾ ಕಿಟಕಿ ಬಾಗಿಲೆಲ್ಲ ತೆಗೆದಿದೆ, ಎಂತ ಇದೆ?
0: ಓಕೆ. ಸೊ ಹಾಗೆ ನಾನು ನಿಮ್ಗೆ, ಓಕೆ ಮಾತಾಡಿ. ಹಾಗೆ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಜೊತೆ
2: ಜೊತೆ
0: ಜೊತೆ ಅನ್ನುವಂತಹ ಪದ ಇರ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ಆ ಪದ ಬರ್ಬೇಕು
2: ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕಾ?
0: ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕು.
2: ಆಮೇಲೆಲ್ಲರಿಗೂ ಎಲ್ಲಿ ಬಂದ್ರು ಆಗತ್ತೆ ಅಂತೀರ್ಯಾವ?
0: ಇಲ್ಲ ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕು.
2: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿಯುವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ ನಿಮ್ಮನ್ನ.
0: ಓಕೆ ಸೂಪರ್ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟಿದ್ದೇನೆ ಅಲ್ವಾ?
0: ಪ್ರಶ್ನೆಗೆ ತಕ್ಕ ಹಾಡನ್ನ ಹಾಡಿದೀರಾ.
2: ಅದೇ ಉತ್ತರ ಅಂತ ಹೇಳಿ.
0: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು. ಎಸ್, ವೇದಾ ಶೆಟ್ಟಿ ಅವರು ಕಾಳವಾರದಿಂದ ಕರೆ ಮಾಡಿದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
3: ಹಲೋ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ.
0: ತಿಂಡಿ ಆಯ್ತಾ?
3: ತಿಂಡಿ, ಉಪ್ಪಿಟ್ಟು.
0: ಓಕೆ ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಪ್ರಯತ್ನ ಮಾಡೋಣ.
0: ಪ್ರಯತ್ನ ಮಾಡೋಣ ಅಂತೀರಾ?
3: ಹೇಳ್ಕೊಡ್ತೀರಲ್ಲ ನೀವು.
0: ಓಕೆ, ನಾನು ನಿಮಗೆ ಕೊಡ್ತಾ ಇದು ಇರುವಂತಹ ಪದ ಪ್ರೇಮ.
3: ಸ್ಟಾರ್ಟಿಂಗ್ ಬರಬೇಕಾ?
0: ಹಾ, ಸ್ಟಾರ್ಟಿಂಗ್ ಬರಬೇಕು.
3: ಸ್ಟಾರ್ಟಿಂಗ್
0: ನೆನ್ಪಾಗ್ತಾ ಇಲ್ವಾ?
3: ಪ್ರೇಮ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ? ನೀನು ಒಳಗಿರಲು ಮಲಗ ಮಾತಿಲ್ಲ, ನೀನು ಒಳಗಿರಲು ಸಿರಬೇಕಿಲ್ಲ. ನೀನು ಕನ್ನಡದ ಸನ್ನನದ ಕಂಪ ಕಸ್ತೂರಿ, ಪ್ರೇಮ ಲೋಕದ ಪಾರಿಜಾತವೇ.
0: ಓಕೆ ಓಕೆ ಸೂಪರ್ ಮ್ಯಾಮ್, ಚೆನ್ನಾಗಿ ಹಾಡನ ನೆನ್ಪ್ ಮಾಡ್ಕೊಂಡು ಹಾಡಿದ್ರಿ. ಸೂಪರ್. ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಮೀನಾ ಅವರು ಕರೆ ಮಾಡಿದ್ರು. ಸೊ ಹಾಗೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ನಾನು ಕೊಡೋ ಪದಕ್ಕೆ ಹಾಡನ್ನ ಹಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
4: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ತಿಂಡಿ ಆಯ್ತಾ?
4: ತಿಂಡಿ ಆಯ್ತು ಮೇಡಮ್, ಉಪ್ಪಿಟ್ಟು.
0: ಉಪ್ಪಿಟ್ಟು, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಯ್ತು ಮೇಡಮ್. ಪದಗಳ ಕೊಡ್ತೀರಿ?
0: ಪದ ಕೊಡ್ತೀನಿ, ಪದಕ್ಕೆ ಹಾಡನ್ನ ಹಾಡ್ಬೇಕು.
4: ಆಯ್ತು ಮೇಡಮ್.
0: ಆಯ್ತು, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಕಣ್ಣು.

0: ದಿನ ರಾತ್ರಿಯು ಕಂಡ ಕನಸು ನನಸಾಯಿತು, ಕಣ್ಣು ಕಣ್ಣು ಒಂದಾಯಿತು. ಇಷ್ಟ ಹಾಡಿದೀವಿ ನಮ್.
1: ಓಕೆ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ತೆ.
1: ನಮಸ್ತೆ ಶಾಂತಿನಿ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ.
2: ಏನ್ ತಿಂಡಿ ಆಯ್ತು ನಿಮ್ದು
1: ಇವತ್ತು? ನಂದು ಚಿತ್ರಾನ್ನ.
2: ಚಿತ್ರಾನ್ನ?
1: ಹೌದು. ನಿಮ್ದೇನಾಯ್ತು ಅಂದ್ರಿ?
2: ನಮ್ದು ಇವತ್ತು ಒಂದೇ ಸರಿ ಅಡುಗೆ,
1: ಬೆಳಿಗ್ಗೆ ಮಧ್ಯಾಹ್ನ ಸೇರಿಸಿ ಒಂದೇ ಸರ್ತಿ ಮಾಡ್ಬಿಟ್ರು.
2: ಹೌದು, ಯಾಕಂದ್ರೆ ತುಂಬಾ ಬಿಸಿಲು ಇರುತ್ತಲ್ಲ, ಇಂತ ಟೈಮಲ್ಲಿ ಒಂದೊಂದ್ಸರಿ ಈ ತರ ಇಷ್ಟ ಆಗುತ್ತೆ, ಚೇಂಜ್ ಇರ್ಲಿ ಅಂತ ಹಾಗೆ ಮಾಡ್ತೀನಿ ಕೆಲವೊಮ್ಮೆ.
1: ಸೂಪರ್ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಗಿದೆ ಮೇಡಮ್.
1: ಓಕೆ, ನಾನ್ ನಿಮ್ಗೆ ಪದ ಕೊಡ್ತೀನಿ, ಪದದಲ್ಲಿ ಹಾಡನ್ನ ಹಾಡ್ಬೇಕು.
2: ಆಯ್ತು.
1: ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ನೂರು.
2: ನೂರು ಜನ ನೂರು
1: ಬಂದಿತ್ತಲ್ಲ ಸಾಂಗು.
2: ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾ, ಅದಕ್ಕೆ ನನಗದ್ ಬರಲ್ಲ ಅಂತಾನೆ ಬೇರೆ ತಗೊಂಡೆ.
1: ಬೇರೆ ತಗೊಂಡ್ರಾ?
2: ಇರ್ಲಿ, ಹೇಳ್ತೀನಿ ಬಿಡಿ.
1: ಓಕೆ,

0: ವಾಲೇರಿಯ ತುಂಬಾ ಇಷ್ಟ, ಅದು ಸಡನ್ ಆಗಿ ನನಗೆ ಬರ್ಲಿಲ್ಲ.
1: ಓಕೆ, ನಿಮಗೆ ನೋಡಿ ಆ ಸಾಂಗ್ ಇಷ್ಟ ಅಂತಾನೆ ಆ ಪದ ಕೊಟ್ಟಿದ್ ನಾನು.
0: ನೋಡಿ ಹೇಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಶಾಂತಿನಿ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಮಹೇಶ್ ಸರ್ ಹೇಗಿದ್ದೀರಾ?
2: ತಿಂಡಿ
1: ಆಯ್ತಾ?
2: ಇಲ್ಲ ಮೇಡಮ್, ಆಗಿಲ್ಲ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಸೊ ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಮೇಘ.

0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮಹೇಶ್ ಅವರು ಕರೆ ಮಾಡಿದ್ರು. ಸೊ ಓ ಮೇಘವೇ ಅಂತ ಹೇಳಿ ಓ ಬಂತು. ಸೊ ಓಕೆ, ಕೆಲವು ಹಾಡುಗಳಲ್ಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ತುಂಬಾ ಹಾಡುಗಳಲ್ಲಿ ಓ ಅನ್ನೋ ಪದ ಬಂದೇ ಬರುತ್ತೆ. ಸೊ ಆ ಥರ ಏನಾದ್ರು ಇದ್ರೆ ನೀವು ಹಾಡನ್ನ ಹಾಡಬಹುದಾಗಿದೆ. ಸೊ ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ.
1: ನಮಸ್ತೆ ರಕ್ಷಿತಾ ಮೇಡಮ್.
0: ಶ್ಯಾಮ್ ಸರ್ ಹೇಗಿದ್ದೀರಾ?
1: ಶುಭೋದಯ.
0: ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ?
1: ಜಸ್ಟ್ ಮಾಡಿದ್ವಿ. ನಿಮ್ದು?
0: ನಮ್ದು ಆಯ್ತು ಸರ್.
1: ಓಕೆ ಓಕೆ
0: ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ನಿಮಗೆ?
1: ಅದೇ, ನೀವು ಯಾವ್ದು ಪದ ಕೊಡ್ತೀರಿ ಆ ಪದ ಹಾಡ್ಬೇಕು.
0: ಹಾಡ್ಬೇಕು. ಎಸ್, ನಾನು ನಿಮಗೆ ಕೊಡ್ತಾ ಇರುವಂತಹ ಪದ ಚೆಲುವು.
1: ಚೆಲುವು?
0: ಹಾ, ಚೆಲುವೆ ಚೆಲುವು ಆ ತರ ತಗೋಬಹುದು ನೀವು.
1: ಏಯ್ ತಾನೆ ಮೇಡಮ್.
0: ಎಸ್ ಸರ್.
1: ಚೆಲುವು ಯಾವ? ಓಕೆ, ಇದು ಹಾಡ್ಬೋದಲ್ಲ ಚೆಲುವೆ ಅಂದದ ಮುಖಕ್ಕೆ.
0: ಹಾ ಹಾಡ್ಬೋದು.
1: ಚೆಲುವೆಯ ಅಂದದ ಮೊಗಕ್ಕೆ

ಕಾರಣ ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ ಬಾನಿಗೆ ಎಂದೆಂದಿಗೂ ಆರವಿಯೇ ಭೂಷಣ ಬಳುಕುವ ಲತೆಗೆ ಹೆಣ್ಣಿನ ಮುಡಿಗೆ ಹೂವೇ ಭೂಷಣ ರಜನಿಗೆ ಎಂದೆಂದಿಗೂ ಆ ಶಶಿಯೇ ಭೂಷಣ ಅರಳಿದ ಮೊಗ ಮನಕ್ಕೆ ಹವಳದ ತುಟಿಗೆ ನಗು

0: ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ.
1: ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಶ್ಯಾಮ್ ಅವ್ರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಹಾಡನ್ನ ಹಾಡ್ತಾ ಇದ್ರು, ಕಾರ್ಯಕ್ರಮವನ್ನ ಕೂಡ ಮುಂದುವರ್ಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹುಳ್ಳಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 709077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ. 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಪದವನ್ನು ಕೊಡ್ತೀನಿ, ಈ ಪದಕ್ಕೆ ಹಾಡನ್ನು ಹಾಡಬೇಕು, ಅದೇ ಪದದಿಂದ ಹಾಡು ಆರಂಭ ಆಗಬೇಕು ಅಂತ ಹೇಳಿ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು ಅಲ್ವಾ. ಅದೇ ರೀತಿಯಾಗಿ ಇನ್ನಷ್ಟು ಕರೆಗಳು ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಾಗೆಯೇ ಅವರು ಯಾವ ಹಾಡನ್ನು ಹಾಡ್ತಾರೆ, ಅವರಿಗೆ ಯಾವ ಪದ ಬರುತ್ತೆ ಏನು ಅನ್ನೋದನ್ನೆಲ್ಲ ನೋಡೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
11: ಹಲೋ, ನಮಸ್ತೆ. ನಮ್ಮ ಹೆಸರು ಧನರಾಜ್ ಅಂತ.
1: ಧನರಾಜ್ ಸರ್, ಹೇಗಿದ್ದೀರಾ?
11: ಚೆನ್ನಾಗಿದೆ ಮೇಡಮ್, ನೀವು?
1: ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ?
11: ಆಯ್ತು ಮೇಡಮ್.
1: ಓಕೆ, ಏನ್ ತಿಂಡಿ ತಿಂದ್ರಿ?
11: ಪಲಾವ್ ಮೇಡಮ್.
1: ಪಲಾವ್, ಸೂಪರ್ ಸೂಪರ್. ಸೊ ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತಾಗಿದೆ ಅಲ್ವಾ?
11: ಹಾ ಮೇಡಮ್, ನೀವು ಇದನ್ನ ಕೊಡ್ತೀರಾ?
1: ಹಾ, ನಾನು ಪದ ಕೊಡ್ತೀನಿ, ಹಾಡನ್ನ ಹಾಡ್ಬೇಕು. ನಾನು ನಿಮ್ಗೆ ಕೊಡ್ತಾ ಇರೋ ಪದ ಹಸಿರು.
11: ಹಸಿರು?
1: ಹ್ಮ್.
11: ಅದು ಫಸ್ಟಿಗೆ ಬರ್ಬೇಕಾ ಮೇಡಮ್?
1: ಹೌದು, ಫಸ್ಟಿಗೆ ಬರ್ಬೇಕು.
11: ಹಸಿರು ಗಾಜಿನ ಬಳೆಗಳಿ, ಶ್ರೀಕೋಲದ ಶುಭ ಸ್ವರಗಳಿ, ಈ ಕೈಗಳಿಗೆ ಶೃಂಗಾರವೇ, ಈ ಕಲ್ಲೆಂದರೆ ಸಂಗೀತವೇ, ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳಿ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
11: ಥ್ಯಾಂಕ್ ಯು.
1: ಎಸ್, ಕರೆ ಮಾಡಿದಾಗ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಧನರಾಜ್ ಅವರು ಕರೆ ಮಾಡಿ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
12: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ. ಬಸವರಾಜ್ ಸರ್, ಹೇಗಿದ್ದೀರಾ?
12: ಚೆನ್ನಾಗಿದ್ದೀನಿ ಮೇಡಮ್. ತಾ ಚೆನ್ನಾಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಸರ್?
12: ಆಯ್ತು ಮೇಡಮ್, ದೋಸೆ.
1: ಓಕೆ, ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
12: ಗೊತ್ತಾಯ್ತು ಮೇಡಮ್. ನೀವೊಂದು ಶಬ್ದ ಕೊಡಿದ್ರಿ, ಅದಕ್ಕೆ ಹಾಡು ಹಾಡ್ಬೇಕು.
1: ಹೌದು, ನಾ ನಿಮ್ಗೆ ಕೊಡ್ತಾ ಇರುವಂತಹ ಪದ ನಗು.
12: ನಗು? ನಗುವೆಯಾ ಹೆಣ್ಣೆ ನಾ

0: ವಯ್ಯಾ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರೀಗ. ಹಲೋ ಮೇಡಮ್.
1: ಓಕೆ ಸೂಪರ್. ಪ್ರೇಮ ಏನು ಪ್ರೇಮದ ಕಾಣಿಕೆ ಸಿನಿಮಾದ ಹಾಡು.
0: ಹೌದು ಮೇಡಮ್.
1: ಓಕೆ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಥ್ಯಾಂಕ್ ಯು ಸರ್, ಬಸವರಾಜ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ.
2: ಹಲೋ
1: ನಮಸ್ತೆ.
2: ನಮಸ್ತೆ, ರಕ್ಷಿತಾ ಇರ್ಬೇಕು.
1: ಹೌದು ರಕ್ಷಿತಾನೆ.
2: ಅಂದ್ರೆ ಪ್ರೋಗ್ರಾಮ್ ಕೇಳಿಸ್ಕೊಳ್ಳಿಲ್ಲ, ನಾನು ಊರಲ್ಲಿ ಇದ್ದಾನ.
1: ಓಕೆ. ತಿಂಡಿ ಏನ್ ಮಾಡಿದ್ರಿ?
2: ತಿಂಡಿ ರೊಟ್ಟಿ ಮಾಡಿದೀನಿ, ತಿಂದಿಲ್ಲ, ಇನ್ ತಿನ್ಬೇಕು.
1: ಓಕೆ, ಸೊ ಅದೇ ರೀತಿ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಲ್ಲ ಗೊತ್ತಾಗಿಲ್ಲ.
1: ಓಕೆ, ನಾನು ಪದ ಕೊಡ್ತೀನಿ, ಪದದಿಂದ ಅದೇ ಪದದಿಂದ ಆರಂಭ ಆಗೋ ಹಾಡನ್ನ ಹಾಡ್ಬೇಕು. ಕೊಡ್ತಾ ಇರೋ ಪದ ಮಾತು. ಮಾತು ಮಾತು
2: ಮಾತು ಮಾತು ಹತ್ತಿರ ಹತ್ತಿರ ಮುತ್ತಂದ ತಂದಿರುವಿ ಮೆತ್ತಗೆ ಮೆತ್ತಗೆ ಬಾ ಮಾತಂದ ಹತ್ತಿರ ಹತ್ತಿರ ಮುತ್ತಂದ ತಂದಿರುವಿ ಮೆತ್ತಗೆ ಮೆತ್ತಗೆ ಬಾ ಪೋಲಿ ಪೋಲಿ ಇವೆ ಮಾತ ಗೊತ್ತಾಂಡು ಗೊತ್ತಾಂಡು ಮಾತಂದ ಹೇಳುವಿ ಹತ್ತಿರ ಹತ್ತಿರ ಮುತ್ತಂದ ತಂದಿರುವಿ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಮೆತ್ತಗೆ ಮೆತ್ತಗೆ ಬಾ. ಥ್ಯಾಂಕ್ ಯು.
1: ಓಕೆ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶುಭ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
3: ಹಲೋ
1: ನಮಸ್ತೆ.
3: ನಮಸ್ತೆ ರಕ್ಷಿತಾ, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ, ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
1: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಶಾಂತ ಮ್ಯಾಮ್.
3: ಥ್ಯಾಂಕ್ ಯು.
1: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಚಪಾತಿ ಬೀಟ್ರೂಟ್ ಪಲ್ಯ ಹಾಗಲಕಾಯಿ ಪಲ್ಯ.
1: ಓ ಸೂಪರ್. ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ?
3: ಗೊತ್ತಾಯ್ತು ರಕ್ಷಿತಾ.
1: ಓಕೆ ರೆಡಿ ಇದ್ದೀರಾ?
3: ಓ ರೆಡಿ.
1: ಓಕೆ, ನಾನು ನಿಮಗೆ ಕೊಡ್ತಾ ಇರೋ ಪದ ಹೃದಯ.

0: ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು. ಎಸ್, ಶಾಂತಾ ಅವರು ಕರೆ ಮಾಡಿದ್ರು, ಸೊ ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
1: ಸತೀಶ್, ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್, ಉಪ್ಪಿಟ್ಟು.
0: ಉಪ್ಪಿಟ್ಟು, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತಲ್ಲ ಮೇಡಮ್.
0: ಓಕೆ, ರೆಡಿ ಇದ್ದೀರಾ ಹಾಡ್ಲಿಕ್ಕೆ? ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಪದ ಮೌನ.
1: ಮೌನ? ಈ ಮೌನವ ಕಾಳೆನು, ಈ ಮೌನವ ಕಾಳೆನು,

ಬಲ್ಲೆನು ನೀ ಹೇಳದೆ ಬಲ್ಲೆನು ನನ್ನ ಆಸೆ ಕಣ್ಣಲ್ಲಿ ಕಂಡೆನು ಓ ರಾಣಿ ಮೇನವ ಸಾಳೆನು ನಾನಂದು ನಿನ್ನ ಕಂಡಾಗ ಚಿನ್ನ ಏನೇನವ ಸಭಾವನೆ ಹೂವಾಗಿ ಮನಸ್ಸು ನೂರಾರು ಕನಸು ಆ ತಾಳದ ಕಲ್ಪನೆ.

0: ಬಂದೆನು ನಿನ್ನ ಕಣ್ಣಲ್ಲಿ ಕಂಡೆನು ಪೋರಾಣಿ ನೀ ಹೇಳದೆ ಬಲ್ಲೆನು. ಸಾಕ್ ಮೇಡಮ್.
1: ಓಕೆ ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಈ ಮೌನವ ತಾಳೆನು ಅನ್ನೋ ಹಾಡನ್ನ ಹಾಡ್ತಾ ಇದ್ರು. ನಾನು ಆಗ್ಲೇ ಹೇಳಿದ ಹಾಗೆ ಓ ಅನ್ನೋ ಪದ, ಈ ಅನ್ನೋ ಪದ ಯೂಶ್ವಲಿ ತುಂಬಾ ಸಾಂಗ್ ಗಳಲ್ಲಿ ಬಂದೇ ಬರುತ್ತೆ. ಸೊ ಹಾಗಾಗಿ ಆ ಪದ ಇದ್ರೆ ನೀವು ಹಾಡನ್ನ ಹಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ. ನಮಸ್ ಸರ್, ಹೆಂಗಿದೀರಿ?
2: ಆರಾಮದವ್ರಿ ಮೇಡಮ್, ನೀವ್ ಆರಾಮದಿರಿ?
1: ನಾನು ಆರಾಮಿದ್ದೀನ್ರಿ.
2: ಕದಿಂದ ಕಾರ್ಯಕ್ರಮ ಮೂಡಿಬರಾಗತ್ತೀರಿ, ಕೇಳ್ಕೋತ್ ಕೂತಾರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡಿಬರಾಗತ್ತೀರಿ.
1: ಹೌದೇನ್ರಿ?
2: ಹ್ಞೂ ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಂತ ಆಯ್ತು. ಹಂಗಿದ್ರೆ
2: ಗೊತ್ತಾಗಿದೆ ಮೇಡಮ್, ಕೇಳಕತ್ತೀನ್ರಿ, ಹಂಗೆ ಕೇಳ್ಕೋತೀನ್ರಿ.
1: ಓಕೆ, ಹಾಡ್ ಹೇಳೋದಕ್ಕೆ ರೆಡಿ ಇದೀರೇನ್ರಿ?
2: ಹಾ, ರೆಡಿ ರೆಡಿ ರೀ ಮೇಡಮ್. ಕೊಡ್ರಿ, ಯಾವಾಗ ಕೊಡ್ತೀರಿ ನೋಡುನ್ರಿ, ಬರಂತದ್ ಒಂದು.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಭೂಮಿ.
2: ಭೂಮಿ?
1: ಹಾ,
2: ಅವನ್ ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡ್ರಿ.
2: ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣ್ಣು ನಿಂತಾಗ ಬುಗುರಿಯ ಆಟ ಎಲ್ಲಾನು ಒಂದೇ ಓಟ ಕಾಲ ಕ್ಷಣಿಕ.

0: ಆಯ್ತಾ?
1: ಆಯ್ತು ನೋಡ್ರಿ.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
1: ಗೊತ್ತಾಗಿದೆ ಮೇಡಮ್, ಗೊತ್ತಾಗಿದೆ.
0: ನಾನು ಪದ ಕೊಡ್ತೀನಿ, ಪದಕ್ಕೆ ಹಾಡನ್ನ ಹಾಡ್ಬೇಕು.
1: ಹೇಳ್ರಿ ಮೇಡಮ್.
0: ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಯಾವ್ದಪ್ಪ ಅಂತ ಹೇಳಿದ್ರೆ, ಯಾರು
1: ಯಾರು ಯಾರು ಯಾರಿವನು ಈ ಮನ್ಮಥನು, ವೀರರಲ್ಲಿ ವೀರ ವೀರ ವೀರ ಬಂದ ನಮ್ಮ ಶೂರ ಶೂರ ಶೂರ ಅಮ್ಮೀರ. ಯಾರಿವನು ಹೇ ಯಾರಿವನು ಯಾರಿವನು ಈ ಮನ್ಮಥನು, ಸಿಂಹದ ನೋಟವಿದೆ ಹೇ ಯಾರಿದು, ಬೆಂಕಿಯ ಜ್ವಾಲೆಯಿದೆ ಹೇ ಯಾರಿದು, ವೀರರಲ್ಲಿ ವೀರ ವೀರ ವೀರ ಬಂದ ನಮ್ಮ ಶೂರ ಶೂರ ಶೂರ ಅಮ್ಮೀರ. ಯಾರಿವನು?
0: ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನು ಹಾಡಿದ್ರಿ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು ಸುಧಾ ಮ್ಯಾಮ್.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ಸುಧಾ ಅವರು ಕರೆ ಮಾಡಿದ್ರು, ಸೊ ಹಾಗೆ ಫುಲ್ ಎಂಜಾಯ್ ಮಾಡಿಕೊಂಡು ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ ರಕ್ಷಿತ್ ಪಡ್ಲ ಅವರಿಗೆ.
0: ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೇವೆ ಮೇಡಮ್, ನೀವ್ ಹೇಗಿದ್ರಿ?
0: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಹೋಟ್ಲ್ ಇದು.
0: ಹೋಟ್ಲಿಂದ ಯಾಕೆ ಸರ್?
2: ಇವತ್ತು ಮನೇಲಿ ಮಾಡ್ಲಿಲ್ಲ.
0: ಮನೇಲಿ ಮಾಡ್ಲಿಲ್ವಾ? ಓಕೆ, ಏನ್ ತಿಂದ್ರಿ ಹೋಟೆಲ್ ಸ್ಪೆಷಲ್?
2: ಪೂರಿ ಬಾಜಿ.
0: ಓ ಸೂಪರ್ ಅಲ್ಲ. ಓಕೆ, ಹಾಗೆ ಇವತ್ತಿನ ಟಾಪಿಕ್ ನಿಮಗೆ ಗೊತ್ತಾಗಿದೆ ಅಲ್ವಾ?
2: ಯಾವ್ದು ಹೇಳಿ?
0: ನಾನು ಪದ ಕೊಡ್ತೀನಿ, ಆ ಪದಕ್ಕೆ ನೀವು ಹಾಡನ್ನ ಹಾಡ್ಬೇಕು. ಓಕೆ, ನಾನು ನಿಮಗೆ ಕೊಡ್ತಾ ಇರುವಂತಹ ಪದ ಗಗನ.
2: ಗಗನ? ಗಗನವೋ ಎಲ್ಲೋ ಭೂಮಿಯೋ ಎಲ್ಲೋ ಒಂದು ಅರಿಯೇನ. ಇಷ್ಟೇ ಮೇಡಮ್.
0: ಇಷ್ಟೇ ಬರುದಾ? ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ವಿಶ್ವನಾಥ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ಗಗನವು ಎಲ್ಲೋ ಭೂಮಿಯೋ ಎಲ್ಲೋ ಅನ್ನೋ ಸಾಂಗ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
3: ಹಲೋ, ನಮಸ್ತೆ ರಕ್ಷಿತಾ.
0: ನಮಸ್ತೆ ಬೀನಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ ಸರ್. ಮೇಡಮ್, ತಿಂಡಿ ಆಯ್ತಾ?
3: ಆಯ್ತಪ್ಪ, ತಟ್ಟೆ ಇಡ್ಲಿ ಮಾಡಿದ್ವಿ.
0: ಓ ಸೂಪರ್. ಸೊ ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ.
0: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಪದ ಯಾವ್ದಪ್ಪ ಅಂತ ಹೇಳಿದ್ರೆ, ಬೊಂಬೆ.
3: ಬೊಂಬೆ? ಗೊಂಬೆ,
0: ಗೊಂಬೆ, ಬೊಂಬೆ, ಎರಡು ಯಾವ್ದು ಬೇಕಾದ್ರೂ ತಗೋಬಹುದು.
3: ಬೊಂಬೆ, ಬೊಂಬೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ ಅಷ್ಟೇ ಬರೋದು.
0: ಓಕೆ ಸೂಪರ್ ಮ್ಯಾಮ್,
3: ಹಾಡ್ ಫುಲ್
0: ಫುಲ್ ಹೇಳ್ತೀರಾ? ಹೇಳ್ತೀರಾ?
3: ಬೇರೆ ಹೇಳ್ತೀನಿ. ಗೊಂಬೆಯಾಟವಯ್ಯ ಬ್ರಹ್ಮಾಂಡವಿ ನೀನಾಡೋ ಆಟವಯ್ಯ. ಯಾವ್ದು ಬರ್ತಿಲ್ಲಪ್ಪ.
0: ಇಟ್ಸ್ ಓಕೆ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ.
3: ಓಕೆ,
0: ಥ್ಯಾಂಕ್ ಯು. ಎಸ್, ಬೀನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಬಟ್ ಲಿರಿಕ್ಸ್ ಮರ್ತೋಯ್ತು. ಬಟ್ ಏನ್ ಗೊತ್ತಾ, ಸಾಂಗ್ ಪದ ಹೇಳ್ತಿದ್ದ ಹಾಗೆ ಸಾಂಗ್ನ ನೆನ್ಪು ಮಾಡ್ಕೊತಿರಲ್ವಾ, ಅದೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ಒಂದು ಟಾಪಿಕ್ ಅಲ್ಲಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಕೂಡ ಮುಂದುವರ್ಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್. ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94

0: 2.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಪದ ಕೊಡ್ತೀನಿ, ಆ ಪದದಿಂದ ಆರಂಭ ಆಗುವಂತಹ ಹಾಡನ್ನ ಹಾಡಬೇಕು ಅಂತ ಹೇಳಿ. ಸೊ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಫುಲ್ ಎಂಥ್ಯೂಸಿಯಾಸಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗೆ ಪದ ಕೊಡ್ತಿದ್ದಕ್ಕೆ ಹಾಡುಗಳನ್ನ ಕೂಡ ಹಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಾನು ಕೊಡೋ ಪದಕ್ಕೆ ಹಾಡನ್ನ ಹಾಡಬಹುದಾಗಿದೆ. ಸೊ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಿದೆ ಅಲ್ವಾ? ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
7: ನಮಸ್ತೆ ಮೇಡಮ್.
6: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
7: ಆರಾಮಿದ್ದೀರಿ? ತಾವು ಆರಾಮಿದ್ದೀರಿ?
6: ನಾವು ಆರಾಮಿದ್ದೀವಿ.
7: ನಾಷ್ಟ ಆಯ್ತ್ರಿ?
6: ನಾಷ್ಟ ಆಯ್ತು. ನಿಮ್ದಾಯ್ತಾ ಮ್ಯಾಮ್?
7: ನಮ್ದು ಆಯ್ತು. ಇವತ್ತು ಉಪ್ಪಿಟ್ಟು.
6: ಉಪ್ಪಿಟ್ಟು, ಸೂಪರ್. ಏನ್ ರೊಟ್ಟಿ ಬಿಟ್ಟು ಉಪ್ಪಿಟ್ಟು ಮಾಡ್ಬಿಟ್ಟಿದ್ದೀರಾ?
7: ಇವತ್ತು ನಮ್ಮಲ್ಲಿ ಮಾರ್ಕೆಟ್ ದಿನ ರೀ, ಗುರುವಾರ ತಂತಿ ದಿನ ಅಂತ ಹೇಳ್ತೇವೆ ನಾವು. ಅವತ್ತಿನ ದಿನ ಏನೈತೆ, ಎಲ್ಲಾರು ಅರ್ಜೆಂಟ್ ಅರ್ಜೆಂಟ್ ಹೋಗುವಾಗ ನಾವು ತೋಟದಲ್ಲಿ ಊರ ಹೋಗ್ತಾರಲ್ಲ ತಂತಿಗೆ, ಹಾಗಾಗಿ ಉಪ್ಪಿಟ್ಟು ಮಾಡ್ಬಿಟ್ಟು ಎಲ್ಲರಿಗೆ ತಿನ್ನಿಸಿ ತಾವು ತಿಂದು ಹೋಗ್ತಾರಿ. ಅಡಿಗೆ ಮಾಡೋದು ಲೇಟ್ ಆಗ್ತೈತೆ ಅಂತ ಹೇಳಿ.
6: ಓಕೆ
7: ಓಕೆ ಮೇಡಮ್.
6: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
7: ಗೊತ್ತು ಮೇಡಮ್, ಸರಳವಾಗಿಂತ ಹೇಳ್ರಿ ನನಗೆ.
6: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಪದ ಬಾನು.
7: ಬಾನು.

0: ಏನು? ಓಕೆ ಮೇಡಮ್, ಇಷ್ಟೇ ಬರೋದು.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ನಮಸ್ತೆ ಮೇಡಮ್. ನಮಸ್ತೆ.
1: ನಮಸ್ತೆ. ಸೌಮ್ಯ ಮ್ಯಾಮ್ ಕರೆ ಮಾಡಿದ್ರು. ಸೊ ಹಾಗೆ ಬಾನಲ್ಲು ನೀನು ಭುವಿಯಲ್ಲೂ ನೀನೆ ಅನ್ನುವಂತಹ ಒಂದು ಹಾಡನ್ನ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಾಗೆ ಅವ್ರು ಯಾವ ಹಾಡನ್ನ ಹಾಡ್ತಾರೆ ಏನು ಅನ್ನೋದನ್ನ ಕೇಳೋಣ. ಹಲೋ,
2: ನಮಸ್ಕಾರ.
1: ನಮಸ್ಕಾರಗಳು ಮುರಳೀಧರಣ್ಣ, ಹೆಂಗಿದ್ದೀರಾ?
2: ಕೆಲಸ ಮಾಡ್ತಾ ಇದ್ವಿ ಕಣಕ, ಹಂಗೆ ಕಾಲ್ ಮಾಡಿದ್ವಿ.
1: ಹೌದೇನಣ್ಣ, ತಿಂಡಿ ಆಯ್ತಾ?
2: ಇಲ್ಲ ಕಣಕ, ಇನ್ನೂ ಅರ್ಧ ಗಂಟೆ ಕೆಲಸ ಇದೆ, ಆಮೇಲೆ ತಿಂಡಿ ತಿನ್ನಕ್ ಹೋಗ್ತೀವಿ.
1: ಓಕೆ ಸರ್, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹೇಳಕ್ಕ ಜಲ್ದಿ ಒಂದ್ ಪದ.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಪದ ಬೆಳದಿಂಗಳು.
2: ಬೆಳದಿಂಗಳಾಗಿ ಬಾ ನನ್ನ ಆಸೆಯಾಗಿ ನೀನು ಆನಂದವ ನೀಡುವೆ ಒಂದಾಗುವೆ. ಇದು ಹುಲಿಯಲ್ಲ ಮೇವು ಫಿಲಂ ಅಂತ ಹಾಡು.
1: ಓಕೆ, ಧನ್ಯವಾದಗಳು ಸರ್ ಕರೆ
2: ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ಕೆ. ಸರ್ ಮುರಳೀಧರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆಯೇ ನಾನು ಕೊಡೋ ಪದಕ್ಕೆ ಹಾಡನ್ನು ಕೂಡ ಹಾಡಬಹುದಾಗಿದೆ. ಸೊ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279, ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಹಾಡಬಹುದು. ಅದೇ ರೀತಿಯಾಗಿ ನಾನು ಕೊಡ್ತಿರೋ ಪದಕ್ಕೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ದೀರಾ, ಹಾಗೇನೆ ಪದ ಕೊಡ್ತಿದ್ದ ಹಾಗೆ ಈ ಹಾಡು ಅಂತ ಹಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ ನಮಸ್ತೆ ಸುಮಿತ್ರಾ ಮ್ಯಾಮ್, ಹೇಗಿದ್ದೀರಾ? ನಾವು ಆರಾಮಿದೀವ್ರಿ. ಹಾಗೆ ಹೇಳ್ತಾರೆ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
3: ಗೊತ್ತಾಯ್ತು ಮೇಡಮ್.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತಹ ಪದ ಊರು.
3: ನಮ್ಮೂರ ಮಂದಾರ ಹೂವೇ.
1: ಊರು ಅನ್ನೋ ಪದದಿಂದಲೇ ಹಾಡು ಬರ್ಬೇಕು ಮ್ಯಾಮ್.
3: ಊರು ಬರ್ಬೇಕ್ರ ಮೊದಲೇ?
1: ಹೌದು.
3: ಯಾವ ಊರೇ ನಿಂದು,
1: ಅಲ್ಲಿ ಯಾರು ಬಂತು, ಯಾವ ಊರು ಅಂತ. ಓ, ಈ ಎಲ್ಲ ಬಂದ್ರೆ ಓಕೆ.
3: ಈನು ಬಂದ್ರು ನಡೀತಿದ್ರೆ.
1: ಹ್ಮ್, ಓ ಈ ಎಲ್ಲ ಬಂದ್ರೆ ನಡೆಯುತ್ತೆ.
3: ಓ ಈ ಆದ್ರೂ ಸಹಿತ ಊರು ಬರ್ಬೇಕಲ್ಲ ಮುಂದ್ರಿ.
1: ಹಾ, ಮುಂದೆ ಊರು ಬರ್ಬೇಕು. ನೆನ್ಪಾದ್ರೆ ಸಾಂಗ್ ನ ಮೆಸೇಜ್ ಮಾಡಿ ಕಳಿಸ್ಬೋದು. ಇಲ್ಲ ಕೊಡಲ್ಲ, ಒಂದೇ ಪದ.
3: ಹೌದ್ರಿ?
1: ಹೌದ್ರಿ. ಓಕೆ, ಸೊ ಹಾಗೆ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಸುಮಿತ್ರಾ ಅವರು ಊರು ಅನ್ನೋ ಪದ ಕೊಟ್ಟಿದ್ದೆ. ಸೊ ಹಾಗೆ ಹಾಡುಗಳಿದೆ, ಆ ಒಂದು ಊರು ಅನ್ನೋ ಪದದಲ್ಲಿ ಯಾವ ಹಾಡಿದೆ ಅಂತ ಹೇಳಿ ನೀವು ತಿಳಿಸಬಹುದಾಗಿದೆ. ಹಾಗೆ ಇದು ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ಸಿನಿಮಾದಲ್ಲಿ ಈ ಹಾಡು ಇದೆ, ನೀವು ಕೂಡ ತಿಳಿಸಬಹುದು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಇವರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ ಹಲೋ. ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ? ಪರವಾಗಿಲ್ಲ, ಆರಾಮಿದ್ದೀರಾ? ಓಕೆ, ಸೊ ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಗೊತ್ತ, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಹೋಟೆಲ್ ಇಡ್ಲಿ ತಿಂದ್ರೆ ಇವತ್ತು ಏನಪ್ಪ, ಎಲ್ಲ ಹೋಟ್ಲಿಗೆ ಹೋಗ್ಬಿಟ್ಟಿದ್ದೀರಾ? ಎಲ್ರು ನಾವು ಹೋಟ್ಲಲ್ಲಿ ತಿಂದ್ವಿ ಅಂತಿದ್ದಾರೆ ತುಂಬಾ ಜನ ಇವತ್ತು. ಸೂಪರ್. ಸೊ ಹಾಗಿದ್ರೆ ಹೋಟೆಲ್ ಅಲ್ಲಿ ಸಖತ್ತಾಗಿ ತಿಂಡಿ ತಿಂದಿದ್ದೀರಾ? ಇಡ್ಲಿ ವಡೆ, ವಾವ್ ಸೂಪರ್ ಅಲ್ಲ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಬರುತ್ತೆ ಸರ್. ಇದೆ ಇದೆ, ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ಸಿನಿಮಾದಲ್ಲಿ ಇದೆ. ಹಾಗೆ ತುಂಬಾ ಜನ ಮೆಸೇಜ್ ಮಾಡಿ ಕೂಡ ತಿಳಿಸ್ತಿದ್ದಾರೆ. ಓಕೆ, ನಾ ನಿಮ್ಗೆ ಬೇರೆ ಪದ ಕೊಡ್ತೀನಿ. ನಾ ನಿಮ್ಗೆ ಕೊಡ್ತಾ ಇರುವಂತಹ ಪದ ಯಾವ್ದಪ್ಪ ಅಂತ ಹೇಳಿದ್ರೆ, ಚಂದ ಅನ್ನೋ ಪದ ಕೊಡ್ತಿದ್ದೀನಿ. ಚಂದ ಅನ್ನೋ ಪದ ಕೊಡ್ತಿದ್ದೀನಿ. ಚಂದ ಚಂದ ರೀಸೆಂಟ್ ಹಿಟ್ ಸಾಂಗ್ ಬಂದಿದೆ.
4: ಚಂದ ನೀನೇ ಸುಂದರ, ಅಂದಕ್ಕಿಂತ ಅಂದ ನೀನೇ ಸುಂದರ. ಮೇಡಮ್ ಅಷ್ಟೇ ಗೊತ್ತಾಗ.
1: ಓಕೆ, ಧನ್ಯವಾದಗಳು ಸರ್, ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಸೊ ಹಾಗೆ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡನ್ನ ಹಾಡಬಹುದಾಗಿದೆ. ಸೊ ಹಾಗೆ ಊರು ಅನ್ನೋ ಪದ ಕೊಟ್ಟಿದ್ದೆ, ಅದಕ್ಕೆ ಎಲ್ಲರೂ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ಶಾಂತಾ ಶ್ರೀರಾಮ್ಪುರ ಅವರು, ವಾಸುಕಿ ಅವರು, ಹಾಗೆ ಮೀನಾ ಬೆಂಗಳೂರು ಅವರು, ಶಾಂತಿನಿ ಅವರು, ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ದಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಊರು ಹೇಗೊಂದು, ಊರ ಜನರು ಹೇಗೊಂದು ಅಂತ ಹೇಳಿ ಹಾಡು. ಸೊ ಎಲ್ಲರೂ ಕೂಡ ಮೆಸೇಜ್ ಮಾಡಿ ತಿಳಿಸ್ತಾ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ
5: ಹಲೋ
1: ನಮಸ್ತೆ.
5: ನಮಸ್ತೆ ಮೇಡಮ್, ಹೇಳಿದ್ರಾ?
1: ತುಂಬಾ ಲೋ ಕೇಳಿಸ್ತಿದೆ, ಯಾರಿದು ಮಾತಾಡ್ತಿರೋದು?
5: ಪರಶುರಾಮ್ ಅಂತ.
1: ಪರಶುರಾಮ್ ಸರ್, ಹೇಗಿದ್ದೀರಾ?
5: ನಾನು ಚೆನ್ನಾಗಿದ್ದೀನಿ.
1: ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ವಾಯ್ಸ್ ತುಂಬಾ ಲೋ ಕೇಳಿಸ್ತಿದೆ ಸರ್. ಓಕೆ, ಇವಾಗ ಬೆಟರ್ ಆಯ್ತು. ತಿಂಡಿ ಆಯ್ತು? ನಿಮ್ದು ಆಯ್ತಾ ಸರ್?
5: ಆಯ್ತು ಮೇಡಮ್.
1: ಓಕೆ, ಏನ್ ತಿಂಡಿ ತಿಂದ್ರಿ ಸರ್?
5: ಅನ್ನ ಸಾರು ಮೇಡಮ್.
1: ಅನ್ನ ಸಾರು? ಯಾಕ್ ಸರ್ ಬೆಳಗ್ಗೆನೆ ಅನ್ನ ಸಾರು ತಿಂದ್ಬಿಟ್ಟಿದ್ದೀರಾ? ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಗೊತ್ತಾಗಿದೆಯಾ? ರೆಡಿ ಇದ್ದೀರಾ ಹಾಡ್ಲಿಕ್ಕೆ? ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಒಂದು. ಓಕೆ, ಕರೆ ಕಟ್ ಆಗಿದೆ. ಸೊ ದಯವಿಟ್ಟು ಕರೆ ಮಾಡುವಾಗ ನೆಟ್ವರ್ಕ್ ಸರಿಯಾಗಿರುವಂತಹ ಸ್ಥಳಕ್ಕೆ ಬಂದು ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ, ನಮ್ಮ ಸಮಯ ವೇಸ್ಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಬೇರೆಯವರು ಕೂಡ ಕರೆ ಮಾಡಲಿಕ್ಕೆ ಹಾಡಲಿಕ್ಕೆ ರೆಡಿ ಇರ್ತಾರೆ, ಅವರ ಸಮಯ ಕೂಡ ವೇಸ್ಟ್ ಆಗುತ್ತೆ. ಸೊ ದಯವಿಟ್ಟು ನೆಟ್ವರ್ಕ್ ಸರಿಯಾಗಿ ಸಿಗುವ ಪ್ಲೇಸ್ಗೆ ಬಂದು ಮಾತಾಡಿ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
6: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಶುಭೋದಯ ಷಡಕ್ಷರಿ ಸರ್, ಹೇಗಿದ್ದೀರಾ?
6: ಆರೋಗ್ಯವಾಗಿದ್ದೀವ್ರಿ.
1: ಆರೋಗ್ಯವಾಗಿದ್ದೀರಾ? ನಾವು ಕೂಡ ಇವತ್ತು ಆರೋಗ್ಯವಾಗಿದ್ದೀವಿ. ಓಕೆ, ಸೋ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
6: ಹಾಗೆ, ಇವತ್ತು ನಮ್ಮ ಮದುವೆ ಆದ ದಿನ.
1: ಓ ಸೂಪರ್, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಸರ್.
6: 22 ತುಂಬಿ 23ನೇದಕ್ಕೆ ವಸಂತ ಕಾಲಿಡ್ತಾ ಇದ್ದೀವಿ.
1: ಓ ಸೂಪರ್ ಅಲ್ಲ,
6: ನಾನು ನಮ್ಮ ತಮ್ಮ ಇಬ್ಬರದು ಒಂದೇ ಸರಿ ಆಗಿತ್ತು.
1: ಓಕೆ ಓಕೆ, ಸೋ ಹಾಗಿದ್ರೆ ನಿಮಗೆ ಮದುವೆ ಅನ್ನೋ ಪದನೇ ಕೊಡ್ತೀನಿ, ಅದೇ ಹಾಡ್ಬಿಡಿ.
6: ಮದುವೆ ಅಂತನಾ? ಮದುವೆ ಬಂತಮ್ಮ ಮದುವೆ, ನಿನಗೆ ನನ್ನನ್ನೇ ಕೊಡುವೆ ಅಂತ ಒಂದು ಬರುತ್ತೆ ಅಷ್ಟೇ, ನನಗೆ ಬರ್ತಾ ಇರೋದು. ಒಂದು ಹಳೆಯ ಚಿತ್ರದ ಅದು, ತುಂಬಾ ಚೆನ್ನಾಗಿದೆ. ಅವ್ರಿಗೆ ಎಲ್ಲಾ ಮದುವೆಗಳಲ್ಲಿ ಇದನ್ನ ಹಾಕ್ತಾ ಇರ್ತಿದ್ರು, ನಾವು ಸಣ್ಣ ಮಕ್ಕಳಿಂದ ಕೇಳಿಸ್ತಂತ ಇದ್ದೀವಿ. ಅದನ್ನೇ ನುಡಿ ಹೇಳ್ಬಿಟ್ಟೆ ಅಷ್ಟೇ.
1: ಓಕೆ,
6: ಬೇರೆ ಪದ ಕೊಡಿ, ನೀನ್ ಒಂದ್ ಹೇಳೋಣ.
1: ಮದುವೆಯ ಈ ಬಂದ ಒಂದು ಸಾಂಗ್ ಇದೆ, ಕೇಳಿದೀರಾ?
6: ಹೌದು ಹೌದು ಹೌದು. ಮದುವೆಯ ಈ ಬಂದ ಅನುರಾಗದ ನಿಬಂಧ, ಏಳೇಳು ಗೆಲು ಮೊದಲು ಕೂಡದ ಕೂಡಿದ ಸಂಬಂಧ, ಸೊಗಸಾದ ಮದುವೆ.
1: ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿದ್ರಿ.
6: ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಷಡಕ್ಷರಿ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಷಡಕ್ಷರಿ ಅವರು ಕರೆ ಮಾಡಿದ್ರು. ಸೊ ಹಾಗೆ ಅವರ ವಿವಾಹ ವಾರ್ಷಿಕೋತ್ಸವ ಇವತ್ತು ಇದೆ ಅಂತ ಹೇಳ್ತಾ ಇದ್ರು. ಸೊ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನ ಕೋರ್ತಾ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
7: ಹಲೋ
1: ನಮಸ್ತೆ.
7: ನಮಸ್ತೆ ಮೇಡಮ್.
1: ಜಗದೀಶ್ ಸರ್, ಹೇಗಿದ್ದೀರಾ?
7: ಫುಲ್ ಖುಷಿಯಾಗಿ ದಿಲ್ದಾರ್.
1: ಫುಲ್ ಖುಷಿಯಾಗಿ ಬಿಂದಾಸ್ ಆಗಿದ್ದೀರಾ? ಯಾವಾಗ್ಲೂ ಹೀಗೆ ಇರಿ.
7: ಓಕೆ ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಪದ ಕೊಡ್ತೀನಿ, ಆ ಪದಕ್ಕೆ ಹಾಡನ್ನ ಹಾಡ್ಬೇಕು.
7: ಹೇಳಿ ನೋಡೋಣ.
1: ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ಒಂದು.
7: ಒಂದು ಮಾತು ನನ್ನ ಗೊತ್ತು, ಹೇ ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ದಿನವು ಹೀಗೆ ನನ್ನ ಕರೆಯುವೆ, ಈ ದಿನ ಬೇರೆ ವಿಷಯ ತಿಳಿಸುವೆ, ಅಲ್ಲಿಗೆ ಬಂದರೆ ಸುಮ್ಮನೆ ಕೆಣಕುವೆ. ಒಂದು ಮಾತು ನನಗೆ ಗೊತ್ತು, ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಸುಮ್ಮನೆ ಕೆಣಕುವೆ. ಸಂಜೆಯ ಕೆಂಪು ಗಾಳಿಯ ತಂಪು ಹೊಸ ಹೊಸ ಬಯಕೆ ತಂದಾಗ, ಯಾರು ಇಲ್ಲದಾಗ ಆಸೆಯು ಮೂಡಿದಾಗ, ಈ ವಿಂಕ ಬಿಗುಮಾನ ನಿನಗೆ ತಕ್ಕೆ. ಒಂದು ಮಾತು ನನಗೆ ಗೊತ್ತು, ಅದೆಲ್ಲ ಇನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ಈ ದಿನ ಬೇರೆ ವಿಷಯ ತಿಳಿಸುವೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಎಸ್, ನ್ಯಾಮತಿಯಿಂದ ಜಗದೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರಿ. ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682960969627926279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ಮುಂದೆ ನಾನು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕಥೆಯನ್ನು ಹೇಳೋದಕ್ಕೆ ಬರ್ತಿದ್ದೀನಿ. ಸೊ ಅದೇ ರೀತಿಯಾಗಿ ಅಲ್ಲಿ ತನಕ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಬರೋಣ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಕಥೆ ಬಗ್ಗೆ ಹೇಳ್ತಾ ಇದ್ದೆ, ಹಾಗೆ ನಿಮಗಾಗಿ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದೆ. ನಾನಿವತ್ತು ನಿಮಗೆ ಯಾವುದಪ್ಪ ಕಥೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೋಮಾರಿ ಪಾಂಡು ಅಂತ ಹೇಳಿ. ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯನ್ನ ಪ್ರಾರಂಭಿಸೋಣ. ವಿದ್ಯೆ ಅಂತೂ ತಲೆಗೆ ಹತ್ತಲಿಲ್ಲ. ಕೆಲಸ ಮಾಡಾದ್ರೂ ನಾಲ್ಕ ಸಂಪಾದನೆ ಮಾಡೋಣ ಅಂತ ನಿನ್ ತಲೆಯಲ್ಲೇನಾದ್ರೂ ಇದೆಯೇನೋ? ನಿನ್ನ ಅಣ್ಣನ ನೋಡಿ ಕಲಿ, ಕಲ್ತು ಒಂದೊಳ್ಳೆ ಕೆಲಸದಲ್ಲಿದ್ದಾನೆ. ಅಮ್ಮ ಸುಮ್ಮನೆ ಇರಮ್ಮ, ಮನೇಲಿ ಎಲ್ಲರೂ ವಿದ್ಯಾವಂತರಾದ್ರೆ ಅವಿದ್ಯಾವಂತರು ಅಂತ ಯಾರಾದ್ರೂ ಬೇಕು ಅಲ್ವಾ? ಅದಕ್ಕೆ ನಾನು ವಿದ್ಯೆ ಕಲೀಲಿಲ್ಲ ಅಷ್ಟೇ, ಇಲ್ಲದಿದ್ರೆ ಇಷ್ಟೊತ್ತಿಗೆ ಬ್ಯಾಂಕ್ ಮ್ಯಾನೇಜರ್ ಆಗ್ತಿದ್ದೆ. ಹೌದು ಕಣೋ, ಬ್ಯಾಂಕ್ ಒಳಗೆ ಮೊದಲು ನಿನ್ ಬಿಡ್ತಾರ ಅಂತ ನೋಡು. ನಿಂಗೆ ಬುದ್ಧಿ ಹೇಳೋದು ಒಂದೇ, ಕೋಣನ ಮುಂದೆ ಕಿನ್ರಿ ಬಾರಿಸೋದು ಒಂದೇ, ಏನಾದರೂ ಹೇಳಿದ್ರೆ ಉತ್ತರ ಬೇಗ ಕೊಡ್ತೀಯ ನೀನು. ಅಮ್ಮ ನನಗೊಂದು 50,000 ಹಣ ಕೊಡಿ, ನಾನೊಂದು ವ್ಯಾಪಾರ ಮಾಡ್ತೀನಿ. ಏನು ವ್ಯಾಪಾರನಾ? ನಾವು ಕೂಲಿ ಕೆಲಸ ಮಾಡಿ ದಿನ ದುಡಿಯೋದೇ ಭಾರಿ ಕಷ್ಟ ಆಗಿದೆ, ನಿನಗೆಲ್ಲಿಂದ ಹಣ ಕೊಡಲಿ? ನಿನ್ನ ಅಣ್ಣ ದುಡ್ದಿದ್ದು ಸಾಲ ತೀರ್ಸೋಕ್ಕೆ ಸಾಲ್ತಿಲ್ಲ. 50,000 ಹೋಗಿದ್ಯಾ, ಸುಮ್ಮನೆ ಕೂಲಿ ಕೆಲಸ ಮಾಡಿ ಮನೆಗೆ ಸ್ವಲ್ಪ ಉಪಕಾರ ಮಾಡು, ಅಷ್ಟು ಸಾಕು. ಏನು ಕೂಲಿ ಕೆಲಸ? ಅದು ಈ ಪಾಂಡು, ಏನಮ್ಮ ಕನ್ಸು ಕಾಣ್ತಿದ್ಯಾ? ಕನ್ಸಲ್ಲೂ ಆ ರೀತಿಯೆಲ್ಲ ಯೋಚನೆ ಮಾಡಬೇಡ. ನಾನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಾ? ಅಲ್ಲ, ನನ್ನ ಪ್ರತಿಭೆಗೆ ಬೆಲೆ ಇಲ್ವಾ? ನಾನು ಧನಿಕ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದನ್ನ ಬಿಟ್ಟು ಧನಿಕರ ಕೈ ಕೆಳಗೆ ಕೆಲಸ ಮಾಡೋದೆ ಆಗೋದೇ ಇಲ್ಲ, ಇದು ಅಸಾಧ್ಯದ ಮಾತು. ನಿನ್ನ ಪ್ರತಿಭೆಗಿಷ್ಟು ಬೆಂಕಿ ಹಾಕ, ತಲೆಯಲ್ಲಿ 4 ಅಕ್ಷರದ ಜ್ಞಾನ ಇಲ್ಲ, ಧನಿಕ ಅಂತೆ ಧನಿಕ. ನಿನಗೆ ಬುದ್ಧಿ ಹೇಳಿ ಹೇಳಿ ನನಗೆ ಸಾಕಾಗಿದೆ. ನೀನ್ ಮನೇಲೆ ಬಿದ್ದಿರು, ನಾವು ದುಡ್ಡು ತಂದು ಹಾಕಿ ನಿನ್ ಸಾಕ್ತೀವಿ. ನನಗೆ ಕೆಲಸ ಟೈಮ್ ಆಯ್ತು, ನಿನ್ ಜೊತೆ ಮಾತಾಡಿ ಕಾಲಹರಣ ಮಾಡ್ಲಿಕ್ಕೆ ನನಗಾಗೋದಿಲ್ಲ. ಅಮ್ಮ ಅಮ್ಮ ನನ್ ಮುದ್ದು ಅಮ್ಮ, ನನಗ್ ತಿಂಡಿ ಊಟ ಎಲ್ಲ ರೆಡಿ ಇದೆ ತಾನೆ ಅಂತ ಅಮ್ಮನ್ ಮುಖ ಹಿಂಡ್ತಾನೆ. ಅಪ್ಪ ಅಮ್ಮ ಅಣ್ಣ 3 ಜನ ಕೆಲಸಕ್ಕೆ ಹೋಗ್ತಾರೆ. ಪಾಂಡು ಒಬ್ನೆ ಮನೇಲಿ ಇರ್ತಾ ಇದ್ದ. ಮನೇಲಿ ಮಾಡಿ ತಿನ್ನೋದು, ಬೇಜಾರಾದ್ರೆ ಹೊರಗಡೆ ಹೋಗಿ ಗೆಳೆಯರ ಜೊತೆ ಹರಟೆ ಹೊಡೆಯೋದು, ಇದೇ ಅವನ ದಿನನಿತ್ಯದ ಕೆಲಸ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದೆ, ಆದ್ರೆ ಸೋಮಾರಿತನ ಬಿಡ್ಬೇಕಲ್ಲ. ಮಾತಾಡೋ ಮಾತು ಕೇಳಿದ್ರೆ ಎಷ್ಟು ದೊಡ್ಡ ಜನ ಇರಬೇಕು ಅನ್ಸ್ಬೇಕು, ಆ ರೀತಿ ಮಾತು ಅವನ್ ಬಾಯಲ್ಲಿ ಬರುತ್ತೆ. ಯಾರಾದ್ರೂ ಹುಡುಗಿರವನ್ ಮುಂದೆ ಬಂದ್ರೆ ಅವನ್ ಮಾತಾಡೋ ಮಾತು ಕೇಳಿ, ಲೋ ಮಗ ನಾನೊಂದು ಕಂಪ್ನಿ ಶುರು ಮಾಡ್ತಿದ್ದೀನಿ, ಅದಕ್ಕೆ ಕೆಲ್ಸಕ್ಕೆ ಹುಡುಗಿರ್ಬೇಕು, ನಾನು ಪೇಪರ್ನಲ್ಲಿ ಹಾಕ್ಸಿದ್ರೆ ಹೇಗೆ? ಏನ್ ಕಂಪ್ನಿ ಅದು? ಕೆಲ್ಸಕ್ಕೆ ಹುಡುಗಿರ್ ಬೇರೆ ಅಲ್ವೋ, ನಿನಗೆ ಪೇಪರ್ ಓದೋ ಅಭ್ಯಾಸ ಇದೆಯಾ? ಅಮ್ಮ ಮಾಡಿದ ಅಡ್ಗೆನ್ ಗಡತ್ ತಾಕ್ ತಿನ್ನೋದು, ಈ ರೀತಿ ಹುಡುಗಿರ್ ಮುಂದೆ ಮಾತಾಡಿ ಶೋಕಿ ಮಾಡೋದು, ಸೋಮಾರಿಯಾಗಿ ಮಲ್ಗೋದು, ಇದೇ ಅಲ್ವಾ ನಿನ್ ಕೆಲ್ಸ? ನೀನ್ ಜೀವನದಲ್ಲಿ ಉದ್ದಾರ ಆಗೋದು ಯಾವಾಗ್ಲೋ? ಸುಮ್ನಿರೋ, ನಾವು ಹುಡುಗಿರೆದ್ರು ಸ್ವಲ್ಪ ಒಳ್ಳೆ ಹುಡುಗನಾಗಿರ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೂ ಕಲ್ಲು ಹಾಕ್ತೀರಾ ಪಾಪಿಗಳ? ಅವನು ಸೋಮಾರಿತನ ಎಷ್ಟು ಮಿತಿ ಮೀರಿತ್ತು ಅಂದ್ರೆ ಊಟ ತಿಂಡಿ ಮಾಡಿ ತಟ್ಟೆನೂ ತೊಳೆದಿಡೋದಕ್ಕಾಗದೇ ಇರೋಷ್ಟು ಸೋಮಾರಿತನ. ಒಂದಿನ ಅವ್ನ ನೆಂಟ್ರ ಮದುವೆಗೆ ಹೋಗ್ಲಿಕ್ಕಿರುತ್ತೆ, 3 ಜನ ರೆಡಿ ಆಗ್ತಾರೆ, ಪಾಂಡು ರೆಡಿಯಾಗಿರೋದಿಲ್ಲ. ಅದಕ್ಕೆ ಅವನಮ್ಮ, ನೀನ್ ಮದ್ವೆಗೆ ಬರಲ್ವೇನೋ ಅಂತ ಕೇಳ್ತಾರೆ. ನಾನ್ ಮದ್ವೆಗೆ ಬಂದ್ರೆ ಅಲ್ಲಿ ತುಂಬಾ ಹುಡುಗಿರ್ ಬಂದು ನನ್ನ ಸೌಂದರ್ಯ ನೋಡಿ ನಾನು ಇವನನ್ನೇ ಮದ್ವೆ ಆಗೋದು ಅಂತ ಹಠ ಹಿಡಿದ್ರೆ ನಾನ್ ಬರಲ್ಲಪ್ಪ ಮದ್ವೆಗೆ. ಆಗ ಅವನಮ್ಮ ಕಿವಿ ಹಿಂಡಿ, ಇದು ಬೇರೆ ಆಸೆ ಇದೆಯಾ ನಿನಗೆ? ಹೋಗೋ, ಮೊದಲು ಮುಖ ಕನ್ನಡಿ ನೋಡು, ಯಾರು ನೀನ್ ಒಪ್ಕೋತಾರೆ ಅಂತ. ಯಾಕಮ್ಮ ಹಂಗಂತೀಯಾ? ಸರಿ, ನಾನ್ ಮದ್ವೆಗೆ ಬರ್ತೀನಿ, ನಿನಗೆ ಸೊಸೆ ಸಿಕ್ಕಾಗೂ ಆಗುತ್ತೆ, ನನ್ ಹೆಂಡತಿ ಬಂದಾಗೂ ಆಗುತ್ತೆ ಅಂತ ಹೇಳ್ತಾನೆ. ಸೊ ಹಾಗಿದ್ರೆ ಒಂದು ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಸೋಮಾರಿ ಪಾಂಡು ಎನ್ನುವಂತಹ ಕಥೆಯನ್ನ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಕಥೆಯನ್ನ ಮುಂದುವರಿಸೋಣ ಅಲ್ವಾ? ಯಾಕಮ್ಮ ಹಂಗಂತ್ಯ? ಸರಿ, ನಾನು ಮದುವೆಗೆ ಬರ್ತೀನಿ, ನಿನಗೆ ಸೊಸೆ ಸಿಕ್ಕಾಗೂ ಆಗುತ್ತೆ, ನನಗೆ ಹೆಂಡತಿ ಬಂದಾಗೂ ಆಗುತ್ತೆ. ಸುಮ್ಮನಿರೋ, ನಿನ್ನನ್ನೇ ನಾವು ಸಾಕೋದು, ಇನ್ನು ಬಂದವಳಿಗೆ ಬೇರೆ ಕಷ್ಟ ಕೊಡಬೇಕಾ? ನೀನು ಬರಲ್ಲ ಅಂದರೆ ಮನೇಲಿರು, ನಾವು ನಾಳೆ ಬರ್ತೀವಿ, ಮನೆ ಕಡೆ ಹುಷಾರು ಅಂತ ಹೋಗಲು ರೆಡಿಯಾಗುವಾಗ ಪಾಂಡು ಅಣ್ಣನನ್ನು ಕರೆದು, ಅಣ್ಣ ಮದುವೆ ಮನೆಯಿಂದ ಬರುವಾಗ ನಿನಗೊಂದು ಹುಡುಗಿನ ನೋಡಿ ಅದಕ್ಕೇನು ಕರ್ಕೊಂಡು ಬಾ, ನನಗೂ ಬೇಗ ಮದುವೆ ಆಗಬಹುದು ಅಂತ ಚುಡಾಯಿಸ್ತಾನೆ. ನೀನು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಅಂತ ಬೈದು ಹೋಗ್ತಾನೆ ಅವನಣ್ಣ. ಪಾಂಡುವಿಗೆ ರಾಜ್ಯ ಸಿಕ್ಕಷ್ಟು ಖುಷಿಯಾಗ್ತಾನೆ. ಗೆಳೆಯರಿಗೆ ಕರೆ ಮಾಡಿ, ನಮ್ಮ ಮನೆಗೆ ಬನ್ನಿ, ಮನೇಲಿ ಯಾರೂ ಇಲ್ಲ, ಇವತ್ತು ಮನೇಲಿ ನಮ್ಮದೇ ಹವ. ಸಂಜೆ ಹೊತ್ತಿಗೆ ಎಲ್ಲ ಗೆಳೆಯರು ಬಂದು ಕುಡಿದು ನಲಿದು ಮಜಾ ಮಾಡ್ತಾರೆ. ಗೆಳೆಯರು ರಾತ್ರಿನೇ ಅವರವರ ಮನೆಗೆ ಹೋಗ್ತಾರೆ. ಮದುವೆ ಮುಗಿಸಿ ಮನೆಗೆ ಬರುವಾಗ ಅವರ ಮನೆಯ ಸ್ಥಿತಿ ನೋಡಿ ಅವನ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಳ್ತ್ಯ, ಇಂಥ ಮಗನ ಪಡೆದ ನಾವೇ ಭಾಗ್ಯವಂತರು ಅಂತ ಪಾಂಡುವಿನ ಅಪ್ಪ ಹೇಳ್ತಾರೆ. ಅಮ್ಮ, ಎಲ್ಲ ನಮ್ಮ ಕರ್ಮ ಅಂತ ಪಾಂಡುವಿನ ಅಣ್ಣ ಕೂಡ ಬೈದು ತನ್ನ ರೂಮಿಗೆ ಹೋಗ್ತಾನೆ. ಮನೆಯೆಲ್ಲ ಸ್ವಚ್ಛ ಮಾಡಿ ಅಡುಗೆ ಮನೆ ಕೆಲಸಕ್ಕೆ ಹೋಗ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಪಾಂಡು ಹೇಳ್ತಾನೆ, ಮನೆಯನ್ನು ನೋಡಿ ಅಮ್ಮ ಬಂದಿದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಎದ್ದು ಕೂತ್ಕೊಳ್ತಾನೆ. ನಂತರ ಮುಖ ತೊಳೆದು ಅಮ್ಮ ಮಾಡಿದ ತಿಂಡಿ ತಿಂತಾ ಇದ್ದಾಗ ಅವನಿಗೆ ಒಮ್ಮೆಲೆ ಬಿಕ್ಕಳಿಕೆ ಶುರುವಾಗುತ್ತೆ. ನನ್ನ ಅಮ್ಮನೇ ನನ್ನನ್ನು ನೆನಪಿಸ್ಕೊಳ್ತಿರ್ಬೇಕು, ನಾನು ತುಂಬ ತಪ್ಪು ಮಾಡಿದ್ದೇನೆ, ನಾನೇನು ಕೆಲಸ ಮಾಡಿದೆ, ಸೋಮಾರಿತನ ಮಾಡಿ ನನ್ನ ಮನೆಯವರಿಗೆ ಎಷ್ಟು ಬೇಜಾರು ಮಾಡ್ತಿದ್ದೀನಿ, ಆದರೂ ನನ್ನ ಮೇಲೆ ಇನ್ನೂ ತುಂಬ ಪ್ರೀತಿ ಇಟ್ಟಿದ್ದಾರೆ, ನಾನು ನಾಳೆಯಿಂದ ಕೆಲಸ ಮಾಡಿ ಮನೆಗೆ ಉಪಕಾರ ಮಾಡಬೇಕು ಅಂತ ಕೂಲಿ ಕೆಲಸ ಮಾಡಿ ಹಣ ಸಂಪಾದಿಸಿ ಹಣ ಕೂಡಿಟ್ಟು ಅದರಲ್ಲಿ ಒಂದು ವ್ಯಾಪಾರ ಶುರು ಮಾಡ್ತಾನೆ. ಹಾಗೆ ದಿನ ಕಳೆದಂತೆ ವ್ಯಾಪಾರವು ಚೆನ್ನಾಗಾಗ್ತಾ ಹೋಗುತ್ತೆ. ಹಾಗೆ ಅವನು ಅಂದ್ಕೊಂಡ ಹಾಗೆ ಧನಿಕ ಕೂಡ ಆಗ್ತಾನೆ. ಸೋಮಾರಿತನ ಬಿಟ್ಟು ಈಗ ಧನಿಕ ಪಾಂಡವಾಗಿ ಮನೆಯ ಎಲ್ಲಾ ಜವಾಬ್ದಾರಿ ತೆಗೆದುಕೊಳ್ತಾನೆ. ಮನಸ್ಸಿದ್ರೆ ಮಾರ್ಗ, ಯಾವ ಕೆಲಸವೇ ಇರಲಿ, ಶ್ರದ್ಧೆ ಇಟ್ಟು ಮಾಡಿದ್ರೆ ಗೆಲುವು ನಮ್ಮದೇ ಅಲ್ವಾ? ಈ ಒಂದು ಕಥೆ ನನಗಂತೂ ತುಂಬಾ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9 6 8 6 0 9 6 2 7 9 9 6 8 6 0 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035585724. ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ದಿನೇಶ್ ಮಡ್ಗಾಂವ್ಕರ್, ಸಹಾಯಕ ಪ್ರಾಧ್ಯಾಪಕ, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ, ಬೆಂಗಳೂರು. ನಾನು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಮಂತ್ರಿಮಂಡಲ ನಿಯೋಗದ ಸದಸ್ಯರಾದ ರೈಟ್ ಆನರಬಲ್ ಶ್ರೀ ಎ ವಿ ಅಲೆಕ್ಸಾಂಡರ್ ಅವರಿಗೆ ಬರೆದ ಪತ್ರವನ್ನು ಓದ್ತಾ ಇದ್ದೇನೆ. ಭೀಮರಾವ್ ಆರ್ ಅಂಬೇಡ್ಕರ್, ಬ್ಯಾರಿಸ್ಟರ್ ಅಟ್ ಲಾ, ಗವರ್ನರ್ ಜನರಲರ ಕಾರ್ಯಕಾರಿ ಮಂಡಳಿಯ ಸದಸ್ಯರು, 22 ಪೃಥ್ವಿರಾಜ್ ರಸ್ತೆ, ನವದೆಹಲಿ, 14 May 1946. ಪ್ರಿಯ ಶ್ರೀ ಅಲೆಕ್ಸಾಂಡರ್, ಕಾಂಗ್ರೆಸ್ ಮತ್ತು ಲೀಗ್ಗಳ ನಡುವೆ ಇತ್ಯರ್ಥ ಮಾಡುವ ನಿಮ್ಮ ಪ್ರಯತ್ನಗಳು ವಿಫಲವಾದದ್ದು ಶೋಚನೀಯ. ಎಲ್ಲ ರೀತಿಯ ಸಹಾನುಭೂತಿ ಮತ್ತು ಕೃತಜ್ಞತೆಗಳಿಗೆ ನೀವು ಅರ್ಹರು ಎಂದು ನಾನು ಬಲ್ಲೆ. ಇದೇ ಸಮಯದಲ್ಲಿ ಇತ್ಯರ್ಥ ಮಾಡುವ ನಿಯೋಗದ ಪ್ರಯತ್ನವು ನನ್ನ ನೆನಪಿಗೆ ತರುತ್ತಿರುವ ಕಥೆಯೊಂದನ್ನು ಹೇಳದೇ ಇರಲಾರೆ. ತನ್ನ ಸಂಪತ್ತಿಗೆ ಉತ್ತರಾಧಿಕಾರಿಯಾಗುವ ಪುತ್ರನಿಲ್ಲದ ಮುದಿ ವ್ಯಾಪಾರಿಯೊಬ್ಬ ವಾರಸುದಾರನನ್ನು ಪಡೆಯುವ ಆಸೆಯಿಂದ ಎಳೆಯ ಹುಡುಗಿಯೊಬ್ಬಳನ್ನು ಮದುವೆಯಾದ. ಪತ್ನಿ ಗರ್ಭಿಣಿಯಾದಳು. ಆದರೆ ಪತಿಗೆ ಭಯಂಕರ ರೋಗ ತಗುಲಿತು. ಏನೇ ಆದರೂ ಆತ ಮಗುವನ್ನು ಒಮ್ಮೆ ನೋಡದೆ ಸಾಯಲು ನಿರಾಕರಿಸಿದ. ಇನ್ನೂ ದೂರವಿದ್ದ ಹೆರಿಗೆಗೆ ಆತ ಕಾಯಲಿಲ್ಲ. ಬಹಳ ಆತುರಗಾರ. ವೈದ್ಯನನ್ನ ಕರೆದು ತನ್ನ ಪತ್ನಿಯ ಹೊಟ್ಟೆಯನ್ನು ಕೊಯ್ಯಲು ಹೇಳಿ ಮಗು ಗಂಡು ಹೆಣ್ಣು ತಾನು ನೋಡಬೇಕೆಂದ. ಶಸ್ತ್ರಚಿಕಿತ್ಸೆಯ ಪರಿಣಾಮವಾಗಿ ತಾಯಿ ಮಗು ಇಬ್ಬರು ಸತ್ತರು. ನಾನು ಹೇಳಬಹುದಾದರೆ ಈ ವ್ಯಾಪಾರಿ ಮಾಡಿದ್ದನ್ನೇ ಬಹುಮಟ್ಟಿಗೆ ನಿಯೋಗ ಕೂಡ ಮಾಡಬಯಸಿತು. ಆದರೆ ಗರ್ಭಧಾರಣೆಯ ಸಹಜ ಅವಧಿ ಮುಗಿಯುವ ಮೊದಲು ಒತ್ತಾಯದ ಹೆರಿಗೆಯನ್ನು ಮಾಡಿಸುವುದರಲ್ಲಿ ನಿಯೋಗವು ತೊಡಗಿತ್ತು ಎಂದು ನನ್ನಂತೆ ಅನೇಕರು ಭಾವಿಸುತ್ತಾರೆ ಎಂಬುದು ನಿಮಗೆ ಗೊತ್ತಿರಲಾರದು. ಇಂದು ಈ ದೇಶದ ಹಣೆಯ ಬರಹವನ್ನು ನಿರ್ಣಯಿಸಲು ಹಿಂದೂಗಳು ಮುಸ್ಲಿಮರು ಮಾನಸಿಕವಾಗಿ ಅಸಮರ್ಥರಾಗಿದ್ದಾರೆ ಎಂದು ಹೇಳುವುದು ಪೂರ್ಣ ನಿಜ ಎಂದೇ ನನ್ನ ಭಾವನೆ. ಹಿಂದೂಗಳು ಮತ್ತು ಮುಸ್ಲಿಮರು ಬರಿಯ ಜನರ ಗುಂಪು ಮಾತ್ರ. ಸಾಮೂಹಿಕವಾಗಿ ಹಂಚಿಕೊಂಡ ಭಾವೋದ್ರೇಕಕ್ಕಿಂತಲೂ ಪ್ರಾಪಂಚಿಕ ಲಾಭದಿಂದ ಗುಂಪಿನ ಮನಸ್ಸು ಕರಗುವುದು ಕಡಿಮೆ ಎಂಬುದು ನಿಮ್ಮ ಅನುಭವಕ್ಕೆ ಬಂದಿರಬೇಕು. ಸಾಮೂಹಿಕವಾಗಿ ತಮ್ಮನ್ನೇ ಆಹುತಿ ಕೊಟ್ಟುಕೊಳ್ಳಲು ಜನರ ಗುಂಪನ್ನು ಪ್ರೇರೇಪಿಸುವುದು ಸುಲಭ. ಆದರೆ ಸಮಯ ಅವಕಾಶಗಳನ್ನು ಶಾಂತ ಚಿತ್ತದಿಂದ ಬೆಲೆ ಕಟ್ಟಿ ಅರಿತು ಕಾರ್ಯಪ್ರವರ್ತರಾಗುವುದು ಕಷ್ಟ. ಲಾಭ ನಷ್ಟಗಳ ಎಲ್ಲ ವಿವೇಕವನ್ನು ಗುಂಪು ಸುಲಭವಾಗಿ ಕಳೆದುಕೊಳ್ಳುತ್ತದೆ. ಉಚ್ಚ ಅಥವಾ ನೀಚ, ಸೃಜನಶೀಲ ಅಥವಾ

ಮತ್ತು ಔರಂಗಜೇಬ ರಸ್ತೆಯಲ್ಲಿ ಹೆಚ್ಚಿನ ವಿವೇಕ ಮತ್ತು ಬಹಳವಾದ ಸ್ಫೂರ್ತಿಗಳು ನಿಯೋಗಕ್ಕೆ ದೊರಕಿವೆ. ಅಂಥ ವಿವೇಕ ಮತ್ತು ಸ್ಫೂರ್ತಿಗಳನ್ನು ನಿಕೃಷ್ಟವಾಗಿ ಎಣಿಸಿ ಏನನ್ನಾದರೂ ಹೇಳಬಹುದಾದ ಕಟ್ಟಕಡೆಯ ವ್ಯಕ್ತಿ ನಾನು. ಐರ್ಲೆಂಡಿನ ಸ್ವರಾಜ್ಯಕ್ಕೋಸ್ಕರ ತಮ್ಮ ಚಳುವಳಿಯಲ್ಲಿ ತೊಡಗಿದ್ದ ಗ್ಲಾಡ್ಸ್ಟೋನರನ್ನು ವರ್ಣಿಸಲು ಚೇಂಬರ್ಲೈನರು ಬಳಸಿದ ನುಡಿಕಟ್ಟನ್ನು ನಾನು ಬಳಸುವುದಾದರೆ, ಆತ ಹೇಳುತ್ತಾನೆ, ಸಾಯುತ್ತಿರುವ ಮುದುಕನೊಬ್ಬನ ಚಿಂತಾಜನಕ ದೃಶ್ಯವನ್ನು ನಿಯೋಗವು ಪ್ರದರ್ಶಿಸಬೇಕಿಲ್ಲದಿದ್ದರೆ ನಿರ್ವಹಣಾ ಕೌಶಲ್ಯದಲ್ಲಿ ಅದಕ್ಕೆ ಅವಕಾಶ ನೀಡಿ ಅದನ್ನು ಶಾಂತವಾಗುತ್ತಿರುವ ಅವಧಿ ಎಂದು ಕರೆಯಲಾಗುತ್ತದೆ. ಅಲ್ಲದೆ ನಿಭಾಯಿಸಲು ಇನ್ನೂ ಸುಲಭವಾದ ಸನ್ನಿವೇಶ ಇದೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಬಹುಸಂಖ್ಯಾತ ಪಕ್ಷಗಳಿಗಾಗಿ, ಬಹುಸಂಖ್ಯಾತ ಪಕ್ಷಗಳಲ್ಲಿ ತಮ್ಮ ವಿಶ್ವಾಸವನ್ನು ಇಟ್ಟವರಿಗಾಗಿ ಇದು ನಿಯೋಗದ ವಿಚಾರ. ಅಸ್ಪೃಶ್ಯರ ಸಮಸ್ಯೆಯಲ್ಲಿ ತೊಡಗಲು ಮತ್ತು ಸಾಂವಿಧಾನಿಕ ರಕ್ಷಣೋಪಾಯಗಳಿಗಾಗಿ ಅವರ ಹಕ್ಕೊತ್ತಾಯದ ವಿಷಯವಾಗಿ ನೀವು ಹೇಗೆ ಪ್ರಸ್ತಾಪಿಸುತ್ತೀರಿ ಎಂದು ತಿಳಿಯಲು ನಾನು ಉತ್ಸುಕನಾಗಿದ್ದೇನೆ. ಸಿಮ್ಲಾ ಮಾತುಕತೆಗಳ ಕಡೆಯ ದಿನ ಆಯೋಗ ನೀಡಿರುವ ಅಧಿಕೃತ ಹೇಳಿಕೆಯಲ್ಲಿ ತಾನು ಇಡಲಿರುವ ಮುಂದಿನ ಹೆಜ್ಜೆಯನ್ನು ದೆಹಲಿಗೆ ಹಿಂದಿರುಗಿದ ಮೇಲೆ ಕೆಲವೇ ದಿನಗಳಲ್ಲಿ ಪ್ರಕಟಿಸಲಾಗುತ್ತದೆ ಎಂದು ಹೇಳಿದೆ. ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಎಲ್ಲರ ಕಣ್ಣುಗಳು ಈ ಪ್ರಕಟಣೆಯ ಕಡೆಗೆ ಹೊರಳಿವೆ ಎಂಬುದು ಸ್ಪಷ್ಟವಾಗಿದೆ. ನಿಯೋಗ ಮಾಡುವಂಥದ್ದು ಅಂತಿಮವಾಗಿ ಅವರುಗಳ ಅದೃಷ್ಟವನ್ನು ನಿರ್ಧರಿಸುತ್ತದೆ. ನಿಯೋಗದ ತೀರ್ಮಾನ ಪರಿಶಿಷ್ಟ ಜಾತಿಗಳಿಗೆ ಜೀವ ಸ್ವಾತಂತ್ರ್ಯ ಮತ್ತು ಸುಖದ ದಾರಿಯನ್ನು ತೆರೆಯುತ್ತದೆ ಅಥವಾ ಅವರ ಶವ ಪೆಟ್ಟಿಗೆಗೆ ಇನ್ನೊಂದು ಮೊಳೆಯನ್ನು ಹೊಡೆಯುತ್ತದೆ. ಇದು ಜೀವನ್ ಮರಣಗಳ ಪ್ರಶ್ನೆಯಾದ್ದರಿಂದ ಪರಿಶಿಷ್ಟ ಜಾತಿಗಳ ಸಮಸ್ಯೆಯತ್ತ ಕೆಲವು ನಿಮಿಷಗಳ ಕಾಲ ನಿಮ್ಮ ಗಮನವನ್ನು ಸೆಳೆದರೆ ತಪ್ಪಾಗುವುದಿಲ್ಲ. ಪರಿಶಿಷ್ಟ ಜಾತಿಗಳು ಎದುರಿಸಬೇಕಾದ ಸಮಸ್ಯೆ ಭೀಕರವಾದದ್ದು. ಆದರೆ ಅದೃಷ್ಟವಶಾತ್ ಈ ಮುಂದಿನ ವಾಸ್ತವಾಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಪರಿಶಿಷ್ಟ ಜಾತಿಗಳಿಗೆ ಪ್ರತಿಕೂಲವಾಗಿರುವ ಮತ್ತು ಅವರಿಗೆ ಯಾವುದೇ ಪಕ್ಷಪಾತ ತೋರುವಲ್ಲಿ ಅಥವಾ ಹೇಯ ಕೃತ್ಯವನ್ನು ಎಸಗುವಲ್ಲಿ ನಾಚಿಕೆ ಇಲ್ಲದ ಹಿಂದೂ ಜನಸಾಗರದಿಂದ ಅವರುಗಳು ಸುತ್ತುವರಿಯಲ್ಪಟ್ಟಿದ್ದಾರೆ. ಪ್ರತಿದಿನ ನಡೆಯುವ ಈ ತಪ್ಪುಗಳನ್ನು ಸರಿಪಡಿಸಲು ಪರಿಶಿಷ್ಟ ಜಾತಿಗಳು ಆಡಳಿತದ ಸಹಾಯಕ್ಕಾಗಿ ಕರೆ ನೀಡಬೇಕಾಗಿದೆ. ಈ ಆಡಳಿತದ ರಚನೆ ಮತ್ತು ಸ್ವರೂಪ ಎಂಥದ್ದು? ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಭಾರತದ ಆಡಳಿತ ಸಂಪೂರ್ಣವಾಗಿ ಹಿಂದೂಗಳ ಕೈಯಲ್ಲಿದೆ. ಅದು ಅವರ ಏಕಸ್ವಾಮ್ಯದ್ದು. ಮೇಲಿನಿಂದ ಕೆಳಗಿನವರೆಗೆ ಅವರದೇ ಹತೋಟಿಯಲ್ಲಿದೆ. ಅವರುಗಳ ಪ್ರಾಬಲ್ಯವಿಲ್ಲದ ಯಾವ ಇಲಾಖೆಯೂ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ, ನ್ಯಾಯಾಂಗ ಇಲಾಖೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ, ನಿಜದಲ್ಲಿ ಯಾವುದೇ ಮತ್ತು ಎಲ್ಲ ಆಡಳಿತ ಶಾಖೆಗಳಲ್ಲೂ ಅವರ ಪ್ರಭಾವ ಇದೆ. ನೆನಪಿನಲ್ಲಿಡಬೇಕಾದ ಇನ್ನೊಂದು ಅಂಶ ಎಂದರೆ, ಆಡಳಿತ ಮಾಡುತ್ತಿರುವ ಹಿಂದೂಗಳು ಕೇವಲ ಸಮಾಜ ಪರ ಮಾತ್ರವಲ್ಲ, ಅವರುಗಳು ಖಂಡಿತವಾಗಿಯೂ ಪರಿಶಿಷ್ಟ ಜಾತಿಗಳಿಗೆ ಸಮಾನ ಘಾತುಕ ಮತ್ತು ಹಾನಿಕಾರಕರಾಗಿದ್ದಾರೆ. ಅವರ ಗುರಿ ಪರಿಶಿಷ್ಟ ಜಾತಿಗಳಿಗೆ ಪಕ್ಷಪಾತ ಮಾಡುವುದು ಮತ್ತು ಅವರಿಗೆ ಕಾನೂನಿನ ಸೌಲಭ್ಯಗಳನ್ನು ನಿರಾಕರಿಸುವುದು ಮಾತ್ರವೇ ಅಲ್ಲ, ದಬ್ಬಾಳಿಕೆ ಮತ್ತು ಕ್ರೌರ್ಯಗಳಿಗೆ ವಿರುದ್ಧವಾಗಿ ಕಾನೂನಿನ ರಕ್ಷಣೆ ದೊರೆಯದಂತೆ ಮಾಡುವುದು ಸಹ ಆಗಿದೆ. ಫಲಿತಾಂಶವೆಂದರೆ ಪರಿಶಿಷ್ಟ ಜಾತಿಗಳಿಗೆ ವಿರುದ್ಧವಾಗಿ ಪಾತ್ರಗಳನ್ನು ಮಾಡುವ ಹಿಂದೂ ಸಮೂಹ ಮತ್ತು ಬಲಿಪಶುಗಳಿಗೆ ರಕ್ಷಣೆ ಕೊಡದೆ ಅಪರಾಧಿಗಳನ್ನು ಕಾಪಾಡುವ ಹಿಂದೂಗಳಿಂದ ಕಿಕ್ಕಿರಿದ ಆಡಳಿತಗಳ ನಡುವೆ ಪರಿಶಿಷ್ಟ ಜಾತಿಗಳು ಇರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾದರಿಯ ಸ್ವರಾಜ್ಯದಿಂದ ಪರಿಶಿಷ್ಟ ಜಾತಿಗಳಿಗೆ ಏನಾಗಬೇಕಿದೆ? ಇದರ ಅರ್ಥ ಇಷ್ಟೇ, ಈ ದಿನಗಳಲ್ಲಿ ಹಿಂದೂಗಳ ಕೈಯಲ್ಲಿ ಆಡಳಿತ ಮಾತ್ರ ಇದೆ. ಸ್ವರಾಜ್ಯದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಕೂಡ ಹಿಂದೂಗಳಿಂದ ತುಂಬಿ ಹೋಗುತ್ತವೆ. ಸ್ವರಾಜ್ಯವು ಪರಿಶಿಷ್ಟ ಜಾತಿಗಳ ದುಃಖವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎಂಬುದನ್ನೇನು ಬೇರೆ ಹೇಳಬೇಕಿಲ್ಲ. ಏಕೆಂದರೆ ಪ್ರತಿಪಕ್ಷವಾಗಿರುವ ಆಡಳಿತವನ್ನು ಎದುರಿಸಬೇಕಾಗಿರುವುದರ ಜೊತೆಗೆ ಪರಿಶಿಷ್ಟ ಜಾತಿಗಳು ಹಗೆತನ ತುಂಬಿದ ಮತ್ತು ಔದಾಸೀನ್ಯದ ಶಾಸಕಾಂಗವನ್ನು, ಕಲ್ಲೆದೆಯ ಕಾರ್ಯಾಂಗವನ್ನು ಮತ್ತು ಪರಿಶಿಷ್ಟ ಜಾತಿಗಳನ್ನು ಕುರಿತು ಪಕ್ಷಪಾತದ ಧೋರಣೆ ಇರುವ ನಂಜು ಹೊಂದಿರುವುದರಲ್ಲಿ ಹತೋಟಿ ಇಲ್ಲದ
ಕಾಠಿಣ್ಯ ತೋರುವುದರಲ್ಲಿ ಲಗಾಮಿಲ್ಲ.

ಆಡಳಿತವನ್ನು ಎದುರಿಸಬೇಕಾಗುತ್ತದೆ. ಬೇರೆ ರೀತಿ ಹೇಳಬೇಕೆಂದರೆ ಕಾಂಗ್ರೆಸ್ ಮಾದರಿಯ ಸ್ವರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗಾಗಿ ಹಿಂದೂಗಳು ಹಿಂದೂ ಮತವು ನಿರ್ಧರಿಸಿರುವ ಪದಚ್ಯುತಿಯ ವಿಧಿಯಿಂದ ತಪ್ಪಿಸಿಕೊಳ್ಳಲು ಯಾವ ಹಾದಿ ಕೂಡ ಇಲ್ಲ. ಸ್ವರಾಜ್ಯವು ತಮಗೆ ಅನರ್ಥಕಾರಿಯಾಗದಂತೆ ಪರಿಶಿಷ್ಟ ಜಾತಿಗಳು ತಡೆಯುವ ಏಕೈಕ ಉಪಾಯ ಎಂದರೆ ತಮ್ಮ ಪ್ರತಿನಿಧಿಗಳನ್ನು ಶಾಸಕಾಂಗದಲ್ಲಿ ಹೊಂದಿರುವ ಮೂಲಕ. ಹಿಂದೂಗಳು ತಮಗೆ ಮಾಡುವ ಅಕ್ರಮ ಮತ್ತು ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸಬಹುದು ಎಂದು ತಮ್ಮ ಪ್ರತಿನಿಧಿಗಳನ್ನು ಕಾರ್ಯಾಂಗದಲ್ಲಿ ಹೊಂದಿರುವ ಮೂಲಕ ತಮ್ಮ ಅಭ್ಯುದಯಕ್ಕಾಗಿ ಯೋಜನೆಗಳನ್ನು ಕೈಗೊಳ್ಳಬಹುದು ಎಂದು ಮತ್ತು ತಮ್ಮ ಪ್ರತಿನಿಧಿಗಳನ್ನು ಸರ್ಕಾರಿ ಇಲಾಖೆಗಳಲ್ಲಿ ಹೊಂದಿರುವ ಮೂಲಕ ಆಡಳಿತವು ಅವರಿಗೆ ಪೂರಾ ವಿರುದ್ಧವಾಗದಂತೆ ನೋಡಿಕೊಳ್ಳಬಹುದು ಎಂದು ಪರಿಶಿಷ್ಟ ಜಾತಿಗಳು ಏಕೆ ಒತ್ತಾಯ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಅರ್ಥವಾಗುತ್ತದೆ ಎಂದು ಆಶಿಸುತ್ತೇನೆ. ಸಂವಿಧಾನದ ರಕ್ಷಣೋಪಾಯಗಳಿಗಾಗಿ ಪರಿಶಿಷ್ಟ ಜಾತಿಗಳ ಹಕ್ಕೊತ್ತಾಯದ ನ್ಯಾಯವನ್ನು ನೀವು ಒಪ್ಪಿಕೊಂಡಲ್ಲಿ ಪ್ರತ್ಯೇಕ ಮತದಾರ ಸಮುದಾಯವನ್ನು ಪರಿಶಿಷ್ಟ ಜಾತಿಗಳು ಏಕೆ ಬಯಸುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಕಷ್ಟವಾಗುವುದಿಲ್ಲ. ಪರಿಶಿಷ್ಟ ಜಾತಿಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಾಗುತ್ತಾರೆ. ಅವರು ಅಲ್ಪಸಂಖ್ಯಾತರಾಗಿಯೇ ಉಳಿಯುವುದು ಅವರ ಹಣೆಬರಹವಾಗಿದೆ. ಕೋಮುವಾರು ರೀತಿ ಇರುವುದರಿಂದ ಅವರು ಬಹುಸಂಖ್ಯಾತರೊಡನೆ ಕೆಲಸ ಮಾಡಲು ಸಾಧ್ಯವಾಗುವಂತೆ ಷರತ್ತುಗಳನ್ನು ನಿರ್ಧರಿಸಲು ಶಕ್ತರಾಗಿರುವ ಪರಿಸ್ಥಿತಿಯಲ್ಲಿ ತಮ್ಮನ್ನು ಇರಿಸಿಕೊಳ್ಳುವುದೇ ಹೊರತು ಬಹುಸಂಖ್ಯಾತರ ಷರತ್ತುಗಳನ್ನು ಒಪ್ಪಿಕೊಳ್ಳುವ ಒತ್ತಾಯಕ್ಕೆ ಒಳಗಾಗುವುದಲ್ಲ. ಎರಡನೆಯದಾಗಿ, ಬಹುಸಂಖ್ಯಾತರು ಅವರೊಡನೆ ಕೆಲಸ ಮಾಡಲು ನಿರಾಕರಿಸಿದರೆ ಮತ್ತು ತಮ್ಮ ತಪ್ಪು ತಿದ್ದುಕೊಳ್ಳಲು ಒಪ್ಪದಿದ್ದರೆ ಕಡೆಯ ಪಕ್ಷ ಶಾಸಕಾಂಗದ ಸಭಾಂಗಣದಲ್ಲಿ ಬಹುಸಂಖ್ಯಾತರ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾದರೂ ಅವರು ಸ್ವತಂತ್ರರಾಗಿರುತ್ತಾರೆ. ಅಸ್ಪೃಶ್ಯರು ಪ್ರತಿಭಟಿಸುವ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದು ಹೇಗೆ? ಶಾಸಕಾಂಗದಲ್ಲಿನ ಅವರ ಪ್ರತಿನಿಧಿಗಳು ಚುನಾವಣೆಗಳಲ್ಲಿ ಬಹುಸಂಖ್ಯಾತರ ಮತಗಳ ಹಂಗಿಗೆ ಒಳಗಾಗದಿದ್ದರೆ ಮಾತ್ರ ಪ್ರತ್ಯೇಕ ಮತದಾರ ಸಮುದಾಯದ ಅವರ ಹಕ್ಕೊತ್ತಾಯಕ್ಕೆ ಇದೇ ಕಾರಣ. ಪರಿಶಿಷ್ಟ ಜಾತಿಗಳು ಪ್ರತ್ಯೇಕ ಮತದಾರ ಸಮುದಾಯವನ್ನು ಪಡೆಯದಿದ್ದಲ್ಲಿ ಅವರ ಯಾವ ರಕ್ಷಣೋಪಾಯಗಳಿಗೂ ಬೆಲೆ ಇರುವುದಿಲ್ಲ. ಪ್ರತ್ಯೇಕ ಮತದಾರ ಸಮುದಾಯ ಎಂಬ ವಿಷಯದಲ್ಲಿ ಇದು ಕಗ್ಗಂಟಾಗಿದೆ. 1946 ಏಪ್ರಿಲ್ 9 ಮಂತ್ರಿಮಂಡಲ ನಿಯೋಗವು ಸಂದರ್ಶಿಸಿದ ಮೂವರು ಕಾಂಗ್ರೆಸ್ಸಿನ ಹರಿಜನರು ನಿಯೋಗಕ್ಕೆ ಸಲ್ಲಿಸಿದ ಮನವಿಯ ಪತ್ರ ನನ್ನ ಎದುರಿಗಿದೆ. ಸಂಸತ್ತಿನಲ್ಲಿ ನಾವು ಇಂಗ್ಲೆಂಡಿನ ಜನತೆ ಎಂದು ಹೇಳುವ ಮನವಿಯನ್ನು ಸಲ್ಲಿಸಿದ ಟೂಲಿ ರಸ್ತೆಯ ಕೆಚ್ಚೆದೆಯ ಮೂವರು ದರ್ಜಿಗಳಿಗಿಂತ ಇವರು ಶ್ರೇಷ್ಠರಲ್ಲ. ಇದಲ್ಲದೆ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪರವಾಗಿ ನಾನು ಮಂಡಿಸಿರುವ ಹಕ್ಕೊತ್ತಾಯಗಳಿಗೂ ಮತ್ತು ಈ ಕಾಂಗ್ರೆಸ್ಸಿನ ಹರಿಜನರು ಮಂಡಿಸಿರುವ ಹಕ್ಕೊತ್ತಾಯಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂಬುದನ್ನು ಗಮನಿಸಿದಲ್ಲಿ ಅದು ಮಾಹಿತಿ ನೀಡುವಂಥದ್ದು. ಇರುವ ಒಂದೇ ವ್ಯತ್ಯಾಸ ಮತದಾರರ ಸಮುದಾಯದ ಪ್ರಶ್ನೆಗೆ ಸಂಬಂಧಿಸಿದೆ. ಈ ಕಾಂಗ್ರೆಸ್ ಹರಿಜನರ ಹಕ್ಕೊತ್ತಾಯಗಳನ್ನು ನೀವು ಹೇಗೆ ಅರ್ಥೈಸುತ್ತೀರಿ ಎಂದು ನನಗೆ ತಿಳಿಯದು. ಅವು ನಿಜದಲ್ಲಿ ಹಕ್ಕೊತ್ತಾಯಗಳಲ್ಲ, ರಾಜಕೀಯ ರಕ್ಷಣೋಪಾಯಗಳ ಮೂಲಕ ಅಸ್ಪೃಶ್ಯರಿಗೆ ಕಾಂಗ್ರೆಸ್ ನೀಡಲು ಸಿದ್ಧವಾಗಿರುವುದನ್ನು ಅವುಗಳು ಪ್ರತಿನಿಧಿಸುತ್ತವೆ. ಇದು ಕೇವಲ ನಾನು ಅರ್ಥೈಸಿಕೊಂಡಿರುವುದಲ್ಲ, ಇದು ನನ್ನ ತಿಳುವಳಿಕೆ. ಏಕೆಂದರೆ ಸಂಯುಕ್ತ ಮತದಾರ ಸಮುದಾಯವನ್ನು ಒಪ್ಪಲು ನಾನು ಸಿದ್ಧನಾಗಿದ್ದಲ್ಲಿ ಕಾಂಗ್ರೆಸ್ ತನ್ನ ಒಟ್ಟಿಗೆ ತನ್ನ ಇತರ ಎಲ್ಲ ಹಕ್ಕೊತ್ತಾಯಗಳನ್ನು ಒಪ್ಪಿಕೊಳ್ಳಲು ನಿಜಕ್ಕೂ ಸಿದ್ಧ ಎಂದು ಕಾಂಗ್ರೆಸ್ಸಿನ ವಿಚಾರವನ್ನು ಬಲ್ಲ ವ್ಯಕ್ತಿಗಳಿಂದ ನನಗೆ ತಿಳಿದು ಬಂದಿದೆ. ಪರಿಶಿಷ್ಟ ಜಾತಿಗಳ ಎಲ್ಲ ಹಕ್ಕೊತ್ತಾಯಗಳನ್ನು ಒಪ್ಪಿಕೊಳ್ಳಲು ಕಾಂಗ್ರೆಸ್ ಏಕೆ ಸಿದ್ಧವಾಗಿರಬೇಕು ಮತ್ತು ಪ್ರತ್ಯೇಕ ಮತದಾರ ಸಮುದಾಯದ ಒಂದೇ ಒಂದು ಹಕ್ಕೊತ್ತಾಯವನ್ನು ಮಾತ್ರ ಏಕೆ ಆಕ್ಷೇಪಿಸುತ್ತದೆ ಎಂದು ನಿಮಗೆ ಅಚ್ಚರಿ ಎನಿಸಿರಬೇಕು. ಕಾಂಗ್ರೆಸ್ ಆಡುತ್ತಿರುವ ಆಟವನ್ನು ನೀವು ತಿಳಿದಲ್ಲಿ ಆಶ್ಚರ್ಯವೇನೂ ಇರುವುದಿಲ್ಲ. ಅದು ಬಹಳ ಅಭೇದ್ಯವಾದ ಆಟ. ಪರಿಶಿಷ್ಟ ಜಾತಿಗಳಿಗೆ ಕೆಲವು ರಕ್ಷಣೋಪಾಯಗಳನ್ನು ನೀಡದೆ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಎಂದು ಅರಿತುಕೊಂಡು ಆ ರಕ್ಷಣೋಪಾಯಗಳನ್ನು ಪರಿಣಾಮಕಾರಿಯಾಗದಂತೆ ಮಾಡಬಲ್ಲ ಯಾವುದಾದರೂ ದಾರಿಯನ್ನು ಕಾಂಗ್ರೆಸ್ ಹುಡುಕಲು ಬಯಸುತ್ತದೆ.
ಸಂಯುಕ್ತ ಮತದಾರ ಸಮುದಾಯದ ವ್ಯವಸ್ಥೆಯಲ್ಲಿ ಈ ರಕ್ಷಣೋಪಾಯಗಳನ್ನು ಪರಿಣಾಮವಿಲ್ಲದಂತೆ ಮಾಡುವ ಒಂದು ಸಾಧನ ಕಾಂಗ್ರೆಸ್ ಸಂಯುಕ್ತ ಮತದಾರ ಸಮುದಾಯಕ್ಕಾಗಿ ಒತ್ತಾಯಿಸುತ್ತದೆ. ಏಕೆಂದರೆ ಸಂಯುಕ್ತ ಮತದಾರ ಸಮುದಾಯ ಎಂದರೆ ಪರಿಶಿಷ್ಟ ಜಾತಿಗಳಿಗೆ ಅಧಿಕಾರವಿಲ್ಲದ ಹುದ್ದೆ ನೀಡಿದಂತೆ. ಪರಿಶಿಷ್ಟ ಜಾತಿಗಳಿಗೆ ಬೇಕಿರುವುದು ಅಧಿಕಾರವಿರುವ ಹುದ್ದೆ. ಇದನ್ನು ಪ್ರತ್ಯೇಕ ಮತದಾರರ ಸಮುದಾಯದ ಮೂಲಕ ಮಾತ್ರ ಅವರು ಪಡೆಯಬಲ್ಲರು ಮತ್ತು ಅದಕ್ಕಾಗಿಯೇ ಅವರು ಪ್ರತ್ಯೇಕ ಮತದಾರರ ಸಮುದಾಯಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳಿಗೆ ಪ್ರತ್ಯೇಕ ಮತದಾರ ಸಮುದಾಯದ ಬಗೆಗೆ ಒಲವಿರುವ ವಿಷಯ ಗಡುಸಾದ ವಿಷಯ ಎಂದು ನನ್ನ ನಂಬಿಕೆ. ಬೇರೆ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಹೊರತಾಗಿ ಅದನ್ನ ಒಪ್ಪಿಕೊಳ್ಳುತ್ತವೆ. ಲಾರ್ಡ್ ವೇವಲ್ಲರ್ಗೆ ಬರೆದ 1946 ಮೇ 3 ನನ್ನ ಪತ್ರದಲ್ಲಿ ಪ್ರತ್ಯೇಕ ಮತದಾರರ ಸಮುದಾಯಕ್ಕೋಸ್ಕರವಾಗಿ ಇರುವ ನನ್ನ ವಾದವನ್ನು ಮಂಡಿಸಿದ್ದೇನೆ. ನಿಮಗೆ ಅವರು ಆ ಪತ್ರವನ್ನ ತೋರಿಸಿರಬೇಕು. ಆದ್ದರಿಂದ ಪತ್ರವನ್ನ ಇಲ್ಲಿ ಪುನರುಚ್ಚರಿಸಿರುವುದು ಅನಗತ್ಯ. ಪ್ರಶ್ನೆ ಏನೆಂದರೆ ಪರಿಶಿಷ್ಟ ಜಾತಿಗಳ ಈ ಹಕ್ಕೊತ್ತಾಯವನ್ನು ಕುರಿತು ನಿಯೋಗ ಏನು ಮಾಡುತ್ತದೆ ಎಂಬುದು. ಅವರು ಹಿಂದೂಗಳ ರಾಜಕೀಯ ನೊಗದಿಂದ ಪರಿಶಿಷ್ಟ ಜಾತಿಗಳನ್ನು ಬಿಡುಗಡೆ ಮಾಡುತ್ತಾರೆಯೇ, ಅಥವಾ ತಾನು ಪ್ರತಿನಿಧಿಸುವ ಕಾಂಗ್ರೆಸ್ ಮತ್ತು ಹಿಂದೂ ಬಹುಮತಗಳ ಮೈತ್ರಿಗಾಗಿ ಸಂಯುಕ್ತ ಮತದಾರರ ಸಮುದಾಯಕ್ಕೆ ಒಲವು ತೋರಿಸಿ ಪರಿಶಿಷ್ಟ ಜಾತಿಗಳನ್ನು ತೋಳಗಳಿಗೆಸುತ್ತಾರೆಯೇ? ಬ್ರಿಟಿಷರು ಅಧಿಕಾರವನ್ನ ಬಿಟ್ಟುಕೊಡುವ ಮೊದಲು ಸ್ವರಾಜ್ಯವು ಪರಿಶಿಷ್ಟ ಜಾತಿಗಳಿಗೆ ಯಮ ಹಿಡಿತ ಆಗುವುದಿಲ್ಲ ಎಂಬ ವಿಷಯವನ್ನ ಘನತವೆತ್ತ ಮಹಾಪ್ರಭುಗಳ ಸರ್ಕಾರವು ಖಚಿತಪಡಿಸಿಕೊಳ್ಳಬೇಕು ಎಂದು ಘನತವೆತ್ತ ಮಹಾಪ್ರಭುಗಳ ಸರ್ಕಾರವನ್ನ ಕೇಳಲು ಪರಿಶಿಷ್ಟ ಜಾತಿಗಳಿಗೆ ಹಕ್ಕಿದೆ. ಬ್ರಿಟಿಷರಿಗೆ ಪರಿಶಿಷ್ಟ ಜಾತಿಗಳ ವಿಷಯವಾಗಿ ನೈತಿಕ ಹೊಣೆ ಇದೆ ಎಂದು ಹೇಳಲು ನನಗೆ ಅವಕಾಶ ನೀಡಿ. ಅವರಿಗೆ ಎಲ್ಲಾ ಅಲ್ಪಸಂಖ್ಯಾತರ ಬಗ್ಗೆಯೂ ನೈತಿಕ ಹೊಣೆ ಇರಬಹುದು, ಆದರೆ ಅದು ಪರಿಶಿಷ್ಟ ಜಾತಿಗಳ ಬಗ್ಗೆ ಅವರಿಗಿರುವ ನೈತಿಕ ಹೊಣೆಗಿಂತ ಎಂದಿಗೂ ಹೆಚ್ಚಾಗಿರಲು ಸಾಧ್ಯವಿಲ್ಲ. ಕೆಲವೇ ಬ್ರಿಟಿಷರಿಗೆ ಅದರ ಬಗ್ಗೆ ಅರಿವಿದೆ ಎಂಬುದು, ಆ ಹೊಣೆಯನ್ನು ನಿರ್ವಹಿಸಲು ಸಿದ್ಧರಾಗಿರುವ ಬ್ರಿಟಿಷರು ಇನ್ನೂ ಕಡಿಮೆ ಎಂಬುದು ಶೋಚನೀಯ ಸಂಗತಿಗಳು. ಭಾರತದಲ್ಲಿನ ಬ್ರಿಟಿಷರ ಆಳ್ವಿಕೆಯ ಇಡೀ ಅಸ್ತಿತ್ವ ಪರಿಶಿಷ್ಟ ಜಾತಿಗಳು ಒದಗಿಸಿದ ಸಹಾಯಕ್ಕೆ ಋಣಿಯಾಗಿದೆ. ಭಾರತವನ್ನ ಗೆದ್ದಿದ್ದು ಕ್ಲೈವರು, ಹೇಸ್ಟಿಂಗ್ಸರು, ಕೂಟ್ಸ್ ಮುಂತಾದವರಿಂದ ಎಂದು ಅನೇಕ ಬ್ರಿಟಿಷರು ಆಲೋಚಿಸುತ್ತಾರೆ. ಇದಕ್ಕಿಂತ ಮಹತ್ತರವಾದ ತಪ್ಪು ಭಾವನೆ ಇರಲಾರದು. ಭಾರತವನ್ನ ಗೆದ್ದಿದ್ದು ಭಾರತೀಯ ಸೈನ್ಯದಿಂದ ಮತ್ತು ಸೈನ್ಯದಲ್ಲಿದ್ದ ಭಾರತೀಯರೆಲ್ಲ ಅಸ್ಪೃಶ್ಯರು. ಬ್ರಿಟಿಷರು ಭಾರತವನ್ನು ಗೆಲ್ಲಲು ಪರಿಶಿಷ್ಟ ಜಾತಿಗಳು ಸಹಾಯ ಮಾಡದೇ ಇದ್ದಿದ್ದರೆ ಬ್ರಿಟಿಷರು ಭಾರತವನ್ನು ಆಳುವುದೇ ಅಸಾಧ್ಯವಾಗುತ್ತಿತ್ತು. ಬ್ರಿಟಿಷ್ ಆಳ್ವಿಕೆಗೆ ಅಸ್ಥಿಭಾರ ಹಾಕಿದ ಪ್ಲಾಸಿ ಕದನವನ್ನ ಅಥವಾ ವಿಜಯವನ್ನ ಪೂರ್ಣಗೊಳಿಸಿದ ಕಿರ್ಕಿ ಕದನವನ್ನು ತೆಗೆದುಕೊಳ್ಳಿ. ಈ ಎರಡೂ ನಿರ್ಧಾರಕ ಕದನಗಳಲ್ಲಿ ಬ್ರಿಟಿಷರಿಗಾಗಿ ಹೋರಾಡಿದ ಎಲ್ಲಾ ಸೈನಿಕರು ಅಸ್ಪೃಶ್ಯರೇ. ತಮಗಾಗಿ ಹೋರಾಡಿದ ಈ ಅಸ್ಪೃಶ್ಯರಿಗೋಸ್ಕರ ಬ್ರಿಟಿಷರು ಏನು ಮಾಡಿದ್ದಾರೆ? ಅದೊಂದು ಅವಮಾನಕರ ಕಥೆ. ಅವರು ಮಾಡಿದ ಮೊದಲ ಕೆಲಸ ಎಂದರೆ ಸೈನ್ಯದಲ್ಲಿ ಅಸ್ಪೃಶ್ಯರ ಉದ್ಯೋಗಾವಕಾಶಗಳನ್ನು ನಿಲ್ಲಿಸಿದ್ದು. ಇದಕ್ಕಿಂತ ಹೆಚ್ಚಿನ ನಿಷ್ಕರುಣ, ಕೃತಜ್ಞ ಮತ್ತು ಕ್ರೌರ್ಯದ ಕೃತ್ಯ ಚರಿತ್ರೆಯಲ್ಲಿ ದೊರೆಯಲಾರದು. ಅಸ್ಪೃಶ್ಯರು ತಮ್ಮ ಆಳ್ವಿಕೆಯನ್ನು ಸ್ಥಾಪಿಸಲು ಸಹಾಯ ಮಾಡಿದ್ದರು ಎನ್ನುವುದನ್ನು ಮತ್ತು 1857 ದಂಗೆಯಲ್ಲಿ ದೇಶಿ ಸೈನ್ಯಗಳೆಲ್ಲ ಒಟ್ಟಾಗಿ ಬಲ ಕೂಡಿಸಿಕೊಂಡು ತಮಗೆ ಆಪತ್ತು ಒದಗಿದಾಗ ತಮ್ಮನ್ನ ಕಾಪಾಡಿದ್ದರು ಎಂಬುದನ್ನ ಸೈನ್ಯದಿಂದ ಅಸ್ಪೃಶ್ಯರನ್ನ ಬಹಿಷ್ಕರಿಸುವುದಾಗ ಬ್ರಿಟಿಷರು ಗಮನಿಸಲಿಲ್ಲ. ಅಸ್ಪೃಶ್ಯರಿಗೆ ಇದರಿಂದಾಗುವ ಪರಿಣಾಮದ ಬಗ್ಗೆ ಯಾವ ಪರಿಗಣನೆಯೂ ಇಲ್ಲದೆ ಬ್ರಿಟಿಷರು ಲೇಖನಿಯಿಂದ ಒಂದು ಗೆರೆ ಎಳೆದು ಅಸ್ಪೃಶ್ಯರನ್ನ ತಮ್ಮ ಜೀವನದ ಮೂಲಾಧಾರವನ್ನೇ ಕಳೆದುಕೊಳ್ಳುವಂತೆ ಮಾಡಿದರು ಮತ್ತು ಅವರನ್ನು ಮೊದಲಿನಷ್ಟೇ ಆಳದ ಪದಚ್ಯುತಿಗೆ ಪಕ್ಕಾಗಿಸಿದರು. ಅಸ್ಪೃಶ್ಯರು ತಮ್ಮ ಸಾಮಾಜಿಕ ದೌರ್ಬಲ್ಯಗಳನ್ನ ಗೆಲ್ಲಲಾಗುವಂತೆ ಅವರಿಗೆ ಬ್ರಿಟಿಷರು ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೇನು? ಉತ್ತರ ಮತ್ತೆಯೂ ನಿಷೇಧಾತ್ಮಕವೇ. ಶಾಲೆಗಳು, ಬಾವಿಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಅಸ್ಪೃಶ್ಯರ ಪಾಲಿಗೆ ಮುಚ್ಚಿ ಹೋಗಿವೆ.
ಸಾರ್ವಜನಿಕ ನಿಧಿಯಿಂದ ನಡೆದುಕೊಂಡು ಬರುತ್ತಿರುವ ಎಲ್ಲ ಸಂಸ್ಥೆಗಳಿಗೂ ಅಸ್ಪೃಶ್ಯರಿಗೆ ನಾಗರಿಕರಾಗಿ ಪ್ರವೇಶ ದೊರಕುವಂತೆ ಮಾಡುವುದು ಬ್ರಿಟಿಷರ ಕರ್ತವ್ಯವಾಗಿತ್ತು. ಆದರೆ ಅಂಥದ್ದೇನನ್ನೂ ಬ್ರಿಟಿಷರು ಮಾಡಲಿಲ್ಲ. ಅಷ್ಟೇ ಅಲ್ಲ, ಅಸ್ಪೃಶ್ಯತೆಯನ್ನು ತಾವು ಉಂಟು ಮಾಡಿದ್ದಲ್ಲ ಎಂದು ಹೇಳುವುದರ ಮೂಲಕ ತಮ್ಮ ಜಡತೆಯನ್ನು ಸಮರ್ಥಿಸಿಕೊಂಡಿದ್ದಂತೂ ಅತ್ಯಂತ ಹೀನ ಕೃತ್ಯ. ಅಸ್ಪೃಶ್ಯತೆಯನ್ನು ಬ್ರಿಟಿಷರು ಉಂಟು ಮಾಡದೇ ಇರಬಹುದು, ಆದರೆ ಈಗಿನ ಸರ್ಕಾರ ಬ್ರಿಟಿಷರದು. ಆದ್ದರಿಂದ ಅಸ್ಪೃಶ್ಯತೆ ನಿವಾರಣೆ ನಿಶ್ಚಯವಾಗಿ ಅವರ ಹೊಣೆಯಾಗಬೇಕಾಗಿತ್ತು. ಸರ್ಕಾರವೊಂದರ ಕಾರ್ಯ ಮತ್ತು ಕರ್ತವ್ಯಗಳ ಅರಿವಿರುವ ಯಾವುದೇ ಸರ್ಕಾರ ಈ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಬ್ರಿಟಿಷ್ ಸರ್ಕಾರ ಮಾಡಿದ್ದೇನು? ಹಿಂದೂ ಸಮಾಜದ ಯಾವುದೇ ಸುಧಾರಣೆಯನ್ನು ಒಳಗೊಳ್ಳುವ ಯಾವುದೇ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳಲು ಅವರು ನಿರಾಕರಿಸಿದರು. ತಮ್ಮ ಇಡೀ ಬೇಸರ ತುಂಬಿದ ಹಾಗೂ ಮರೆತು ಹೋಗಿರುವ ಚರಿತ್ರೆಯಲ್ಲಿ ತಮ್ಮ ಶ್ರಮ ನೋವುಗಳನ್ನು ಕಂಡ, ತಮ್ಮ ಬಾಳು ಸಾವುಗಳನ್ನು ಕಂಡ ದೇಶಿ ಸರ್ಕಾರಗಳಿಗಿಂತ ಅಸ್ಪೃಶ್ಯರ ಪಾಲಿಗೆ ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಸರ್ಕಾರ ಯಾವ ಮುಖ್ಯ ವಿಷಯದಲ್ಲೂ ಭಿನ್ನವಲ್ಲ. ರಾಜಕೀಯ ನಿಲುವಿನಿಂದ ಬದಲಾವಣೆ ಎಂಬುದು ಹೆಸರಿಗೆ ಮಾತ್ರ. ಹಿಂದೂಗಳ ನಿರಂಕುಶ ಪ್ರಭುತ್ವ ಮೊದಲಿನಂತೆಯೇ ಮುಂದುವರಿಯಿತು. ಬ್ರಿಟಿಷ್ ಹೈಕಮಾಂಡ್ ಹಿಂದೂಗಳನ್ನು ತಡೆಯುವುದು ಇರಲಿ, ಅದು ಹಿಂದೂಗಳನ್ನು ಅತಿಯಾಗಿ ಲಾಲಿಸಿತು. ಸಾಮಾಜಿಕ ದೃಷ್ಟಿಕೋನದಿಂದ ಬ್ರಿಟಿಷರು ಇಲ್ಲಿನ ಏರ್ಪಾಡುಗಳನ್ನು ಅವು ಇದ್ದಂತೆಯೇ ಒಪ್ಪಿಕೊಂಡರು ಮತ್ತು ಮಾದರಿಗಾಗಿ ಹಳೆಯ ಕೋಟನ್ನು ಪಡೆದು ಅದೇ ರೀತಿಯ ಹರಕು ತೇಪಗಳನ್ನು ಒಳಗೊಂಡ ಕೋಟನ್ನು ಜಂಬದಿಂದ ಸಿದ್ಧಪಡಿಸಿದ ಚೀನಿ ದರ್ಜೆಯಂತೆ ವಿಶ್ವಾಸಪೂರ್ವಕವಾಗಿ ಉಳಿಸಿಕೊಂಡರು. ಫಲಿತಾಂಶ ಏನೆಂದರೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸ್ಥಾಪನೆಯಾಗಿ 200 ವರ್ಷಗಳಾಗಿ ಹೋಗಿದ್ದರೂ ಅಸ್ಪೃಶ್ಯರು ಅಸ್ಪೃಶ್ಯರಾಗಿಯೇ ಇದ್ದಾರೆ. ಅವರಿಗೆ ಆದ ಅನ್ಯಾಯಗಳನ್ನು ಸರಿಪಡಿಸಿಲ್ಲ. ಅಲ್ಲದೆ ಅವರ ಪ್ರಗತಿ ಪ್ರತಿ ಘಟ್ಟದಲ್ಲಿಯೂ ನಿರ್ಬಂಧಿಸಲ್ಪಟ್ಟಿದೆ. ನಿಜದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಏನಾದರೂ ಸಾಧನೆ ಮಾಡಿದ್ದಲ್ಲಿ ಅದು ಅಸ್ಪೃಶ್ಯರ ರೂಢ ಮೂಲ ಶತ್ರುವಾದ ಮತ್ತು ಪುರಾತನ ಕಾಲದಿಂದಲೂ ಅಸ್ಪೃಶ್ಯರ ನೋವಿಗೆ ಕಾರಣವಾದ ಎಲ್ಲ ಅನಿಷ್ಟಗಳಿಗೆ ಮೂಲವಾದ ಬ್ರಾಹ್ಮಣಿಕೆಗೆ ಶಕ್ತಿ ಕೂಡಿಸಿದ್ದು ಮತ್ತು ಅದನ್ನು ಪುನಶ್ಚೇತನಗೊಳಿಸಿತ್ತು. ಬ್ರಿಟಿಷರು ಅಧಿಕಾರ ತ್ಯಾಗ ಮಾಡುತ್ತಿದ್ದಾರೆಂದು ಪ್ರಕಟಿಸಲು ನೀವು ಇಲ್ಲಿಗೆ ಬಂದಿದ್ದೀರಿ. ಪ್ರಭುತ್ವ ಮತ್ತು ಅಧಿಕಾರಗಳ ಈ ಪರಂಪರೆಯನ್ನು ನೀವು ಯಾರ ವಶಕ್ಕೆ ಒಪ್ಪಿಸುತ್ತಿದ್ದೀರಿ ಎಂದು ಅಸ್ಪೃಶ್ಯನೊಬ್ಬ ಕೇಳಿದರೆ ತಪ್ಪಾಗುವುದಿಲ್ಲ. ಬ್ರಾಹ್ಮಣಿಕೆಯ ಅಗ್ರೇಸರರಿಗೆ ಅಂದರೆ ಅಸ್ಪೃಶ್ಯರ ಪಾಲಿಗೆ ಪೀಡಕರು ದಮನಕಾರರು ಆಗಿರುವವರಿಗೆ ಎಂದರ್ಥ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮುಕ್ತಾಯ ಮಾಡುವ ಇಂತಹ ಕ್ರಮ ಇತರ ಪಕ್ಷಗಳ ಸದಸ್ಯರ ಅಂತಃಸಾಕ್ಷಿಯಲ್ಲಿ ಯಾವುದೇ ಶಂಕೆಯನ್ನು ಎತ್ತಬೇಕಿಲ್ಲ. ಆದರೆ ಬ್ರಿಟಿಷ್ ಲೇಬರ್ ಪಕ್ಷದ ವಿಚಾರವೇನು? ಸವಲತ್ತುಗಳಿಲ್ಲದ ಮತ್ತು ತುಳಿತಕ್ಕೊಳಗಾದವರನ್ನು ತಾನು ಬೆಂಬಲಿಸುವುದಾಗಿ ಲೇಬರ್ ಪಕ್ಷವು ಹೇಳಿಕೊಳ್ಳುತ್ತದೆ. ತನ್ನ ಮಾತಿಗೆ ಅದು ಬದ್ಧವಾಗಿದ್ದರೆ ಭಾರತದ 6 ಕೋಟಿ ಅಸ್ಪೃಶ್ಯರನ್ನು ಅದು ಬೆಂಬಲಿಸುತ್ತದೆ ಮತ್ತು ಅವರ ಪರಿಸ್ಥಿತಿಯನ್ನು ರಕ್ಷಿಸಲು ಅಗತ್ಯವಾಗಿರುವ ಎಲ್ಲವನ್ನೂ ಅದು ಮಾಡುತ್ತದೆ ಹಾಗೂ ತಮ್ಮ ಮತ ಮತ್ತು ಜೀವನ ಧರ್ಮಗಳ ಪ್ರಕಾರ ಆಳ್ವಿಕೆ ನಡೆಸಲು ಅನರ್ಹರಾಗಿರುವವರ, ವಾಸ್ತವದಲ್ಲಿ ಅಸ್ಪೃಶ್ಯರ ಶತ್ರುಗಳಾಗಿರುವವರ ಕೈಗಳಿಗೆ ಅಧಿಕಾರ ಸಿಗಲು ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ತಾವು ಯಾವಾಗಲೂ ಅಸ್ಪೃಶ್ಯರ ಧರ್ಮದರ್ಶಿಗಳೆಂದು ಹೇಳಿಕೊಳ್ಳುತ್ತಿದ್ದ ಬ್ರಿಟಿಷರ ಪಾಲಿಗೆ ಅಸ್ಪೃಶ್ಯರನ್ನ ಕಡೆಗಣಿಸಿದ್ದಕ್ಕಾಗಿ ಇದೊಂದು ಅಲ್ಪ ಪ್ರಾಯಶ್ಚಿತ್ತ ಕ್ರಿಯೆ ಅಲ್ಲದೆ ಹೆಚ್ಚಿನದೇನೂ ಅಲ್ಲ. ಇಷ್ಟು ದೀರ್ಘವಾಗಿ ನಾನು ನಿವೇದಿಸಿಕೊಳ್ಳಲು ಪ್ರೇರೇಪಿಸಿದ್ದು ಎಂದರೆ ಅಸ್ಪೃಶ್ಯರು ಎತ್ತಿದ್ದ ಸಾಂವಿಧಾನಿಕ ರಕ್ಷಣೋಪಾಯಗಳನ್ನು ಕುರಿತ ಪ್ರಶ್ನೆಗೆ ನಿಯೋಗದ ಸ್ಪಷ್ಟ ಮೌನದಿಂದ ಉಂಟಾಗಿದ್ದ ಆತಂಕ. ಅಸ್ಪೃಶ್ಯರಿಗೆ ಮತ್ತು ಅಲ್ಪಸಂಖ್ಯಾತರರಿಗೆ ಘನತವೆತ್ತ ಮಹಾಪ್ರಭುಗಳ ಸರ್ಕಾರವು ನೀಡಿದ್ದ ವಾಗ್ದಾನಗಳನ್ನು ಕುರಿತ ನಿಯೋಗದ ಧೋರಣೆಯಿಂದ ಈ ಆತಂಕ ಇನ್ನೂ ಹೆಚ್ಚಾಗಿದೆ. ಈ ವಾಗ್ದಾನಗಳನ್ನು ಕುರಿತ ನಿಯೋಗದ ಧೋರಣೆ, ನಮಗೆ ಶಾಶ್ವತ ಶತ್ರುಗಳಿಲ್ಲ, ಶಾಶ್ವತ ಸ್ನೇಹಿತರಿಲ್ಲ, ನಮಗೆ ಶಾಶ್ವತವಾದದ್ದು ಎಂದರೆ ಪ್ರಯೋಜನ ಮಾತ್ರ ಎಂದು ಹೇಳಿದ ಲಾರ್ಡ್ ಫಾರ್ಮರ್ಸ್ಟನ್ ಅವರ ಮಾತು ನನ್ನ ನೆನಪಿಗೆ ಬರುತ್ತಿದೆ. ನಿಯೋಗವು ಫಾರ್ಮರ್ಸ್ಟನ್ ಅವರ ಸೂತ್ರವನ್ನು ತನ್ನ ಮಾರ್ಗದರ್ಶಿಯಾಗಿ ಅಳವಡಿಸಿಕೊಳ್ಳುತ್ತದೆ ಎಂಬ ಭಾವನೆ ಉಂಟಾದಲ್ಲಿ
ಅಸ್ಪೃಶ್ಯರಿಗೆ ಅದು ನೀಡಬಹುದಾದ ಭಯಂಕರ ದರ್ಶನ ಎಂಥದ್ದು ಎಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ನೀವು ಗ್ರೇಟ್ ಬ್ರಿಟನ್ನಿನ ಆರಕ್ಷಿತ ವರ್ಗಗಳಿಂದ ಬಂದವರು ಮತ್ತು ಭಾರತದ 6 ಕೋಟಿ ಅರಕ್ಷಿತ ಜನಗಳಿಗೆ ನಡೆಯಬಹುದಾದ ವಿಶ್ವಾಸದ್ರೋಹವನ್ನು ತಡೆಯಲು ನೀವು ನಿಮ್ಮ ಕೈಲಾದ್ದನ್ನೆಲ್ಲ ಮಾಡುವಿರಿ ಎಂಬುದರಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ. ನಾನು ಹೇಳಲು ನೀವು ಒಪ್ಪಿಗೆ ನೀಡಿದ್ದಲ್ಲಿ ಅಸ್ಪೃಶ್ಯರಿಗೆ ನಿಯೋಗದಲ್ಲಿ ನಿಮಗಿಂತಲೂ ಹೆಚ್ಚಿನ ಸ್ನೇಹಿತರು ಬೇರೆ ಯಾರೂ ಇಲ್ಲ ಎಂಬ ಭಾವನೆ ಇದೆ. ಇಂತು ನಿಮ್ಮ ನಂಬುಗೆಯ ಬಿ ಆರ್ ಅಂಬೇಡ್ಕರ್. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
7: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
6: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
7: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗ್ಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮಾಡೋದು ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ಕೆಲವು ವರ್ಷಗಳ ಹಿಂದೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಡುಗೆ ಮಾಡಲಿಕ್ಕೆ ಸೀಮಿತ ಅನ್ನುವಂತಹ ಒಂದು ಚೌಕಟ್ಟು ನಿರ್ಮಾಣವಾಗಿತ್ತು. ಆದರೆ ಇತ್ತೀಚೆಗೆ ಕಾಲ ಬದಲಾಗಿದೆ. ನಳಮಹಾರಾಜರು ಕೂಡ ಅಡುಗೆಯಲ್ಲಿ ಫೇಮಸ್ ಅಂತ ಒಂದು ಇತಿಹಾಸದ ಕತೆ ಹೇಳುತ್ತೆ. ಅದಾಗಿನಿಂದ ಗಂಡ್ಮಕ್ಕಳು ಕೂಡ ಅಲ್ಲೊಬ್ರು ಇಲ್ಲೊಬ್ರು ಅಡುಗೆಗಳನ್ನು ಮಾಡೋದು ಕೇಳಿ ನೋಡಿ ಖುಷಿ ಪಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿರ್ಬೋದು, ಹೋಟೆಲ್ಗಳಲ್ಲಿರ್ಬೋದು, ತಳ್ಳೋ ಗಾಡಿಗಳಲ್ಲಿರ್ಬೋದು, ಜೊತೆಗೆ ಸಣ್ಣ ಪುಟ್ಟ ಕ್ಯಾಂಟೀನ್ಗಳಿರ್ಬೋದು, ಹಾಗೆ ರೋಡ್ ಸೈಡ್ ವ್ಯಾನ್ ಕ್ಯಾಂಟೀನ್ಗಳಿರ್ಬೋದು, ಸೊ ಈ ರೀತಿಯ ರೋಡ್ ಸೈಡ್ಗಳಲ್ಲಿ, ತಳ್ಳೋ ಗಾಡಿಗಳಲ್ಲಿ ವಿಶೇಷವಾಗಿ ಸಿಂಪಲ್ಲಾಗಿ ಸರಳವಾಗಿ ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ, ಸ್ನ್ಯಾಕ್ಸ್ಗೆ ಈ ರೀತಿಯಲ್ಲಿ ಅಡುಗೆಗಳನ್ನು, ರೆಸಿಪಿಗಳನ್ನು ಮಾಡೋರು, ಸಣ್ಣ ಪುಟ್ಟ ಕ್ಯಾಂಟೀನ್ಗಳನ್ನು ನಡೆಸೋರನ್ನ ಕೂಡ ನಾವು ಇತ್ತೀಚೆಗೆ ಸಾಕಷ್ಟು ಕಾಣ್ತಾ ಇದ್ದೀವಿ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಎಲ್ಲ ಕ್ಯಾಂಟೀನ್ಗಳನ್ನು, ಹೋಟೆಲ್ಗಳನ್ನು ನಡೆಸ್ತಾ ಇರುವಂಥವರು ನಮ್ಮ ನಳಮಹಾರಾಜರು. ಗಂಡ್ಮಕ್ಕಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ರುಚಿಯಲ್ಲಿ, ಅಭಿರುಚಿಯಲ್ಲಿ, ಸಾಕಷ್ಟು ವಿವಿಧ ರೆಸಿಪಿಗಳನ್ನು ಮಾಡೋದ್ರಲ್ಲಿ ಈ ಶೆಫ್ಗಳಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಹಿಡಿದು ಸಣ್ಣ ಸಣ್ಣ ಕ್ಯಾಂಟೀನನ್ನು ನಡೆಸುವವರು ಕೂಡ ಗಂಡ್ಮಕ್ಕಳು ತುಂಬ ಅಚ್ಚುಕಟ್ಟಾಗಿ ಸಾಕಷ್ಟು ಬಗೆಗಳಲ್ಲಿ ರೆಸಿಪಿಗಳನ್ನು ಮಾಡಿ ಸಾಕಷ್ಟು ಜನರ ಮನಸ್ಸುಗಳನ್ನು ಗೆದ್ದಿದ್ದಾರೆ, ಹಾಗೆ ಹೊಟ್ಟೆಯನ್ನು ತುಂಬಿಸಿದ್ದಾರೆ, ಹಾಗೆ ನಾಲಿಗೆ ರುಚಿಯನ್ನು ಹೆಚ್ಚಿಸಿದ್ದಾರೆ ಕೂಡ. ಒಂದು ಸಲ ಅವರ ಒಂದು ಕೈ ರುಚಿ ನಮಗೆ ನಾಲಿಗೆಗೆ ರುಚಿ ಕೊಡ್ತು ಅಂದರೆ ಅದು ಎಷ್ಟೇ ದೂರ ಆಗಲಿ, ಆ ಹೋಟೆಲ್ ಇರ್ಬೋದು, ಆ ಕ್ಯಾಂಟೀನ್ ಇರ್ಬೋದು, ಆ ತಳ್ಳೋ ಗಾಡಿಯಲ್ಲಿ ಮಾಡುವಂತಹ ತಿಂಡಿಗಳನ್ನು ನಾವು ಹುಡ್ಕೊಂಡೋಗಿ ತಿಂತೀವಿ. ಅಂದರೆ ಅವರ ಕೈ ರುಚಿ ಅಷ್ಟೊಂದು ಫೇಮಸ್ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ, ರುಚಿ ಶುಚಿ ಇರುತ್ತೆ. ಜೊತೆಗೆ ಬಂದಂಥವರಿಗೆ ಹೊಟ್ಟೆ ತುಂಬ ನಾವು ರುಚಿಯಾದ ಅಡುಗೆಯನ್ನು ಮಾಡಿಕೊಡ್ಬೇಕು, ರುಚಿಯಾದ ತಿನಿಸನ್ನು ಕೊಡಬೇಕು ಅನ್ನುವಂತಹ ಆಸೆ ಇರುತ್ತೆ, ಹಾಗೆ ಕಾಯಕದಲ್ಲಿ ನಿಷ್ಠೆ ಇರುತ್ತೆ, ಮುಖ್ಯವಾಗಿ ಅವರಲ್ಲಿ ಪ್ರೀತಿ ಇರುತ್ತೆ. ಸೊ ಹೊಟ್ಟೆ ಹಸಿದು ಬಂದವ್ರಿಗೆ ಅವರು ಮಾಡಿಕೊಡುವಂತಹ ತಿಂಡಿ ತಿನಿಸುಗಳು ಕೂಡ ಅಷ್ಟೇ ಅಮೃತದಷ್ಟೇ ರುಚಿಯಾಗಿರುತ್ತೆ. ಒಂದ್ಸಲ ರುಚಿ ನೋಡಿದವರು ಮತ್ತೆ ಮತ್ತೆ ಆ ಹೋಟೆಲ್ಗಳಿಗೆ ಕ್ಯಾಂಟೀನ್ಗಳಿಗೆ ಹುಡ್ಕೊಂಡು ಹೋಗೋದು ಉಂಟು. ಏನೇ ಆಗಲಿ ಸ್ನೇಹಿತರೆ, ಹಸಿವಾದಾಗ ಏನೇ ಸಿಕ್ಕರೂ ಅದು ಅಮೃತದಷ್ಟೇ ರುಚಿಯಾಗಿರುತ್ತೆ, ನಿಜ ಅಲ್ವಾ? ಸೊ ಇದರೊಟ್ಟಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ತಾ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅನ್ನುವಂತಹ ನಿಟ್ಟಲ್ಲಿ ಆಹಾರ ಸೇವನೆ ಮಾಡಿದಾಗ ಮತ್ತಷ್ಟು ಮಾನಸಿಕವಾಗಿ ಕೂಡ ಚೆನ್ನಾಗಿರ್ತೀವಿ, ಹಾಗೆ ದೈಹಿಕವಾಗಿ ಕೂಡ ಚೆನ್ನಾಗಿರ್ತೀವಿ. ಏನಂತೀರಾ? ಖಂಡಿತ ಅಲ್ವಾ? ಈ ಮಾತಿನೊಂದಿಗೆ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ತಿಳಿಸಾರು ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋಣ. ಅದರೊಟ್ಟಿಗೆ ಈ ತಿಳಿಸಾರು ಪೌಡರನ್ನು ಬಳಸಿ ತಿಳಿ ಸಾಂಬಾರ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಸೂಪರ್ಬ್ ಆಗಿರುವಂತಹ ತಿಳಿಸಾರು ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ಲಾಗಿ ತಿಳಿಸಾರಿನ ಪೌಡರನ್ನು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಈ ರೀತಿಯ ಪೌಡರ್ಗಳು ಸ್ನೇಹಿತರೆ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ. ಈ ರೀತಿಯಲ್ಲಿ ಪೌಡರ್ಗಳನ್ನು ಮಾಡಿಟ್ಕೊಂಡ್ರೆ ಸ್ನೇಹಿತರೆ ಫಟಾಫಟ್ ಅಂತ ಅಡುಗೆಗಳು ಕೂಡ ಬೇಗನೆ ಆಗುತ್ತೆ, ಹಾಗೆ ರುಚಿ ಕೂಡ ಜಾಸ್ತಿ ಇರುತ್ತೆ. ತಿಳಿಸಾರಿನ ರುಚಿ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಎಸ್, ಹಾಗಾದರೆ ತಡ ಮಾಡೋದು ಬೇಡ. ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ತಿಳಿಸಾರಿನ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
5: ಮೊದಲಿಗೆ ತಿಳಿಸಾರಿನ ಪುಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 tbsp ಅಷ್ಟು ತೊಗರಿಬೇಳೆ, ಹಾಗೆಯೇ 1 tbsp ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದರ ಜೊತೆಗೆ ಜೀರಿಗೆ 3 tbsp ಅಷ್ಟು, ಒಂದು 25 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ ಒಂದು 5 tbsp ಅಷ್ಟು ಧನಿಯಾ ತಗೊಂಡಿದ್ದೀನಿ, 25 grams ಆಗುತ್ತಿದ್ದು. ಹಾಗೆಯೇ 1 tsp ಅಷ್ಟು ಅರಿಶಿನ ಬೇಕಾಗುತ್ತೆ. ಹಾಗೆಯೇ 1 1/2 tsp ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 1/2 tsp ಅಷ್ಟು ಕರಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ 1/2 tsp ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಮೊದಲಿಗೆ ಫ್ಲೇಮ್ನ ತುಂಬ ಕಮ್ಮಿ ಇಟ್ಕೊಂಡು ತೊಗರಿಬೇಳೆ, ಉದ್ದಿನಬೇಳೆ, ಮೆಂತ್ಯ, ಹಾಗೆಯೇ ಕರಿಮೆಣಸನ್ನು ಸೇರಿಸ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕು. ಫ್ಲೇಮ್ ಯಾವ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ಕಪ್ಪಾಗಬಾರ್ದು, ಯಾವುದೇ ಪದಾರ್ಥಗಳು ಕಪ್ಪಾಗಬಾರ್ದು. 1 ನಿಮಿಷ ಆದಮೇಲೆ ನಾನು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆಯೇ ಜೀರಿಗೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1/2 tsp ಅಷ್ಟು ಹಿಂಗು. ಜೀರಿಗೆ ಮತ್ತು ಧನಿಯಾ ಸಮ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ 1-5 ನಿಮಿಷ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಳ್ಳೆ ಪರಿಮಳ ಬರಬೇಕು ಅದರಿಂದ, ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು. ಇವಾಗ 1 25 ಕರಿಬೇವಿನೆಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಫ್ರೆಶ್ ಇರಲಿಲ್ಲ, ಸೊ ನಾನು ಒಣಗಿರೋ ಕರಿಬೇವಿನೆಲೆಗಳನ್ನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಮತ್ತೆ 1 ನಿಮಿಷ ನಾವು ರೋಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಯಾವುದಾದ್ರೂ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಇವಾಗ ಸೇಮ್ ಬಾಣಲೆಯಲ್ಲಿ ನಾನು ತಗೊಂಡಿರುವಂತಹ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ 1-4 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಆ ಮೆಣಸು ಫ್ರೈ ಆಗುವಾಗ ನಿಮಗೆ ಒಂದು ಪರಿಮಳ ಬರುತ್ತಲ್ಲ, ಅಲ್ಲಿ ತನಕ ಮಾಡಿಕೊಂಡು ಅದಾದಮೇಲೆ ಮಸಾಲೆ ಜೊತೆ ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನು ಜಾರಿಗೆ, ತಣ್ಣಗಾದಮೇಲೆ ಜಾರಿಗೆ ಹಾಕ್ಕೋಬೇಕು. ಇದೆಲ್ಲದನ್ನು ಜಾರಿಗೆ ಹಾಕ್ಕೊಂಡು ನಾನು ಮೊದಲೇ ಹೇಳಿದ ಥರ ಅರಿಶಿನ ಕೂಡ 1 tsp ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಪೌಡರ್ ಮಾಡ್ಕೋಬೇಕು. ತಿಳಿಸಾರಿನ ಪುಡಿ ಇವಾಗ ರೆಡಿಯಾಗಿದೆ. ಆ ಖಾರ ಬೇಕನ್ನೋರು ಸ್ವಲ್ಪ ಗುಂಟೂರು ಮೆಣಸನ್ನು ಹಾಕ್ಕೊಂಡು ಬ್ಯಾಡಗಿ ಚಿಲ್ಲಿಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿರುವಂಥ ತಿಳಿಸಾರಿನ ಪುಡಿ.
4: ಸ್ನೇಹಿತರೆ, ತಿಳಿಸಾರಿನ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ತೊಗರಿಬೇಳೆ, ಹೆಸರುಬೇಳೆ, ಜೀರಿಗೆ, ಧನಿಯಾ, ಮೆಣಸು, ಕಾಳುಮೆಣಸು, ಅರಿಶಿನ ಪುಡಿ, ಮೆಂತ್ಯ, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿಯನ್ನು ಬಳಸ್ಕೊಂಡು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಇದರ ಪೌಡರನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಮಿಕ್ಸಿ ಜಾರಿನಲ್ಲಿ ಪೌಡರ್ ಮಾಡಿಕೊಂಡ್ರೆ ಘಮಘಮಿಸುವಂತಹ ರಸಂ ಪೌಡರ್ ರೆಡಿ ಆಗುತ್ತೆ. ಈ ರೀತಿಯ ಪೌಡರ್ಗಳು 15-1 ತಿಂಗಳುಗಳ ಕಾಲ ಇರುತ್ತೆ. ಜೊತೆಗೆ ಬೇಗ ಅಡುಗೆ ಕೂಡ ಆಗುತ್ತೆ. ಒಂದರೆ ಟೊಮೆಟೊ ಬೇಯಿಸ್ಕೊಂಡು ಅದನ್ನು ಸ್ನ್ಯಾಶ್ ಮಾಡಿಕೊಂಡು ಈ ಪೌಡರ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆಯ ತಿಳಿಸಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನೋದೊಂದಿಗೆ ಈ ತಿಳಿಸಾರು, ಒಂದು ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಪಳ ಇದ್ದರೆ ವಾವ್, ಖುಷಿಯಾಗತ್ತೆ ಊಟ ಮಾಡೋಕ್ಕೆ ಅಲ್ವಾ? ಸೊ ಹಾಗಾದರೆ ಈ ತಿಳಿಸಾರು ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಹಾಗೆ ಈ ಪೌಡರನ್ನು ಬಳಸ್ಕೊಂಡು ತಿಳಿಸಾರನ್ನ ಕೂಡ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ಅವರಿಂದ ಆ ರೆಸಿಪಿ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಖಂಡಿತವಾಗ್ಲೂ ರೋಷನ್ ಸರ್ ಅವರು ಹೇಳ್ದಾಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಜೊತೆಗೆ ಖುಷಿ ಕೂಡ ಇರುತ್ತೆ, ಹಾಗೆ ಹೆಚ್ಚು ದಿನ ಈಡಾಗತ್ತೆ ಕೂಡ. ಅಂಗಡಿಯಿಂದ ಒಂದು ಪ್ಯಾಕೆಟ್ ತಂದಿದ್ದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿಬಿಡುತ್ತೆ. ಸೊ ಈ ರೀತಿಯಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ 15 ದಿನ 1 ತಿಂಗಳು ಇದನ್ನು ಇಟ್ಕೊಳ್ಬೋದು. ಸೊ ಹಾಗಾದರೆ ಸ್ನೇಹಿತರೆ, ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ತಿಳಿಸಾರ್ ಪೌಡರ್ ಜೊತೆಗೆ ಈ ತಿಳಿಸಾರ್ ಪೌಡರನ್ನು ಬಳಸ್ಕೊಂಡು ಮಾಡಿದಂತಹ ತಿಳಿ ಸಾಂಬಾರ್ನ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೀವು ಕೂಡ ಈ ತಿಳಿ ಸಾಂಬಾರ್ ಪೌಡರನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ರೋಷನ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತೀರಾ, ಪೌಡರ್ಗಳನ್ನು ಮಾಡ್ತಾ ಇದ್ದೀರಾ, ಉಪ್ಪಿನಕಾಯಿ, ಸಂಡಿಗೆ, ಮಜ್ಜಿಗೆ ಮೆಣಸು, ಐಸ್ ಕ್ರೀಮ್, ಸ್ವೀಟ್ಸ್, ತರತರಹದ ಈ ರೀತಿಯ ಅಡುಗೆಗಳನ್ನು ಮಾಡ್ತಾ ಇದ್ರೆ ಮತ್ಯಾಕ್ ತಡ 9686927968609 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ಅಡುಗೆಗಳನ್ನು, ಸ್ಪೆಷಲ್ ರೆಸಿಪಿಗಳನ್ನು ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಚಕಬಕ ಚಕಬಕ ಚಕಬಕ ಆ ಚಕಬಕ ಚಕಬಕ ಚಕಬಕ ಚಕಬಕ ಚಕಬಕ ಚಕಬಕ ಆ ಸಿಕ್ಕಿ ಬಿಟ್ಟು ಕಾಣಬೇಕು. ಚಕಬಕ ಚಕಬಕ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
4: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
5: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
7: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
0: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
8: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
0: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
8: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
7: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪ್ರಕೃತಿಯಿಂದ ನಮಗೆ ಉಚಿತವಾಗಿ ಗಾಳಿ, ನೀರು, ಬೆಳಕು, ಈ ಎಲ್ಲ ಸವಲತ್ತುಗಳು ಸಿಗುತ್ತವೆ. ಪ್ರಕೃತಿ ಮತ್ತು ಸಮಾಜದಿಂದ ನಾವು ಸಮಾಜಕ್ಕೆ ನಮ್ಮ ಕೈಲಾದ ಸೇವೆಯನ್ನ ಮಾಡಬೇಕಾಗಿದೆ. ಒಬ್ಬರ ಕೈಲಾಗದ ಕೆಲಸವನ್ನ ಸಂಘಗಳ ಮೂಲಕ ಮಾಡಬಹುದು ಎಂದು ಪ್ರತಿಭಾ ಡಾಕಪ್ಪ ಗೌಡ ತಿಳಿಸಿದರು. ನಿನ್ನೆ ಶ್ರೀ ಅಂಬಾ ಮಹಿಳಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಘದ ಗುರಿಗಳು ಆರೋಗ್ಯ, ಶಿಕ್ಷಣ, ಆಧ್ಯಾತ್ಮಿಕ, ಕ್ರೀಡೆ, ಕರಕುಶಲ ತರಬೇತಿಗಳು ಹಾಗೂ ಮಾರಕ ರೋಗಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಶಿಬಿರಗಳನ್ನು ಏರ್ಪಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಮಾಜಿ ಶಾಸಕರಾದ ಕೆಬಿ ಪ್ರಸನ್ನ ಕುಮಾರ್ ಅವರು ನೂತನ ಸಂಘದ ಉದ್ಘಾಟನೆ ನೆರವೇರಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಂಪತ್ ಕುಮಾರ್, ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್, ಗೌರವಾಧ್ಯಕ್ಷರಾದ ಕುಪೇಂದ್ರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಇಂದುಮತಿ ಹೆಗಡೆ, ರೇವತಿ, ಲೀಲಾವತಿ, ಸತ್ಯನಾರಾಯಣ್, ಸವಿತಾ, ಕಲಾವತಿ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ನೇತೃತ್ವದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಏರ್ಪಡಿಸುವ ಮನೆ ಮನ ಸಾಹಿತ್ಯ ಹುಣ್ಣಿಮೆಗೆ 250ನೇ ತಿಂಗಳ ಸಂಭ್ರಮ ಗರಿಗೆದರಿದ್ದು May 31 ಸೋಮವಾರ ಸಂಜೆ 6 ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಸನ್ ಸ್ಪೆಷಾಲಿಟಿ ಆಸ್ಪತ್ರೆ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 2004 ಪ್ರಾರಂಭವಾದ ಈ ಕಾರ್ಯಕ್ರಮ ನಿರಂತರ ಚಟುವಟಿಕೆಗಳ ಮೂಲಕ ಜಿಲ್ಲೆಯ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿ

ನಡೆಯುತ್ತಿದೆ. ನಗರದ ವಿವಿಧ ಬಡಾವಣೆಗಳಲ್ಲದೆ ಜಿಲ್ಲೆಯ ಇತರ ತಾಲೂಕುಗಳಲ್ಲಿಯೂ ಕಾರ್ಯಕ್ರಮ ಸಂಘಟಿತವಾಗುತ್ತಿದೆ. ನೂರಾರು ಪ್ರತಿಭೆಗಳು ಈ ವೇದಿಕೆಯಲ್ಲಿ ಬೆಳೆದಿದ್ದು ಜಾತಿ ಪಂಗಡ ಧರ್ಮಗಳ ಎಲೆಯನ್ನು ಮೀರಿ ಜನಮಾನಸದಲ್ಲಿ ಮನಸ್ಸು ಕಟ್ಟುವ ಕೆಲಸ ಮಾಡುತ್ತಿದೆ ಎಂದರು. 250ನೇ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ನಿವೃತ್ತ ಪೊಲೀಸ್ ಕಮಿಷನರ್ ಡಾಕ್ಟರ್ ಡಿಸಿ ರಾಜಪ್ಪ ಉದ್ಘಾಟಿಸಲಿದ್ದು, ಖ್ಯಾತ ಉದ್ಯಮಿಗಳಾದ ಹೊಸತೋಟ ಸೂರ್ಯನಾರಾಯಣ್ ಮತ್ತು ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಹಾಗೂ ಬೆನ್ನು ಹುರಿ ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸತೋಟ ಇವರು ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ಕವಿಗಳಾದ ಅಸದುಲ್ಲಾ ಬೇಗಂ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಹೆಚ್ ಆರ್ ಶಂಕರ್ ನಾರಾಯಣ್ ಶಾಸ್ತ್ರಿ ಭಾಗವಹಿಸಲಿದ್ದು, ಹಿಂದಿನ ಹುಣ್ಣಿಮೆ ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದ ಕವಿಗಳಾದ ಪಿಕೆ ಸತೀಶ್ ಭಾಗವಹಿಸಲಿದ್ದಾರೆ. ಗಾಯಕರಾದ ಪ್ರತಿಭಾ ನಾಗರಾಜ್, ಲಲಿತಮ್ಮ, ವಿಠಲ್ ದಾಸ್ ಮತ್ತು ತಂಡದವರಿಂದ ಹಾಡುಗಳು ಇರಲಿದೆ. ದೂರದರ್ಶನ ಹಾಸ್ಯ ಕಲಾವಿದರಾದ ಕವಿತಾ ಸುಧೀಂದ್ರ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂದಿನ ವಿವರ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ 2026ರ ಮೇ ಮತ್ತು ಜೂನ್ ಮಾಹೆಯ ಆಹಾರ ಧಾನ್ಯಗಳನ್ನು ಮೇ 2026ರ ಮಾಹೆಯಲ್ಲಿ ವಿತರಣೆ ಮಾಡಲು ಸರ್ಕಾರ ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 35 ಕೆಜಿಯಂತೆ 2 ತಿಂಗಳ ಅಕ್ಕಿ 70 ಕೆಜಿ ಹಾಗೂ ಆದ್ಯತಾ ಕೇಂದ್ರ ಹಾಗೂ ರಾಜ್ಯ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ಕೇಂದ್ರದಿಂದ ತಲಾ 5 ಕೆಜಿಯಂತೆ 2 ತಿಂಗಳ ಅಕ್ಕಿ 10 ಕೆಜಿಯಂತೆ ಮೇ 31ರೊಳಗೆ ಮಾತ್ರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು 5 ಕೆಜಿಯಂತೆ 2 ತಿಂಗಳ ಅಕ್ಕಿ 10 ಕೆಜಿಯಂತೆ ಮೇ 31ರೊಳಗೆ ಮಾತ್ರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನ ಪಡೆಯುವಾಗ ಮೇ ಮತ್ತು ಜೂನ್ ಮಾಹೆಯ ಹಂಚಿಕೆಗೆ ಪ್ರತ್ಯೇಕವಾಗಿ 2 ಬಾರಿ ಕಡ್ಡಾಯವಾಗಿ ಬಯೋ ನೀಡಿ ಪ್ರತಿದಿನ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸುವುದರಿಂದ ಮೇ 31ರ ಒಳಗಾಗಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದರೆ ಕೇಂದ್ರ ಸಹಾಯವಾಣಿ 1967 ಈ ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸುವುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕರಿಸುವ ಸಲುವಾಗಿ 2026 ಸಾಲಿನಲ್ಲಿ ನಡೆದ SSLC, CBSE ಮತ್ತು ICSI ದ್ವಿತೀಯ PUC ಪರೀಕ್ಷೆಯಲ್ಲಿ 90%+ ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪುರಸ್ಕರಿಸಲು ಸಂಘದ ಸದಸ್ಯರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು 15 ಒಳಗೆ ಜಾಲತಾಣ ಬಳಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449050986 ಈ ನಂಬರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇಲ್ಲಿ ಉಚಿತ ತರಬೇತಿಯನ್ನ ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಅಭ್ಯರ್ಥಿಯು 18-49 ವಯೋಮಿತಿಯೊಳಗಿರಬೇಕು ಮತ್ತು 8 ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನ ಪಡೆದ ನಂತರ ಸ್ವ ಉದ್ಯೋಗವನ್ನ ಪ್ರಾರಂಭ ಮಾಡುವಂತಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. 30 ವಸ್ತ್ರಚಿತ್ರ, ಕಲಾ ಉದ್ಯಮಿ, ಎಂಬ್ರಾಯ್ಡರ್ ತರಬೇತಿ ಮತ್ತು 1 ಆರಂಭವಾಗಲಿದ್ದು 12 ಹೈನುಗಾರಿಕಾ ತರಬೇತಿ, 4-30 ಎಲೆಕ್ಟ್ರಿಕಲ್ ಮೋಟಾರ್ ರಿವೆಂಡಿಂಗ್ ಮತ್ತು ರಿಪೇರಿ ಸರ್ವಿಸ್ ತರಬೇತಿಯನ್ನ ಹಾಗೂ 14 ಆರಂಭವಾಗುವ 12 ಕುರಿ ಸಾಕಾಣಿಕೆ ತರಬೇತಿಯು 18 ಪ್ರಾರಂಭವಾಗಲಿದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಅರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು 577216 ಇಲ್ಲಿ ಖುದ್ದಾಗಿ ಅರ್ಜಿಯನ್ನ ಸಲ್ಲಿಸುವುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸಮಾಜದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಮತ್ತು ನೆರವು ದೊರಕಬೇಕೆಂಬ ಉದ್ದೇಶದಿಂದ ವಯೋವೃದ್ಧರು, ವಿಕಲಚೇತನರು, ಅಶಕ್ತರಿಗಾಗಿ ಹಲವಾರು ಯೋಜನೆಗಳು ರೂಪಿತಗೊಂಡಿದೆ. ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಕರೆ ನೀಡಿದರು. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ 2024-25 ಸಾಲಿನ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ ಆಯ್ಕೆಯಾದ ತಾಲೂಕಿನ 6 ಮಂದಿಗೆ ವಿಶೇಷ ಚೇತನ ಫಲಾನುಭವಿಗಳಿಗೆ ಸಹಾಯಕ ಸಾಧನಗಳನ್ನು ವಿತರಿಸಿ ಮಾತನಾಡಿದ ಅವರು, ತಾಲೂಕಿನ ಕುಂಚಗೊಂಡನಹಳ್ಳಿ ಗ್ರಾಮದ ನಿವಾಸಿಗಳಾದ ದರ್ಶನ್, ಶ್ರವಣ್ ಮತ್ತು ಮಲ್ಲಾಪುರ ನಿವಾಸಿ ಲಕ್ಷ್ಮಿ ಮತ್ತು ಶಿವಮೊಗ್ಗ ನಿವಾಸಿ ಮುನಿಯಪ್ಪ, ಒಟ್ಟು 4 ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ 2 ಶ್ರವಣ ಯಂತ್ರಗಳನ್ನ ವಿತರಿಸಿದರು. ಜಿಲ್ಲಾ ಅಂಗವಿಕಲ ಕಲ್ಯಾಣಕಾರಿ ಸುವರ್ಣ ನಾಯಕ್, ಕಂಚಗೊಂಡನಹಳ್ಳಿ ಗ್ರಾಮದ ನಿವಾಸಿ ಮಂಜುನಾಥ್ ಹಾಗೂ ರೂಪೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಒತ್ತಡದ ಜೀವನ ಶೈಲಿಯಿಂದ ಬಹುತೇಕ ಜನರು ಬಳಲುತ್ತಿದ್ದು, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಗಮನಹರಿಸಬೇಕು ಎಂದು ಸುಬ್ಬಯ್ಯ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲು ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಮನೆಯಲ್ಲಿಯೇ ಅನೇಕ ಸೌಲಭ್ಯಗಳು ಪಡೆಯಬಹುದಾಗಿದೆ. ಮೊಬೈಲ್ ಮುಖಾಂತರ AI ಬಳಸಿ ರಕ್ತದ ಒತ್ತಡ ಪರೀಕ್ಷೆ ಮಾಡಬಹುದು. ವೈದ್ಯರನ್ನ ಸಂಪರ್ಕಿಸಿ ಅಗತ್ಯ ಮಾರ್ಗದರ್ಶನ ಪಡೆಯಬಹುದಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅನೇಕ ಮೊಬೈಲ್ ಅಪ್ಲಿಕೇಶನ್ಗಳನ್ನ ಬಳಸಬಹುದಾಗಿದೆ ಎಂದರು. ಡಾಕ್ಟರ್ ಗುಡ್ದಪ್ಪ ಕಾಸಬಿ ಇವರು ಮಾತನಾಡಿ, ವಿದೇಶಗಳಲ್ಲಿ ಜನರು ಮುಂಜಾಗ್ರತಾ ಕ್ರಮವಾಗಿ ರಕ್ತದೊತ್ತಡ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾರೆ. ಆದರೆ ಭಾರತದಲ್ಲಿ 17% ಜನರು ಮಾತ್ರ ರಕ್ತದೊತ್ತಡ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾರೆ ಎಂದರು. ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷರಾದ ಡಿ ಕಿಶೋರ್ ಕುಮಾರ್ ಮಾತನಾಡಿ, ಎಲ್ಲ ವಯಸ್ಸಿನವರು ಒತ್ತಡದ ಜೀವನ ಶೈಲಿಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸಕಾಲಕ್ಕೆ ವೈದ್ಯರ ಮಾರ್ಗದರ್ಶನ ಪಡೆಯುವುದು ಅತ್ಯಂತ ಮುಖ್ಯ. ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಎಲ್ಲರೂ ಆದ್ಯತೆ ನೀಡಬೇಕು ಎಂದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್ ಮಾತನಾಡಿ, ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಮೊಬೈಲ್ ಬಳಸುತ್ತಾರೆ. AI ಬಳಸುವ ಮೂಲಕ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು, ಆರೋಗ್ಯದ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದರು. ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್, ನಿಯೋಜಿತ ಸೇನಾನಿ ಮಹೇಶ್, ಡಿ ಶೇಷಗಿರಿ, ಶ್ರೀಕಾಂತ್, ಆದಿಮೂರ್ತಿ, ಶ್ರೀನಿವಾಸ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
5: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
11: ಜಾಣ ಸುದ್ದಿಯ ಕೇಳು.

0: ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಜಗಮಗಿಸುವ ರಾತ್ರಿಯಲ್ಲಿ ನಲುಗಿದ ಗಿಡಗಳು, ಮೈಕ್ರೋವೇವ್ ಓವನ್ ಮತ್ತು ಮೈಕ್ರೋಬ್ಗಳು, ಹಾಗೂ ವಾರದ ವಿಜ್ಞಾನಿ ಎರ್ವಿನ್ ಚಾರ್ಗಾಫ್. ಜಗಮಗಿಸುವ ರಾತ್ರಿಯಲ್ಲಿ ನಲುಗುವ ಗಿಡಗಳು. ಒಂದಾನೊಂದು ಕಾಲದಲ್ಲಿ ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ಕರೆಯುತ್ತಿದ್ದಂತೆ. ಅಲ್ಲಿ ಬಹಳಷ್ಟು ಉದ್ಯಾನಗಳು ಇದ್ದುದಕ್ಕೆ ಈ ಹೆಸರು ಅಂತ ಹೇಳ್ತಾರೆ. ಕೆರೆಗಳು ಇದ್ವಂತೆ, ರಸ್ತೆ ಉದ್ದಕ್ಕೂ ಮರಗಳು ನೆರಳು ಕೊಡ್ತಾ ಇದ್ವಂತೆ. ಈಗಲೂ ರಸ್ತೆ ಬದಿಯಲ್ಲಿ ಮರಗಳನ್ನ ನಾವು ಕಾಣ್ತೀವಿ, ಆದರೆ ಹೋಟೆಲು ಮಾಲುಗಳ ಮುಂದೆ ಇರುವ ಈ ಮರಗಳು ಈಗ ನೆರಳು ಕೊಡುತ್ತವೋ ಇಲ್ಲವೋ. ರಾತ್ರಿ ಜಗಮಗಿಸುವ ದೀಪಗಳಿಗೆ ಮಾತ್ರ ಕಂಬಗಳಂತೆ ಆಧಾರವಾಗಿರುವುದನ್ನ ನಾವು ನೋಡ್ತೀವಿ. ಇಡೀ ಮರದ ಮೇಲೆ ಎಲ್ಇಡಿ ಹಾರಗಳನ್ನ ಹೊದಿಸಿರೋದನ್ನ ಕಾಣಬಹುದು. ಇನ್ನು ಗಿರಾಕಿಗಳನ್ನು ಆಕರ್ಷಿಸುವುದಕ್ಕೆ ಅಂತ ಮರಗಳ ಕೆಳಗೆ ಮತ್ತೆ ಮೇಲಿಂದ ವಿವಿಧ ಬಣ್ಣದ ಬೆಳಕನ್ನ ಹರಡೋದು ಉಂಟು. ಇದರ ಜೊತೆಗೆ ಪ್ರಖರವಾದ ಬೀದಿ ದೀಪಗಳು ಕೂಡ ಇರುತ್ತವೆ. ಇನ್ನು ಹೈಮಾಸ್ಟ್ ದೀಪಗಳ ಕಥೆ ಬೇರೆ. ಇವೆಲ್ಲದರ ಪರಿಣಾಮ ಈ ಗಿಡಗಳ ಮೇಲೆ ಏನಿರಬಹುದು ಅನ್ನೋದು ಒಂದು ಕುತೂಹಲ. ನಮಗೆಲ್ಲ ಸಹಜ ಅನ್ನಿಸುವ ಈ ರಾತ್ರಿಯ ಜಗಮಗ ಗಿಡಮರಗಳಿಗೂ ಹಾಗೆ ಇರಬಹುದಾ? ಅಥವಾ ಅವು ಗಿಡಮರಗಳಿಗೆ ಹಿಂಸೆ ಕೊಡ್ತಾ ಇರಬಹುದಾ? ಹಿಂಸೆ ಅಲ್ಲದಿದ್ರೂ ಕೂಡ ಅವುಗಳ ಬದುಕನ್ನ ಅಸಹಜ ಅನ್ನಿಸ್ತಾ ಇರಬಹುದಾ? ಇರಬಹುದು ಅನ್ನತೆ ಮೊನ್ನೆ ಫ್ರಾಂಟಿಯರ್ಸ್ ಇನ್ ಪ್ಲಾಂಟ್ ಸೈನ್ಸ್ ಪತ್ರಿಕೆಯಲ್ಲಿ ವರದಿಯಾಗಿರುವಂತಹ ಒಂದು ಶೋಧ. ಚೀನಾದ ಬೈಜಿಂಗ್ನಲ್ಲಿರುವಂತಹ ಸ್ಟೇಟ್ ಕೀ ಲ್ಯಾಬೊರೇಟರಿ ಆಫ್ ಅರ್ಬನ್ ಅಂಡ್ ರೀಜನಲ್ ಎಕಾಲಜಿ ಸಂಸ್ಥೆಯ ವಿಜ್ಞಾನಿ ಡಾನ್ ಹೂ ಮತ್ತು ಸಂಗಡಿಗರು ರಾತ್ರಿ ಬೆಳಗುವ ದೀಪಗಳಿಂದಾಗಿ ಎರಡು ಗಿಡಗಳ ಎಲೆಗಳು ಸಾಧಾರಣಕ್ಕಿಂತಲೂ ದಪ್ಪಗಾಗುತ್ತವೆ ಅಂತ ಗುರುತಿಸಿದ್ದಾರೆ. ಇದರಲ್ಲಿ ಒಂದು ಗುಲಾಬಿ. ರಾತ್ರಿ ದೀಪಗಳು ಜೀವಿಗಳನ್ನ ಬಾಧಿಸಬಹುದು ಅನ್ನೋದು ಹೊಸ ವಿಷಯ ಏನಲ್ಲ ಬಿಡಿ. ನಗರಗಳು ಬೆಳೆದ ಹಾಗೆಲ್ಲ ರಾತ್ರಿ ಹೊತ್ತು ಕೂಡ ಹಗಲಿನಂತೆಯೇ ಪ್ರಕಾಶಮಾನವಾಗಿರುವಂತಹ ಸ್ಥಳಗಳು ಹೆಚ್ಚಾಗ್ತಾ ಇವೆ. ಪ್ರಪಂಚದಲ್ಲಿ ಐದನೆಯ ಒಂದು ಭಾಗದಷ್ಟು ನೆಲ ರಾತ್ರಿ ಹೊತ್ತು ಕತ್ತಲನ್ನ ಕಾಣೋದೇ ಇಲ್ಲವಂತೆ. ಈ ಪ್ರಮಾಣ ಇನ್ನಷ್ಟು ಹೆಚ್ಚುತ್ತಲೇ ಇದೆ ಎನ್ನುತ್ತದೆ ಒಂದು ವರದಿ. ಬೆಳಕಿನ ಮಾಲಿನ್ಯ ಎಂದು ಈ ವಿದ್ಯಮಾನವನ್ನ ಕರೀತಾರೆ. ಇದರಿಂದಾಗಿ ರಾತ್ರಿಯ ಹೊತ್ತಿನ ಸಹಜ ನಡವಳಿಕೆಗಳು ಬದಲಾಗುತ್ತಿರಬಹುದು ಅನ್ನುವ ಅನುಮಾನ ಇದೆ. ಸಹಜವಾಗಿಯೇ ಬೆಳಗ್ಗಿನ ಹೊತ್ತು ಚುರುಕಾಗಿದ್ದು ರಾತ್ರಿ ವಿಶ್ರಮಿಸುವಂತಹ ಪ್ರಾಣಿಗಳಿಗೆ ಬೆಳಗುವ ರಾತ್ರಿಗಳು ಸುಖದಾಯಕವಲ್ಲ. ಹಾಗೆ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಇದ್ದು ಬೆಳಗ್ಗೆ ನಿದ್ರಿಸುವ ಪ್ರಾಣಿಗಳ ನಡವಳಿಕೆಯನ್ನು ಇವು ಬಾಧಿಸಬಹುದು. ಇನ್ನು ರಾತ್ರಿ ಹೊತ್ತು ಕಾಣದ ಆಕಾಶ, ರಾತ್ರಿ ಚಂದ್ರನನ್ನು ಗಮನಿಸಿ ಹಾರಾಡುವ ಪತಂಗಗಳು ದಿಕ್ಕು ತಪ್ಪುವುದು, ಬೆಳಕಿನ ಪ್ರಕಾಶಕ್ಕೆ ದೀಪಕ್ಕೆ ಬಂದು ಬಡಿದು ಸಾಯುವ ದುಂಬಿ ಚಿಟ್ಟೆಗಳು ಇತ್ಯಾದಿ, ಹಾಗೂ ಮರಗಿಡಗಳಿಗೆ ಅಗತ್ಯವಾದ ಪರಾಗಸ್ಪರ್ಶ ಆಗದೆ ಹೋಗುವುದು, ಇವೆಲ್ಲ ಪರಿಣಾಮಗಳ ಬಗ್ಗೆ ಈಗಾಗಲೇ ನಮಗೆ ಸಾಕಷ್ಟು ಗೊತ್ತಿದೆ. ಈ ಹಿಂದೆ ನಡೆದ ಕೆಲವು ಅಧ್ಯಯನಗಳು ಶೀತ ಪ್ರದೇಶದ ಕೆಲವು ಸಸ್ಯಗಳು ವಸಂತ ಋತುವಿನಲ್ಲಿ ಸಾಮಾನ್ಯಕ್ಕಿಂತ ಸ್ವಲ್ಪ ಬೇಗನೆ ಎಲೆಗಳನ್ನು ಬೆಳೆಸಿಕೊಳ್ತವೆ, ಮೊಗ್ಗುಗಳನ್ನು ಚಿಗುರಿಸಿಕೊಳ್ತವೆ ಅಂತ ತಿಳಿಸಿದ್ವು. ಹಾಗೆ ಇನ್ನು ಕೆಲವು ಮರಗಳು ಚಳಿಗಾಲ ಬರೋದಕ್ಕೆ ಮುಂಚೆನೆ ಎಲೆಗಳನ್ನು ಉದುರಿಸಿಕೊಳ್ತವೆ ಎನ್ನುವುದು ಕೂಡ ಅರ್ಥ ಆಗಿತ್ತು. ಇವು ರಾತ್ರಿಯ ಬೆಳಕಿನಿಂದಾದ ಪ್ರಭಾವ ಇರಬಹುದು ಅಂತ ವಿಜ್ಞಾನಿಗಳು ತರ್ಕಿಸಿದ್ರು. ಈ ರೀತಿ ಕೃತಕ ದೀಪಗಳು ಗಿಡಮರಗಳಲ್ಲಿ ಸಹಜವಾಗಿ ನಡೆಯುವಂತಹ ಜೈವಿಕ ಕ್ರಿಯೆಗಳನ್ನ ಏರುಪೇರು ಮಾಡುತ್ತಾ ಇರಬಹುದಾ? ಇದು ಪ್ರಶ್ನೆ. ಡಾನ್ ಹೋ ತಂಡಕ್ಕೆ ಈ ಪ್ರಶ್ನೆ ಬಹಳ ಮುಖ್ಯ ಅಂತ ಅನಿಸಿದೆ. ಯಾಕಂದ್ರೆ ಪುಟ್ಟ ಕಳೆಯೋ ಬೃಹತ್ ಮರವೋ ಒಟ್ಟಾರೆ ಸಸ್ಯಗಳ ಬದುಕಿಗೂ ಬೆಳಕಿಗೂ ನೇರ ಸಂಬಂಧ ಇದೆ. ಬೆಳಕು ಹಾಗೂ ನೀರು ಸಸ್ಯಗಳ ಬೆಳವಣಿಗೆಗೆ ಬೇಕಾದಂತಹ ಎರಡು ಮೂಲ ಅವಶ್ಯಕತೆಗಳು. ಇವು ಹೆಚ್ಚಾದರೂ ಕಡಿಮೆ ಆದರೂ ಕೂಡ ಗಿಡಮರಗಳ ಬೆಳವಣಿಗೆಯನ್ನ ಬಾಧಿಸಬೇಕು ಅನ್ನುವುದು ಇವರ ತರ್ಕ. ಮುಂದೆ ಹವಾಮಾನ ಬದಲಾವಣೆಯಾದಾಗ ಸಹಜವಾಗಿ ಈಗ ಇರುವಂತಹ ಬೆಳಕು ಹಾಗೂ ರಾತ್ರಿಯ ಪ್ರಮಾಣಗಳು ಕೂಡ ಹೆಚ್ಚು ಕಡಿಮೆ ಆಗಬಹುದು. ಆದ್ದರಿಂದ ಈ ರೀತಿಯ ಪರಿಣಾಮಗಳನ್ನು ಅಧ್ಯಯನ ಮಾಡೋದು ಬಹಳ ಮುಖ್ಯ ಅಂತನ್ನೋದು ಡಾನ್ ಹೂ ಅವರ ಒಂದು ತರ್ಕ. ತರ್ಕ ಏನೋ ಸರಿ, ಆದರೆ ಇದನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಮೊದಲನೇದಾಗಿ ಬೆಳಕಿನಿಂದ ನಡೆಯುವಂತಹ ದ್ಯುತಿ ಸಂಶ್ಲೇಷಣೆ ಅಥವಾ ನಾವು ಹೇಳ್ತೀವಲ್ಲ ಫೋಟೋಸಿಂಥೆಸಿಸ್ ಅನ್ನೋದು, ಆ ಕ್ರಿಯೆ ಕಣ್ಣಿಗೆ ಕಾಣುವಂಥದ್ದಲ್ಲ. ಅದರ ಫಲವನ್ನಷ್ಟೇ ನಾವು ತಿಂತೇವೆ. ಗಿಡ ಮರಗಳಿಂದ ನಾವು ಪಡೆಯುವ ತರಕಾರಿ ಹಣ್ಣು ಹಂಪಲುಗಳು ಈ ಕ್ರಿಯೆಯ ಫಲ. ಉದಾಹರಣೆಗೆ ಈ ಗಿಡಮರಗಳಲ್ಲಿ ಕಾಣಿಸುವಂತಹ ಹಸಿರು ಬಣ್ಣ ಇದೆಯಲ್ಲ, ಅದನ್ನ ಕ್ಲೋರೋಫಿಲ್ ಅಂತಾರೆ. ಅದರ ಉತ್ಪಾದನೆಗೆ ಬೆಳಕು ಬೇಕೇ ಬೇಕು. ಪಿಷ್ಟ ಅಂದ್ರೆ ಆಹಾರದ ಉತ್ಪಾದನೆಗೂ ಬೆಳಕು ಬೇಕು. ಇಂತಹ ಕ್ರಿಯೆಗಳನ್ನು ಕೂಡ ರಾತ್ರಿ ದೀಪಗಳು ಬದಲಿಸ್ತಾ ಇರಬಹುದು ಅಂತ ಒಂದು ಊಹೆ ಇದೆ. ಇದರಿಂದಾಗಿ ಡಾನ್ಕು ತಂಡ ಉದ್ಯಾನಗಳಲ್ಲಿ ಸಾಮಾನ್ಯವಾಗಿ ನಾವು ಕಾಣುವಂತಹ ಎರಡು ಗಿಡಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ವಿಸ್ತೃತವಾಗಿ ಅಧ್ಯಯನ ಮಾಡಿದೆ. ಬೇಲಿಯಂತೆ ಅಡ್ಡಗಟ್ಟೆಯಾಗಿ ಇಲ್ಲವೇ ಪುಟ್ಟದೊಂದು ಮರವಾಗಿ ರಸ್ತೆಗಳ ಅಂಚನ್ನು ಗುರುತಿಸುವುದಕ್ಕೆ ಬೆಳೆಸುವಂತಹ ಯುವನೈಮಸ್ ಜಪಾನಿಕಸ್ ಅನ್ನುವ ಒಂದು ಗಿಡ, ಇದನ್ನ ಜಪಾನೀಸ್ ಪಿಂಡಲ್ ಅಂತ ಕೂಡ ಹೇಳ್ತಾರೆ. ಹಾಗೂ ಗುಲಾಬಿ ನಮಗೆಲ್ಲ ಪರಿಚಿತ ಆಗಿರುವಂತಹ ಅಥವಾ ರೋಸಾ ಹೈಬ್ರಿಡ್ ಅನ್ನುವ ಗಿಡದ ಮೇಲೆ ರಾತ್ರಿಯ ಬೆಳಕು ಏನು ಪ್ರಭಾವ ಬೀರ್ತಾ ಇರಬಹುದು ಅಂತ ಡಾನ್ಹು ತಂಡ ಅಧ್ಯಯನ ಮಾಡಿದೆ. ಇವೆರಡೂ ಗಿಡಗಳನ್ನ ಎರಡೂ ತೋಟಗಳಲ್ಲಿ ಇವರು ವ್ಯವಸ್ಥಿತವಾಗಿ ಬೆಳೆಸಿದ್ದಾರೆ. ಬೆಳೆದ ಗಿಡಗಳಲ್ಲಿ ಒಂದು ಭಾಗದಲ್ಲಿ ಬೆಳೆದಂತಹ ಗಿಡಗಳಿಗೆ ಹಲವಾರು ದಿನ ನೀರು ಎರೆಯದೆ ಉಳಿಸಿದ್ದಾರೆ. ಇನ್ನೊಂದು ಭಾಗಕ್ಕೆ ಅದೇ ರೀತಿ ಮಾಡಿ ಇಡೀ ರಾತ್ರಿ ಬೆಳಕು ಚೆಲ್ಲೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೊಂದು ಭಾಗಕ್ಕೆ ಎಂದಿನಂತೆ ನೀರಾವರಿ ಮಾಡಿ ರಾತ್ರಿ ಬೆಳಕು ಕೊಟ್ಟಿದ್ದಾರೆ. ಇನ್ನೊಂದು ಭಾಗಕ್ಕೆ ಬರೀ ನೀರಾವರಿಯಷ್ಟೇ ಮಾಡಿಬಿಟ್ಬಿಟ್ಟಿದ್ದಾರೆ, ಬೆಳಕು ಅಲ್ಲಿ ಬೀಳದೆ ಇರೋ ರೀತಿಯಲ್ಲಿ ಕಾಪಾಡಿದ್ದಾರೆ. ಆಮೇಲೆ ಈ ಎಲ್ಲ ಜಾಗದಲ್ಲೂ ಬೆಳೆದಂತಹ ಗಿಡಗಳ ಎಲೆಗಳ ದಪ್ಪ, ಅವುಗಳಲ್ಲಿರುವಂತಹ ಬಣ್ಣದ ಪ್ರಮಾಣ ಅರ್ಥಾತ್ ಕ್ಲೋರೋಫಿಲ್ ಪ್ರಮಾಣ, ಅವು ಹೊರಸೂಸುವಂತಹ ಆಕ್ಸಿಜನ್ ಪ್ರಮಾಣ, ಇದಲ್ಲದೆ ಅವುಗಳ ಒಳಗೆ ಇರುವಂತಹ ಕೆಲವು ರಾಸಾಯನಿಕಗಳ ಪ್ರಮಾಣಗಳನ್ನು ಕೂಡ ಅಳೆದು ಹೋಲಿಸಿದ್ದಾರೆ. ಈ ಪ್ರಯೋಗದಲ್ಲಿ ಬರ ಅಂದ್ರೆ ನೀರು ಇಲ್ಲದೇ ಇರುವಂತಹ ಸ್ಥಿತಿ ಹಾಗೂ ರಾತ್ರಿಯ ಬೆಳಕು ಎರಡೂ ಕೂಡ ಎರಡೂ ಗಿಡಗಳ ಮೇಲೆ ಪ್ರಭಾವ ಬೀರಿದ್ದು ಸ್ಪಷ್ಟವಾಗಿತ್ತು. ದ್ಯುತಿ ಸಂಶ್ಲೇಷಣೆಯನ್ನು ಸೂಚಿಸುವಂತಹ ಕ್ಲೋರೋಫಿಲ್ನ ಪ್ರಮಾಣ ಹಾಗೂ ಆಕ್ಸಿಜನ್ ಪ್ರಮಾಣ ಎರಡೂ ಗಿಡಗಳಲ್ಲಿ ಕುಗ್ಗಿದ್ದುವು ಅಂತಂದ್ಬಿಟ್ಟು ಹೂ ಅವರು ಕಂಡುಕೊಂಡಿದ್ದಾರೆ. ಬೆಳಗಿನ ಹೊತ್ತು ನಡೆಯುವ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯಿಂದ ವಿರಮಿಸೋದಕ್ಕೆ ಸ್ವಲ್ಪ ಕತ್ತಲು ಬೇಕೇ ಬೇಕು, ಅದು ಇಲ್ಲದರಿಂದ ಹೀಗಾಗಿರಬಹುದು ಅನ್ನೋದು ಹೂ ಅವರ ತರ್ಕ. ಇದಲ್ಲದೆ ಗಿಡಗಳ ಎಲೆಯಲ್ಲಿ ಇರುವಂತಹ ಪಿಷ್ಟ ಮತ್ತು ಮ್ಯಾಲೋನ್ ಆಲ್ಡಿಹೈಡ್ ಪ್ರಮಾಣಗಳು ಕೂಡ ಹೆಚ್ಚಿದ್ದಂತೆ. ಮ್ಯಾಲೋನ್ ಆಲ್ಡಿಹೈಡ್ ಗಿಡಗಳಿಗೆ ಘಾಸಿಯಾದಾಗ ಉತ್ಪತ್ತಿಯಾಗುವಂತಹ ಪದಾರ್ಥ. ಇದು ಜೀವಕೋಶಗಳಲ್ಲಿ ಇರುವಂತಹ ಕೊಬ್ಬಿನ ಪದರಗಳಿಗೆ ಏನೋ ತೊಂದರೆ ಆಗಿದೆ ಅನ್ನೋದನ್ನ ಸೂಚಿಸುತ್ತೆ. ಎಲೆಗಳಂತಹ ಹಸಿರು ಬಣ್ಣದ ಭಾಗಗಳಲ್ಲಿ ಇರುವಂತಹ ಜೀವಕೋಶಗಳಲ್ಲಿ ಇರುವಂತಹ ಹಲವಾರು ಕೋಶಾಂಗಗಳು ಕೊಬ್ಬಿನ ಚೀಲಗಳು ಅನ್ನೋದನ್ನ ನೆನಪಿಸಿಕೊಂಡ್ರೆ ಈ ಸೂಚಿ ಹಾಗೂ ಬಣ್ಣದ ಪ್ರಮಾಣ ಕುಗ್ಗಿರುವುದು ಅಧಿಕ ಬೆಳಕು ಹಾಗೂ ಕ್ಷಾಮ ದ್ಯುತಿ ಸಂಶ್ಲೇಷಣೆಯನ್ನು ಕುಗ್ಗಿಸುತ್ತದೆ ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ, ಎರಡೂ ಗಿಡಗಳಲ್ಲಿಯೂ ಎಲೆಗಳ ದಪ್ಪ ಹೆಚ್ಚಿದೆ ಅಂತೆ. ದ್ಯುತಿ ಸಂಶ್ಲೇಷಣೆ ಕಡಿಮೆ ಆದ್ರೆ ಎಲೆಗಳ ದಪ್ಪ ಯಾಕೆ ಹೆಚ್ಚಬೇಕು ಅನ್ನೋ ಕುತೂಹಲ ನಿಮಗಿರಬಹುದು. ಇದು ಯಾಕೆ ಅಂದ್ರೆ ಎಲೆಗಳಲ್ಲಿ ಬೆಳಗಿನ ಹೊತ್ತು ಉತ್ಪಾದನೆಯಾದಂತಹ ಪಿಷ್ಟವನ್ನ ಆಹಾರವನ್ನ ರಾತ್ರಿ ಹೊತ್ತು ಬೇರೆ ಅಂಗಗಳು ಬಳಸಿಕೊಂಡು ಕುಗ್ಗಿಸುತ್ತವೆ. ಆ ಅಂಗಗಳಿಗೆ ಆಹಾರವನ್ನ ಹೊತ್ತೊಯ್ಯುವಂತಹ ಕ್ರಿಯೆ ರಾತ್ರಿ ಹೊತ್ತು ಬೆಳಕಿದ್ದರಿಂದ ಅಡ್ಡಿಯಾಗಿರಬೇಕು, ಅದಕ್ಕೆ ಬೇಕಾದಂತ ಕೊಬ್ಬಿಗೆ ಕೂಡ ಅಡ್ಡಿಯಾಗಿರಬೇಕು. ಹಾಗಾಗಿ ಈ ಸಹಜ ಕ್ರಿಯೆ ನಡೆಯದೆ ಹೋಗಿದ್ದರಿಂದ ಎಲೆಗಳು ದಪ್ಪ ಆಗಿರಬೇಕು ಅನ್ನೋದು ಡಾನ್ಹು ಅವರ ಒಂದು ತರ್ಕ. ಒಟ್ಟಾರೆ ಅಧಿಕ ಬೆಳಕು ಹಾಗೂ ಕ್ಷಾಮ ಎರಡೂ ಗಿಡಗಳ ಪ್ರಮುಖ ಜೈವಿಕ ಕ್ರಿಯೆಗಳನ್ನ ಬಾಧಿಸ್ತಾ ಇವೆ. ಆದರೆ ಇದರ ಪ್ರಮಾಣ ಜಪಾನೀಸ್ ಪಿಂಡಲ್ ಗಿಡದಲ್ಲಿ ಹೆಚ್ಚು, ಗುಲಾಬಿ ಗಿಡದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಗುಲಾಬಿ ಗಿಡಕ್ಕೆ ಇದರಿಂದ ಅಷ್ಟೇನೂ ತೊಂದರೆ ಆಗಿರಲಿಕ್ಕಿಲ್ಲ ಅಂತಾರೆ ಹೂ. ಈ ಪ್ರಯೋಗದಲ್ಲಿ ಬಳಸಿದ್ದು ಒಂದೇ ಬಣ್ಣದ ಬೆಳಕು ಹಾಗೂ ಎರಡೇ ಎರಡು ಗಿಡಗಳು. ಬೇರೆ ಬಣ್ಣದ ಬೆಳಕಿಗೆ ಹಾಗೂ ಪ್ರಕೃತಿಗಳಿಗೆ ಇದೇ ಗಿಡಗಳು ಹೇಗೆ ಸ್ಪಂದಿಸುತ್ತವೆಯೋ ಯಾರಿಗೆ ಗೊತ್ತು, ಅಥವಾ ಬೇರೆ ಗಿಡಗಳು ಹೀಗೆ ಸ್ಪಂದಿಸುತ್ತವೆಯೋ ಇಲ್ಲವೋ ನಮಗಿನ್ನು ಗೊತ್ತಿಲ್ಲ. ಅದು ಅರ್ಥ ಆಗುವವರೆಗೂ ಕೂಡ ಇಷ್ಟೇ ಹೇಳಬಹುದು, ರಾತ್ರಿಯಲ್ಲಿ ಇರುವಂತಹ ಅವಿರತ ಬೆಳಕು ಗಿಡಗಳಲ್ಲಿನ ಚಟುವಟಿಕೆಗಳನ್ನ ಬದಲಿಸುತ್ತವೆ. ಇದಷ್ಟೇ ನಮಗೆ ಈಗ ಅರ್ಥ ಆಗಿರುವಂತಹದ್ದು. ಇದರಿಂದ ಆಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ಇನ್ನು ಮೇಲೆ ನಾವು ಹಾಕಬೇಕು ಅಷ್ಟೇ.
1: ಮೈಕ್ರೋವೇವ್ ಮತ್ತು ಮೈಕ್ರೋಬು, ಅಡುಗೆ ಮನೆ, ಬಚ್ಚಲು ಮನೆ ಮತ್ತು ಮೈಕ್ರೋಬುಗಳಿಗೆ ಅವಿನಾಭಾವ ಸಂಬಂಧ ಇದೆ. ಮೈಕ್ರೋಬು ಎಂದರೆ ಇನ್ನೇನಲ್ಲ, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು, ಅಮೀಬಾ ಮೊದಲಾದ ಏಕಕೋಶ ಜೀವಿಗಳು, ಬ್ಯಾಕ್ಟೀರಿಯಾ ಮತ್ತು ವೈರಸ್ಸಿನಂತಹ ಜೀವಿಗಳು, ಹಾಗೂ ಹಣ್ಣು ತರಕಾರಿ ಬ್ರೆಡ್ ಅನ್ನು ಕೊಳೈಸುವ ಈಸ್ಟಿನಂತಹ ಬೂಸ್ಟ್ ಜೀವಿಗಳೆಲ್ಲವೂ ಮೈಕ್ರೋಬುಗಳೇ. ಇವೆಲ್ಲವೂ ಅಡುಗೆ ಮನೆಯಲ್ಲಿ ಇರುತ್ತವೆ ಎನ್ನುವುದು ಎಲ್ಲರಿಗೂ ಗೊತ್ತು. ಆದರೆ ಮೈಕ್ರೋವೇವ್ ಓವನ್ನಲ್ಲಿ ಅವು ಇವೆಯೇ, ಇರಬಹುದೇ, ಇದ್ದರೆ ಎಂತಹ ಮೈಕ್ರೋಬುಗಳು ಅಲ್ಲಿವೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಫ್ರಂಟಿಯರ್ಸ್ ಆಫ್ ಮೈಕ್ರೋಬಯಾಲಜಿ ಪತ್ರಿಕೆ ಮೊನ್ನೆ ಪ್ರಕಟಿಸಿದೆ. ಮೈಕ್ರೋಬುಗಳು ಸುಗಮವಾಗಿ ಬದುಕಲು ಆಗದಂತಹ ನೆಲೆ ಎಂದು ವಿಜ್ಞಾನಿಗಳು ಭಾವಿಸಿದ್ದ ಮೈಕ್ರೋವೇವ್ ಓವನ್ನಿನಲ್ಲಿಯೂ ಸಾಕಷ್ಟು ಜೀವಿಗಳು ಬದುಕುತ್ತವಂತೆ. ನಮ್ಮ ಚರ್ಮದ ಮೇಲೆ ಬದುಕುವ ಸೂಕ್ಷ್ಮ ಜೀವಿಗಳಂತಹ ಜೀವಿಗಳೇ ಅಲ್ಲಿಯೂ ಇವೆ ಎಂದು ಸ್ಪೇನ್ ದೇಶದ ವೇಲೆನ್ಸಿಯಾ ವಿಶ್ವವಿದ್ಯಾನಿಲಯದ ಸೂಕ್ಷ್ಮ ಜೀವಿ ವಿಜ್ಞಾನಿ ಮ್ಯಾನ್ಯುಯಲ್ ಪೋರ್ಕಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಸೂಕ್ಷ್ಮ ಜೀವಿಗಳನ್ನು ಸರ್ವಾಂತರ್ಯಾಮಿ ಎನ್ನುತ್ತಾರೆ. ನೀರು, ಗಾಳಿ, ಮಂಜಿನಲ್ಲಿಯೂ ಅವುಗಳಲ್ಲಿ ಕೆಲವು ಬದುಕಬಲ್ಲವು. ಹಾಗೆಯೇ ಅತಿ ಬಿಸಿಯಾದ ಬುಗ್ಗೆಗಳ ನೀರಿನಲ್ಲಿಯೂ, ಗಂಧಕ ಉಪ್ಪು ತುಂಬಿ ಕಡುವಾಗಿರುವ ನೀರಿನಲ್ಲಿಯೂ ಕೂಡ ಬ್ಯಾಕ್ಟೀರಿಯಾಗಳು ಇರುವುದನ್ನು ಪತ್ತೆಹಚ್ಚಲಾಗಿದೆ. ಹೀಗಾಗಿ ಸೂಕ್ಷ್ಮ ಜೀವಿಗಳು ಇಲ್ಲದ ಜಾಗವೇ ಇಲ್ಲ ಎನ್ನುತ್ತಾರೆ. ಭೂಮಿಯ ಮೇಲೆ ಅಂತಹದೊಂದು ಜಾಗ ಇರಬಹುದು ಎನ್ನುವ ಆಸೆ ಇತ್ತು. ಇಂತಹ ಜೀವಿಯನ್ನು ಕೊಲ್ಲುವ ವಿಕಿರಣಗಳು ಇರುವ ಕಡೆಯಲ್ಲಿ ಸೂಕ್ಷ್ಮ ಜೀವಿಗಳು ಬದುಕಲಾರವು ಎನ್ನುವುದು ಈ ಆಸೆಗೆ ಮೂಲ. ಮೈಕ್ರೋವೇವ್ ಓವನ್ನಲ್ಲಿ ಜೀವಕೋಶಗಳಿಗೆ ಹಾನಿಕರವಾದ ವಿಕಿರಣಗಳು ಪ್ರಖರವಾಗಿ ಇರುವುದರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರಲಿಕ್ಕಿಲ್ಲ ಎಂದು ನಂಬಲಾಗಿತ್ತು. ಆ ನಂಬಿಕೆಗೆ ಪೋರ್ಕಾ ಮತ್ತು ಸಂಗಡಿಗರ ಶೋಧ ಕೊಡಲಿ ಪೆಟ್ಟು ನೀಡಿದೆ. ಮೈಕ್ರೋವೇವ್ ಓವನ್ ಇದೀಗ ಎಲ್ಲರಿಗೂ ಪರಿಚಿತ ವಸ್ತು. ಕೆಲವೇ ದಶಕಗಳ ಹಿಂದೆ ಇದು ಅಪರಿಚಿತವಾದ ಅಡುಗೆ ಸಾಧನವಾಗಿದ್ದ ಮೈಕ್ರೋವೇವ್ ಓವನ್ ಇದೀಗ ಹೆಚ್ಚು ಕಡಿಮೆ ಎಲ್ಲರ ಅಡುಗೆ ಮನೆಗಳಲ್ಲೂ ಕಾಣಸಿಗುತ್ತದೆ. ಅಡುಗೆಯನ್ನು ಬಿಸಿ ಮಾಡುವುದಕ್ಕೆ, ಬೇಯಿಸುವುದಕ್ಕೆ, ಹುರಿಯುವುದಕ್ಕೂ ಈ ಸಾಧನವನ್ನು ಬಳಸುತ್ತೇವೆ. ಅಡುಗೆ ಪದಾರ್ಥಗಳಲ್ಲಿರುವ ನೀರಿನ ಅಣುಗಳನ್ನು ಇದು ಅತಿಯಾಗಿ ಬಿಸಿ ಮಾಡುವುದರಿಂದ ಪದಾರ್ಥಗಳು ಬೇಯುತ್ತವೆ, ಒಣಗುತ್ತವೆ, ಇಲ್ಲವೇ ಬಿಸಿಯಾಗುತ್ತವೆ. ಬಿಸಿ ಮಾಡುವಾಗ ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಇದು ಕೊಲ್ಲುತ್ತದೆ ಎಂದು ಕಂಡುಕೊಳ್ಳಲಾಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಇದು ಅಡುಗೆ ಮನೆಯಲ್ಲಿ ಅಷ್ಟೇ ಅಲ್ಲ, ಬೃಹತ್ ಉದ್ಯಮಗಳಲ್ಲಿಯೂ ಬಳಕೆಯಾಗುತ್ತಿದೆ. ಒಣಬಟ್ಟೆ ದಿರಿಸುಗಳನ್ನು ನಿಷ್ಕ್ರಿಮಿಗೊಳಿಸುವುದಕ್ಕೆ, ಅಂದರೆ ಅವುಗಳಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವುದಕ್ಕೆ ಮೈಕ್ರೋವೇವ್ ತರಂಗಗಳನ್ನು ಬಳಸುತ್ತಾರೆ. ಹಾಗೆಯೇ ಸಿದ್ಧ ಅಡುಗೆ ಪದಾರ್ಥಗಳನ್ನು ಪ್ಯಾಕ್ ಮಾಡುವ ಮುನ್ನ ಒಣಗಿಸುವುದಕ್ಕೂ ಇದು ಬಳಕೆಯಾಗುತ್ತಿದೆ. ಕೆಲವು ಪದಾರ್ಥಗಳನ್ನು ಬೇಯಿಸಲು ಬಳಸುತ್ತಾರೆ. ರಾಸಾಯನಿಕ ಉದ್ಯಮಗಳಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳನ್ನು ಪ್ರಚೋದಿಸುವುದಕ್ಕೂ ಮೈಕ್ರೋವೇವ್ ಒಲೆ ಉಪಯುಕ್ತ. ಇಷ್ಟೆಲ್ಲ ಬಳಕೆಗೆ ಕಾರಣ ಇದು ಸೂಕ್ಷ್ಮ ಜೀವಿಗಳನ್ನು ಬೆಳೆಯಗೊಡುವುದಿಲ್ಲ ಎನ್ನುವ ನಂಬಿಕೆ. ಆದರೆ ಪೋರ್ಕಾ ತಂಡದ ಸಂಶೋಧನೆಯ ಫಲಿತಾಂಶ ಈ ನಂಬಿಕೆ ವಿರುದ್ಧವಾಗಿರುವುದು ವಿಶೇಷ. ಅಡುಗೆ ಮನೆಯ ಸಾಧನ ಸಲಕರಣೆಗಳಲ್ಲಿ ಮೈಕ್ರೋಬುಗಳು ಇರುವ ಬಗ್ಗೆ ಇದುವೇ ಮೊದಲ ಸಂಶೋಧನೆಯೇನಲ್ಲ ಎನ್ನಿ. ಈ ಹಿಂದೆಯೂ ಅಡುಗೆ ಮನೆಯಲ್ಲಿ ಬಳಸುವ ಒರೆಸುವ ಬಟ್ಟೆ ಪಾತ್ರೆ ಪಗಡೆಗಳಲ್ಲಿ ಅಂಟಿಕೊಂಡಿರಬಹುದಾದ ಮೈಕ್ರೋಬುಗಳ ಬಗ್ಗೆ ವರದಿಯಾಗಿತ್ತು. ಹಾಗೆಯೇ ಪಾತ್ರೆಗಳನ್ನು ತೊಳೆಯಲು ಬಳಸುವ ಡಿಶ್ ವಾಷರ್ ಯಂತ್ರ ಮತ್ತು ಬಟ್ಟೆಗಳನ್ನು ಒಗೆಯುವ ವಾಷಿಂಗ್ ಮೆಷಿನ್ಗಳ ಭಾಗಗಳಲ್ಲಿಯೂ ಮೈಕ್ರೋಬುಗಳು ಇರುವುದು ಪತ್ತೆಯಾಗಿದ್ದವು. ಭಾರತದಲ್ಲಿ ವಾಷಿಂಗ್ ಮೆಷಿನ್ನಲ್ಲಿ ನೀರು ಬಿಸಿ ಮಾಡದೇ ಇರಬಹುದು, ಆದರೆ ಚಳಿನಾಡುಗಳಲ್ಲಿ ವಾಷಿಂಗ್ ಮೆಷೀನು ಹಾಗೂ ಡಿಶ್ ವಾಷರ್ಗಳಲ್ಲಿ ನೀರನ್ನು 70 ಡಿಗ್ರಿ ಸೆಲ್ಸಿಯಸ್ನವರೆಗೂ ಬಿಸಿ ಮಾಡುತ್ತಾರೆ. ಈ ಉಷ್ಣತೆಯಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಬೂಸು ಬದುಕು ಉಳಿಯಲಿಕ್ಕಿಲ್ಲ ಎನ್ನುವುದು ಅನುಭವ. ಈ ದೃಷ್ಟಿಯಿಂದಲೇ ಹಾಲನ್ನು ಪಾಶ್ಚೀಕರಿಸುವಾಗಲೂ ಕೂಡ 70 ಡಿಗ್ರಿ ವರೆಗೂ ಕಾಯಿಸುವುದುಂಟು. ಹಾಗೆ ಆಸ್ಪತ್ರೆಗಳಲ್ಲಿ ಶಸ್ತ್ರಕ್ರಿಯೆಗೆ ಬಳಸುವ ಸಾಧನ ಸಲಕರಣೆಗಳನ್ನು ದಿರಿಸುಗಳನ್ನು ಪ್ರೆಷರ್ ಕುಕ್ಕರ್ನಿಂದ ಆಟೋಕ್ಲೇವ್ನಲ್ಲಿ ಅತಿ ಒತ್ತಡದಲ್ಲಿ ಬೇಯಿಸುತ್ತಾರೆ. ಇಷ್ಟು ಒತ್ತಡದಲ್ಲಿ ಉಷ್ಣತೆಯು ಹೆಚ್ಚಾಗುವುದರಿಂದ ನೀರು ಸಾಮಾನ್ಯವಾದ 100 ಡಿಗ್ರಿ ಸೆಂಟಿಗ್ರೇಡ್ಗಿಂತಲೂ ಹೆಚ್ಚು ಉಷ್ಣತೆಯಲ್ಲಿ ಆವಿಯಾಗುತ್ತದೆ. ಆ ಉಷ್ಣತೆಯಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ಬೂಸುಗಳು ಸಾಯುತ್ತವೆ. ಹೀಗೆ ಬಟ್ಟೆ, ಮಾಸ್ಕು, ಸಿರಿಂಜು, ಕತ್ತರಿ, ಚಿಮಟೆಗಳನ್ನು ನಿಷ್ಕ್ರಿಮಿಗೊಳಿಸುತ್ತಾರೆ. ಮೈಕ್ರೋವೇವ್ ಓವನ್ನಲ್ಲಿ ಇಡುವ ವಸ್ತುಗಳು ಬಿಸಿಯಾಗದೇ ಇರುವುದನ್ನು ನಾವು ಕಾಣುತ್ತೇವೆ. ಆದರೆ ಆಹಾರ ಪದಾರ್ಥಗಳಲ್ಲಿ ಇರುವ ನೀರು ಮೈಕ್ರೋವೇವ್ ತರಂಗಗಳ ಪ್ರಭಾವದಿಂದಾಗಿ ಬಲು ಬಿಸಿಯಾಗುತ್ತವೆ. ಆಹಾರವನ್ನು ಒಳಗಿನಿಂದಲೇ ಬೇಯಿಸುತ್ತವೆ. ಹೀಗಿರುವಾಗ ಒಲೆಯಲ್ಲಿ ಮೈಕ್ರೋಬು ಇರಬಹುದೇ? ಬದುಕಬಹುದೇ? ಬದುಕುವಿದೆ ಎಂದರೆ ಎಂತಹ ಮೈಕ್ರೋಬು? ಬಿಸಿ ಬುಗ್ಗೆಯಲ್ಲಿ ಇಲ್ಲವೇ ಗಂಧಕದ ಚಿಲುಮೆಯಲ್ಲಿ ಸಿಗುತ್ತವಲ್ಲ ಅಂತಹವೇ? ಅಥವಾ ಸಾಮಾನ್ಯ ಮೈಕ್ರೋಬುಗಳು ಕೂಡ ಗಂಧಕದ ಚಿಲುಮೆಯಲ್ಲಿ ಬಾಳುವ ಮೈಕ್ರೋಬಿನಂತೆ ರೋಧಕ ಜೀವಿಗಳಾಗಿ ಬದಲಾಗುತ್ತವೆಯೋ? ಇವೆಲ್ಲ ಪ್ರಶ್ನೆಗಳು ಇದ್ದವು. ಅವುಗಳಿಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಫೋರ್ಕಾ ತಂಡದ ಸಂಶೋಧನೆ ನಡೆದಿತ್ತು. ಮೈಕ್ರೋವೇವ್ ಒಲೆಯಲ್ಲಿ ಬಳಸುವ ತರಂಗಗಳು ಸಾಮಾನ್ಯವಾಗಿ ಆಹಾರದಲ್ಲಿ ಕಾಣಸಿಗುವ ಎಸ್ಟೆರೇಷಿಯಾ ಕೋಲಿ, ಎಂಟೆರೋಕಾಕಸ್ ಫಿಕಾಲಿಸ್, ಕ್ಲೋಸ್ಟ್ರೀಡಿಯಂ ಪರ್ಫ್ಯೂಂಜನ್ಸ್, ಸ್ಟಫೈಲೋಕಾಕಸ್ ಆರಿಯಸ್, ಸಾಲ್ಮೊನೆಲ್ಲಾ ಹಾಗೂ ಲಿಸ್ಟೀರಿಯಾ ಕುಲದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತವೆ ಎಂದು ಈ ಹಿಂದೆ ಪತ್ತೆ ಮಾಡಲಾಗಿತ್ತು. ಅದಷ್ಟೇ ಅಲ್ಲ, ಅಡುಗೆಗೆ ನಾವು ಬಳಸುವ ಸುಮಾರು 300 ಮಿಲಿಹರ್ಟ್ಸ್ನಿಂದ 300 ಗಿಗಾಹರ್ಟ್ಸ್ ತರಂಗಗಳು ಈ ಜೀವಿಗಳ ಡಿಎನ್ಎಯನ್ನು, ಅವುಗಳ ಜೀವಕೋಶಗಳ ಹೊದಿಕೆಯನ್ನು ಹರಿಯುತ್ತವೆ ಎಂಬುದು ಸಾಬೀತಾಗಿತ್ತು. ಆದ್ದರಿಂದಲೇ ಮೈಕ್ರೋವೇವ್ ಓವನ್ ಬಹಳ ಶುಚಿಯಾಗಿ ಇರುತ್ತದೆ ಎಂಬುದು ನಂಬಿಕೆ. ಆದರೆ ಹಾಗಿಲ್ಲ. ನಾವು ಮುಟ್ಟುವ, ಕೈಯಾಡಿಸುವ ಎಲ್ಲ ವಸ್ತುಗಳಲ್ಲಿಯೂ ಮೈಕ್ರೋವ್ಗಳ ಸೋಂಕು ಇರಬಹುದು ಎನ್ನುತ್ತದೆ ಫೋರ್ಕಾ ತಂಡದ ಸಂಶೋಧನೆ. ಫೋರ್ಕಾ ತಮ್ಮ ಸಂಗಡಿಗರ ಜೊತೆಗೂಡಿ 30 ಮೈಕ್ರೋವೇವ್ ಒಲೆಗಳನ್ನು ಪರೀಕ್ಷಿಸಿದ್ದಾರೆ. ಇವುಗಳಲ್ಲಿ 10 ಅಡುಗೆ ಮನೆಯಲ್ಲಿ ಮಾತ್ರ ಬಳಸುವಂತಹವು, ಇನ್ನೂ 10 ಅಡುಗೆಗೂ ಇತರ ಕೆಲಸಗಳಿಗೂ ಬಳಸುವ ಪ್ರಯೋಗಾಲಯದ ಒಲೆಗಳು, ಹಾಗೂ ಉಳಿದ 10 ಕೇವಲ ಪ್ರಯೋಗಾಲಯದಲ್ಲಿ ಮಾತ್ರವೇ ಬಳಸುವ, ಅಂದರೆ ಅಡುಗೆ ಗಲ್ಲದ ಸಾಧನ ಸಲಕರಣೆಗಳನ್ನು ನಿಷ್ಕ್ರಿಮಿಗೊಳಿಸಲು ಬಳಸುವ ಒಲೆಗಳಾಗಿದ್ದವು. ಇವೆಲ್ಲಗಳಲ್ಲಿಯೂ ಮೈಕ್ರೋಬ್ಗಳು ಉಳಿದಿರಬಹುದೇ, ಬೆಳೆಯುತ್ತಿರಬಹುದೇ ಎನ್ನುವುದೇ ಪರೀಕ್ಷೆ. ಪರೀಕ್ಷೆಗಾಗಿ ಫೋರ್ಕಾ ತಂಡದ ಮೈಕ್ರೋವೇವ್ ಒಲೆಗಳನ್ನು ಒರೆಸಿದ ಹತ್ತಿಯ ತುಣುಕುಗಳನ್ನು ಬ್ಯಾಕ್ಟೀರಿಯಾ ಬೆಳೆಸುವ ತಟ್ಟೆಗಳಲ್ಲಿ ಇಟ್ಟು ಪರೀಕ್ಷಿಸಿತು. ಯಾವ ಯಾವ ಬಗೆಯ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಎಂದು ಗಮನಿಸಿತು. ಈ 30 ಒಲೆಗಳಿಂದ ಒಟ್ಟು 101 ಬಗೆಯ ಬ್ಯಾಕ್ಟೀರಿಯಾಗಳು ದೊರೆತವು. ಇವುಗಳಲ್ಲಿ ಸಾಮಾನ್ಯವಾಗಿ ಅಪಾಯವನ್ನುಂಟು ಮಾಡುವ ಎಸ್ಟೆರೇಷಿಯಾ ಕೋಲಿ, ಸೆಫೈಲೋಕಾಕಸ್ ಮೊದಲಾದವುಗಳ ಜೊತೆಗೆ ಪ್ರಿಸ್ಟಿಯಾ, ಅಸೆಟೆನೋಬ್ಯಾಕ್ಟರ್, ಆರ್ಥ್ರೋಬ್ಯಾಕ್ಟರ್, ಜೇನೆಬ್ಯಾಕ್ಟರ್ ಮೊದಲಾದವುಗಳು ಇದ್ದವು. 3 ಬಗೆಯ ಓವೆನ್ನಿನಲ್ಲಿ ಯಾವುದರಲ್ಲಿ ಯಾವ ಬಗೆ ಇರಬಹುದು ಎನ್ನುವುದು ಮುಂದಿನ ಪ್ರಶ್ನೆ. ಇದಕ್ಕಾಗಿ ಬ್ಯಾಕ್ಟೀರಿಯಾಗಳನ್ನು ಅವುಗಳ ಮೂಲದ ಪ್ರಕಾರ ವಿಂಗಡಿಸಿ ಗುಂಪುಗಳನ್ನಾಗಿ ಮಾಡಿ ಫೋರ್ಕಾ ತಂಡ ಹೋಲಿಸಿತು. ಮೈಕ್ರೋವೇವ್ ಒಲೆಗಳಿಂದ ಕೃಷಿ ಮಾಡಿದವುಗಳಲ್ಲಿ ಪ್ರೋಟೆರೋ ಬ್ಯಾಕ್ಟೀರಿಯಾ, ಆಕ್ಟಿನೋ ಬ್ಯಾಕ್ಟೀರಿಯಾ ಮತ್ತು ಫರ್ಮಿಕ್ಯೂಟಾ ಎನ್ನುವ ಕುಲಗಳ ಬ್ಯಾಕ್ಟೀರಿಯಾಗಳೇ ಪ್ರಧಾನವಾಗಿದ್ದವು. ಅದೇ ಪ್ರಯೋಗಾಲಯಗಳ ಓವೆನ್ಗಳಲ್ಲಿ ಕ್ಲೋರೋಫ್ಲೆಕ್ಸಿ, ಡೈನೋಕಾಕಸ್, ಥರ್ಮೋಫೈಲಸ್, ಅಸಿಡೋಬ್ಯಾಕ್ಟರ್ ಕುಲಗಳ ಬ್ಯಾಕ್ಟೀರಿಯಾಗಳು ಪ್ರಧಾನವಾಗಿದ್ದವು. ಇವು ಸಾಮಾನ್ಯವಾಗಿ ಅತಿ ಆಮ್ಲ ಹಾಗೂ ಅತಿ ಉಷ್ಣದ ನೆಲೆಗಳಲ್ಲಿ ಬದುಕುವಂತಹವು. ಪ್ರಯೋಗಾಲಯದ ಒಲೆಗಳಲ್ಲಿ ಇದ್ದ ಬ್ಯಾಕ್ಟೀರಿಯಾಗಳಿಗಿಂತಲೂ ಅಡುಗೆಯ ಒಲೆಗಳಲ್ಲಿ ದೊರೆತ ಬ್ಯಾಕ್ಟೀರಿಯಾಗಳಲ್ಲಿ ಹೆಚ್ಚು ವೈವಿಧ್ಯವಿತ್ತು. ಇಷ್ಟಕ್ಕೆ ತಮ್ಮ ಪರೀಕ್ಷೆಗಳನ್ನು ನಿಲ್ಲಿಸದೆ ಫೋರ್ಕಾ ತಂಡ ಈ ಬ್ಯಾಕ್ಟೀರಿಯಾಗಳ ಎಲ್ಲದರ ಡಿಎನ್ಎವನ್ನು ವಿಶ್ಲೇಷಿಸಿದೆ. ಅವುಗಳೆಲ್ಲವೂ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಬಿಸಾಡಿದ ವಿಕಿರಣ ತ್ಯಾಜ್ಯ ವಸ್ತುಗಳಲ್ಲಿ, ಬಿಸಿಲಿಗೆ ಒಡ್ಡಿಕೊಂಡ ಸೌರ ಫಲಕಗಳಲ್ಲಿ ಹಾಗೂ ಅಡುಗೆ ಮನೆಯ ಮೂಲೆ ಮೂಲೆಗಳಲ್ಲಿ ಇರುವ ವಿವಿಧ ಬ್ಯಾಕ್ಟೀರಿಯಾಗಳ ಜೊತೆಗೆ ಹೋಲಿಸಿದೆ. ಯಾವ ಮೈಕ್ರೋವೇವ್ ಓವನ್ನಿನಲ್ಲಿಯೂ ವಿಕಿರಣ ತ್ಯಾಜ್ಯ ವಸ್ತುಗಳಲ್ಲಿ ಬೆಳೆಯುವ ಬ್ಯಾಕ್ಟೀರಿಯಾಗಳು ಕಾಣಲಿಲ್ಲ. ಆದರೆ ಅಡುಗೆ ಮನೆಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಾಕಷ್ಟು ಕಂಡವು. ಬೇಯಿಸುವ ಆಹಾರ ಪದಾರ್ಥದಿಂದಲೇ ಸೂಕ್ಷ್ಮ ಜೀವಿಗಳು ಬಂದಿದ್ದರೆ ಇನ್ನಷ್ಟು ವೈವಿಧ್ಯ ಇರಬೇಕಿತ್ತು. ಆದರೆ ಪ್ರತಿಯೊಂದು ಬಗೆಯ ಒಲೆಯಲ್ಲಿಯೂ ಅಲ್ಲಿನ ಪರಿಸರಕ್ಕೆ ತಕ್ಕಂತಹ ಬ್ಯಾಕ್ಟೀರಿಯಾ ವೈವಿಧ್ಯವೇ ಇರುವುದರಿಂದ ಒಲೆಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ಒಲೆಗಳನ್ನು ಬಳಸುವಾಗ ಮನುಷ್ಯರು ತಮಗೆ ತಿಳಿಯದೆ ಸೇರಿಸಿದಂತಹವು ಎನ್ನುತ್ತಾರೆ ಪೋರ್ಕಾ. ಚರ್ಮದಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳಲ್ಲಿ ಹಲವು ಒಲೆಗಳಲ್ಲಿ ಯಥೇಚ್ಛವಾಗಿ ಬೆಳೆದಿರುವುದಕ್ಕೆ ಪುರಾವೆಯಂತೆ. ಹಾಗಿದ್ದರೆ ಮೈಕ್ರೋವೇವ್ ಅಡುಗೆ ಹಾನಿಕಾರಕವೇ? ಹಾಗೇನಿಲ್ಲ. ಅಲ್ಲಿ ಬೆಳೆಯುವ ಬ್ಯಾಕ್ಟೀರಿಯಾಗಳು ಅದೇ ಕುಲದವುಗಳ ಇತರ ಬ್ಯಾಕ್ಟೀರಿಯಾಗಳಿಗಿಂತಲೂ ಹೆಚ್ಚು ಉಷ್ಣತೆಯನ್ನು ಹಾಗೂ ವಿಕಿರಣಗಳನ್ನು ತಾಳಿಕೊಳ್ಳುವ ತಳಿಗಳಾಗಿದ್ದು ಹಾಗಿದ್ದು ಅವು ಮನುಷ್ಯರಿಗೆ ಹಾನಿಯನ್ನುಂಟು ಮಾಡುವಂಥದ್ದಲ್ಲ. ಆದರೆ ಮೈಕ್ರೋವೇವ್ ಒಲೆಯಲ್ಲಿ ಹೀಗೆ ಹೊಸ ತಳಿಗಳು ಹುಟ್ಟಬಹುದೇ ಎಂಬುದು ನಿರ್ಧಾರವಾದಲ್ಲಿ ಬಹುಶಃ ಈ ಒಲೆಯನ್ನು ಉಪಯುಕ್ತ ಬ್ಯಾಕ್ಟೀರಿಯಾ ತಳಿಗಳನ್ನು ಸೃಷ್ಟಿಸಲು ಬಳಸಬಹುದೇನೋ ಎಂದು ಪೋರ್ಕಾ ತರ್ಕಿಸಿದ್ದಾರೆ. ಅದೇನೇ ಇರಲಿ, ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋಬ್ಗಳು ಸರ್ವಾಂತರ್ಯಾಮಿ ಎನ್ನುವುದು ಮತ್ತೊಮ್ಮೆ ಸಿದ್ಧವಾಯಿತು. ಏನಂತೀರಿ?
2: ವಾರದ ವಿಜ್ಞಾನಿ ಎರ್ವಿನ್ ಚಾರ್ಗಫ್. ಆಸ್ಟ್ರಿಯಾದಲ್ಲಿ ಹುಟ್ಟಿ ಅಮೆರಿಕೆಯ ಪ್ರಜೆಯಾದ ಜೀವಿಜ್ಞಾನಿ, ತಳಿ ಗುಣಗಳನ್ನು ನಿಶ್ಚಯಿಸುವ ಡಿಎನ್ಎ ಎನ್ನುವ ರಾಸಾಯನಿಕದ ರಚನೆಯನ್ನು ಪತ್ತೆ ಮಾಡಲು ನೆರವಾದ ಪ್ರಮುಖವಾದದ್ದೊಂದು ಶೋಧವನ್ನು ಮಾಡಿದವ. ಡಿಎನ್ಎಯಲ್ಲಿರುವ 4 ಪ್ರಮುಖ ರಾಸಾಯನಿಕಗಳಲ್ಲಿ 2 ಪ್ರಮಾಣವನ್ನು ಕೂಡಿಸಿದರೆ ಮತ್ತೆರಡರ ಪ್ರಮಾಣಕ್ಕೆ ಸಮನಾಗಿರುತ್ತದೆ ಎಂದು ನಿರೂಪಿಸಿದವ. ಇದು ಡಿಎನ್ಎ ರಚನೆಯನ್ನು ಅರಿಯಲು ಹಾದಿ ಮಾಡಿಕೊಟ್ಟಿತು. ಚಾರ್ಗಫ್ 1905 August 11 ತಾರೀಕು ಆಸ್ಟ್ರಿಯಾದ ಪುಟ್ಟ ಪಟ್ಟಣವಾದ ಶೆರ್ನೋವಿಚ್ ಎಂಬಲ್ಲಿ ಜನಿಸಿದ. ಈತನ ತಂದೆ ಒಬ್ಬ ಯಹೂದಿ ವ್ಯಾಪಾರಿ. ವೈದ್ಯಕೀಯನ್ನು ಓದಲು ಹೋದವ ಅವನ ತಂದೆ ಮರಣಿಸಿದ್ದರಿಂದ ಅರ್ಧಕ್ಕೆ ವ್ಯಾಸಂಗ ನಿಲ್ಲಿಸಿ ಬಂದು ತಂದೆಯ ಲೇವಾದೇವಿ ವ್ಯವಹಾರವನ್ನು ಮುಂದುವರಿಸಿದ್ದ. ಆದರೆ ಅದರಲ್ಲಿ ಆಸಕ್ತಿ ಇಲ್ಲದರಿಂದಲೋ ಅಥವಾ ಅನುಭವ ಸಾಲದೆಯೋ ಕೆಲವೇ ವರ್ಷಗಳಲ್ಲಿ ದಿವಾಳಿಯಾಗಿದ್ದ. ಇಂತಹವನ ಮಗನಾಗಿ ಹುಟ್ಟಿದ ಎರ್ವಿನ್ನ ಬಾಲ್ಯ ಬಹಳ ಸುಖದಾಯಕವಾಗೇನಿರಲಿಲ್ಲ. ಜೊತೆಗೆ ಆಸ್ಟ್ರಿಯಾದಲ್ಲಿ ಯುದ್ಧಗಳು ಅವಿರತವಾಗಿ ಸಾಗಿದ್ದವು. ಹೀಗಾಗಿ ಇಡೀ ಕುಟುಂಬ ಹುಟ್ಟಿದೂರನ್ನು ಬಿಟ್ಟು ವಿಯೆನ್ನಾಗೆ ತೆರಳಿತು. ವಿಯೆನ್ನಾದಲ್ಲಿದ್ದ ಉತ್ತಮ ಶಾಲೆಯೊಂದರಲ್ಲಿ ಚಾರ್ಗವ್ ವಿದ್ಯಾಭ್ಯಾಸ ಮಾಡಿದ. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಆದ ಸಾವು ನೋವುಗಳು ಚಾರ್ಗಫ್ನ ದೃಷ್ಟಿಕೋನವನ್ನು ಪ್ರಭಾವಿಸಿದವು. ಸ್ವಭಾವತಃ ಅಂತರ್ಮುಖಿಯಾದ ಎರ್ವಿನ್ ಜರ್ಮನಿಯ ದಿ ಫ್ಯಾಕಲ್ ಪತ್ರಿಕೆಯ ಸಂಪಾದಕ ಕಾರ್ಲ್ ಕ್ರೌಸನಿಂದ ಪ್ರಭಾವಿತನಾದ. ಕಲೆ, ಸಾಹಿತ್ಯ, ಪತ್ರಿಕೋದ್ಯಮಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡ. ವಿಚಿತ್ರವೆಂದರೆ ಪತ್ರಿಕೋದ್ಯಮದಲ್ಲಿ ಅಪಾರ ಆಸಕ್ತಿ ಇದ್ದರೂ ತನ್ಮೂಲಕ ಪ್ರಚಾರ ಪಡೆಯುವ ಆಸಕ್ತಿಯನ್ನು ಈತ ಬೆಳೆಸಿಕೊಳ್ಳಲೇ ಇಲ್ಲ. ವೈದ್ಯ, ಶಿಕ್ಷಣ ಹಾಗೂ ವ್ಯಾಪಾರಿ ವೃತ್ತಿಯಲ್ಲಿ ಬೆಳೆಯಲು ಅವಕಾಶಗಳಿದ್ದರೂ ವಿಜ್ಞಾನವನ್ನು, ಅದರಲ್ಲಿಯೂ ರಸಾಯನ ವಿಜ್ಞಾನವನ್ನು ವ್ಯಾಸಂಗ ಮಾಡಿದ. ಈ ವಿಷಯ ನನಗೆ ಪರಿಚಯವೇ ಇರಲಿಲ್ಲ. ಜೊತೆಗೆ ವಿಯೆನ್ನಾದಲ್ಲಿದ್ದಾಗ ಆಗ ಉದ್ಯೋಗ ದೊರಕಿಸಿಕೊಡುವ ಒಂದೇ ವಿಜ್ಞಾನ ಎಂದರೆ ಕೆಮಿಸ್ಟ್ರಿಯಾಗಿತ್ತು. ಜೊತೆಗೆ ಅವನ ಮಾವ ಮದ್ಯದ ಕಾರ್ಖಾನೆಯ ಒಡೆಯನಾಗಿದ್ದ, ಶ್ರೀಮಂತನೂ ಆಗಿದ್ದ. ಹೀಗಾಗಿ ಕೆಮಿಸ್ಟ್ರಿ ಓದಿದರೆ ಮಾವನ ಜೊತೆ ಉದ್ಯೋಗಕ್ಕೆ ತೊಡಗಬಹುದು ಎಂದು ಅದನ್ನು ವ್ಯಾಸಂಗ ಮಾಡಿದ. ಆದರೆ ಈತನ ಓದು ಮುಗಿಯುವ ವೇಳೆಗೆ ಮಾವನೇ ಇಲ್ಲವಾಗಿದ್ದ. ಹೀಗೆ ಎರ್ವಿನ್ ಕೆಮಿಸ್ಟ್ರಿ ಪದವೀಧರ ಎನಿಸಿಕೊಂಡ. ಪದವಿ ಪಡೆಯುವಷ್ಟರಲ್ಲಿ ಆಸ್ಟ್ರಿಯಾದ ಸರ್ಕಾರ ಪತನಗೊಂಡು ಜರ್ಮನಿಯ ಪಾಲಾಗಿತ್ತು. ಉದ್ಯೋಗಗಳು ಕಾಣೆಯಾಗಿದ್ದವು. ಎರ್ವಿನ್ ನಿರ್ವಾಹವಿಲ್ಲದೆ ಸಂಶೋಧನೆಯಲ್ಲಿ ತೊಡಗಲು ನಿರ್ಧರಿಸಿದ. ಅಮೆರಿಕೆಯ ಜಾನ್ಸನ್ ಪ್ರಯೋಗಾಲಯದಲ್ಲಿ ಸಂಶೋಧನಾ ಸಹಾಯಕರ ಹುದ್ದೆ ಇರುವುದಾಗಿ ಕೇಳಿ ಅದಕ್ಕೆ ಅರ್ಜಿ ಹಾಕಿದ. ಮಿಲ್ಟನ್ ಕ್ಯಾಂಬೆಲ್ ಸಂಶೋಧನಾ ವಿದ್ಯಾರ್ಥಿ ವೇತನ ದೊರೆಯಿತು. ಸಾವಯವ ಕೆಮಿಸ್ಟ್ರಿ ಅಧ್ಯಯನ ಮಾಡಲು ಅಮೆರಿಕಕ್ಕೆ ತೆರಳಿದ. ಹಲವು ವರ್ಷಗಳ ಕಾಲ ಅಮೆರಿಕದಲ್ಲಿ ಸಂಶೋಧನೆ ಕೈಗೊಂಡ ನಂತರ ಯುರೋಪಿಗೆ ಮರಳಿದ. ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಗಂಟಲು ಬಾವು ಉಂಟು ಮಾಡುವ BCG ಬ್ಯಾಕ್ಟೀರಿಯಾಗಳಲ್ಲಿನ ಕೊಬ್ಬಿನ ಅನ್ವೇಷಣೆಯಲ್ಲಿ ತೊಡಗಿಕೊಂಡ. ಅಷ್ಟರಲ್ಲಿ ಜರ್ಮನಿಯಲ್ಲಿ ನಾಜಿ ಸರ್ಕಾರ ಅಧಿಕಾರ ಹಿಡಿದಿತ್ತು. ಇದರಿಂದಾಗಿ ಎರ್ವಿನ್ ಜರ್ಮನಿಯನ್ನು ತೊರೆದು ಫ್ರಾನ್ಸಿಗೆ ಹೋಗಬೇಕಾಯಿತು. ಅಲ್ಲಿ ಒಂದು ವರ್ಷವಿದ್ದ ನಂತರ ಎರ್ವಿನ್ ಚಾರ್ಗಫ್ ಅಮೆರಿಕಗೆ ಮರಳಿದ. ಅವನ ತಾಯಿಯನ್ನು ವಿಯೆನ್ನಾದಲ್ಲೇ ಉಳಿಸಿದ. ತಾಯಿಯನ್ನು ಜರ್ಮನ್ನರು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕಳುಹಿಸಿದರು. ಆಕೆಯ ಹತ್ಯೆಯಾಯಿತು. ಮುಂದಿನ 47 ವರ್ಷಗಳ ಕಾಲ ಅಮೆರಿಕೆಯಲ್ಲೇ ಉಳಿದು ತನ್ನೆಲ್ಲ ಮಹತ್ವದ ಸಂಶೋಧನೆಗಳನ್ನು ನಡೆಸಿದ. ಆರಂಭದಲ್ಲಿ ಎರ್ವಿನ್ನ ಆಸಕ್ತಿ ಬ್ಯಾಕ್ಟೀರಿಯಾಗಳು ಹಾಗೂ ಇತರೆ ಜೀವಿಗಳಲ್ಲಿದ್ದ ಕೊಬ್ಬಿನ ಅಂಶಗಳ ಬಗ್ಗೆ ಇದ್ದಿತಾದರೂ ಕ್ರಮೇಣ ಜೀವಕೋಶಗಳಲ್ಲಿ ಇರುವ ಪಾಸ್ಫೋಲಿಫೇಟ್ ಅಥವಾ ರಂಜಕದಂಶವಿದ್ದ ಕೊಬ್ಬಿನ ಕಡೆಗೆ ತಿರುಗಿತ್ತು. ಅಮೆರಿಕೆಯ ಕೊಲಂಬಿಯಾ ವಿಶ್ವವಿದ್ಯಾನಿಲಯವನ್ನು ಸೇರಿದ ಎರ್ವಿನ್ ಅಲ್ಲಿ ಅವುಗಳ ಬಗ್ಗೆ ವಿಸ್ತೃತ ಅಧ್ಯಯನವನ್ನು ಕೈಗೊಂಡ. ಈ ಅಧ್ಯಯನದ ವೇಳೆ ಒಮ್ಮೆ ಪಾಸ್ಫೋಲಿಫಿಡ್ಗಳ ಜೊತೆಗೆ ರೈಬೋನ್ಯೂಕ್ಲಿಕ್ ಆಮ್ಲಗಳನ್ನು ಸಂಸ್ಕರಿಸಿದ್ದ. ಅತಿ ಶುದ್ಧ ಪ್ರಮಾಣದಲ್ಲಿ ದೊರೆತ ರಾಸಾಯನಿಕಗಳು ಈತನಲ್ಲಿ ನ್ಯೂಕ್ಲಿಕ್ ಆಮ್ಲಗಳ ಬಗ್ಗೆ ಆಸಕ್ತಿ ಕೆರಳಿಸಿದವು. ಇದೇ ವೇಳೆಯಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಅನುವಂಶತೆಗೆ ನ್ಯೂಕ್ಲಿಕ್ ಆಮ್ಲಗಳು ಕಾರಣ ಎಂದು ಪತ್ತೆ ಮಾಡಿದ್ದರು. ಹೀಗಾಗಿ ನ್ಯೂಕ್ಲಿಕ್ ಆಮ್ಲಗಳ ರಚನೆಯ ಬಗ್ಗೆ ವಿಜ್ಞಾನಿಗಳ ಕುತೂಹಲ ಮೇರುಮುಟ್ಟಿತು. ಇದುವೇ ಅನುವಂಶೀಯ ರಾಸಾಯನಿಕವಾದರೆ ಅನುವಂಶೀಯ ಮಾಹಿತಿಯನ್ನು ಅದು ಹೇಗೆ ಪ್ರತಿನಿಧಿಸುತ್ತದೆ, ಅದರ ರಾಸಾಯನಿಕ ರಚನೆಯಲ್ಲಿ ಅದು ಹೇಗೆ ಇರುತ್ತದೆ ಅಥವಾ ಯಾವ ಆಕಾರದಲ್ಲಿದೆಯೋ, ಈ ಮಾಹಿತಿ ಮುಂದಿನ ಪೀಳಿಗೆಗೆ ದಾಟುವುದಾದರೂ ಹೇಗೆ, ಹಾಗೆ ಆಗಬೇಕಾದರೆ ಈ ಅಣುಗಳು ತಮ್ಮಂತೆಯೇ ಇರುವ ಅಣುಗಳನ್ನು ಹುಟ್ಟಿಸುತ್ತದಾದರೆ ನಕಲು ಮಾಡುವುದು ಹೇಗೆ ಇತ್ಯಾದಿ ಪ್ರಶ್ನೆಗಳಿಗೆ ವಿಜ್ಞಾನಿಗಳು ಉತ್ತರ ಹುಡುಕುತ್ತಿದ್ದರು. ನ್ಯೂಕ್ಲಿಕ್ ಆಮ್ಲಗಳಲ್ಲಿ ಫಾಸ್ಫರಸ್ ಅಥವಾ ರಂಜಕದ ಅಂಶವು ಇರುವುದು ತಿಳಿದಿತ್ತು. ಹೀಗಾಗಿ ಎರ್ವಿನ್ ಚಾರ್ಗಫ್ ನ್ಯೂಕ್ಲಿಕ್ ಆಮ್ಲಗಳ ಬಗ್ಗೆ ಇನ್ನಷ್ಟು ಆಸಕ್ತನಾದ. ನ್ಯೂಕ್ಲಿಕ್ ಆಮ್ಲಗಳು ಅನುವಂಶತೆಯ ಜೊತೆಗೆ ಬಳಕಿಕೊಂಡಿವೆ. ಅವುಗಳಲ್ಲಿ ಪ್ಯೂರಿನ್ ಮತ್ತು ಪಿರಮಿಡಿನ್ ಎನ್ನುವ ಎರಡು ಬಗೆಯ ರಾಸಾಯನಿಕಗಳ ಎರಡೆರಡರ ಅಣುಗಳಿರುತ್ತವೆ ಎಂಬುದಷ್ಟೇ ತಿಳಿದಿತ್ತು. ಪ್ರತಿಯೊಂದು ಜೀವಿಯ ನ್ಯೂಕ್ಲಿಕ್ ಆಮ್ಲದಲ್ಲಿರುವ ನ್ಯೂಕ್ಲಿಯೋಟೈಡ್ಗಳು ಎನ್ನುವ ಈ 4 ಅಣುಗಳನ್ನು ಶುದ್ಧವಾಗಿ ಪ್ರತ್ಯೇಕಿಸಿ ವಿಶ್ಲೇಷಿಸಿದರೆ ಅನುವಂಶತೆಯ ಗುಟ್ಟು ಬಯಲಾಗಬಹುದೇ ಎನ್ನುವ ಗುಮಾನಿ ಚರ್ಗಫ್ನಿಗೆ ಬಂದಿತ್ತು. ಹೀಗಾಗಿ ಈತ ವಿವಿಧ ಜೀವಿಗಳಿಂದ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲವನ್ನು ಪ್ರತ್ಯೇಕಿಸಿ ಒಡೆದು ಪರೀಕ್ಷಿಸಲು ಆರಂಭಿಸಿದ. ಹಲವು ಜೀವಿಗಳ ಡಿಎನ್ಎಯನ್ನು ಪರಿಶೀಲಿಸಿದಾಗ ಈತನಿಗೆ ಒಂದು ವಿಚಿತ್ರ ಕಂಡಿತು. ಇವುಗಳಲ್ಲಿ ಇರುವ ಪ್ಯೂರಿನ್ ಹಾಗೂ ಪಿರಮಿಡನ್ಗಳ ಪರಿಮಾಣ 1 ಎಂದು ಕಂಡಿತು. ಅರ್ಥಾತ್ ಪ್ಯೂರಿನ್ ಹಾಗೂ ಪಿರಮಿಡನ್ ಅಣುಗಳ ಸಂಖ್ಯೆ ಒಂದನ್ನೊಂದು ಸಮನಾಗಿವೆ. ಮೊದಲಿಗೆ ಚಾರ್ಗಫ್ ಇದನ್ನು ನಂಬಿರಲಿಲ್ಲ. ಏಕೆಂದರೆ ನಿಸರ್ಗದಲ್ಲಿ ಎಲ್ಲವೂ ಇಷ್ಟೊಂದು ನಿಖರವಾಗಿ ಇರುವುದಿಲ್ಲ ಎನ್ನುವುದು ಅವನ ನಂಬಿಕೆಯಾಗಿತ್ತು. ಎಲ್ಲಾ ಸಮಯದಲ್ಲಿಯೂ ಒಂದೇ ಪರಿಮಾಣ ಬರುವುದಾದರೂ ಅಸಾಧ್ಯ, ವ್ಯತ್ಯಾಸಗಳು ಇರಬೇಕು ಎಂದು ತರ್ಕಿಸಿದ. ಚಾರ್ಗಫ್ ತಾನು ಬಳಸುತ್ತಿದ್ದ ರಾಸಾಯನಿಕ ವಿಧಾನಗಳನ್ನು ಇನ್ನಷ್ಟು ಪರಿಷ್ಕರಿಸಿದ, ಮತ್ತಷ್ಟು ನಿಖರವಾಗಿಸಿದ. ಆದರೂ ಈ ಪರಿಮಾಣ ಬದಲಾಗಲಿಲ್ಲ. ಪ್ಯೂರಿನ್ ಪಿರಮಿಡಿನ್ ಅಣುಗಳ ಸಂಖ್ಯೆ ಸಮನಾಗಿಯೇ ಇತ್ತು. ಪ್ಯೂರಿನ್ ವರ್ಗಕ್ಕೆ ಸೇರಿದ ಅಡಿನಿನ್, ಗ್ವಾನಿನ್ ಹಾಗೂ ಪಿರಮಿಡಿನ್ ವರ್ಗಕ್ಕೆ ಸೇರಿದ ಥೈಮಿನ್ ಹಾಗೂ ಸೈಟೋಸಿನ್ಗಳನ್ನು ಪ್ರತ್ಯೇಕಿಸಿ ವಿಶ್ಲೇಷಿಸಿದ. ಅಡಿನಿನ್ ಹಾಗೂ ಥೈಮಿನ್ಗಳ ಪರಿಮಾಣ ಹಾಗೂ ಗ್ವಾನಿನ್ ಮತ್ತು ಸೈಟೋಸಿನ್ಗಳ ಪರಿಮಾಣ ಏಕರೂಪವಾಗಿತ್ತು, ಎರಡು ಒಂದು ಎಂದು ಕಂಡವು. ಅಂದರೆ ಅಡಿನಿನ್ ಇದ್ದಷ್ಟು ಥೈಮಿನು ಹಾಗೂ ಸೈಟೋಸಿನ್ ಇದ್ದಷ್ಟು ಗ್ವಾನಿನ್ ಇರಬೇಕು ಎಂದು ಚರ್ಗಫ್ ತರ್ಕಿಸಿದ. ಈ ಸಂಬಂಧವೇ ಮುಂದೆ ಜೇಮ್ಸ್ ವ್ಯಾಟ್ಸನ್ ಹಾಗೂ ಫ್ರಾನ್ಸಿಸ್ ಕ್ರಿಕ್ ಎನ್ನುವರಿಗೆ ಡಿಎನ್ಎ ರಚನೆಯನ್ನು ವಿವರಿಸುವುದಕ್ಕೆ ನೆರವಾಯಿತು. ಅಷ್ಟೇ ಅಲ್ಲ, ಡಿಎನ್ಎ ಹೇಗೆ ದ್ವಿಪ್ರತಿಯಾಗುತ್ತದೆ, ಮಾಹಿತಿಯನ್ನು ಕೂಡಿಸಿಕೊಳ್ಳಬಹುದು ಎನ್ನುವುದನ್ನು ಅರಿತುಕೊಳ್ಳಲು ನೆರವಾಯಿತು. ಇಂತಹ ಪ್ರಾಥಮಿಕ ಶೋಧವನ್ನು ಮಾಡಿದ ಜೀವರಾಸಾಯನಿಕ ವಿಜ್ಞಾನಿ ಎರ್ವಿನ್ ಚಾರ್ಗಫ್ ಹುಟ್ಟಿದ ದಿನ ಇಂದು ಆಗಸ್ಟ್ 11.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ಅಮೋಘ ವರ್ಷ ಎನ್ ಹಾಗೂ ಕುಮಾರಿ ಸಿಂಧು. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ನೀವು ಇದನ್ನು ನಿಮ್ಮ ಮಿತ್ರರು ಬಂಧುಗಳ ಜೊತೆಗೂ ಕೂಡ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಯನ್ನು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಯೂಟ್ಯೂಬ್ ಹಾಗೂ ಅಮೆಜಾನ್ ಮ್ಯೂಸಿಕ್ನಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿ ಕುರಿತು ಸಲಹೆ, ಸಂದೇಹ, ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಾಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 406ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೆಲ್ಫ್ ಕ್ಲೀನಿಂಗ್, ಸ್ವಶುದ್ಧೀಕರಣ ಅಥವಾ ಸ್ವಯಂ ಶುದ್ಧೀಕರಣ. ಮಲಿನಗೊಂಡ ಪರಿಸರದ ಯಾವುದೇ ಘಟಕವು ನೈಸರ್ಗಿಕವಾಗಿ ಕ್ರಿಯೆಗಳಿಂದ ಶುದ್ಧವಾಗುವುದು ಸಾಮಾನ್ಯವಾಗಿ ಮಲಿನ ವಾಯುವಿನ ನೈಸರ್ಗಿಕ ಶುದ್ಧೀಕರಣ. ಹಲವು ನೈಸರ್ಗಿಕ ಕ್ರಿಯೆಗಳಿಂದ ಮತ್ತು ಮಾನವರ ಚಟುವಟಿಕೆಯಿಂದ ವಾತಾವರಣವು ಮಲಿನಗೊಳ್ಳುತ್ತದೆ. ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳು ಈ ಮಲಿನತೆಯನ್ನು ದೂರೀಕರಿಸಲು ಸಹಾಯ ಮಾಡುತ್ತವೆ. ಗಾಳಿಯಲ್ಲಿ ತೇಲುವ ಕಣಗಳಲ್ಲಿ ದಪ್ಪ ಕಣಗಳು ಭೂಮಿಯ ಗುರುತ್ವಾಕರ್ಷಣೆಯಿಂದ ನೆಲದ ಮೇಲೆ ಸಂಗ್ರಹವಾಗುತ್ತವೆ. ಸಣ್ಣ ಕಣಗಳು ಕೂಡ ಸಸ್ಯಗಳು, ಕಟ್ಟಡಗಳು ಅಥವಾ ಭೂ ಮೇಲ್ಮೈಯಲ್ಲಿ ಸಂಘಟಿಸಿ ಅಲ್ಲಿ ಸಂಗ್ರಹವಾಗುತ್ತವೆ. ಮಳೆ, ಕವಳ ಅಥವಾ ಘನ ಕಣಗಳನ್ನು ಹಾಗೂ ಅನಿಲಗಳನ್ನು ಕರಗಿಸಿಕೊಳ್ಳುತ್ತವೆ. ದ್ಯುತಿರಾಸಾಯನಿಕ ಮತ್ತು ರಾಸಾಯನಿಕ ಕ್ರಿಯೆಗಳಿಂದ ಹಲವು ಮಲಿನಕಾರಕಗಳು ವಿಘಟನೆ ಹೊಂದುತ್ತವೆ. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಮಲಿನಕಾರಕಗಳನ್ನು ತಮ್ಮೊಳಗೆ ವರ್ತಿಸಿ ಹೊಸ ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ. ಈ ಸಂಯುಕ್ತಗಳು ಮಲಿನಕಾರಿಕವಾಗಿರಬಹುದು, ಇಲ್ಲದೆಯೂ ಇರಬಹುದು. ಪ್ರದೇಶದ ಭೂದೃಶ್ಯ ವಾತಾವರಣದ ಅಂಶಗಳಾದ ಉಷ್ಣತೆ, ಗಾಳಿ ಬೀಸುವ ವೇಗ, ತೇವಾಂಶಗಳು ಮಲಿನಕಾರಕಗಳನ್ನು ಸಾರರಿಕ್ತಗೊಳಿಸಿ ಅವುಗಳನ್ನು ಮಟ್ಟವನ್ನು ತಗ್ಗಿಸಲು ಸಹಾಯ ಮಾಡುತ್ತವೆ. ವಾತಾವರಣದಲ್ಲಿ ಉಂಟಾಗುವ ಉಷ್ಣತೆ ವಿಲೋಮನ, ಟೆಂಪರೇಚರ್ ಇನ್ವರ್ಷನ್ದ ತೀವ್ರತೆ, ಆವೃತ್ತಿ ಮತ್ತು ಅವಧಿಗಳು ಮಲಿನಕಾರಕಗಳನ್ನು ಚದುರಿಸುವ ಮುಖ್ಯ ಅಂಶಗಳಾಗಿವೆ. ವಾತಾವರಣ ಒಂದು ಚೈತನ್ಯಶೀಲ ವ್ಯವಸ್ಥೆ, ಡೈನಾಮಿಕ್ ಸಿಸ್ಟಮ್. ಇದಕ್ಕೆ ಘನ, ದ್ರವ ಹಾಗೂ ಅನಿಲ ಮಾಲಿನ್ಯಕಾರಕಗಳನ್ನು ಏಕಪ್ರಕಾರವಾಗಿ ನಿರಂತರವಾಗಿ ಹೀರಿಕೊಳ್ಳುವ ಹಾಗೂ ತ್ಯಜಿಸುವ ಸಾಮರ್ಥ್ಯವಿದೆ. ಈ ಮಲಿನಕಾರಕಗಳು ನೈಸರ್ಗಿಕವಾಗಿರಬಹುದು ಅಥವಾ ಮಾನವ ಚಟುವಟಿಕೆಯಿಂದ ಉತ್ಪತ್ತಿಯಾಗಿರಬಹುದು. ಸೆಲ್ಫ್ ಡಿಫೆನ್ಸ್, ಸ್ವಯಂ ವಿಸರಣ, ಸೆಲ್ಫ್ ಡಿಫ್ಯೂಸನ್, ಸ್ವಯಂ ವಿಸರಣ. ಭೌತಶಾಸ್ತ್ರದಲ್ಲಿ ರಾಸಾಯನಿಕ ಘಟಕಗಳ ಸ್ವಯಂ ಪ್ರೇರಿತ ಸ್ಪಾಂಟೇನಿಯಸ್ ಸ್ಥಾನಾಂತಕರಣ, ರಾಸಾಯನಿಕ ಘಟಕಗಳಿರುವ ಯಾವುದೇ ಮಾಧ್ಯಮದಲ್ಲಿ ಉಷ್ಣ ಹೆಚ್ಚಾದಾಗ ಕಣಚಲನೆ ಉಂಟಾಗುತ್ತದೆ. ಈ ಕಣಚಲನೆಗೆ ಸ್ಥಾನಾಂತಕರಣಕ್ಕೆ ಕಾರಣ ಸೀಸದ ಲವಣದಲ್ಲಿ ಸೀಸದ ಅಯಾನ್ಗಳ ಚಾಲನೆ ಸ್ವವಿಸ್ತರಣಕ್ಕೆ ಒಂದು ಉದಾಹರಣೆ. ಸೆಲ್ಫ್ ಫರ್ಟಿಲೈಜೇಷನ್, ಕನ್ನಡದಲ್ಲಿ ಸ್ವಯಂ ಫಲೀಕರಣ. ಒಂದು ಜೀವಿಯ ಅಂಡ ಹೆಣ್ಣು ಯುಗ್ಮಗಳು ಅದೇ ಜೀವಿಯ ರೇತ್ರ ಗಂಡು ಯುಗ್ಮಗಳೊಂದಿಗೆ ಫಲೀಕರಣಗೊಳ್ಳುವುದು. ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಸ್ವಯಂ ಫಲೀಕರಣ ಉಂಟಾಗುವುದೇ ಹೆಚ್ಚು. ಆದರೆ ಕೆಳವರ್ಗದ ಅಕಶೇರು ಪ್ರಾಣಿಗಳಲ್ಲಿ ಸ್ವಯಂ ಫಲೀಕರಣ ನಡೆಯುವುದಿದೆ. ಸೆಲ್ಫ್ ಇನ್ಕ್ಯಾಪಿಟಬಿಲಿಟಿ, ಸ್ವಾಯುತ್ತತೆ. ಜೀವಶಾಸ್ತ್ರದಲ್ಲಿ ಸಸ್ಯಗಳಲ್ಲಿ ಸ್ವಪರಾಗಣದಿಂದ ಒಂದು ಸಸ್ಯದ ಹೂವಿನ ಪರಾಗಗಳು ಅದೇ ಸಸ್ಯದ ಹೂವಿನ ಶಲಾಕಾಗ್ರದ ಮೇಲೆ ಬೀಳುವುದು. ಫಲೀಕರಣಗೊಂಡು ಸಸ್ಯವೊಂದು ಬೀಜಗಳನ್ನು ಉತ್ಪತ್ತಿ ಮಾಡದಿರುವುದು. ಇದಕ್ಕೆ ಸ್ವಯಂ ವಂದ್ಯತೆ, ಸೆಲ್ಫ್ ಸ್ಟೆರೈಲಿಟಿ ಎಂದು ಹೇಳುತ್ತಾರೆ. ಪ್ರಾಣಿಗಳಲ್ಲಿ ಮಿಲನಕ್ರಿಯೆ ಸಾಧ್ಯವಿಲ್ಲದ ಸ್ಥಿತಿ ಸಾಮಾನ್ಯವಾಗಿ ಉಭಯಲಿಂಗಿ ಹರ್ಮೋಪ್ರೊಡಕ್ಟ್. ಪ್ರಾಣಿಗಳಲ್ಲಿ ಸ್ವಾಯುತ್ತತೆ ಹೆಚ್ಚಾಗಿ ಕಂಡುಬರುತ್ತದೆ. ಜೀವಿಗಳ ಲಿಂಗರಚನೆಗಳ ಬೇರೆಯಾಗಿದ್ದರೆ ಅಥವಾ ಅವುಗಳ ಜೀವರಾಸಾಯನಿಕ ಅಂಶಗಳು ಸೂಕ್ತವಲ್ಲದಿದ್ದರೆ ಫಲೀಕರಣಕ್ಕೆ ತಡೆಯುಂಟಾಗುತ್ತದೆ. ಸಸ್ಯಗಳಲ್ಲಿ ಸುಮಾರು 20 ಆವೃತ್ತ ಬೀಜೀಯ ಕುಟುಂಬ

ಬರುತ್ತದೆ ಜೀವರಾಸಾಯನಿಕ ಕ್ರಿಯೆಯಿಂದ ಪ್ರಚೋದಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಆದರೆ ಇದರ ನಿಖರ ಸ್ವರೂಪವಿನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಸೆಲ್ಫ್ ಪಾಲಿನೇಷನ್, ಸ್ವಕೀಯ ಪರಾಗಸ್ಪರ್ಶ. ಒಂದು ಸಸ್ಯದ ಹೂವೊಂದರ ಪರಾಗರೇಣುಗಳು ಪರಾಗಾಶಯದಿಂದ ಅದೇ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಯಾಗುವುದು ಅಥವಾ ಅದೇ ಸಸ್ಯದ ಇನ್ನೊಂದು ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಯಾಗುವುದನ್ನು ಸೆಲ್ಫ್ ಪಾಲಿನೇಷನ್ ಎಂದು ಹೇಳುತ್ತಾರೆ. ಸೆಲ್ಫ್ ಪ್ಯೂರಿಫಿಕೇಷನ್, ಸ್ವಯಂ ಶುದ್ಧೀಕರಣ ಕನ್ನಡದಲ್ಲಿ. ಮಲಿನಗೊಂಡ ಪರಿಸರದ ಯಾವುದೇ ಘಟಕವು ನೈಸರ್ಗಿಕ ಕ್ರಿಯೆಯಿಂದ ಮಲಿನತೆಯನ್ನು ತೊಡೆದುಕೊಂಡು ಶುದ್ಧವಾಗುವ ಅಥವಾ ತನ್ನ ಹಿಂದಿನ ಸ್ಥಿತಿಗೆ ಮರಳುವ ಸಾಮರ್ಥ್ಯ. ಸಾಮಾನ್ಯವಾಗಿ ಜೈವಿಕ ತ್ಯಾಜ್ಯಗಳಿಂದ ಕಲುಷಿತಗೊಂಡ ನೀರನ್ನು ಕುರಿತಂತೆ ಈ ಪದವನ್ನು ಬಳಸುತ್ತಾರೆ. ಜೈವಿಕ ತ್ಯಾಜ್ಯದಿಂದ ಕಲುಷಿತಗೊಂಡ ಒಂದು ಜಲ ಆಕಾರವು ಕಾಲಾಂತರದಲ್ಲಿ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತದೆ. ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಜೈವಿಕ ಪದಾರ್ಥಗಳನ್ನು ವಿಭಜಿಸುತ್ತವೆ. ಈ ಕ್ರಿಯೆಗೆ ಆಮ್ಲಜನಕ ಬೇಕು. ನೀರಿನಲ್ಲಿ ಕರಗಿದ ಆಮ್ಲಜನಕವನ್ನು ಬ್ಯಾಕ್ಟೀರಿಯಾಗಳು ಬಳಸುತ್ತವೆ. ನೀರು ಸಾರರಿಕ್ತವಾಗಿರುವುದು ಅವಸಾಧನ, ಸೌರಕಿರಣ ನೀರಿನ ಮೇಲೆ ಬೀಳುವುದು, ಈ ಎಲ್ಲ ಅಂಶಗಳು ನೀರಿನ ಸ್ವಶುದ್ಧೀಕರಣದಲ್ಲಿ ಮುಖ್ಯ. ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾದ ಅಂಶವೆಂದರೆ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ. ಇದು ವಿಘಟಕದ ಬ್ಯಾಕ್ಟೀರಿಯಾಗಳಿಗೆ ದೊರಕುವಷ್ಟು ಕಾಲವು ನೀರು ಸ್ವಶುದ್ಧೀಕರಣಕ್ಕೆ ಧಕ್ಕೆ ಉಂಟಾಗುವುದಿಲ್ಲ. ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣವು ನೀರಿನಲ್ಲಿರುವ ಜೈವಿಕ ಪದಾರ್ಥಗಳ ವಿಘಟನೆಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣಕ್ಕಿಂತ ಕಡಿಮೆ ಇದ್ದರೆ ಸ್ವಶುದ್ಧೀಕರಣ ಕ್ರಿಯೆಗೆ ತೊಡಕಾಗಿ ನೀರಿನಲ್ಲಿ ಪೂತಿಯಂತಹ ಪರಿಸ್ಥಿತಿ ಏರ್ಪಡುತ್ತದೆ. ಇದರಿಂದ ಜಲಜೀವಿಗಳು ನಾಶಗೊಳ್ಳಬಹುದು. ನೀರಿನ ಸ್ವಶುದ್ಧೀಕರಣ ಕ್ರಿಯೆಗೆ ಸಹಾಯ ಮಾಡುವ ಜೀವಿಗಳೆಂದರೆ ಶಿಲೇಂದ್ರಗಳು, ಪಾಚಿ, ಬ್ಯಾಕ್ಟೀರಿಯಾ, ಪ್ರೋಟೋಜುವಾ, ವಲ್ಕವಂತಗಳು, ಕ್ರುಟೇಷಿಯರಿಯನ್ಸ್, ಚಿಪ್ಪುಮೀನು, ಹುಳುಗಳು, ಕೀಟಗಳ ಲಾರ್ವಾ ಹಂತ, ಬಸವನ ಹುಳು, ಸ್ನೇಲ್, ನೀರುಕೋಳಿ, ಇತರ ಭಕ್ಷಕ ಪ್ರಾಣಿಗಳು. ಬ್ಯಾಕ್ಟೀರಿಯಾ, ಪಾಚಿ ಮತ್ತು ಶಿಲೇಂದ್ರಗಳು ಕರಗಿದ ಜೈವಿಕ ಹಾಗೂ ಅಜೈವಿಕ ಪದಾರ್ಥಗಳನ್ನು ಹೀರಿಕೊಳ್ಳುತ್ತವೆ. ಈ ಪದಾರ್ಥಗಳು ಉಪವಚಯದ ಮೂಲಕ ಇವುಗಳ ಶರೀರಕ್ಕೆ ವಿಸರ್ಜಿಸಲ್ಪಡುತ್ತವೆ ಅಥವಾ ಮೈಗೂಡು ಕೂಡುತ್ತವೆ. ಈ ಕ್ರಿಯೆಗೆ ವಿಸರ್ಜನೆ ಅಥವಾ ಜೀರ್ಣಕ್ರಿಯೆ. ಆಮ್ಲಜನಕದ ಅವಶ್ಯಕತೆ ಇದೆ. ನೀರಿನಲ್ಲಿ ಕರಗಿದ ಆಮ್ಲಜನಕವು ಇಲ್ಲಿ ಬಳಕೆಯಾಗುತ್ತದೆ. ನೀರಿನಲ್ಲಿರುವ ಪಾಚಿ ಹಾಗೂ ಇತರ ಜಲ ಸಸ್ಯಗಳು ಹಗಲಿನಲ್ಲಿ ದ್ಯುತಿ ಸಂಶ್ಲೇಷಣೆಯ ಮೂಲಕ ಆಮ್ಲಜನಕವನ್ನು ಮತ್ತೆ ನೀರಿಗೆ ಬಿಡುಗಡೆ ಮಾಡುತ್ತವೆ. ಇದರಿಂದ ನೀರಿನ ಆಮ್ಲಜನಕದ ಪ್ರಮಾಣ ಹೆಚ್ಚುತ್ತದೆ. ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ ಮತ್ತು ಪಾಚಿಗಳು ಕರಗಿದ ಜೈವಿಕ ಪದಾರ್ಥಗಳನ್ನು ಸ್ವಲ್ಪ ಮಟ್ಟಿಗೆ ಹೀರುತ್ತವೆ. ವಲ್ಕವಂತುಗಳು, ಬಸವನ ಹುಳ ಮುಂತಾದವು ಕರಗದ ತೇಲುತ್ತಿರುವ ಪದಾರ್ಥಗಳನ್ನು ತಿನ್ನುತ್ತವೆ. ಇವು ಪ್ರೋಟೋಜೋವಗಳನ್ನು ಜೀರ್ಣಿಸಿಕೊಳ್ಳುತ್ತವೆ. ದೊಡ್ಡ ವಲ್ಕವಂತುಗಳು ಹಾಗೂ ಕೀಟಗಳ ಲಾರ್ವಗಳು ಸಣ್ಣ ವಲ್ಕುತುಂತುಗಳನ್ನು, ಹುಳುಗಳನ್ನು, ಫೋಟೋಜ್ರೋವಗಳನ್ನು ತಿನ್ನುತ್ತದೆ. ಮೀನುಗಳು ಮತ್ತು ನೀರು ಕೋಳಿಗಳು ವಲ್ಕವಂತುಗಳನ್ನು, ಹುಳುಗಳನ್ನು ತಿನ್ನುತ್ತವೆ. ಹೀಗೆ ಜಲ ಆಹಾರ ಜಾಲವು ನೀರನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಹರಿಯುವ ನೀರಿನಲ್ಲಿ ಅಥವಾ ನೀರಿನಲ್ಲಿ ಉಂಟಾಗುವ ಕ್ಷೋಭೆಗಳಿಂದ ವಾತಾವರಣದ ಆಮ್ಲಜನಕವು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ. ಹೀಗೆ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳಿಂದ ನೀರು ಶುದ್ಧೀಕರಣಗೊಳ್ಳುತ್ತದೆ. ಜೈವಿಕ ಪದಾರ್ಥಗಳು ಎರಡು ಹಂತಗಳಲ್ಲಿ ಆಕ್ಸಿಡೀಕರಣಗೊಳ್ಳುತ್ತವೆ. ಮೊದಲನೇ ಹಂತದಲ್ಲಿ ಜೈವಿಕ ಪದಾರ್ಥಗಳಲ್ಲಿರುವ ಹೆಚ್ಚಿನ ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ ಹಾಗೂ ಪದಾರ್ಥಗಳಲ್ಲಿ ಜಲಜನಕ ಮತ್ತು ಸಾರಜನಕಗಳಿಂದ ನೀರು ಮತ್ತು ಅಮೋನಿಯಾಗಳು ಉಂಟಾಗುತ್ತವೆ. ಎರಡನೆಯ ಹಂತದಲ್ಲಿ ಅಮೋನಿಯವು ಜೀವರಾಸಾಯನಿಕ ಆಕ್ಸಿಡೀಕರಣದಿಂದ ನೈಟ್ರಸ್ ಆಕ್

0: ಆಕ್ಸೈಡ್ ಆಗಿ ಅನಂತರ ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ. ಎರಡು ಆಕ್ಸೀಕರಣ ಕ್ರಿಯೆಗಳಿಂದ ಉಂಟಾದ ಪದಾರ್ಥಗಳು ಹ್ಯೂಮಸ್ ರೂಪದಲ್ಲಿ ಜಲ ಆಕಾರಗಳ ತಳದಲ್ಲಿ ಸಂಗ್ರಹವಾಗುತ್ತವೆ. ಇದು ಸೂಕ್ಷ್ಮ ಜೀವಿಗಳಿಂದ ಮತ್ತೆ ವಿಭಜಿಸಲ್ಪಡುವುದಿಲ್ಲ. ಇಂಗಾಲ, ಜಲಜನಕ, ಆಮ್ಲಜನಕ ಹಾಗೂ ಸಾರಜನಕಗಳನ್ನೊಳಗೊಂಡ ಹ್ಯೂಮಸ್ನಲ್ಲಿರುವ ಇಂಗಾಲ ಹಾಗೂ ಸಾರಜನಕ ನಿಷ್ಪತ್ತಿ 10:1 ಇರುತ್ತದೆ. ಆಳವಿಲ್ಲದ ವೇಗವಾಗಿ ಹರಿಯುವ ನೀರಿನ ಸ್ವಶುದ್ಧೀಕರಣ ಸಾಮರ್ಥ್ಯ ಆಳವಾದ ನಿಧಾನವಾಗಿ ಹರಿಯುವ ನೀರಿಗಿಂತ ಹೆಚ್ಚು. ನೀರಿನ ಹರಿಯುವ ವೇಗ ಹೆಚ್ಚಿದಷ್ಟು ಅದು ವಾತಾವರಣದಿಂದ ಆಮ್ಲಜನಕವನ್ನು ಪಡೆಯುವ ಪ್ರಮಾಣವು ಹೆಚ್ಚಾಗುತ್ತದೆ. ನೀರಿನ ಉಷ್ಣತೆಯು ಹೆಚ್ಚಾದಷ್ಟು ಜೀವರಾಸಾಯನಿಕ ಕ್ರಿಯೆಗಳು, ದ್ಯುತಿ ಸಂಶ್ಲೇಷಣೆ ಇತ್ಯಾದಿ ಹೆಚ್ಚಾಗುತ್ತವೆ. ಹೀಗಾಗಿ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ನೀರಿನ ಶುದ್ಧೀಕರಣ ಸಾಮರ್ಥ್ಯ ಹೆಚ್ಚು. ಆದಾಗ್ಯೂ ನೀರು ಹೆಚ್ಚಿನ ಉಷ್ಣತೆಯಲ್ಲಿ ಆಮ್ಲಜನಕವನ್ನು ಕರಗಿಸಿಕೊಳ್ಳುವುದು ಕಡಿಮೆ. ಹೀಗಾಗಿ ಸ್ವಶುದ್ಧೀಕರಣದ ಸಾಮರ್ಥ್ಯ ಬೇಸಿಗೆಯಲ್ಲಿ ಚಳಿಗಾಲಕ್ಕಿಂತ ಕೊಂಚ ಹೆಚ್ಚಾಗಬಹುದಷ್ಟೆ. ಮಳೆಗಾಲದಲ್ಲಿ ಹರಿಯುವ ನದಿ ನೀರಿಗೆ ಮಳೆಯ ನೀರು ಬೆರೆತು ಅದರಲ್ಲಿರುವ ರಾಸಾಯನಿಕಗಳು, ಜೈವಿಕ ಪದಾರ್ಥಗಳು ಸಾರ ರಿಕ್ತಗೊಳ್ಳುತ್ತವೆ. ಇದರಿಂದಾಗಿ ಈ ಪದಾರ್ಥಗಳ ವಿಘಟನೆಯು ಬೇಕಾದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ನೀರಿನ ಸ್ವಶುದ್ಧೀಕರಣ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಸೆಲ್ಫ್ ರೆಗ್ಯುಲೇಷನ್, ಸ್ವಯಂ ನಿಯಂತ್ರಣ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಯಾವುದೇ ಪದಾರ್ಥ ಸಂಪನ್ಮೂಲ ಅಥವಾ ಪರಿಸರ ವ್ಯವಸ್ಥೆಯೆಂದು ತನ್ನ ಸಮತೋಲನವನ್ನು ಕಾಪಾಡಿಕೊಳ್ಳುವಿಕೆ. ಉದಾಹರಣೆಗೆ, ಕಲುಷಿತ ನೀರು ಹರಿಯುವಾಗ ವಾತಾವರಣದಿಂದ ಆಮ್ಲಜನಕವನ್ನು ಮತ್ತು ತನ್ನಲ್ಲಿರುವ ಜಲಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಿಂದ ಹೊರಬರುವ ಆಮ್ಲಜನಕವನ್ನು ಪಡೆದುಕೊಂಡು ಶುದ್ಧವಾಗಿ ತನ್ನ ವ್ಯವಸ್ಥೆಯನ್ನು ನಿಯಂತ್ರಿಸಿಕೊಳ್ಳುತ್ತದೆ. ಜಲಮಾಲಿನ್ಯದ ಪ್ರಮಾಣ ಸ್ವಶುದ್ಧೀಕರಣ ಪ್ರಮಾಣಕ್ಕಿಂತ ಕಡಿಮೆಯಾಗಿದ್ದಲ್ಲಿ ಮಾತ್ರ ಸ್ವನಿಯಂತ್ರಣ ಸಾಧ್ಯ. ಮಳೆ ಕಾಡುಗಳ ಸಮತೋಲನಕ್ಕೆ ಸ್ಥಾನಿಯಂತ್ರವೇ ಆಗಿದೆ, ಸ್ವನಿಯಂತ್ರಣವೇ ಕಾರಣ. ಇಲ್ಲಿಗೆ 406ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮಾಶ್ವಾಸದ 132ನೇ ಪದ್ಯ. ಆ ಪದ್ಯ ಹೀಗಿದೆ. ಪ್ರತಿಮೆಗಳೂ ಮೊಳಗಿದು ತೀರ ಭಸದೆ ಧಾತ್ರಿ ದಸೆಗಳು ಉರಿದುವು ಭೂತ ಪ್ರತಿಗಳಾಡಿದುವು ಒಳರಿದುವು ಅತಿ ರಮ್ಯ ಸ್ಥಾನದೊಳ್ ಶಿವಾನಿವಹಂಗಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಪ್ರತಿಮೆಗಳು ಅಳುತ್ತುವು ಮೊಳಗಿದುದು ಅತಿ ರಭಸದೆ ಧಾತ್ರಿ ದೆಸೆಗಳು ಉರಿದುವು ಭೂತ ಪ್ರತಿಗಳು ಆಡಿದುವು ಒಳರಿದುವು ಅತಿ ರಮ್ಯ ಸ್ಥಾನದೊಳ್ ಶಿವಾನಿವಹಂಗಳ್. ಇದರ ಅನ್ವಯವನ್ನು ನಾವು ಈಗ ಮಾಡಬಹುದು. ಆ ಕೊಡದಿಂದ ಒಬ್ಬ ವಯಸ್ಕನಾಗಿ, ಅಂದರೆ ದಿನಗಳನ್ನೆಲ್ಲ ಕಳೆದು ಅಥವಾ ಪೂರ್ಣ ಪ್ರಮಾಣದಲ್ಲಿ ಶಿಶು ರೂಪವಾಗಿ ಒಬ್ಬ ಹುಟ್ಟಿದ. ಏನಾಯ್ತು ಅವಾಗ? ಪ್ರತಿಮೆಗಳು ಅಳುತ್ತವು. ಬೇರೆ ಬೇರೆ ಮನೆಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಇದ್ದಂಥ ಪ್ರತಿಮೆಗಳು, ಮೂರ್ತಿಗಳು ಅಳುತ್ತು. ಅವುಗಳ ಕಣ್ಣುಗಳಲ್ಲಿ ನೀರು ಬಂತಂತೆ. ಇದ್ದಕ್ಕಿದ್ದ ಹಾಗೆ ಮೂರ್ತಿಗಳ ಕಣ್ಣಲ್ಲಿ ನೀರುಗಳು ಬಂದವು. ಮೊಳಗಿದು ಅತಿ ರಭಸದೆ ಧಾತ್ರಿ. ಭೂಮಿಯಲ್ಲೆಲ್ಲ ಶಬ್ದ ಕೇಳಿಸ್ತದು. ಮೊಳಗಿದುದು ಅತಿ ರಭಸದೆ ಧಾತ್ರಿ. ಭೂಮಿಯಲ್ಲಿ ರಭಸವಾಗಿ, ಧಾತ್ರಿ ಅಂದರೆ ಭೂಮಿ, ಭೂಮಿಯಲ್ಲಿ ಅತ್ಯಂತ ರಭಸವಾಗಿ ಶಬ್ದಗಳು ಕೇಳಿಬಂದವು. ದೆಸೆಗಳು ಉರಿದವು. 8 ದಿಕ್ಕುಗಳಿವೆ ಅಂತ ನಾವು ಹೇಳ್ತೇವೆ. ಆ 8 ದಿಕ್ಕುಗಳಲ್ಲಿಯೂ ಕೂಡ ಉರಿ ಕಾಣಿಸ್ಕೊಳ್ತು, ಬೆಂಕಿ ಕಾಣಿಸ್ಕೊಳ್ತು. ಭೂತ ಪ್ರತಿಗಳು ಆಡಿದುವು, ಎಲ್ಲ ಕಡೆ ಭೂತ ಪ್ರೇತಗಳೆಲ್ಲ ಕುಡಿಯುವುದಕ್ಕೆ ಆರಂಭ ಮಾಡಿದುವಂತೆ. ಆಮೇಲೆ ಒಳರಿವು ಅಂತಂದರೆ ಕಿರುಚುವುದು, ಕೆಟ್ಟದಾಗಿ ಕಿರುಚುದು ಅಥವಾ ಊಳಿಡುವುದು. ಇಲ್ಲಿ ಒಳರು ಅನ್ನೋದು ಊಳಿಡುವುದು, ನಾವೀಗ ಅದಕ್ಕೆ ಬಹುಶಃ ಹೊಸ ಪದವನ್ನು ಕನ್ನಡದಲ್ಲಿ ಬಳಕೆ ಮಾಡ್ತಿದ್ವಿ, ಅದು ಊಳಿಡುವುದು, ಅದು ಒಳರುವುದು. ಒಳರಿದುವು ಅತಿ ರಮ್ಯ ಸ್ಥಾನದಳು, ಅತ್ಯಂತ ಘನವಾದಂತಹ ಸ್ಥಾನದಲ್ಲಿ ಶಿವಾನಿವಾಹಂಗಳ್. ಈ ಶಿವಾನಿವಾಹಗಳಂದರೆ ನರಿಗಳು, ಅಂದರೆ ಸಾಮಾನ್ಯವಾಗಿ ನರಿ ಕೂಗುವಾಗ ಶಿವ ಶಿವ ಅಂತ ನಮಗೆ ದೂರಕ್ಕೆ ಕೇಳಿಸ್ತದೆ, ಹಾಗೆ ಅದರ ಕೂಗನ್ನೇ ಅನುಸರಿಸಿ ಇಟ್ಟಂತಹ ಹೆಸರು ಶಿವಾನಿವಾಹಂಗಳ್ ಅಂದರೆ ನರಿಗಳು ಎಂದು ಅರ್ಥ. ಈ ನರಿಗಳು ಅತ್ಯಂತ ದೂರದಲ್ಲಿ ಗಮ್ಯವಾದಂತಹ ಸ್ಥಾನದಲ್ಲಿ ಊಳಿಡುವುದಕ್ಕೆ ಆರಂಭ ಮಾಡಿದವು. ಇವೆಲ್ಲವೂ ಕೂಡ ಒಳ್ಳೆಯದರ ಸೂಚಕ ಆಗಿರಲಿಲ್ಲ, ಶುಭ ಸೂಚನೆಗಳಾಗಿರಲಿಲ್ಲ, ಅಶುಭದ ಸೂಚನೆಗಳಾಗಿದ್ದವು ಎನ್ನುವ ಹಾಗೆ ಪಂಪ ಈ ಸಂದರ್ಭವನ್ನು ವರ್ಣಿಸುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
6: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಹೇ ಹೇ ಹೇ.

ಕೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು. ಬೇಗ ಬೇಗ ಬೇಗ.

ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

0: ಬಲ ಬಲ ಬಲ ಬಿಸ್ತೀಯ ತೀ ಬಂಗಾರ ನನಗೆಲ್ಲ ಕೊಡ್ತೀಯ ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು
1: ಕಣೆ ರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಿಂತಾಯ್ತು ನಿಂತಾಯ್ತು ನಿಂತಾಯ್ತು ನಿಂತಾಯ್ತು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
1: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 72591-76279.
0: That is 72591-76279.
2: ಹಲೋ ಗೆಳೆಯರೇ.
3: ಹಾಯ್
4: ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
4: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
5: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಉದ್ದಿಮೆದಾರರ? ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
7: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ?
6: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 72591-76279. ಸಂಖ್ಯೆ ಮತ್ತೊಮ್ಮೆ 72591-76279.
8: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
13: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
9: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
13: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
9: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
5: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
4: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 21 ವಿಶ್ವ ಚಹಾ ದಿನ. ಚಹಾಕ್ಕೂ ಕೂಡ ಒಂದು ದಿನ ವಿಶೇಷವಾದಂತಹ ದಿನ ಇರುತ್ತೆ ಅಂಥೇಳಿ ಈ ರೀತಿಯ ದಿನಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಚಹಾ ಅಂದ ತಕ್ಷಣ ಚಹಾ ಪ್ರಿಯರು ತುಂಬ ಜನ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ಚಹಾ ಕುಡಿತಾ ಪೇಪರ್ ಓದೋದು ಅಥವಾ ಚಾ ಕುಡಿದ್ರೇ ನಮಗೆ ಬೆಳಗಾಗೋದು, ಮುಂದಿನ ಕೆಲಸಗಳೆಲ್ಲ ಸರಾಗವಾಗಿ ಆಗೋದು ಅನ್ನುವಂಥ ತುಂಬ ಜನ ಇದ್ದಾರೆ. ಅಂದರೆ ಒಂದು ಸ್ಟ್ರಾಂಗ್ ಆದಂತಹ ಕಡಕ್ ಆದಂಥ ಒಂದು ಲೋಟ ಚಾ ಇತ್ತು ಅಂತ ಹೇಳಿದ್ರೆ ಬೆಳಗ್ಗೆ ನಡೆಯುವ ಎಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ ಅಂಥೇಳಿ ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ. ಹಾಗೆ ಚಾನಲ್ಲೂ ಕೂಡ ತುಂಬ ರೀತಿಯ ಚಾ ಇದೆ, ಅದರಲ್ಲಿ ಲೆಮನ್ ಚಾ ಇರ್ಬೋದು ಅಥವಾ ಏಲಕ್ಕಿ ಹಾಕಿದಂಥ ಚಾ ಇರ್ಬೋದು, ಶುಂಠಿಯಿಂದ ಮಾಡಿದಂಥ ಚಾ, ಹೀಗೆ ವೆರೈಟೀಸ್ ಆಫ್ ಚಾಗಳು ತುಂಬ ರೀತಿಯ ಚಾಗಳಲ್ಲಿ ಇರುತ್ತೆ. ಹಾಗೆ ನೀವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೂಡ ಚಾ ಕುಡಿದು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಸಾಗುತ್ತಾ, ಅಥವಾ ಚಾ ಒಂದು ದಿನದಲ್ಲಿ ಎಷ್ಟು ಬಾರಿ ಕುಡಿತೀರಾ, ಇದೇ ಚಾದ ಕುರಿತಾಗಿ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಚಾದ ಕುರಿತಾಗಿ ಮಾತಾಡ್ಬೋದು. ಹಾಗೆ ಕೆಲವರಿಗೆ ಚಾ ಇಷ್ಟ ಆಗಲ್ಲ, ನನಗೆ ಬಿಸಿ ಬಿಸಿ ಕಾಫಿ ಕುಡಿತೀನಿ ಅನ್ನೋರು ಕೂಡ ಇರ್ತಾರೆ. ಹಾಗೆ ಬೆಳಗ್ಗೆ ಚಾ ಕಾಫಿ ಎರಡು ಬೇಡಪ್ಪ, ಬಿಸಿ ಬಿಸಿಯಾದಂಥ ಒಂದು ಕಷಾಯ ಕುಡಿತೀವಿ ಅನ್ನೋ ಅಂಥವರು ಕೂಡ ತುಂಬ ಜನ ಇದ್ದಾರೆ. ಹಾಗೆ ವಿಶ್ವದಲ್ಲಿ ನೀರಿನ ನಂತರ ಅತಿ ಹೆಚ್ಚು ಕುಡಿಯುವಂಥ ಪಾನೀಯ ಅಂದರೆ ಅದು ಚಹಾ ಅಂತೆ. ಅಂದರೆ ಅಷ್ಟೊಂದು ಚಹಾ ಕುಡಿಯುವಂಥ ಚಹಾ ಪ್ರಿಯರು ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈ ಚಹಾಕ್ಕೆ ಕೂಡ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಅಂದರೆ ತುಂಬ ವರ್ಷಗಳ ಹಿಂದಿನಿಂದಲೂ ಕೂಡ ಈ ಚಹಾನ್ನು ನಮ್ಮ ಭಾರತಕ್ಕೆ ಕಾಲಿಟ್ಟು ಅಂತಲೇ ಹೇಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ, ಯಾರು ಎಲ್ಲಿಂದ ನೋಡೋಣ.
2: ಹಲೋ ಹಲೋ ಮೇಡಮ್ ಅವರೇ ನಮಸ್ಕಾರ.
4: ನಮಸ್ತೆ ಚಿಕ್ಕಪ್ಪ ಸರ್,
2: ನಿಮ್ಗೆ ಚಾ ದಿನದ ಶುಭಾಶಯಗಳು.
4: ಥ್ಯಾಂಕ್ ಯು ಸರ್. ನೀವು ಚಾ ಪ್ರಿಯರ ಹೇಗೆ?
2: ಹೌದು ಮೇಡಮ್ ಅವರೇ, ನಾವು ಚಾ ಕುಡಿಯರೇ ಸರ್. ಮೇಡಮ್ ಅವರೇ
4: ಹೌದಾ?
2: ಚಾ ದಿನ ಮಾಡಿದ್ದು ತುಂಬಾ ಖುಷಿ ಆಯ್ತು, ಒಳ್ಳೆ ಆಯ್ಕೆ ಮಾಡಿ ನೀವು ಕೂಡ ಒಂದು ಟಾಪಿಕ್ ತಗೊಂಡ್ಬಂದಿದ್ರಿ.
4: ಚಹಾಕು ಒಂದ್ ದಿನ ಅಂತ ಇದೆ ನೋಡಿ ಸರ್,
2: ಚಹಾಕು ಒಂದ್ ದಿನ ಅಂತ ಐತಿ ಅಂತ ಇವತ್ತೇ ನಮಗೂ ಗೊತ್ತಾಗಿದ್ದು. ಯಾಕಂದ್ರೆ ಚಾ ಒಂದು ಪ್ರತಿ ಒಂದು ದಿನ ಕೂಡ ದಿವಸ ಬೆಳಕರೆದ್ರೆ ಸಾಕು, ಟೀ ಬೇಕೇ ಬೇಕು.
4: ಟೀ ಇಲ್ದಿದ್ರೆ ಬೆಳಗ್ಗೆ ಆಗಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ.
2: ಬೆಳಕೆ ಆಗೋದಿಲ್ಲ ಅನ್ನೋದು ಎಷ್ಟೋ ಜನ ಇರ್ತಾರೆ. ಆಗ ಆ ಚಾ ಒಂದು ನಿಜಕ್ಕೂ ಒಂದು ಟಾನಿಕ್ ಇದ್ದಂಗೆ ದಿವಸ ಬೆಳಗ್ಗೆ
4: ಟಾನಿಕ್ ಹೊಲ್ಸ್ಬಿಟ್ರಾ?
2: ಹಾ ಟಾನಿಕ್ ಇದ್ದಂಗೆ, ಅದು ಒಂಥರ ಟಾನಿಕ್ ಇದ್ದಂಗೆ ಅನ್ಕೊಂಡದೆಯ.
4: ಒಂದ್ ಲೋಟ ಚಾ ಕುಡಿದ್ರೆ ಎನರ್ಜಿ ಬರುತ್ತೆ,
2: ಎನರ್ಜಿ ಬರುತ್ತೆ, ಒಂದ್ ಏನೋ ಒಂದು ಉತ್ಸಾಹ ಬರುತ್ತೆ. ಚಾ ಒಳ್ಳೇದು ಬಿಡ್ರಿ, ಯಾಕೆಂತಂದ್ರೆ ಏನೇ ಒಂದ್ ತಲೆ ಬಿಸಿ ಇದ್ರು ಸ್ವಲ್ಪ ಟೀ ಕುಡ್ದಾಗ ಸ್ವಲ್ಪ ತಲೆ ಬಿಸಿ ಕಡಿಮೆ ಆಗುತ್ತೆ. ಆಮೇಲೆ ನೋಡ್ರಿ, ಈಗ ಏಲಕ್ಕಿ ಶುಂಠಿ ಟೀ ಇದೆ, ಆಮೇಲೆ ಗ್ರೀನ್ ಟೀ ಇದೆ, ಲೆಮನ್ ಟೀ ಇದೆ, ಇವೆಲ್ಲ ಇದೆ. ಟೀ ನಲ್ಲಿ ವೆರೈಟಿ ವೆರೈಟೀಸ್ ಆದ ಟೀ ಚಾಗಳು ಇದಾವೆ.
4: ನೀವ್ ಅದ್ರಲ್ಲಿ ಯಾವ್ದು ಕುಡಿಯೋದು ಜಾಸ್ತಿ?
2: ನಾವು ಮಾಮೂಲಿ ಚಾನೆ ಕುಡಿಯೋದ್ರಿ, ಮಾಮೂಲಿ ಚಾನೆ. ಆದ್ರೆ ಸ್ವಲ್ಪ ಚಳಿಗಾಲದಲ್ಲಿ ಮಾತ್ರ ಶುಂಠಿ ಚಾ ಕುಡಿತೇವೆ.
4: ಶುಂಠಿ ಚಾ,
2: ಅವಾಗ ಒಂದ್ ಸ್ವಲ್ಪ ಚಳಿ ಇರುತ್ತಲ್ಲ, ಹಾಗಾಗಿ ಶುಂಠಿ
4: ಚಳಿಗಾಲ ಮಳೆಗಾಲದಲ್ಲಿ ಶುಂಠಿ ಚಾ ಕುಡಿತಾರೆ.
2: ಹೌದ್ರಿ, ಈ ಬೇಸಿಗೆ ಟೈಮ್ ನಲ್ಲಿ ಮಾತ್ರ ಶುಂಠಿ ಗಿಂಟಿ ಯಾವ್ದು ಹಾಕಕ್ ಹೋಗೋದಲ್ಲ
4: ಮಾಮೂಲು.
2: ಈಗ ಚಾ ಒಟ್ಟಿನಲ್ಲಿ ಚಾ ಬೇಕು ಮೇಡಮ್ ಅರೆ, ನಮಗೆ ಚಾ ಕುಡಿಲಿಲ್ಲ ಅಂದ್ರೆ ಆಗದೇ ಇಲ್ಲ. ಆಮೇಲೆ ನೋಡ್ರಿ, ಯಾರಾದ್ರೂ ನೆಂಟ್ರು ಬೀಗರು ಬಂದ್ರೆ ಫಸ್ಟ್ ಟೀ ಗಿಟ್ರವಾ, ನೆಂಟ್ರು ಬಂದಿದ್ದಾರೆ ಅದನ್ನೇ ಹೇಳೋದು, ನೀರ್ ಕೊಟ್ಟು ಕೊಡ್ಲೇನೆ ಟೀ ಕೊಡ್ರವಾ ನೆಂಟ್ರಿಗೆ ಅಂತಾರೆ.
4: ಅದಕ್ಕೆ ನೀರಿಂದ ಆದ್ಮೇಲೆ ನೆಕ್ಸ್ಟ್ ಸ್ಥಾನವನ್ನು ಚಾ ಕುಡಿತಗೊಂಡಿದ್ಯಾ ಅಂತ ನೋಡಿ ಸರ್.
2: ಹೌದು ಹೌದು ಮೇಡಮ್, ತುಂಬಾ ಖುಷಿ ಆಯ್ತು ಇವತ್ತು ಈ ಟಾಪಿಕ್ ತಗೊಂಡ್ ಬಂದ್ ತುಂಬಾ ಖುಷಿ ಆಯ್ತು. ನಾವು ಚಾ ಇವತ್ತು ಸ್ವಲ್ಪ ಒಂದ್ಸಲ ಜಾಸ್ತಿ
4: ಕುಡಿತೀನಿ, ಚಹಾ ದಿನ ಅಲ್ವಾ, ಹಾಗಾಗಿ ಒಂದ್ ಕಪ್ ಜಾಸ್ತಿ ಆಗದ್ರೆ
2: ಒಂದು ಒಂದು ಇವತ್ತಿನ ಮಟ್ಟಿಗೆ ಒಂದ್ ಲೋಟ ಜಾಸ್ತಿ ಕುಡಿಯೋಣ ಮೇಡಮ್ ಅವ್ರೆ.
4: ಓಕೆ ಸರ್, ಇನ್ನೊಂದ್ ಕಪ್ಪು ಚಹಾನ ಜಾಸ್ತಿ ಕುಡಿದು ಎಂಜಾಯ್ ಮಾಡಿ ಅಂತ ಹೇಳಿ ಸಂತೋಷ ಆಯ್ತು ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದ.
2: ಧನ್ಯವಾದಗಳು ಮೇಡಮ್ ಅವ್ರೆ, ನಮಸ್ಕಾರ.
4: ಕೃಷಿ ನಗರದಿಂದ ಚಿಕ್ಕಪ್ಪ ಸರ್ ಅವ್ರು ಕರೆ ಮಾಡಿ ಅವರು ಕೂಡ ಚಹಾ ಪ್ರಿಯರು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
14: ಹಲೋ ಹಲೋ,
4: ನಮಸ್ತೆ ಶುಭ ಮೇಡಮ್.
14: ನಮಸ್ತೆ ಪವಿತ್ರ ಮೇಡಮ್.
4: ಕಾಫಿ ಆಯ್ತಾ ಟೀ ಆಯ್ತಾ ಅಂತ ಕೇಳ್ಬೇಕು ಇವತ್ತು.
14: ಟೀ ಎಲ್ಲ ಆಗಿಲ್ಲ ಇನ್ನು, ಊಟ ಮಾಡಿ ಮೊಮ್ಮಕ್ಕಳನ್ನ ಮಲಿಸ್ತಾ ಇದ್ದೆ, ಗಂಟೆ ಪ್ರೋಗ್ರಾಮ್ ಇರ್ಬೋದು ಅಂತ ಹೇಳಿ ಕಾಲ್ ಮಾಡಿದೆ.
4: ಕಾಲ್ ಮಾಡಿದ್ ಸಿಕ್ಕಿದೆ ಕಾಲ್ ನೋಡಿ,
14: ವಿಷಯ ಮಾತ್ರ ಗೊತ್ತಿಲ್ಲ.
4: ಇವತ್ತು ವಿಶ್ವ ಚಹಾ ದಿನ.
14: ಓಕೆ,
4: ನಿಮಗ್ ಚಹಾ ಅಂದ್ರೆ ಇಷ್ಟನಾ ಅಥವಾ ಎಷ್ಟು ಸರಿ ಕುಡಿತೀರಾ?
14: ಇಷ್ಟ ಅಂತ ಹೇಳ, ಒಂದ್ ಕುಡಿಯ ಒಂದ್ ಅಭ್ಯಾಸ ಇಟ್ಕೊಂಡಿದೀವಲ್ಲ, ಒನ್ ಟೈಮ್ ಮಾಡ್ಕೊಂಡು ಕುಡಿತೀವಿ ಅಂತ. ಸಂಜೆಗೆ ಒಂದ್ಸತಿ ಶುಂಠಿ ಟೀ ಮಾಡ್ಕೊಂಡು ಕುಡಿತೀವಿ.
4: ಶುಂಠಿ ಟೀ?
14: ಹಾ, ಬಾಕಿ ಇದೆಲ್ಲ ಏನು, ಬೆಳಗ್ಗೆ ಹೊತ್ತು ಒಂದ್ ಕಾಫಿ ಅಭ್ಯಾಸ ಮಾಡ್ಕೊಂಡಿದೀವಿ. ಬೆಳಗ್ಗೆ ಕಾಫಿ ಜೊತೆ ಸಂಜೆ ಟೀ ಕುಡಿಯೋದು. ಯಾರ ಎಮರ್ಜೆನ್ಸಿ ಯಾರು ಬಂದ್ರೆ ಗೆಸ್ಟ್ ಗಳು ಅವಾಗ ಮಾಡಿದ್ರೆ ಎಲ್ಲಾರು ಉಳಿತು ಅಂದ್ರೆ ಅವ್ರ ಜೊತೆನೆಲ್ಲ ಒಂದ್ ಸ್ವಲ್ಪ
4: ಕುಡಿಯೋದವ್ರಿಗೆ. ಅದೇ ಆದ್ರೆ ಒಂದ್ಸರಿ ಆದ್ರೂ ಕುಡಿತೀರಾ ಚಾ?
14: ಒಂದ್ಸರಿ ಕುಡಿತೀವಿ, ಅದೇ ಶುಂಠಿ ಇಲ್ದೆ ಮಾತ್ರ ಮಾಡಲ್ಲ. ಶುಂಠಿ ಹಾಕಿ
4: ಅಂದ್ರೆ ಟೀ ಕುದಿವಾಗ ಸ್ವಲ್ಪ ಶುಂಠಿ ಹಾಕೋದು ಅದಕ್ಕೆ.
14: ಹೌದೌದು,
4: ಟೀ ಪುಡಿ ಜೊತೆಗೆ ಶುಂಠಿ
14: ಬೆಲ್ಲ ಹಾಕಿ ಮಾಡ್ಕೊಂಡು ಕುಡಿಯೋದು. ಸ್ವಲ್ಪ ಹಿತವಾಗಿರುತ್ತಲ್ಲ ಗಂಟ್ಲಿ ಕುಡಿದ್ರೆ
4: ಶುಂಠಿ ಹಾಕಿರೋದ್ರೆ ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ.
14: ಹೌದು, ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ.
4: ಮತ್ತೆ ಬೆಲ್ಲ ಹಾಕ್ತೀನಿ ಅಂತ ಹೇಳಿದ್ರಲ್ಲ ನೀವು.
14: ಬೆಲ್ಲ ಹಾಕಿ, ನಾನ್ ಸಕ್ಕರೆ ಸ್ವಲ್ಪ ಕಡಿಮೆ ಎಲ್ಲ ಯೂಸ್ ಮಾಡ್ತೀನಿ. ಬೆಲ್ಲನೇ, ಕಷಾಯಕ್ಕಾದ್ರೂ ಬೆಲ್ಲ, ಕಾಫಿಗಾದ್ರೂ ಬೆಲ್ಲ, ಟೀಗಾದ್ರೂ ಬೆಲ್ಲ.
4: ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಿರೋದ್ರಿಂದ ಬೆಲ್ಲ ಬಳಸಬೇಕು ಅಂತ.
14: ಹಾಗಾಗಿ ಎಲ್ಲದಕ್ಕೂ ಬೆಲ್ಲನೇ ಬಳಸ್ತೀನಿ ಹೆಚ್ಚಾಗಿ.
4: ಹಾಗಾದ್ರೆ
14: ಟೀ ಆಯ್ತಾ ಮೇಡಮ್?
4: ಟೀ ಆಗಿಲ್ಲ ಮೇಡಮ್, ನಿಮ್ಮೆಲ್ಲರ ಹತ್ರ ಮಾತಾಡ್ಬಿಟ್ಟು ಆಮೇಲೆ
14: ಆಮೇಲೆ ಕುಡಿಯೋದೆ.
4: ಆಮೇಲೆ ಆಯ್ತು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದು.
14: ಥ್ಯಾಂಕ್ ಯು ಮೇಡಮ್.
4: ಶುಭ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
15: ನಮಸ್ತೆ ಮೇಡಮ್.
4: ನಮಸ್ತೆ ಶಿವಶರಣ ಸರ್.
15: ಆರಾಮಿದ್ದೀರಿ ಮೇಡಮ್?
4: ಆರಾಮಾಗಿದ್ದೀರಿ, ನೀವ್ ಆರಾಮಿದ್ದೀರಾ?
15: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
4: ಇವತ್ತು ವಿಶ್ವ ಚಹಾ ದಿನ ಸರ್.
15: ನಾವು ಮಜ್ಜಿಗೆ ಕುಡಿಬೇಕಿತ್ತೀವ್ರಿ ಈಗ.
4: ಮಜ್ಜಿ ಚಹಾ ದಿನ
15: ಮಾಡ್ಬಿಡ್ರಿ ಈಗ,
4: ಅದಕ್ಕೂ ಒಂದಿನ ಇರುತ್ತೆ ಬಿಡಿ ಸರ್.
15: ವಿಶ್ವ ಚಹಾ ದಿನ ಅಂದ್ರೆ
4: ಚಹಾ ದಿನ. ನಿಮ್ ಬೈಲ್ಸೀಮೆ ಕಡೆ ಜಾಸ್ತಿ ಚಹಾ ಕುಡಿಯೋದಲ್ವಾ, ಕಾಫಿಗಿಂತ ಜಾಸ್ತಿ?
15: ನಾವು ಚಹಾನೇ ಹೆಚ್ಚು ಕುಡಿತೀವಿ.
4: ಚಹಾನೇ ಹೆಚ್ಚು ಕುಡಿಯೋದು?
15: ಹೌದ್ರಿ ಮೇಡಮ್.
4: ಒಂದಿನ ಕೆಸರಿ ಕುಡಿತೀರಾ?
15: ಏ ಅವ ಬಾಸಲ ಕುಡಿತಿತ್ತು ಈಗ ಬಾಳ ಕಡಿಮೆ ಮಾಡಿದ್ರಿ. ಅವಾಗ ಏನ್ ಹೇಳಂಗಿಲ್ರಿ, ಅದನ್ನ ಅದ್ರ ಮಾತಾಡಂಗಿಲ್ರಿ. ಅವಾಗ
4: ಒಂದೊಂದು ಗಂಟೆಗೆ ಒಂದೊಂದ್ ಸರಿ ಕುಡಿತಿದ್ರ?
15: ಒಂದ್ ದಿವ್ಸಕ್ಕೆ ಕನಿಷ್ಠ ಒಂದ್ ಹತ್ತು ಸಲ ಕುಡಿತಿದ್ದೆ ಮೇಡಮ್ ನಾನು.
4: ಹತ್ ಸರಿ?
15: ಒಂದ್ ದಿವ್ಸಕ್ಕೆ ಹತ್ತಲ್ಲ, ಈಗ ಸದ್ ಎರಡ್ ಸಲನು ಕುಡಿದ್ ಬಿಟ್ಬಿಟ್ರಿ ಮೇಡಮ್. ಎರಡ್ ಸಲನು ಕುಡಿಯಂಗಿಲ್ಲ ಇವಾಗ.
4: ಕುಡಿಯಂಗಿಲ್ಲ ಈಗ?
15: ಇಲ್ಲ ಇಲ್ಲ ಮೇಡಮ್, ಯಾಕಂತ ಹೇಳಿದ್ರೆ ಅದು ಏನಿದ್ರು ಕೆಟ್ಟ ಬ್ಯಾಸಿಗೆ ಬಿಸಿಲಾಗ ತ್ರಾಸ ಬಾ ಮಾಡುತ್ತ ಮೇಡಮ್.
4: ಬೇಸಿಗೆಗೋಸ್ಕರ ಬಿಟ್ಟಿದ್ದೀರಾ?
15: ಹಾ ಮೇಡಮ್, ಅದಕ್ಕೆ ಬರೇ ಮಜ್ಜಿಗೆ ಮೊಸರು ಇಂಥದ್ದು ಈಗ ಹತ್ತು ಕುಡಿದ್ ನೋಡ್ರಿ ಮೇಡಮ್, ಮೇ ಮುಗಿಯೋವರೆಗೆ.
4: ಆಮೇಲೆ ಮತ್ತೆ ಹತ್ತು ಸರಿನೇನಾ?
15: ಇಲ್ಲ ಇಲ್ಲ ಮೇಡಮ್, ಹತ್ತರೇನು ಆಗುದಿಲ್ಲ ಇನ್ ಮೇಲೆ. ಯಾಕಂತ ಹೇಳಿದ್ರೆ ಇನ್ನು ವಯಸ್ಸಾದ್ರು ಬಾಳ ಕಡಿಮೆ ಆಗೈತಿನ.
4: ಹಾಗ ಕಮ್ಮಿ ಮಾಡ್ಬೇಕು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಂತ.
15: ಆರೋಗ್ಯ ದೃಷ್ಟಿಯಿಂದ ಕಡಿಮೆ ಮಾಡ್ಬೇಕ್ರಿ ಮೇಡಮ್. ಚಹಾ ಕುಡಿದ್ರಿಂದ ಬಾಳ ಸ್ವಲ್ಪ ಶರೀರಕ್ಕೆ ಹಾನಿನೂ ಬಾಳ ಇದೆ ಮೇಡಮ್.
4: ಹೌದು, ಒಂದು ಎರಡು ಸರಿ ಆದ್ರೆ ಕುಡಿಬಹುದು, ತುಂಬಾ ಸರಿ ಆದ್ರೆ ಯಾವ್ದಾದ್ರೂ ಅಷ್ಟೇ. ಅತಿ ಆದ್ರೆ ಅಮೃತವು ವಿಷ ಅಂತಾರಲ್ಲ ಹಾಗೆ
15: ಆಗುತ್ತೆ ಅಂತ. ಹಂಗ ಒಂದ್ ದಿವ್ಸಿಗೆ ಒಮ್ಮೆ ಅಥವಾ ಎರಡ್ ಸಲ ಕುಡಿದ್ರೆ ಪರವಾಗಿಲ್ಲ ಮೇಡಮ್. ಆದ್ರೆ ಮತ್ತೆ ದಿನನಿತ್ಯ ನಾವ್ ಅದಕ್ಕೆ ಹೋಗೋಣ ಊರಾಗ ಯಾರ ಕುಡಿದ್ರು ಚಹಾನ ಹೋಟೆಲ್ದಾಗ ಒಟ್ಟು ಕುತ್ತಿ ಹೋದ್ರೆ ಹೇಳ್ತಿದ್ದಿಲ್ಲ ಮೇಡಮ್. ನಾವು
4: ಹೋಟೆಲಿಗೆ ಹೋಗ್ತ ಅಂದ್ರೆ ಒಂದ್ ಲೋಟ ಟೀ ಇಲ್ದೆ ಹೇಳಂಗಿಲ್ಲ.
15: ಇಲ್ಲ ಇಲ್ಲ ಮೇಡಮ್, ಯಾರು ಕುಡಿದ್ರು ಹೋಗಬೇಕು ಕಂಪಲ್ಸರಿ. ಅದು
4: ಕಂಪಲ್ಸರಿ. ಸ್ನೇಹಿತರು ಸಿಕ್ಕಿದ್ರು ಅವರು ಇರು ಅಂತ ಹೇಳಿ. ಈಗ ಹಾಗಾದ್ರೆ ಮಳೆಗಾಲ ಬಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ.
15: ಆಗುತ್ತೆ ಮೇಡಮ್, ಎರಡ್ ಸಲ ಈಗ ಕುಡಿತೀವ ತಿಳ್ಕೊಂಡು ಒಂದ್ ಮೂರ್ ಸಲ ನಾಲ್ಕು ಸಲ ಆಗ್ಬೋದು ಮೇಡಮ್.
4: ನಾಲ್ಕು ಸಲ ಆಗ್ಬೋದು
15: ಅಷ್ಟೇ, ಹೆಚ್ಚಿಗೆ ಮಾಡಲ್ಲ ಮೇಡಮ್ ಇನ್ ಮೇಲೆ.
4: ಸಾಕು ಬಿಡಿ ಸರ್, ಆರೋಗ್ಯ ದೃಷ್ಟಿಯಿಂದ ನೋಡ್ಬೇಕಲ್ಲ.
15: ಆರೋಗ್ಯ ನೋಡ್ಕೋಬೇಕಲ್ರಿ ಮೇಡಮ್.
4: ಹೌದ್ ಹೌದು,
15: ಆರೋಗ್ಯವೇ ಭಾಗ್ಯ ಮೊದಲು ಮೇಡಮ್.
4: ಆರೋಗ್ಯವೇ ಭಾಗ್ಯ.
15: ಮತ್ತೆ ಆರೋಗ್ಯದೇ ಇರ್ಲಿಲ್ಲ ಅಂದ್ರೆ ಎಲ್ ತಗೊಂಡು ಏನ್ ಮಾಡುದು ಮೇಡಮ್? ಎಟ್ ಇದ್ದಾರೆ ಏನ್ ಮಾಡುದು?
4: ಏನು ಮಾಡಲ್ಲ.
15: ಅದೇ ಸಂಘಟ ಬರುದಲ್ಲ ಏನಲ್ಲ, ಅದನ್ನ ನಾವು ಕಳಿಸಿವು, ನಮ್ಮನ್ನ ಅದ ಕಳಿಸಿಲ್ಲ ಮೇಡಮ್.
4: ಹೌದ್ ಹೌದು,
15: ಸಂಪತ್ತನ್ನು ನಾವು ಕಳಿಸಿವು, ನಮ್ಮನ್ನ ಸಂಪತ್ತು ಕಳಿಸಿಲ್ಲ
4: ಗಳಿಸಿಲ್ಲ.
15: ಅದ್ರ ಸಲುವಾಗಿ ಆರೋಗ್ಯದಿಂದ ಇರ್ಬೇಕಾದ್ರೆ ಚಾ ಒಟ್ಟು ಎರಡ್ ಸಲ ಬೇಕಾದ್ರೆ
4: ಎರಡು ಮೂರು ಸರಿ ಕುಡಿಬೇಕು ಅಂತ ಹೇಳಿ.
15: ಲಾಸ್ಟ್ ಎರಡು ಸಲ ಮೇಡಮ್, ಅದು
4: ಎರಡೇ ಸರಿ.
15: ಆರೋಗ್ಯ ಒಳ್ಳೇದಿರುತ್ತೆ.
4: ಹೌದ್ ಹೌದು,
15: ಅದು ಯಾಕಂತ ಕೇಳಿ ಚಳಿಗಾಲದಾಗ ಶುಂಠಿ ಕಾಫಿ ಕುಡಿಬೇಕು.
4: ಶುಂಠಿ ಹಾಕಿದ್ದು
15: ಶೀತ ನೆಗಡಿ ಬರುತ್ತೆ ಮೇಡಮ್ ಅವಾಗ. ಕುಡಿಬೇಕಂತ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ.
4: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
15: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
4: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ.
16: ಹಲೋ,
4: ಹಲೋ, ನಮಸ್ತೆ. ನಮಸ್ತೆ ನಾಗೇಂದ್ರಪ್ಪ ಸರ್, ಹೇಗಿದ್ದೀರಾ?
16: ಆರಾಮಿದೆ ಮೇಡಮ್, ತಾವೇ ಹೇಗಿದ್ರಾ?
4: ನಾವು ಚೆನ್ನಾಗಿದ್ದೀವಿ ಸರ್. ಟೀ ಕುಡಿದ್ರಾ?
16: ಇನ್ನ ಇಲ್ಲ ಮೇಡಮ್, ಈಗ ತಾನೇ ಜಮೀನಾಗ ಹೋಗಿದ್ವಿ. ಈಗ ತಾನೇ ಬಂದು ಈಗ ಟೀ ಕುಡಿಬೇಕಂತಂದು. ಈಗ ಮನೆಯಲ್ಲಿ ಯಾರಿಲ್ಲ, ಇಲ್ಲೇ ನಮ್ಮ ಮನೆ ಮುಂಭಾಗದಲ್ಲೇನೆ ಒಂದು ಟೀ ಅಂಗಡಿ ಇದೆ ಮೇಡಮ್.
4: ಟೀ ಅಂಗಡಿ ಇದೆಯಾ? ಮನೇಲಿ ಯಾರಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಹಾಗಾದ್ರೆ.
16: ಏನಿಲ್ಲ ಮೇಡಮ್, ಅಕಸ್ಮಾತ್ರ ಒಂದು ಟೈಮ್ ಕಾಸಿಲ್ಲ ಅಂತಂದ್ರು ಅವ್ರು ಕೊಡ್ತಿರ್ತಾರೆ, ನಮ್ಮ ಹತ್ರ ದುಡ್ಡಿದ್ರೆ ನಾವ್ ಅವ್ರಿಗೆ ಕಾಸು ಕೊಡ್ತೀವಿ.
4: ಕಾಸು ಕೊಡ್ತೀರಾ?
16: ಸರಿ, ಮನೆ ಪಕ್ಕದಲ್ಲಿ ಎಲ್ಲ
4: ಪರಿಚಯ ಇದ್ದಾರೆ.
16: ಹೌದು ಮೇಡಮ್.
4: ಸರ್, ಇವತ್ತು ವಿಶ್ವ ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
16: ಹೌದು ಮೇಡಮ್, ರೇಡಿಯೋ ಕೇಳ್ತಾ ಇದ್ದೀವಿ. ಎಲ್ಲ ನಮ್ ಕೇಳಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು
4: ಚಹಾದ ಬಗ್ಗೆ. ಹೌದು ಸರ್, ಚಹಾ ಇಲ್ಲ ಅಂದ್ರೆ ಬೆಳಗ್ಗೆ ಆಗಲ್ಲ ಅಂತ ಮೇಡಮ್. ಸರ್,
16: ಬೆಳಗ್ಗೆ ಅಷ್ಟೊತ್ತಿಗೆ ಟೀ ಕುಡಿತೀವಿ. ಬರೀ ಅದು ಟೀ ಕುಡಿಯೋದು ಅಂತಂದ್ರೆ ಒಂದು ಅಭ್ಯಾಸ ಅಲ್ಲ, ಒಂದು ನಮ್ಮ ಸ್ನೇಹಿತರನ್ನ ಕರೆಯೋದಾಗ್ಲಿ, ಅವ್ರನ್ನ ಮಾತಾಡ್ಸೋದಾಗ್ಲಿ, ಅಥವಾ ನಾವ್ ಯಾವ್ದೇ ಒಂದು ವ್ಯವಹಾರಕ್ಕೋಗಿರ್ತೀವಿ ಬರೀ ಚಾ ಕುಡಿ ಬರೀ ಅಂತಂದ್ ಅವ್ರನ್ನ ಕರಿತೀವಿ
4: ವಿಶ್ವಾಸದಿಂದ.
16: ಅಲ್ಲಿ ನಮ್ಮ ವ್ಯವಹಾರನು ಮುಗೀತತೆ, ಅಲ್ಲಿ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆಗ ನಮ್ ನೆಂಟರ್ ಮಕ್ಳು ಯಾರಾದ್ರು ಬರ್ತಾರ ಅನ್ಕೊಳ್ರಿ, ಏ ಮನೆಗ್ ಬಂದ ತಕ್ಷಣಲೇ ಅವ್ರಿಗೆ ಬಿಸಿಲಲ್ಲಿ ಬಂದಿದ್ರೆ ಟೀ ಮಾಡ್ರಿ ಅಂತೀವಿ. ಅಂದ್ರೆ ಅತಿ ಹೆಚ್ಚಾಗಿ ಅದನ್ನ ಟೀ ಕುಡಿಬಾರ್ದು ಮೇಡಮ್, ಬೆಳಿಗ್ಗೆ ಟೈಮ್ ಮಾತ್ರ ಒಂದ್ಸರಿ ಕುಡಿದ್ರೆ ಚೆನ್ನಾಗಂತ ನನ್ನ ಅನುಭವ. ಯಾಕಂದ್ರೆ ನಾವು ಪದೇ ಪದೇ ಅದನ್ನ ಬಳಸಬಾರ್ದು. ಈಗ ನಮ್ಮ ಮನೆಯಲ್ಲಿ ಈಗ ಚಳಿ, ಈಗ ಮಳೆಗಾಲ ಬಂದ್ಬಿಡ್ತು, ಈಗ ಮಳೆಯಲ್ಲಿ ನೆನ್ಕೊಂಡ್ ಬರ್ತೀವಿ ಅನ್ಕೊಳ್ರಿ, ಮನೆಗೆ ಬಂದ್ರೆ ಶುಂಠಿ ಕಾಫಿ ಮಾಡ್ತೀವಿ.
4: ಶುಂಠಿ ಕಾಫಿ
16: ಅದ್ ಮಾಡಿದ್ರೆ ಆರೋಗ್ಯಕ್ಕೂ ಚೆನ್ನಾಗಿರ್ತತೆ, ತಲೆನೋವು ಬಂದಿರೋದನ್ನು ಬಿಟ್ಟು ಹೋಗುತ್ತೆ, ಚೆನ್ನಾಗಿರುತ್ತೆ ಮೇಡಮ್.
4: ಹಾಗೆ ಹೇಳ್ತೀರಾ,
16: ಆರೋಗ್ಯಕ್ಕೆ ಚೆನ್ನಾಗಿರ್ತತೆ, ಅತಿ ಹೆಚ್ಚಾಗಿ ಅದನ್ನ ಟೀ ಕಾಫಿ ಬಳಸಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್.
4: ಟೀ ಕುಡಿಬೇಕಾದ್ರೆ ಒಂದ್ ಲಿಮಿಟ್ ಇರಬೇಕು ಅಂತ ನೀವು ಹೇಳ್ತೀರಾ.
16: ಹೌದು ಮೇಡಮ್, ಹೌದು ಖಂಡಿತ. ಥ್ಯಾಂಕ್ಸ್ ಮೇಡಮ್,
4: ಧನ್ಯವಾದ
16: ಅವಕಾಶಕ್ಕಾಗಿ.
4: ಧನ್ಯವಾದ ಸರ್. ನಾಗೇಂದ್ರಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಮತ್ತೊಂದು ಒಳ್ಳೆ ಮಾತನ್ನು ಹೇಳಿದ್ರು ಅಂದ್ರೆ ಚಾ ಕುಡಿಯೋದು ಅಂತ ಹೇಳಿದ್ರೆ ನಾವೀಗ ಟೀ ಕುಡಿಯುವಾಗ ಯಾರೋ ರಿಲೇಷನ್ ಬಂದರು ಅಥವಾ ಹೋಟೆಲಲ್ಲೋ ಎಲ್ಲರೂ ಕುಡಿಬೇಕಾದ್ರೆ ಎಲ್ಲರನ್ನು ಬನ್ನಿ ಅಂತ ಕರಿತೀವಲ್ಲ, ಒಂದು ವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ ಈ ಚಹಾ ಅಂತ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
17: ಹಲೋ,
4: ನಮಸ್ತೆ ಶಾಂತಿನಿ ಮೇಡಮ್.
17: ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ?
4: ಹಾ ಮೇಡಮ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
17: ನಾನು ಕೂಡ ಫೈನ್
4: ಫೈನ್. ಎಲ್ಲಿಂದ ಕರೆ ಮಾಡ್ತೀರಿ? ಶಿವಮೊಗ್ಗದಿಂದನಾ
17: ಮೇಡಮ್?
4: ಎಲ್ಲಿಂದ ಕರೆ ಮಾಡ್ತಿರೋದು?
17: ಹಾಸನಲ್ಲೇ ಇದ್ದೀನಿ, ಶಿವಮೊಗ್ಗ ಭಾನುವಾರ ಬರ್ತಿದ್ದೀನಿ.
4: ಹಾಸನದಲ್ಲೇ ಇದ್ದೀರಾ?
17: ಆಗಾಗ ಬರ್ತಿರ್ತೀನಿ, ಬಂದಾಗ ಟೈಮ್ ಇದ್ದಾಗ ಸಾಮಾನ್ಯ ಮಾಡ್ತೀನಿ ಬಿಡಲ್ಲ, ಇಲ್ಲೂ ಮಾಡ್ತಿರ್ತೀನಿ, ಬೆಳಿಗ್ಗೆ ಟೈಮ್ ಮಾಡ್ತೀನಿ. ಇತ್ತೀಚೆಗೆ ನಾನು ನಿಮಗೆ ತುಂಬಾ ಅಪರೂಪ ಆಗಿದ್ದೀನಿ ಇವತ್ತು ಸಿಕ್ಕಿರೋದಲ್ವಾ.
4: ಹೌದು ಹೌದು
17: ಹೌದು,
4: ಇವತ್ತು ವಿಶ್ವ ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
17: ಹೌದು ಮೇಡಮ್, ಚಹಾ ನನಗೂ ನೋಡಿದ್ನಲ್ಲ ಇಷ್ಟ ಆಯ್ತು, ನಾನು ತುಂಬಾ ಇಷ್ಟಪಟ್ಟು ಚಹಾ ಕುಡಿತಾ ಇದ್ದಿದ್ದು. ಈಗ ಇತ್ತೀಚೆಗೆ ತುಂಬಾ ಬಿಸಿಲು, 20 ವರ್ಷದಿಂದ ಅಭ್ಯಾಸ ಮಾಡ್ಕೊಂಡಿದ್ ಮೇಡಮ್, ನನ್ಗೆ ಒಂದು ಆ ಗಟ್ಟಿ ಚಹಾ ಮಾಡ್ಕೊಂಡ್ ಕುಡಿಬೇಕು, ಅದು ಯಾವಾಗ ತಿಂಡಿ ಆದ್ಮೇಲೆ. ನಾನ್ ಬೆಳಗ್ಗೆಯಿಂದ ನಮ್ಮಲ್ಲಿ ಕಾಫಿ ಮಾಡೋ ಅಭ್ಯಾಸ ಇಲ್ಲ, ತಿಂಡಿ ಆದ್ಮೇಲೆ ಒಂದ್ ಗಟ್ಟಿ ಬರೀ ಹಾಲಲ್ಲೇ ಮಾಡ್ಕೊಂತೀವಲ್ಲ ಆ ತರ ಚಹಾ ಮಾಡ್ಕೊಂಡ್ ಕುಡಿದ್ಬಿಟ್ರೆ ಇಡೀ ದಿವಸ ಅದು ಒಂಥರ ನನಗೆ ಬಾಯಲ್ಲೇ ಇರುತ್ತೆ ಅಂತ ಅಷ್ಟು ಖುಷಿ ನನಗೆ. ಆದ್ರೆ ಇತ್ತೀಚೆಗೆ ಬಿಸಿಲು ಜಾಸ್ತಿ ಆದ್ಮೇಲೆ ನನ್ಗೆ ಯಾಕೋ ದೇಹಕ್ಕಾಗ್ಲಿಲ್ಲ ಅಂತ ಬಿಟ್ಬಿಟ್ಟಿದೀನಿ. ಆದ್ರೂ ಒಂದೊಂದ್ಸತಿ ಅಡಿಗೆ ಮನೆ ಸಾಮ್ರಾಜ್ಯದ ರಾಜರಾಣಿಯವರು ಚಹಾ ಮತ್ತೆ ಕಾಫಿ ಅಲ್ವಾ, ಅದು ಎಲ್ಲರೂ ಸಾಮಾನ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಚಹಾ ಇದ್ದೇ ಇರುತ್ತಲ್ವಾ. ಆ ಕೆಲವರಿಗಂತೂ ಈಗ ಹೇಳ್ತಾ ಇದ್ರು ಭಾವನೆ ಅದು ಅಂದ್ರೆ, ಆ ಕೆಲವರಿಗೆ ಒಬ್ರೆ ಕುಡಿಯಕ್ ಇಷ್ಟ ಆಗಲ್ಲ, ಬನ್ನಿ ಚಹಾ ಕುಡಿಯೋಣ ಅನ್ನೋದು, ಆ ಒಂಥರ ಹಂಚ್ಕೊಳ್ಳೋದು ಭಾವನೆಗಳನ್ನು, ಅದೊಂಥರ ಆಸ್ವಾದಿಸ್ತಾ ಇದ್ದೆ ನಾನು. ಅಷ್ಟು ಖುಷಿ ಆಗದ್ ನನಗೂ ಚಹಾ ಕುಡಿಯೋದು ಅಂತಂದ್ರೆ. ಕೆಲವರಿಗೆ ಆ ಚಹಾ ಇಲ್ಲ ಅಂತಂದ್ರೆ ದಿನಚರಿ ಪ್ರಾರಂಭನೇ ಆಗೋಲ್ಲ ಅನ್ನೋ ರೀತಿಲಿ ಹಚ್ಕೊಂಡ್ಬಿಟ್ಟಿರ್ತಾರಲ್ವಾ.
4: ಹೌದು, ಪೇಪರ್ ಓದೋರಿಗಂತೂ ಪೇಪರ್ ಜೊತೆಗೆ ಒಂದ್ ಲೋಟ ಬಿಸಿ
17: ಮೇಡಮ್ ಕೇಳಿಸ್ತಾನೇ ಇಲ್ಲ,
4: ಪೇಪರ್ ಓದೋರಿಗೆ ಒಂದ್ ಲೋಟ ಬಿಸಿ ಬಿಸಿ ಕಾಫಿನ ಟೀನ ಇದ್ಲೇಬೇಕು.
17: ಹೌದು ಹೌದು, ಕೆಲವು ಕಡೆ ಎಲ್ಲ ಚಹಾ ಅಭ್ಯಾಸನೇ ಜಾಸ್ತಿ ಇರುತ್ತೆ, ಉತ್ತರ ಕನ್ನಡ ಆ ಕಡೆ ಎಲ್ಲ, ಉತ್ತರ ಕರ್ನಾಟಕ ಆ ಕಡೆ ಎಲ್ಲ. ಆದ್ರೂ ಎಲ್ಲರೂ ಚಹಾನ ಇಷ್ಟ ಪಡದೆ ಇರೋರು ತುಂಬಾ ಕಡಿಮೆ ಅಂತಾನೆ
4: ಹೇಳ್ಬೋದು
17: ನೋಡಿ. ಎಷ್ಟೋ ಒಂದ್ಸತಿ ತಲೆನೋವು, ನನಗೆ ಎಷ್ಟು ತಲೆನೋವು ಆಗ್ಲಿ, ಶೀತ ಕೆಮ್ಮು ಜ್ವರ ಏನ್ ಬಂದ್ರೂ ಬಿಡ್ತಿರ್ಲಿಲ್ಲ ಟೀನ. ನಂಗೆ ತಿಂಡಿ ಆದ್ಮೇಲೆ ಅಯ್ಯೋ ಕೆಮ್ಮಾಗಿದೆ, ಆ ಕಫ ಆಗುತ್ತೆ, ಟೀ ಬಿಡು ಅಂದ್ರೆ ಅದು ನನಗೆ ಸಮಾಧಾನನೇ ಆಗ್ತಿರ್ಲಿಲ್ಲ, ಕುಡ್ದ್ಬಿಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಕಡಿಮೆ ಆಗುತ್ತಲ್ವಾ, ಆ ಒಂದ್ ರೀತಿ ಫ್ರೆಶ್ನೆಸ್ ಬೇಕು ಅಂತಾನೆ ಕುಡಿಯೋರಿದ್ದಾರೆ ಅಲ್ವಾ. ಪ್ರತಿಯೊಬ್ಬರಿಗೂ ಅದೇನೋ ಒಂದ್ ರೀತಿ ಮಾತ್ರ ಇದ್ದ ಹಾಗೆ ಅಂತಾರಲ್ಲ, ಆ ಚಹಾ ಅಂದ್ರೆ ಒಂದ್ ಮಾತ್ರ ಇದ್ದ ಹಾಗೆ. ಅದ್ರಲ್ಲಿ ನಾವು ಈ ಆಫೀಸ್ಗಳಲ್ಲಿ ಎಷ್ಟು ನೀವು ನೋಡಿದಿರಲ್ಲ, ದಿನಕ್ಕೆ 2 ಸಾರಿ
4: ಅದು ಕುಡಿಲಿಲ್ಲ ಅಂತ ಹೇಳಿದ್ರೆ ಏನೋ ಮಿಸ್ ಮಾಡ್ಕೊಂಡಂಗ ಅನ್ಸುತ್ತೆ.
17: ಖಂಡಿತ, ಅವರಿಗೆ ಕೆಲಸದಲ್ಲಿ ಬ್ರೇಕ್ ಅಂದ್ರೆ ಅದು ಒಂದ್ ಟೀ ಅಲ್ವಾ. ಸಾಕಷ್ಟು ಟೀಗಳು ಕೇಳಿದೀವಿ ನಾವುನು, ನಾನು ಶುಂಠಿ ಟೀ ಮಾಡ್ತೀನಿ, ಆಮೇಲೆ ಗ್ರೀನ್ ಟೀ, ಆಮೇಲೆ ಇತ್ತೀಚೆಗೆ ಯಾವ್ದೋ ಹೂ ಶಂಖ ಪುಷ್ಪ ಹೂ ಇದೆಯಲ್ಲ ಮೇಡಮ್, ಅದ್ರದ್ದು ಮಾಡ್ಕೊಳ್ಳೋದು, ಬಿಸಿನೀರಿಗೆ ಹಾಕ್ಬಿಟ್ಟು ಅದನ್ನ ಇದನ್ ಕಲರ್ ಎಲ್ಲ ಬಿಟ್ಕೊಂಡ್ಮೇಲೆ ಜೇನುತುಪ್ಪ ಹಾಕೊಂಡು ನಿಂಬೆ ನಿನ್ಕೊ, ಆ ಟೀ ಆರೋಗ್ಯಕ್ಕೆ ಒಳ್ಳೇದು ಅಂತ ಕೇಳಿದೀನಿ ಅಲ್ವಾ. ಸಾಕಷ್ಟು ಟೀ ವಿಧಾನಗಳು ತುಳಸಿ
4: ಮಾಡ್ಕೊತಾರೆ
17: ಅಲ್ವಾ, ಜೀರಿಗೆ ಟೀ, ಕೆಲವು ಅವರವರ ಆರೋಗ್ಯಕ್ಕೆ ತಕ್ಕಂತೆ ಮಾಡ್ಕೊಳ್ಳೋದಿದೆ. ಎಲ್ಲ ಒಂದೇ ಒಂದು ಈ ಚಹಾದ ಬಗ್ಗೆ ಓದಿದ್ದೆ, ಅದು ನೀವು ತಣ್ಣಗಾಗಿದ್ದರೆ ಚಹಾ ನಿಮ್ಮನ್ನು ಬೆಚ್ಚಗಾಗಿಸುತ್ತದೆ. ಬೆಚ್ಚಗಾಗಿಸುತ್ತದೆ ಅಂದ್ರೆ ಬರೀ ಅದೇ ಅಲ್ಲ, ಅದ್ರಲ್ಲಿ ಅರ್ಥಗಳು ಬೇಕಾದಷ್ಟು. ಅಂದ್ರೆ ನೀವು ತುಂಬಾ ಬಿಸಿ ಆಗಿದ್ರಿ ಅಂದ್ರೆ ಅದು ನಿಮ್ಮನ್ನು ತಂಪಾಗಿಸುತ್ತೆ ಅಂತ. ಅಂದ್ರೆ ನೀವು ಖಿನ್ನತೆಗೊಳಗಾಗಿದ್ರೆ ಏನೋ ಒಂಥರ ಡಿಪ್ರೆಷನ್ ಆದ್ರೆ ಹುರಿದುಂಬಿಸುತ್ತೆ ಅಂತ.
4: ಅಂದ್ರೆ ನೀವು
17: ಉತ್ಸುಕರಾಗಿದ್ರೆ ಏನೋ ಒಂಥರ ಟೆನ್ಷನ್ ಆದ್ರೆ ಅದನ್ನ ಕಡಿಮೆ ಮಾಡುತ್ತೆ, ಶಾಂತಗೊಳಿಸುತ್ತೆ ಅಂತ. ಈ ಚಹಾದ ಬಗ್ಗೆ ಈಗ ನಿಮ್ ವಿಷಯ ಕೇಳದ್ಮೇಲೆ ಎಲ್ಲರೂ ಓದ್ದೆ ನೆನ್ಪಾಯ್ತು, ಹಾಗಾಗಿ ಹೇಳ್ಕೊಂಡೆ. ಚಹಾದ ಬಗ್ಗೆ ಇನ್ನು ತುಂಬಾ ಜನ ಸಾಕಷ್ಟು ಹೇಳೋರು ಇದಾರೆ. ಧನ್ಯವಾದ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
4: ಚಹಾದ ಬಗ್ಗೆ ತುಂಬಾ ಮಾಹಿತಿ ಹೇಳಿದೀರಾ, ಧನ್ಯವಾದ ಮೇಡಮ್.
17: ಥ್ಯಾಂಕ್ ಯು ವೆರಿ ಮಚ್.
4: ಹಾಸನದಿಂದ ಶಾಂತಿನಿಯವ್ರು ಕರೆ ಮಾಡಿ ಅವರು ಕೂಡ ಚಹಾದ ಬಗ್ಗೆ ಇರುವಂಥ ಒಂದಷ್ಟು ವಿಚಾರವನ್ನು ತಿಳಿಸಿದರು. ಹಾಗೆ ಒಂದು ಲೋಟ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಒಂದು ಲೋಟ ಬಿಸಿ ಬಿಸಿ ಚಹಾ ಕುಡಿದ್ವಿ ಅಂತ ಹೇಳಿದ್ರೆ ಆ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಅಥವಾ ತುಂಬ ಕೆಲಸ ಇದ್ದಾಗ, ಕೆಲಸ ಮಾಡೋಕ್ಕೆ ಆಗಲ್ಲ ಏನು ಮಾಡೋದು ಅಂತ ಹೇಳಿದಾಗ ಒಂದು ಲೋಟ ಬಿಸಿ ಬಿಸಿ ಚಹಾ ಕುಡಿದ್ರೆ ರಿಲೀಫ್ ಆಗುತ್ತೆ, ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅನ್ನುವಂಥ ತುಂಬ ಜನ ಆ ರೀತಿ ಯೋಚನೆ ಮಾಡೋರು ಇದ್ದಾರೆ. ಹಾಗೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
18: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
19: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
20: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
21: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
22: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
23: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
24: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
25: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
26: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
27: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
28: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
29: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
4: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಚಹಾ ದಿನ ಇರೋದ್ರಿಂದ ಚಹಾದ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈ ಚಹಾಕ್ಕೆ 5,000 ವರ್ಷಗಳ ಇತಿಹಾಸ ಕೂಡ ಇದೆಯಂತೆ, ಈ ಚಹಾ ಬೆಳೆಯೋದಕ್ಕೆ ಅಂತಲೇ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ಕೆಂದೇಗೌಡ
30: ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಕೇಳಿಸ್ತಾ
4: ಮೇಡಮ್? ಕೇಳ್ತಿಲ್ವಾ? ಈ ಕೇಳ್ತಿದ್ಯಾ ಸರ್?
30: ಈ ಕೇಳಿಸುತ್ತೆ ಪವಿತ್ರ ಮೇಡಮ್. ನಮಸ್ಕಾರ.
4: ನಮಸ್ಕಾರ. ನಮಸ್ತೆ ಸರ್.
30: ಹೇಳಿ ಹೇಳಿ
4: ಸರ್. ಇವತ್ತು ವಿಶ್ವ ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
30: ಕೇಳ್ತಾ ಇದ್ದೀನಿ. ಈಗಿನ ಕಾಲದ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಹೇಳಿ.
4: ಹೌದು ಸರ್, ಶಾಂತಿನಿ ಮೇಡಮ್ ಹೇಳಿದ್ರು. ಕೆಂಡೇಗೌಡರು ಸರ್, ಎಷ್ಟು ಸರಿ ಕುಡಿತೀರಾ ಚಾ? ಚಾ ಇಲ್ಲ ಅಂದ್ರೆ ಆಗುತ್ತಾ? ಬೆಳಗ್ಗೆ ಆಗುತ್ತಾ?
30: ಇಲ್ಲೋ, ಅದನ್ನ ಹೇಳಬಾರ್ದು. ಅದೊಂಥರ ಹುಚ್ಚು ಇದ್ದಂಗ. ಅದು
4: ಚಾ ಕುಡಿಯೋದ?
30: ಹೌದು, ಅದನ್ನ ಕುಡಿದ್ರೆ ಸಮಾಧಾನನೇ ಇರಲ್ಲ.
4: ಕುಡಿಲಿಲ್ಲ
30: ನಮ್ಗೆ ಟೆನ್ಷನ್ ಆದಾಗ, ಕೆಲಸ ಜಾಸ್ತಿ ಇದ್ದಾಗ, ಏನೋ ಮನಸ್ಸಿನಲ್ಲಿ ಯೋಚನೆ ಬಂದಾಗ, ಅಥವಾ ಸುಮ್ಮನೆ ಕುಳಿತಿದ್ದಾಗ, ಎಲ್ಲ ಒಂದು 1/2 ಗ್ಲಾಸ್ ಟೀ ಕುಡಿದ್ಬಿಟ್ರೆ ಮೈಂಡ್ ಎಲ್ಲ ಫ್ರೆಶ್ ಆಗಿ
4: ಎಲ್ಲ ಯೋಚನೆಗಳು ದೂರ ಹೋಗುತ್ತೆ ಅಂತ.
30: ಎಸ್, ಸ್ವರ್ಗ ಮೂರೇ ಗೆಣು. ಅದು ನಾವು ಮಾಡ್ಕೊಂಡು ಗಟ್ಟಿ ಟೀ ನಲ್ಲಿ ಅದನ್ನ ಹದವಾಗಿ ಬೇಯಿಸಿ ತ್ರೀ ರೋಸಸ್ ಟೀ ಕುಡಿದ್ರೇನೆ ಏನೋ ಒಂಥರ ಸಮಾಧಾನ
4: ಬರುತ್ತಲ್ಲ, ಅಷ್ಟು ಖುಷಿ ಆಗುತ್ತ ಅಂತ.
30: ಹೌದೌದೌದು, ನಿಜವಾಗ್ಲು ನಾನು ಬೆಳಿಗ್ಗೆ ಕಾಫಿ ಮತ್ತೆ ಸಾಯಂಕಾಲ ಕಾಫಿ, ಮಧ್ಯಾಹ್ನ ಮಾತ್ರ 2 ಗಂಟೆಗೆ ಟೀ ಕುಡಿದು ತೋಟ ಕೊಟ್ಟು ಬಿಡೋದು.
4: ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟೀ ಇದೆ ಅಂತ ಹೇಳಿದ್ರೆ ಎನರ್ಜಿ ಬಂತು ಅಂತ ಹೇಳಿ.
30: ಹೌದು. ಏನು ಇಲ್ದೇ ಇದ್ದಾಗ ಅಟ್ಲೀಸ್ಟ್ ಕುಡಿದ್ರೆ ಈ ಒಂದ್ 2-3 ಗಂಟೆ ಟೈಮ್ ನಮ್ಮ ಹಸಿವು ಆಗ್ಲಿ ನಮ್ಮ ಉತ್ಸಾಹನ ಆಗ್ಲಿ ಅದು ಇಮ್ಮಡಿಗೊಳಿಸ್ತದೆ
4: ಜಾಸ್ತಿ.
30: ಹೌದೌದು, ಆ ರೀತಿ ನಾನು ಒಂದ್ ಸಣ್ಣ ಉದಾಹರಣೆ, ಬೆಂಗಳೂರಲ್ಲಿ ಇದ್ದಾಗ MTR ಹೋಟೆಲ್ ನಲ್ಲಿ ಒಂದು ಕಾಫಿ ಕುಡಿದ್ಬಿಟ್ರೆ ಅದು ಗಂಟ್ಲಿನಲ್ಲಿ ಸುಮಾರು ಸಾಯಂಕಾಲದವರೆಗೂ ಸುತ್ತಿರ್ತದದು
4: ಸಂಜೆ ತನಕ
30: ಆ ಸ್ಮೆಲ್ಲು. ಹಾಗೆ ಆ ರೀತಿ ನಾವು ಏನೇ ಒಂದು ಅದನ್ನ ಆಸ್ವಾದಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಎಲ್ಲರೂ ಕರೆ ಸಿಗ್ಲಿ,
4: ಧನ್ಯವಾದ.
30: ಎಲ್ಲರಿಗೂ ನಮಸ್ಕಾರ, ಸಂಜೆ ನಮಸ್ಕಾರಗಳು.
4: ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು, ಅವ್ರು ಹೇಳ್ತಿದ್ರು ಅಂದ್ರೆ ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಇತ್ತ, ಟೀ ಇತ್ತು ಅಂತ ಹೇಳಿದ್ರೆ ಆ ದಿನ ಎಲ್ಲ ಎನರ್ಜಿ ಆಗಿರೋದಕ್ ಸಾಧ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
0: ಹಲೋ,
4: ನಮಸ್ತೆ ಶಾಂತ ಮೇಡಮ್. ಚಾ ಆಗಿಲ್ಲ ಮೇಡಮ್, ನಿಮ್ದಾಯ್ತಾ?
0: ಇಲ್ಲ, ನಾವು ಚಾ ಕುಡಿಯೋದು ಕಮ್ಮಿ. ಚಾಗು ಒಂದ್ ದಿನ ಇದೆ, ಮತ್ತೆ ಸಾವಿರಾರು ವರ್ಷದ ಇತಿಹಾಸ ಇದೆ ಅಂತ ಕೇಳಿ.
4: 5000 ವರ್ಷಗಳ ಇತಿಹಾಸ ಇದೆಯಂತ.
0: ಹೌದಲ್ಲ, ಅದಕ್ಕೂ ಒಂದ್ ಎಷ್ಟು ಇತಿಹಾಸ ಇದೆ ಅಂದ್ರೆ
4: ಎಲ್ಲದಕ್ಕೂ ಒಂದೊಂದ್ ಸ್ಪೆಷಲ್ ಡೇ ಅಂತ ಇದೆ. ಅದಕ್ಕೆ ಚಾ ದಿನಕ್ಕೂ ಒಂದಿದೆ ನೋಡಿ.
0: ಎರಡು ನಮ್ ಕಾಫಿ ಟೀ ಒಂಥರ ಸಂಗತಿಗಳು ಇದ್ದಂಗೆ.
4: ಕಾಫಿ ಟೀ
0: ಮುಂಚೆ ಇತ್ತು, ಈಗೆಲ್ಲ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿದಾರೆ. ನಾವು ಕಮ್ಮಿ ಮಾಡಿದೀವಿ, ಈ ಕುಡಿಯೋದು ಕಮ್ಮಿ ನಾವು. ಆದ್ರೂ ಅಪರೂಪ ಯಾರು ಬಂದಾಗ ಮತ್ತೆ ಒಬ್ಬೊಬ್ರು ಕಾಫಿ ಕುಡಿಯಲ್ಲ. ಹಾಗ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ನೋಡ್ತೀವಿ. ಮಾಡಿದ್ರು ಕಡಕ್ ಸ್ಟ್ರಾಂಗ್ ಶುಂಠಿ ಚಾ ಮಟ್ಟ ಕುಡಿತೀವಿ, ಸಾದಾ ಕುಡಿಯೋದು ಕಮ್ಮಿ.
4: ಶುಂಠಿ ಹಾಕ್ಬಿಟ್ರೆ ಕಡಕ್ ಚಾ ಆಗುತ್ತೆ,
0: ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದೀವಿ, ಅದನ್ನ ಹಾಕೊಂಡು ಅದನ್ನ ಬೆಲ್ಲ ಎಲ್ಲ ಹಾಕೊಂಡು ಮಾಡ್ಕೊಂಡು ಕುಡಿತೀವಿ ಸ್ಟ್ರಾಂಗ್ ಆಗಿ.
4: ಸಮರಿ ಶುಂಠಿ ಹಾಕಿದಾಗ ಬೆಲ್ಲನೇ ಹಾಕ್ತಾರ ಅಂತ ಟೀಗೆ?
0: ಇಲ್ಲ, ಬೆಲ್ಲ ಹಾಕಿದ್ರೆ ಟೇಸ್ಟ್, ಸಕ್ಕರೆ ಸ್ವಲ್ಪ ಈಗೆಲ್ಲ ಅವಾಯ್ಡ್
4: ಮಾಡ್ತಾರೆ,
0: ಹಾಗಾಗಿ ಬೆಲ್ಲ ಹಾಕಿ ಮಾಡೋದಿಲ್ಲ. ಒಂದ್ಸಲ ಒಡೆದು ಹೋಗ್ಬಿಡುತ್ತೆ ಬೆಲ್ಲ, ಒಂದೊಂದು ಬೆಲ್ಲ
4: ಬೆಲ್ಲ
0: ಒಡೆದೋಗ್ಬಿಡುತ್ತೆ ಹಾಲಿನ ಜೊತೆಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ನೋಡಿ ಮಾಡ್ಬೇಕು. ಹೌದೌದು, ಹಾಲು ಮಳಸಿ ಆಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡ್ಬೋದು ಬೆಲ್ಲನ. ಹಾಗಾಗಿ ಚಾ ಕುಡಿಯೋದು ಏನೋ ಒಂಥರ, ಅದ್ರ ಜೊತೆಗೆ ಈಗ ಎಲ್ಲಾರು ಹೋದ್ರು ಹೊರಗಡೆ ಹೋದ್ರು ಒಂಥರ ಚಾ ಹೋಟೆಲ್ ಅಕಸ್ಮಾತ್ ಹೋಟೆಲ್ಗೆ ಹೋದ್ರು ಏನೋ ಕಾಫಿ ಟೀ ಕುಡಿತಾ ಮಾತಾಡ್ತಾ ಅಂದ್ರೆ ಏನೋ ಒಂಥರ ಸುಮ್ನೆ ಕುತ್ಕೊಂಡು ಇದ್ ಮಾಡೋದ್ಕಿಂತ ಏನೋ ಮಾತುಕತೆಗಳು ಮುಂದುವರ್ಸ್ತೀವಿ. ಅದೇ ಒಂದು ಇದು ಒಟ್ಟು ಕಾಫಿ ಕುಡಿತಾ ಚಾ ಕುಡಿತಾ ಮಾತಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗು ಆಗ್ತಾ ಇರುತ್ತೆ. ಮನೇಲೂ ಅಷ್ಟೇ, ಬಂದ ತಕ್ಷಣ ನೋಡ್ರಿ ಟೀ ಮಾಡೋ ಕಾಫಿ ಮಾಡೋ ಅಂತ ಇರ್ತೀವಿ. ಬಂದ ತಕ್ಷಣ ಒಟ್ಟು ಏನೋ ಅವ್ರಿಗೆ ಕೊಟ್ರೆ ನಮಗೂ ಸಮಾಧಾನ. ಹೌದೌದು, ನೀವು ಚಾನ ಕುಡಿಯೋದು ಕಾಫಿ ನಾವು ಮಲ್ನಾಡ್ನವರಲ್ಲ,
4: ಕಾಫಿ ಕಾಫಿ
0: ಅದೇ ಸಾಮಾನ್ಯ ಈ ಕಡೆ ಕಾಫಿ ನಾವು. ಅವ್ರು ಖುಷಿ ಆಯ್ತು, ಚಾಗು ಒಂದ್ ದಿನ ಇದೆ ಮತ್ತೆ ಈ ತರ ಆಚರಿಸೋದು ಕೇಳಿ ಎಷ್ಟು ವರ್ಷದ ಇತಿಹಾಸ ಇದೆ ಅಂತೇಳಿ. ಈಗಂತ ತುಂಬಾ ತರ ಚಾ ಬಂದಿದಾವೆ ಮಾರ್ಕೆಟ್
4: ಎಷ್ಟು ದಿಡ್ತಾ ಇದೆ.
0: ಹೌದೌದಲ್ಲ, ಮತ್ತೆ ಬೆಲ್ಲದ್ದು ಚಾ ಅಂತ ಬೇರೆ, ಅದೊಂದೀಗ ಸಪ್ರೇಟ್. ಈಗ
4: ಸಪ್ರೇಟ್ ಹೌದು,
0: ಎಲ್ಲ ಚಾ ಬೆಲ್ಲ ಜಾಸ್ತಿ ಉಪಯೋಗಿಸೋದ್ರಿಂದ ಅದು ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿನೇ ಚಾ ಮಾಡೋದು. ಮಾಡಿದ್ರು ಅದೇ ಸ್ಟ್ರಾಂಗ್ ಇದ್ರದ್ದು ಮಸಾಲೆ ಚಾನೆ. ಹೌದು ಪವಿತ್ರ, ಎಲ್ಲರಿಗೂ ಶುಭ ಸಂಜೆ ಪವಿತ್ರ.
4: ಶುಭ ಸಂಜೆ ನಿಮಗೂ. ಶುಭ ಸಂಜೆ ಮೇಡಮ್.
0: ಥ್ಯಾಂಕ್ ಯು ಪವಿತ್ರ, ಥ್ಯಾಂಕ್
4: ಯು. ಓಕೆ ಮೇಡಮ್. ಶ್ರೀರಾಮ್ಪುರದಿಂದ ಶಾಂತ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
1: ನಮಸ್ತೆ ಮೇಡಮ್.
4: ನಮಸ್ತೆ ಪ್ರೇಮ ಮೇಡಮ್, ಟೀ ಕುಡಿದ್ರಾ?
1: ಇಲ್ಲ ಮೇಡಮ್, ಇನ್ನ ಆಗ್ಬೇಕು.
4: ಆಗ್ಬೇಕಾ? ಇವತ್ತು ವಿಶ್ವ ಚಹಾ ದಿನ ಇರೋದ್ರಿಂದ ಚಹಾದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು.
1: ಎಲ್ಲಾರ ಮನೇಲೂ ಯಾರೋ ಯಾರ ಅತಿಥಿಗಳು ಬಂದ ತಕ್ಷಣ ಕೇಳೋದು ಮೊದಲನೇದಲ್ಲ ಮೇಡಮ್, ಕಾಫಿನ ಟೀನಾ ಅಂತ ಕೇಳ್ಬಿಡ್ತೀವಿ. ಹಾಗಾಗಿ ಎಲ್ಲಾರ ಮನೇಲೂ ಅದೊಂದು ವಿಶೇಷ ಇದ್ದೇ ಇರುತ್ತೆ. ಏನಿ ಯಾವ್ದಾದೊಂದು ಸಂದರ್ಭ ಬೇಕಾದ್ರೆ ಬಿಸಿಲಾಗ್ಲಿ ಏನೇ ಆಗ್ಲಿ ಅದನ್ನ ನಮ್ ಬಾಯಲ್ ಬರೋಂತದ್ದು ಕಾಫಿನ ಟೀನಾ ಅಂತ ಒಂದ್ ಕೇಳ್ತೀವಲ್ವ ನಾವು. ಹಂಗಾಗಿ ಎಲ್ಲಾ ಕಡೆ ಇದೆ ಮೇಡಮ್ ಅದು. ಇದು ಕಾಫಿ ಆಗ್ಲಿ ಚಹಾ ಅಂತ ಅಂದ್ರೆ ಅಂದ್ರೆ ನಾವ್ ಸ್ವಲ್ಪ ಟೀ ಟೀ ಅಂತ ಹೇಳೋದು ಅದು ಅಭ್ಯಾಸ ನಮ್ಗೆ, ಟೀ ಕಾಫಿ ಅಂತ ಹೇಳ್ತಿರ್ತೀವಿ. ಹಾಗಾದ್ರೆ ಈಗ ಇದು ಟೀ ಅಂದ್ರೆ ಒಂದೊಂದು ತುಂಬಾನೇ ಅದು ಜೀವನ ನಿರ್ವಹಣೆ ಮಾಡೋ ಅಂತ ಒಂದ್ ಇದಿರುತ್ತೆ ಮೇಡಮ್. ಒಬ್ರು ಟೀ ಮಾಡಿ ಒಂದು ಜೀವನನೇ ಒಂದು ಕುಟುಂಬನೇ ನಿರ್ವಹಣೆ ಮಾಡ್ತಿರ್ತಾರೆ.
4: ಟೀ ಸ್ಟಾಲ್ಗಳನ್ನ ಇಟ್ಕೊಂಡು
1: ಅದಕ್ಕೆ ಜನಗಳು ಅಷ್ಟು ಇಷ್ಟಪಡ್ತಾರೆ ಅಂತ ಅಷ್ಟೆಲ್ಲ ಗೊತ್ತಾಗುತ್ತಲ್ಲ ಮೇಡಮ್. ಕಾಫಿ ಟೀನ
4: ತುಂಬಾ
1: ಜನ ಇದ್ದಾರೆ, ಅದೇ ಒಂದು ಕುಟುಂಬನೇ ನಡೆಸ್ತಾರೆ. ಒಂದು ಟೀ ಮಾರಿ ಒಂದು ಕುಟುಂಬ ನಡೆಸುವಂತ ಶಕ್ತಿ ಇದೆ ಟೀಗೆ. ಹೌದು, ಯಾಕೆಂದ್ರೆ ಈಗ ಯಾರೇ ಆಗ್ಲಿ ಹೊರಗಡೆ ಒಂದು ಟೀ ಕುಡ್ದೋದ್ರೆ ಸುಮಾರು 11 ಗಂಟೆ ಸುಮ್ನೆ ಎದ್ಬಿಟ್ಟು ಆಮೇಲೆ ತಿಂಡಿ ತಿನ್ನ ಒಂದ್ ಜನನೂ
4: ಇದ್ದಾರೆ.
1: ಸ್ಟ್ರಾಂಗ್ ಟೀ ಕುಡ್ದೆ 11-12 ಗಂಟೆವರೆಗೆ ಇರ್ತಾರೆ. ಹಾಗಾಗಿ ಅದು ಒಂದು ಕುಟುಂಬ ನಿರ್ವಹಣೆ ಮಾಡಕ್ಕಾಗ್ಲಿ, ಒಂದ್ ಮನೇಲಿ ಬಂದ ಅತಿಥಿಗಳಿಗಾಗ್ಲಿ, ಈಗ ನಾವಾಗ್ಲಿ ಒಂದೊತ್ತು ಕಾಫಿ ಅಂದ್ರೆ ಇನ್ನೊಂದೊತ್ತು ಬೇಜಾರ ಟೀನೇ ಮಾಡ್ತೀವಿ ಆ ತರ. ಕಾಫಿ ಟೀ ಅಂತೇನಿಲ್ಲ, ಕಾಫಿನೇ ಕುಡಿಬೇಕು ಅಂತಾನೂ ಇಲ್ಲ, ಟೀನು ಕುಡಿತಿರ್ತೀವಿ. ಹಾಗಾಗಿ ಟೀ ಅಂದ್ರೆ ಎಲ್ಲರ ಮನೇಲೂ ಒಂದ್ ವಿಶೇಷ ಮೇಡಮ್. ಯಾರೇ ಬಂದ್ರೆ ಹೋದ್ರೆ ಹೌದು, ಕಾಫಿನ ಟೀನ ಅಂತ ಕೇಳ್ತೀವಿ. ಕೆಲವರು ಟೀ ಕುಡಿಯೋರೆ ಹೆಚ್ಚು ಜನ ಇರ್ತಾರೆ. ಹೌದು,
4: ಕೆಲವರು ಲೋಟ ಟೀ ಇದ್ರೆ ಸಾಕು ಅನ್ನೋರು ಇದಾರೆ.
1: ಹೌದು, ಇದ್ರೆ ಸಾಕು ಅವ್ರು ಅಷ್ಟೇ, ಅದೇ ಮಧ್ಯಾಹ್ನದವರೆಗೆ ಕಳೆದ್ ಬಿಡ್ತಾರೆ ಮೇಡಮ್ ಅವರು. ಒಂದು ಬನ್ನು ಒಂದು ಟೀ ಇದ್ರೆ ಸಾಕು ಅನ್ನೋ ಒಂದು ಇದಿರುತ್ತೆ ಎಷ್ಟೋ ಜನಗಳಿಗೆ ಅಷ್ಟಿದ್ರೆ. ಅದೇ ಒಂದು ಕುಟುಂಬನೇ ಅದನ್ನ ಒಂದು ಸಂಸಾರನೇ ಸಾಕುವಷ್ಟು ಶಕ್ತಿ ಇದೆ ಮೇಡಮ್ ಅದಕ್ಕೆ. ಅದು ಒಂದು ಇವತ್ತು ವಿಶೇಷ ಅಂತಾನೆ ಹೇಳ್ಬಹುದು. ಎಷ್ಟು ಕೆಲವರು ಹೇಳ್ತಾರೆ ಮೇಡಮ್, ನಾವು ಟೀ ಮಾರಿನೇ ನಮ್ ಜೀವನ ನಿರ್ವಹಣೆ ಮಾಡ್ತೀವಿ ಅಂತ ಹೇಳೋದಿದ್ರು. ತುಂಬಾ ಜನ ಇದ್ದಾರೆ ಮೇಡಮ್, ಹಾಗಾಗಿ ಟೀಗೆ ಅಂತ ಮಹತ್ವ ಇದೆ ಮೇಡಮ್.
4: ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
4: ಆಲೂರಿನಿಂದ ಪ್ರೇಮ್ ಅವ್ರ ಕರೆ ಮಾಡಿ ಅವರು ಕೂಡ ಚಹಾದ ಬಗ್ಗೆ ಹೇಳಿದ್ರು. ಹಾಗೆ ಈ ಚಹಾವನ್ನ ಮಾರಿ ಅಥವಾ ಸಣ್ಣ ಟೀ ಸ್ಟಾಲು ಅಥವಾ ಅಂಗಡಿಯನ್ನ ಇಟ್ಕೊಂಡು ಇಡೀ ಕುಟುಂಬದ ನಿರ್ವಹಣೆ ಮಾಡಿ ಮಕ್ಕಳನ್ನ ಓದಿಸಿದಂತಹ ತುಂಬಾ ಜನ ಇದ್ದಾರೆ ಅಂತ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಮೇಡಮ್, ನಮಸ್ತೆ. ಹಲೋ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ರೀ ಮೇಡಮ್.
4: ನಮಸ್ತೆ ನಾಜೀರ್ ಸರ್, ಹೇಗಿದ್ದೀರಾ?
2: ಆರಾಮದಾರಿ ಮೇಡಮ್, ನೀವು ಆರಾಮದಿರಿ?
4: ನಾವು ಆರಾಮಾಗಿದ್ದೀವ್ರಿ.
2: ಇವತ್ತು ಕಾಫಿ ದಿನ ಏನ್ರಿ ಮೇಡಮ್? ಕಾಫಿ ಡೇ ಅಂತ ಹೇಳಿ ಕಾಫಿ ಬಗ್ಗೆನೇ ಆದ್ರಿ ಇವತ್ತು.
4: ಇವತ್ತು ಚಹಾ ದಿನ.
2: ಹೌದು ಹೌದಲ್ರಿ,
4: ಚಹಾ ದಿನ. ನಮಸ್ಕಾರ, ಹೆಸರು ಕುಡಿತೀರಾ?
2: ಪಾತ್ರ ಚಾ ಇರ್ಲಾರ್ದೆ ಯಾವಾಗ ಇಲ್ರಿ ಮೇಡಮ್. ಯಾಕಪ್ಪ ಅಂತಂದ್ರ, ಪ್ರತಿಯೊಬ್ಬರು ಮನೆಗೆ ಬಂದಾಕ್ರ ಮೊದಲ ನೀರ್ ಕೊಡ್ತಾರೆ ಒಂದ್ ಲೋಟ
4: ನೀರ್,
2: ಆಮ್ಯಾಗ ಒಂದ್ ಕಾಫಿ ಮಾಡ್ರಿ ಅಂತ ಹೇಳಿ ಇದು ಚಾ ಮಾಡ್ರಿ ಅಂತ ಹೇಳ್ತಾರೆ ಮೇಡಮ್. ಮೊದಲು ನೀರ್ ಕುಡಿಯೋದು, ಆಮ್ಯಾಗ ಚಾ ಕುಡಿಯೋದು, ಇದು ಪ್ರತಿ ಬಂದ ಮನೆ ಪದ್ಧತಿ ರೀ ಮೇಡಮ್.
4: ಪದ್ಧತಿ ಅಲ್ವಾ, ಬಂದವ್ರಿಗೆ ಒಂದ್ ಲಟ ನೀರ್ ಕೊಟ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಚಾ,
2: ಆಮ್ಯಾಗ ಚಾ ಮಾಡಿದ್ರಿ. ಅದು ಅದು ಚಾ ಆದ ನಂತರ ಅದು ಇರ್ತೀನಿ ಅಂದ್ರೆ ಅದು ತಿಂಡಿ ಮಾಡ್ರಿ, ಅವಾಗ ಊಟ ಮಾಡ್ರಿ, ಆ ಟೈಮ್ ಮಾಡ್ತಾರೆ. ಮೊದಲು
4: ಮಾಡೋರಿ
2: ಮೇಡಮ್.
4: ನವಾಜ್ ಸರ್ ಎಷ್ಟು ಸರಿ ಚಾ ಕುಡಿತಾರೆ ಒಂದಿನಕ್ಕೆ?
2: ನಾವು ಒಟ್ಟು 2 ಸಲ ನೋಡ್ರಿ ಮೇಡಮ್.
4: 2 ಸರಿ ಕುಡಿಯೋದಾ?
2: ಒಟ್ಟು 2 ಸಲ ರೀ ಮೇಡಮ್. ಹಂಗೆ ಯಾರು ಏನಾರು ಬೀಜರು ಬಂದ್ರೆ ಒಂದು 3 ಸಲ ಆದ್ರೆ ಬಹಳ ಆಯ್ತು ರೀ ಮೇಡಮ್. ಅದಕ್ಕೆ ಹೆಚ್ಚು ಕುಡಿಯಲ್ರಿ ಮೇಡಮ್.
4: ಕುಡಿಯಲ್ಲ. ಆಮೇಲೆ ಹೊರಗಡೆ ಯಾರಾದ್ರೂ ಫ್ರೆಂಡ್ ಗಿನ್ ಸಿಕ್ಕಿದ್ರೆ?
2: ಹೊರಗಡೆ ಸಿಕ್ಕಿದ್ರ ಅಂದ್ರೆ ಅದು ಹೊರಗಡೆ ಹೋಗಿರ್ತಾರೆ, ಒಮ್ಮೆ ಕುಡಿತಾವ್ರಿ ಮೇಡಮ್. ಅಲ್ಲಿ 2 ಸಲ ಕುಡಿಯಲ್ಲ ಚಾದ್ರಿ. ಒಟ್ಟು ಅಲ್ಲಿನ 2 ಸಲ ರೀ ಒಟ್ಟು ಮೇಡಮ್. ಹೊರಗಾದ್ರು
4: ಹೊರಗಡೆ 2 ಸರಿ, ಮನೇಲಿ 2 ಸರಿ, 4 ಸರಿ,
2: 2 ಸಲ ಒಟ್ಟು ಕಂಪಲ್ಸರಿ 2 ಸಲ, ಬಹಳ ಆದ್ರೆ 3 ಲಾಸ್ಟ್ ರೀ ಮೇಡಮ್. ಅದಕ್ಕೆ ಹೆಚ್ಚು ಕುಡಿಯಲ್ರಿ ಮೇಡಮ್.
4: ಕುಡಿಯಲ್ಲ.
2: ಹ್ಮ್, ಯಾಕಪ್ಪ ಅಂದ್ರಪ್ಪ ಅತಿ ಚಾ ಕುಡಿದ್ರು ಅದು ಏನ
4: ಒಳ್ಳೇದಲ್ಲ
2: ಮೇಡಮ್, ಉಪಯೋಗ ಆಗಲ್ರಿ ಅದು.
4: ಒಳ್ಳೇದಲ್ಲ ಆರೋಗ್ಯಕ್ಕೆ.
2: ಹಾ, ಆರೋಗ್ಯಕ್ಕೆ ಒಳ್ಳೇದಲ್ರಿ ಮೇಡಮ್. ಯಾಕಪ್ಪ ಅಂತ ಕೇಳಿರೋದು, ಚಹಾ ಏನಾದ್ರಿ ಮೇಡಮ್, ಯಾವಾಗಾರೇ ನಾವು ಕುಡಿಯೋದ್ರಿ, ಅದು ಪ್ರತಿಯೊಂದ್ಸಲ ಕುಡ್ಕೋತ ಆದ್ರೆ ಅದು ಊಟ ಮಾಡೋದು ಕಡಿಮೆ ಮಾಡಿಸ್ತದ್ರಿ ಮೇಡಮ್. ಅದು
4: ಹಸಿವನ್ ಕಮ್ಮಿ ಮಾಡುತ್ತೆ ಅಂತ ಹೇಳಿ.
2: ಹೌದ್ರಿ, ಹಸಿವು ಕಡಿಮೆ ಆಗ್ತದ್ರಿ ಮೇಡಮ್. ಊಟ ಹಸುನೇ ಆಗಲ್ರಿ. ನೀವು ನೋಡ್ರಿ, 1-2-3 ಸಲ ಚಾ ಕುಡಿದ್ರಪ್ಪ ಅಂದ್ರೆ ನಾವು ಊಟ ತಳಿ ನೆನ್ಸಂಗಿಲ್ರಿ ಮೇಡಮ್.
4: ಊಟ ಬೇಡ ಅನ್ಸ್ಬಿಡುತ್ತೆ.
2: ಹಾ, ಊಟನೇ ಬೇಡ ಅನ್ಸ್ತದ್ರಿ. ಒಟ್ಟ ಚಾ ಕುಡಿದೇವಪ್ಪ, ಏನ ಏನ್ ಬಿಟ್ ಬೇಡ ಅನ್ನಸ ಹೊಸನು ಆಗಲ್ರಿ ಮೇಡಪ್ಪ. ಅದಕ್ಕೆ ಹಿಂಗಾಗಿ ಏನಾದ್ರಿ ಒಟ್ಟು 2 ಅಥವಾ 3 ಆದ್ರೆ ಬಹಳ ಹೆಚ್ಚು ಮೇಡಮ್. ಹಿಂಗಾಗಿ ಚಾ ಕುಡಿಬೇಕ್ರಿ.
4: ಕುಡಿಬೇಕು, ಆದ್ರೆ ಲಿಮಿಟ್ ಅಲ್ಲಿ ಇರ್ಬೇಕು.
2: ಲಿಮಿಟ್ ಮ್ಯಾಗ ಕುಡಿಬೇಕ್ರಿ ಮೇಡಮ್. ಲಿಮಿಟ್ ಬಿಟ್ಟಪ್ಪ ಅಂದ್ರೆ ಖಲಾಸ.
4: ಹೌದೌದು, ಬೆಳಿಗ್ಗೆ ಎದ್ದ ತಕ್ಷಣ ಚಾ ಬೇಕೇ ಬೇಕಾ?
2: ಹಾ, ಚಾ ಬೇಕ್ರಿ ಮೇಡಮ್. ಬೆಳಿಗ್ಗೆ ಯಾಕಪ್ಪ ಅಂದ್ರೆ ಅದು ಏನಾರ ಕಳ್ಕೊಂಡಂಗ ಅದು ಹುಡಿ ಬಿದ್ದಿರ್ತದಲ್ರಿ ಮೇಡಮ್. ಆ ಹುಡಿ ಮ್ಯಾಗ ಆಗ್ತದ್ರಿ.
4: ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗ್ಬಿಡತ್ತೆ. ಹೊಲಕ್ಕೆ ಹೋಗೋ ಮೊದ್ಲು ಒಂದ್ ಲೋಟ ಬಿಸಿ ಬಿಸಿ ಚಾ ಕುಡ್ಕೊಂಡೇ ಹೋಗೋದು.
2: ಹೋಗೋದ್ರಿ ಮೇಡಮ್. ಬೆಳಿಗ್ಗೆ ಫಸ್ಟ್ ಚಾ ಕುಡಿಯೋದ್ರಿ, ಮೊದಲು ಒಂದ ಲೋಟ ನೀರ್ ಕುಡಿಯೋದ್ರಿ, ಆಮ್ಯಾಗ ಒಂದ್ ಕಾಫಿ ಇದು ಚಾ ಕುಡಿಯೋದ್ರಿ.
4: ಚಾ ಕುಡಿಯೋದ
2: ಅಟ್ಟು ಕುಡಿದೇವ ಅಂದ್ರೆ ಮುಗಿತ್ರಿ ಮೇಡಮ್. ಊಟ ಏನದ 10-11 ಊಟ ಮಾಡ್ತೇವ್ರಿ ಮೇಡಮ್.
4: ಒಂದ್ ಲೋಟ ಚಾ ಇರ್ಬೇಕು.
2: ಹೌದ್ರಿ ಮೇಡಮ್. ಅದ್ ಕಾಫಿ ಸಂಜೆಗೆ ಮಾತ್ರ 6 ಗಂಟೆಗೆ ಒಮ್ಮೆ ಕುಡಿತೇವ್ರಿ, ಮತ್ ಮನ್ಯಾಗ ಮಾಡಿರ್ತಾರ್ರಿ
4: ಸಂಜೆಗೆ.
2: ಹಾ, ಇದಕ್ಕೆ ಹೆಚ್ಚಿಗೆ ಚಾ ಕುಡಿಯಲ್ರಿ ಮೇಡಮ್ ಜಾಸ್ತಿ.
4: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಧನ್ಯವಾದ, ನಮಸ್ತೆ ಮೇಡಮ್.
4: ಬಿಜಾಪುರದಿಂದ ನವಾಜ್ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಮೇಡಮ್.
4: ನಮಸ್ತೆ ಪಾಟೀಲ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್. ತಾವ್ ಆರಾಮಿದ್ದೀರಿ?
4: ನಾವು ಆರಾಮಾಗಿದ್ದೀವ್ರಿ. ಚಾ ಕುಡಿದ್ರಾ?
3: ತುಂಬಾ ದಿನಗಳಾಯ್ತು ಮೇಡಮ್, ನಾನು ಕಾಲ್ ಮಾಡಿಲ್ಲ.
4: ಕಾಲ್ ಮಾಡಿಲ್ವಾ? ಬಿಜಿ ಆಗಿದ್ರಾ ನೀವು?
3: ಇಲ್ಲ ರೀ, ನನ್ಗೆ ಒಂದು ಕಣ್ಣಿನ
5: ಜಾಸ್ತಿ ಮೊಬೈಲ್ ಎಲ್ಲ ಬಳಸಬಾರ್ದು
6: ಬಳಸಬಾರ್ದು ಅಂತ ಹೇಳಿದ್ರು ಮೇಡಮ್. ಹಂಗಾಗಿ ಸುಮ್ನೆ ಕಾರ್ಯಕ್ರಮ ಕೇಳ್ತಾ ಇದ್ದೆ ನಿಮ್ಮ ಕಾರ್ಯಕ್ರಮಗಳೆಲ್ಲ. ಇವತ್ತು ಒಂದು ಚಹಾ ದಿನದ ವಿಶ್ವ ಚಹಾ ದಿನದ ಶುಭಾಶಯಗಳು ಮೇಡಮ್.
5: ಥ್ಯಾಂಕ್ ಯು ಸರ್. ಹಾಗೆ ಚಹಾ ದಿನದ ಬಗ್ಗೆ ಮಾತಾಡೋಣ ಅಂತ ಕರೆ ಮಾಡಿದ್ರ ಇವತ್ತು. ಪಾಟೀಲ್ ಸರ್ ಎಷ್ಟು ಸರಿ ಕುಡಿತೀರಾ ಒಂದಿನಕ್ಕೆ?
6: ನಾವು ಬಹಳ ಕುಡಿಯಲ್ಲ ಮೇಡಮ್, ನಾವು ಬೆಳಗ್ಗೆ ಒಂದು 6:30-7 ಸ್ವಲ್ಪ ಬೇಕು ಮೇಡಮ್. ಅದು ಒಂದು 2-3 ಗುಟ್ಟಗಾದ್ರೆ ಸಾಕು ಮೇಡಮ್.
5: ಸ್ವಲ್ಪ ಸ್ವಲ್ಪ ಆದ್ರೂ
6: ಸ್ವಲ್ಪ. ಮತ್ತೆ ಸಾಯಂಕಾಲ 4:00-5 ಒಳಗೆ ಬೇಕು ಮೇಡಮ್. ಸ್ವಲ್ಪ ತಗೊಂತೀನಿ. ಒಂದು ಒಂದು ಚಹಾ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ನಮ್ಮೆಲ್ಲ ಬಂಧುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರೇ ಬರ್ಲಿ ಚಹಾ ಅಂತ ಬೇಕೇ ಬೇಕು ಮೇಡಮ್. ಚಹಾ ಆಗಿರ್ಬೋದು ಕಾಫಿ ಆಗಿರ್ಬೋದು, ಅದರಲ್ಲಿ ಚಹಾದಲ್ಲಿ ಸ್ವಲ್ಪ ನಾವು ಮ್ಯಾಜಿಕ್ ಮಾಡ್ಬೇಕಂದ್ರೆ ಕರಿಬೇವಿನ ಸೊಪ್ಪು ಏನ್ರಿ, ಆಮೇಲೆ ಒಂದು ಹಸಿ ಅಲ್ಲ
5: ಹಸಿ,
6: ಮತ್ತೆ ಒಂದು ಯಾಲಕ್ಕಿ ಬುದ್ದೆ ಅಂತ ನೋಡ್ರಿ,
5: ಏಲಕ್ಕಿ
6: ಔಟ್ರನ್ನೆಲ್ಲ ಒಂದ್ ಸ್ವಲ್ಪ ಸಣ್ಣಾಗಿ ಕುಟ್ಟಿ ಹಾಕ್ಬಿಟ್ನಪ್ಪ ಅಂದ್ರೆ ತುಂಬಾ ಮಜಾ ಬರ್ತಾರೆ ಮೇಡಮ್. ಮೇಡಮ್ ನಮ್ಗೇನೋ ನೆಗಡಿ ಇರ್ಲಿ ಕೆಮ್ಮ ಇರ್ಲಿ ಏನೇ ಇರ್ಲಿ ಎಲ್ಲಾ ವಾಸಿ ಆಗುತ್ತೆ.
5: ವಾಸಿ ಆಗುತ್ತೆ
6: ಮೇಡಮ್.
5: ಆಯುರ್ವೇದ ಚಾ ಇದು?
6: ಹೌದ್ರಿ ಮೇಡಮ್.
5: ಕರಿಬೇವು ಹಾಕಿ
6: ಈ ತರ ನಾವು ಫ್ರೆಂಡ್ಸ್ ಜೊತೆ ಯಾರ ಬಂದಿರ್ಲಿ ಮನೆಯಲ್ಲಿ ಬೀಗರು ಬಂದಿರ್ಲಿ ಇಂಥವೆಲ್ಲ ಹಾಕಿ ನಾವು ಮಾಡಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಒಂದು ಕುಟುಂಬದವ್ರಿಗೆ ಆಗಿರ್ಬೋದು ನಾವು ಮಾಡಿ ಕೊಡ್ತೀವ್ರಿ ಮೇಡಮ್. ಆ ಟೀಯನ್ನ ಕುಡಿದು ಅವರು ತುಂಬಾ ನಮಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ.
5: ತುಂಬಾ ಚೆನ್ನಾಗಿದೆ ಚಾ ಅಂತ ಹೇಳ್ತಾರೆ.
6: ಮೇಡಮ್
5: ಸ್ಪೆಷಲ್ ಟೀ ಅದ?
6: ಸ್ಪೆಷಲ್ ಟೀ ಅಂತ್ರಿ,
5: ಕರಿಬೇವನ್ ಹಾಕ್ಬಿಟ್ಟು.
6: ಕರಿಬೇವ್ ಹಾಕ್ಬಿಟ್ರೆ ಅದು ಬಾರಿ ಮಸ್ತ್ ಇರ್ತಾರೆ ಮೇಡಮ್.
5: ಆ ಫ್ಲೇವರ್ ಅದೇ ತರನೇ ಬರುತ್ತಾ ಅಂತ?
6: ಹೌದೌದ್ರಿ, ಎಲ್ಲ ನಮ್ಮ ನೆಗಡಿ ಆಗಿರ್ಬೋದು ಕೆಮ್ಮು ಯಾವುದೇ ಒಂದು ಜ್ವರ ಎಲ್ಲ ಪಿತ್ತ ಎಲ್ಲ ಇದಾಗ್ಬಿಡ್ತಾರೆ ಮೇಡಮ್,
5: ಹೋಗುತ್ತೆ.
6: ಹೌದ್ರಿ, ಆಮೇಲೆ ಹೆಚ್ಚಾಗಿ ಟೀ ಎಲ್ಲ ಕುಡಿಬಾರ್ದ್ರಿ, ಟೀ ಹೆಚ್ಚಾಗಿ ಕುಡಿದ್ಬಿಟ್ಟ ಮಾರೆ ಪಿತ್ತ ಹೆಚ್ಚಾಗಿ
5: ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ.
6: ಹೌದ್ರಿ, ಅದ್ರಾಗಂತೂ ಈ ಬೇಸಿಗೆ ದಿನದಲ್ಲಿ ಕಡಿಮೆ ಕುಡಿಬೇಕು
5: ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತ.
6: ಮೇಡಮ್
5: ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಅವರು ಕೂಡ ಇನ್ನೊಂದು ಸ್ಪೆಷಲ್ ಚಾದ ಬಗ್ಗೆ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
7: ಹಲೋ, ನಮಸ್ತೆ ಮೇಡಮ್.
5: ಸರ್ ನಮಸ್ತೆ ಸರ್, ಹೆಸರು ಗೊತ್ತಾಗಿಲ್ಲ
7: ಮೇಡಮ್. ವೀರೇಶ್ ಅಂತ, ಸೆಕೆಂಡ್ ಕ್ರಾಸ್ ಬಸವನಗುಡಿ.
5: ವೀರೇಶ್ ಅವರ ಬಸವನಗುಡಿ ಅಂತ ಅಲ್ವಾ?
7: ಹೌದೌದು.
5: ಹಾಂ ಸರ್, ವೀರೇಶ್ ಸರ್ ಅವರು ಏನಂಗಡಿ ಇದು ಟೀ ಸ್ಟಾಲ್ ಇಟ್ಕೊಂಡಿದ್ದೀರಲ್ಲ?
7: ಅಲ್ಲ ಮೇಡಮ್,
5: ಮಸಾಲೆ ಮಂಡಕ್ಕಿ ಬೋಂಡ. ಮಸಾಲೆ ಮಂಡಕ್ಕಿ ಬೋಂಡ ಇದೆ ಅಂತ ಹೇಳಿದ್ರೆ ಟೀನು ಬೇಕಾಗತ್ತೆ ಹಾಗಾದ್ರೆ. ಬಿಸಿ ಬಿಸಿ
7: ನಾವು ಟೀ ಮಾಡಲ್ಲ ಮೇಡಮ್.
5: ಮಾಡಲ್ವಾ?
7: ನಮಗೆ ನಮ್ಮ ದೋಸೆ ಇದು ಚುಮರ್ ಸರ್ಕಲ್ ದೋಸೆ ಕ್ಯಾಂಪ್ ಇದೆಯಲ್ಲ, ಅಲ್ಲಿ ನಾವು ದೋಸೆ ಭಟ್ರು. ಈಗ ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇಲ್ಲಿ.
5: ಮಾಡ್ತಾ ಇದ್ದೀರಾ? ಮಂಡಕ್ಕಿ, ಮಂಡಕ್ಕಿ ಅಂತ ಹೇಳಿದ್ರೆ ಬಿಸಿ ಬಿಸಿ ಚಾ ಜೊತೆಗೇನೆ ಒಂದು ಕಾಂಬಿನೇಷನ್.
7: ಹೌದೌದು ಅಲ್ವಾ? ಬೋಂಡಾ ಮಂಡಕ್ಕಿ ಅಂದ್ರೆ ನಮಗೆ ಟೀ ಸ್ವಲ್ಪ ಜಾಸ್ತಿನೇ ಸ್ವಲ್ಪ.
5: ಟೀ ಎಷ್ಟು ಸರಿ ಕುಡಿತೀರಾ ಒಂದಿನಕ್ಕೆ?
7: ಒಂದು 6-7 ಸರಿ ಆಗುತ್ತೆ ಮೇಡಮ್.
5: 6-7 ಸರಿ ಆಗುತ್ತಾ?
7: ಹೌದೌದು.
5: ಈ ಬೇಸಿಗೆಲ್ಲ
7: ಬೆಳಗ್ಗೆ ಮಾರ್ನಿಂಗ್ ಒಂದು 3 ಸರಿ ಆಗುತ್ತೆ ಮೇಡಮ್, 11 ಗಂಟೆವರೆಗೂ. ಆಮೇಲೆ 12 ಗಂಟೆ ಮೇಲೆ ಒಂದು ತಿಂಡಿ ತಿಂದು ಬಿಟ್ಟರೆ ಮುಗಿತು, ಮತ್ತೆ ಸಾಯಂಕಾಲ 4 ಗಂಟೆಯಿಂದ ಆಮೇಲೆ ಮತ್ತೆ ರಾತ್ರಿ 10:30 10 ಗಂಟೆಗೆ.
5: ಒಟ್ಟು ಒಂದು 4-5 ಸರಿ ಆಗುತ್ತೆ ಟೀ?
7: ಹೌದೌದು ಮೇಡಮ್.
5: ವೀರೇಶ್ವರ ಆಗಲ್ದ್ರೆ ಒಂದು 4-5 ಸರಿ ಟೀ ಕುಡಿತಾರೆ.
7: ಹೌದು ಮೇಡಮ್, ಟೀ ಇಲ್ಲದೆ ಕೆಲಸ ಮಾಡಲ್ಲ.
5: ಟೀ ಇಲ್ಲಾಂದ್ರೆ ಕೆಲಸನೇ ಆಗಲ್ಲ.
7: ಹೌದೌದು ಮೇಡಮ್,
5: ಟೀ ಪ್ರಿಯರು ಹಾಗಾದ್ರೆ.
7: ಟೀ ಪ್ರಿಯರ್ ಮೇಡಮ್. ಮತ್ತೆ ಕಾಫಿ ಇಷ್ಟ ಇಲ್ಲ ಮೇಡಮ್, ಕಾಫಿ ಅಂದ್ರೆ ಮೊದ್ಲೇ ಇಟ್ಟು ನಮಗೆ, ಕಾಫಿ ಅಂದ್ರೆ ಆಗೋದಿಲ್ಲ, ಟೀ ಆದ್ರೆ ಮತ್ತೆ ಹಾಗೆ ಆಗುತ್ತೆ.
5: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ.
7: ಬನ್ನಿ ಮೇಡಮ್ ಒಂದ್ಸಲ.
5: ಆಯ್ತು ಸರ್, ಖಂಡಿತ ನೀವು
7: ಕರೆದಿದ್ದೀರಿ. ಸೆಕೆಂಡ್ ಕ್ರಾಪ್.
5: ಆಯ್ತಾಯ್ತು ಸರ್, ಮಂಡಕ್ಕಿ ತಿನ್ನಕ್ಕೋಸ್ಕರ ಆದ್ರೂ ಬರ್ತೀವಿ.
7: ಬನ್ನಿ ಮೇಡಮ್, ಬನ್ನಿ ಖಂಡಿತ, ಎಲ್ಲರಿಗೂ ವಿಸಿಟ್ ಮಾಡಿದ್ದೀನಿ. ಬರ್ರಿ ಬರ್ರಿ ಅಂತ ಯಾವ ಬರ್ತಾರೆ ಗೊತ್ತಿಲ್ಲ.
5: ಆಯ್ತು ಸರ್, ನೀವು ಎಷ್ಟು ಪ್ರೀತಿಯಿಂದ ಕರೆದಾಗ ಬರ್ತೀವಿ ಸರ್.
7: ಓಕೆ ಮೇಡಮ್, ಬನ್ನಿ.
5: ಓಕೆ ಸರ್. ಬಸವನಗುಡಿಯಿಂದ ವೀರೇಶ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ,
8: ಶುಭ ಸಂಜೆ ಮೇಡಮ್.
5: ಶುಭ ಸಂಜೆ ಷಡಕ್ಷರಿ ಸರ್. ಕಾಫಿ ಆಯ್ತಾ, ಟೀ ಆಯ್ತಾ?
8: ಇನ್ನೂ ಆಗಿಲ್ಲ, ಇವಾಗ ಸ್ವಲ್ಪ ದನಗಳಿಗೆಲ್ಲ ಮೇವು ತಗೊಂಡೋಗೋಣ ಅಂತ ಬಂದ್ವಿ.
5: ಸರಿ, ವಿಶ್ವ ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
8: ಕೇಳ್ತಾ ಇದ್ದೆ.
5: ಕೇಳ್ತಾ ಇದ್ರ?
8: ಹೌದು, ನಾವು ಚಾವನ್ನ ಅಷ್ಟು ಕುಡಿಯೋದಿಲ್ಲ,
5: ಜಾಸ್ತಿ ಕುಡಿಯಲ್ಲ.
8: ಕಾಫಿ ಮಾತ್ರ ಬೆಳಗ್ಗೆ ಸಂಜೆ ಒಂದ್ ಸ್ವಲ್ಪ ಕುಡಿತೇವೆ ಅಷ್ಟೇ.
5: ಕಾಫಿ
8: ಮಧ್ಯಾಹ್ನ ಮತ್ತೆ ಯಾವಾಗೂ ಉಪಯೋಗಿಸೋದಿಲ್ಲ.
5: ಮಧ್ಯದಲ್ಲಿಲ್ಲ.
8: ಹೌದು, ಅಂದ್ರೆ ಇದು ಚಾ ಅಂದ್ರೆ ಇದು ಸಂಬಂಧಗಳನ್ನು ಬೆಸೆಯುವಂತ ಒಂದು ವಸ್ತಾಗಿದೆ ಇಲ್ಲಿ.
5: ಸಂಬಂಧಗಳನ್ನ?
8: ಹೌದು. ಏಕೆಂದ್ರೆ ಒಂದ್ ಸ್ನೇಹಿತರ ಆಗಿರ್ಬೋದು, ಒಂದು ಬಂಧು ಬಾಂಧವರಾಗಿರ್ಬೋದು, ಬಂದ್ರೆ ಮೊದಲು ಕೂಡದೆ ನಾವು ನೀರು ಇಲ್ಲ
5: ಚಾ
8: ಟೀ ಕುಡಿತೀರಾ ಅಂತ ನೋಡ್ರಿ. ಅವ್ಕ ಎಲ್ಲಾರು ಕೊಡ್ಲಿಲ್ಲ ಅಂದ್ರೆ ಅವ್ರು ಹೋತಾ ಕೇಳೋದು, ಒಂದ್ ಕಾಫಿ ಕೊಟ್ಟು ಅವ್ನ್ ಕರೀದಿಲ್ಲ, ನಮ್ಮನ್ನ ಕೊಟ್ಟು ಕಳಿಸ್ಲಿಲ್ಲ, ಅಷ್ಟು ನಾವು ಬೇಡವಾದ್ವಿ ಅಂತಾರೆ. ಊಟ ಅಂತ ಯಾರು ಹೇಳದೇ ಇಲ್ಲ,
5: ಊಟ ಕೊಟ್ಟಿಲ್ಲ ಅಂದ್ರೂ ಅವ್ರು ಕೇಳಲ್ಲ, ಅಂದ್ರೆ ಒಂದ್ ಚಾ ಕೊಟ್ಟಿಲ್ಲ ಅಂತ ಕೇಳ್ತಾರೆ
8: ನೋಡಿ, ಒಂದ್ ಕಾಫಿ ಕೊಡ್ಲಿಲ್ಲ ಅಂತಾರೆ. ಅದರಿಂದನ ಒಂದ್ ಸಂಬಂಧಗಳನ್ನ ಬೆಸೆಯೋದು ಅಷ್ಟೇ. ನಮ್ ಸ್ನೇಹಿತರ ಆಗಿರ್ಬೋದು, ಯಾರು ಕಂಡ್ರೆ ಅಲ್ಲಿ ಎಲ್ಲಾರು ನಾವ್ ಹೋದ ಕಡೆ ಬಂದ ಕಡೆ ಎಲ್ಲಾರು ಕಂಡ್ರೆ ಒಂದ್ ಬಾರ ಒಂದ್ ಟೀ ಕುಡಿಯಾನ ಅಂತಾರೆ, ಹೊರತು ಬಾದ್ ಯಾರು ತಿಂಡಿ ತಿನ್ನ ಅಂತ ಕರೆಯೋದಿಲ್ಲ.
5: ಹೌದು, ಇದನ್ನ ತುಂಬಾ ಸರಿ ಗಮನಿಸಿದೀವಿ. ಹೌದು,
8: ಹೇಳ್ತಾರೆ. ಹೌದು, ಅಲ್ಲಿ ಹೋದ್ಮೇಲೆ ಅವತ್ತು ತಿಂಡಿನ ತಿನ್ಬಹುದು, ಆದ್ರೆ ಚಾ ಕುಡಿಯೋಣ ಟೀ ಕುಡಿಯೋಣ ಅಂತಾನೆ ಕರೆಯೋದು. ಹೌದು, ಅದರಿಂದ ಅದು ಒಂದು ಸಂಬಂಧಗಳನ್ನ ಬೆಸೆಯುವಂತ ಒಂದು ವಸ್ತುವಾಗಿದೆ ಅದು
5: ಟೀ ಅಂತ ಹೇಳ್ಬೋದು. ಹೌದು
8: ಹೌದು. ಮೊದಲನ್ನ ಈ ನಮ್ ಕಡೆ ತಾವರೆ ಹೂ ಅಂತ ಬರುತ್ತೆ, ಸಣ್ಣದು ಬಂಜರ ಭೂಮಿಯಲ್ಲಿ ಬೆಳೀತಿ ಅದು. ಆ ತಾವರೆ ಹೂಗಳನ್ನ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ಮನೆಯಲ್ಲಿ ಇಟ್ಕೊಂಡು ಅದರಿಂದ ಚಾ ಕಾಸ್ತಿದ್ರು ಅಂತ ನಮ್ ದೊಡ್ಡಪ್ಪ ಅವರು, ನಮ್ಮ ತಂದೆ ತಂದೆಯವರ ತಂದೆಯವರು ಹೇಳದನ್ನ ಹೇಳ್ತಾ ಇರೋರು.
5: ಟೀ ಪುಡಿ ಬದಲು ಅದನ್ನ ಬಳಸ್ತಿದ್ರ ಅಂತ ಹೇಳಿ ಅಂತ.
8: ಹೌದು ಹೌದು, ಆತರ ಹೇಳ್ತಾ ಇರೋರು.

0: ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 21 ವಿಶ್ವ ಚಹಾ ದಿನ ಇರೋದ್ರಿಂದ ಎಲ್ಲರೂ ಕೂಡ ಚಹಾದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
9: ಹಲೋ,
0: ಕೃಷ್ಣಪ್ಪ ಸರ್ ನಮಸ್ತೆ.
9: ನಮಸ್ತೆ ಮೇಡಮ್. ಪವಿತ್ರ ಮೇಡಮ್.
0: ಹಾ ಸರ್,
9: ಆರಾಮಿದ್ರೆ ಮೇಡಮ್?
0: ಆರಾಮಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
9: ಆರಾಮಿದ್ದೀವಿ. ನಿಮ್ ಪ್ರೋಗ್ರಾಮ್ ಡೈಲಿ ಕರಿತೀನಿ, ವಚನ ಪ್ರೋಗ್ರಾಮ್ ನಂಗೆ ತುಂಬಾ ಇಷ್ಟ ಮೇಡಮ್, ವಚನಗಳು. ಯಾಕಂದ್ರೆ ನಾ ಸಂಗೀತಗಾರಲ್ಲ. ಹಂಗೆ ಸರ್, ನೀವು ವಚನಗಳು ಹಾಕ್ತಾರಲ್ಲ ಒಳ್ಳೊಳ್ಳೆ ಸಾಂಗ್, ನಾನು ಕೇಳಕ್ ಬಾರಿ ತುಂಬಾ ಇಷ್ಟ ನನಗೆ.
0: ತುಂಬಾ ಇಷ್ಟನಾ? ವಚನ ಜೊತೆಗೆ ಎಲ್ಲ ಕಾರ್ಯಕ್ರಮ ಕೇಳಿ ಸರ್.
9: ಓ ಮೇಡಮ್, ನಮ್ ಮೇಡಮ್ ನಾನು ನಿಮ್ ಪ್ರೋಗ್ರಾಮ್ 6 ಗಂಟೆಗೆ ಅನ್ ಮಾಡಿದ್ರೆ
0: ಎಲ್ಲ ಕಾರ್ಯಕ್ರಮ ಕೇಳ್ತೀರಾ?
9: ಕೇಳ್ತೀನಿ. ಮತ್ತೆ ಚೇತನ್ ಸರ್
0: ಅದೆಲ್ಲದ್ರ ಜೊತೆಗೆ ಟೀ ಏನಾದ್ರು ಕುಡಿ ಅಭ್ಯಾಸ ಇದೆಯಾ
9: ಮೇಡಮ್? ನನಗೆ ಏನ್ ಮೇಡಮ್, ಆಹಾರಗಳು ಪ್ರತಿಯೊಂದು ಇಷ್ಟ ನನಗೆ, ಟೀ ಕಾಫಿ ಎಲ್ಲಾದ್ರು ಇಷ್ಟನೇ. ಅದೇ ಮಾಡಿದ್ ಮೇಡಮ್, ಕುಡಿದ್ರೆ ಬಾಡಿ ಸ್ಪಂದಿಸಲ್ಲ, ಮೊದಲಿನ ತರ ಸ್ಪಂದಿಸ್ತಲ್ಲ ಮೇಡಮ್. ಈಗ ನೋಡಿ ಮೇಡಮ್, ಉಪ್ಪಿಟ್ಟು ತಿನ್ನಂಗಿಲ್ಲ, ಚಪಾತಿ, ಒಟ್ಟು ಅವಲಕ್ಕಿ, ಚಹಾ, ಕಾಫಿ, ಈ ಟೀ ಪದಾರ್ಥ ಏನೋ ತಗೊಳಂಗಿಲ್ಲ ಮೇಡಮ್. ತಗೊಂಡ ತಕ್ಷಣ ಗ್ಯಾಸ್ಟ್ರಿಕ್ ಆದ್ರು ಸುಸ್ತಾಗದು ಬಲ್ಕಲಂಗ್ ಆಗಿದ್ದಾರೆ. ಯಾಕಂದ್ರೆ ಮೇಡಮ್, ನನಗೆ ಸ್ವಲ್ಪ ಮೂಲವೇದಿ ಇದೆ ಫೈಲ್ಸ್. ಮುಂಚೆ ಇರ್ಲಿಲ್ಲ

0: ಜಾತ್ರೆ ಮುಂಚೆ ಮೊದ್ಲು ಏನೇ ಇರ್ಲಿಲ್ಲ, ನನಗೆ ಕಾರ್ಯನೇ ಇರ್ಲಿಲ್ಲ, ಮೊದ್ಲು ಗೊತ್ತಿಲ್ಲ ನನಗೆ. ಒಂದ 45 ವರ್ಷ ದಾಟಿದ ಮೇಲೆ ಎಲ್ಲ ಬಂದ್ಬಿಟ್ಟ ಮೇಡಮ್.
1: ಇವತ್ತು ವಿಶ್ವ ಚಹಾ ದಿನ ಇರೋದ್ರಿಂದ ಎಲ್ಲರೂ ಚಹಾದ ಬಗ್ಗೆ ಮಾತಾಡ್ತಾ ಇದ್ರು.
0: ಕುಡಿಯಲ್ಲ ಮೇಡಮ್, ಚಹಾ ನಂಗೆ ತುಂಬಾ ಇಷ್ಟನೇ ಕುಡಿಯಕ್ಕೆ, ಬಟ್ ಅನಾರೋಗ್ಯ ದೃಷ್ಟಿಯಿಂದ ನಾ ಕುಡಿಯೋದು ಬಿಟ್ಟಿದ್ದೆ ಮೇಡಮ್. ಕುಡಿತಲ್ಲ
1: ಮೊದ್ಲು ಕುಡಿತಿದ್ದೆ,
0: ಆಮೇಲೆ ಮೇಡಮ್ ಏನ್ ಕುಡಿತೀವಿ ಮೇಡಮ್, ಭಜನೆ ಗಿಜನೆಗೆಲ್ಲ ಆರ್ದ್ರ ಮುಡ್ಸಕ್ ಕೊಡ್ತೀನಲ್ಲ, ಅಲ್ಲಿ ಟೀ ಕಾಫಿ ಕೊಡ್ತಾರೆ ಮೇಡಮ್, ಕೊಟ್ಟಾಗ ಬೆಲ್ಲ ತಂದ್ಬಿಟ್ಟು ಒಂದ್ ಸ್ವಲ್ಪ ಕುಡಿತೀನಿ ಮೇಡಮ್. ಅಲ್ಲಿವರೆಗ
1: ಕೊಟ್ಟಾಗ ಬೇಡ ಅನ್ನಕ್ಕಾಗಲ್ಲ, ಕುಡಿಬೇಕಾಗುತ್ತೆ.
0: ಹಾ ಕುಡಿಬೇಕು ಮೇಡಮ್, ಯಾಕಂದ್ರೆ ಹಾಲು ಹಾಕಿ ಕೊಡ್ತಿ ಕೊಟ್ಟಿರ್ತಾರೆ, ಒಂದೊಂದ್ ಮೇಲೆ ನಿದ್ರೆ ಬರ್ತಾರೆ ದೃಷ್ಟಿನೇ ಕುಡಿತೀವಿ ಅಲ್ಲ ಟೈಮ್. ಅದು ಬಿಟ್ರೆ ಮೇಡಮ್ ಬೆಳಿಗ್ಗೆ ಅತ್ಯಾವಶ್ಯ ಕುಡಿಬೇಕು, ಮಧ್ಯಾಹ್ನ ಕುಡಿಬೇಕು, ಆ ತರ ಏನಿಲ್ಲ ಮೇಡಮ್.
1: ಇದ್ರೆ ಕುಡಿತಾರೆ, ಇಲ್ಲ ಅಂದ್ರೆ ಬೇಡ, ಬೇಕೇ ಬೇಕು ಅಂತ ಇಲ್ಲ,
0: ಬೇಕೇ ಬೇಕು ಅಂತ ಏನಿಲ್ಲ ಮೇಡಮ್. ಕಡ್ಡಾಯ ಬೇಕು ಅಂತ ಕುಡಿಯಲ್ಲ, ಅನಿವಾರ್ಯ ಆದ್ರೆ ಸ್ನೇಹಿತರ ಜೊತೆ ಹೋದಾಗ ಬೇಡ ಅಂದ್ರೆ ನೀನ್ ಅಂತ ಕುಡಿಯ ಇದ್ ಮಾಡಿ ಕುಡಿಯ ಮಾರ ಎಲ್ಲ ಸಾಯದ ಅಂತ ಮೇಡಮ್.
1: ಕುಡಿತೀರಾ? ಕುಡಿಲೇಬೇಕಾಗುತ್ತೆ. ಹೌದು
0: ಮೇಡಮ್. ಮೇಡಮ್ ಈಗ ಯಾರು ಬಂದ ಸ್ನೇಹಿತರು ಅವ್ರು ಊಟ ಕೇಳಲ್ಲ, ಫಸ್ಟ್ ಕೇಳ ಚಾ ಕುಡಿಯ ಮರ,
1: ಚಾ ಕುಡಿಯೋಣ ಬಾರ ಅಂತ ಕರೆಯೋದು.
0: ಚಾ ಕುಡಿಯ ಮರ ಅಂತ ಚಾನೇ ಹೇಳದ್ರೆ, ಚಾ ಇಲ್ಲ ಚಾ ಅಂದ್ರೆ ಕೇಳಿದ್ರೆ ನೀರ್ ಕೊಡ್ರಿ ಅಂತ ಅಷ್ಟೇ.
1: ಕುಡಿ ಅಂತ ಹೌದು.
0: ಈಗ ನಮ್ಮನೆ ಬಂದ್ರೆ ಅಷ್ಟೇ ಮೇಡಮ್, ಬಂದು ಚಾ ಕೊಡ ಅಂತ ನಾವ್ ಅವ್ರ ಮನೆ ಬಂದು ಚಾ ಮಾಡ್ರಿ ಅಂತಾರೆ. ಹಿಂಗೆ
1: ಹಂಗ
0: ಚಾಗೆ ಆದ್ಯತೆ ಕೊಡೋದ್ರಿಂದ ಸ್ವಲ್ಪ ಕುಡಿಬೇಕು, ಅದನ್ನೇ ಕುಡಿಬೇಕು ಅಂತ ನಾನು ಎಂದು ಕುಡಿಯಲ್ಲ ಮೇಡಮ್.
1: ಓಕೆ ಸರ್, ಕರೆ ಮಾಡಿದಕ್ಕೆ ಖುಷಿ ಆಯ್ತು ಸರ್, ಧನ್ಯವಾದ ಸರ್.
0: ಥ್ಯಾಂಕ್ ಯು ಮೇಡಮ್. ನಾನು ತಪ್ಪಾದ್ರೆ
1: ಇಲ್ಲ ಇಲ್ಲ. ಓಕೆ ಸರ್, ಓಕೆ,
0: ಥ್ಯಾಂಕ್ ಯು.
1: ಕೃಷ್ಣಪ್ಪ ಸರ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡ್ರಣ. ಹಲೋ, ಹಲೋ.
2: ಹಾ ಮೇಡಮ್, ನಮಸ್ತೆ.
1: ನಮಸ್ತೆ ಗುಣ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ. ಟೀ ಆಯ್ತಾ ಮೇಡಮ್?
1: ಟೀ ಆಗಿಲ್ಲ ಮೇಡಮ್, ಮಾಡ್ಬೇಕೀಗ, ವಿಶ್ವ ಚಹಾ ದಿನ ಇರೋದ್ರಿಂದ ಸರಿ ಚಹಾ ಕುಡಿಯೋಣ ಅಂತ.
2: ಹೌದು ಹೌದು
1: ಅಲ್ವಾ
2: ಮೇಡಮ್. 2019 ಡಿಸೆಂಬರ್ 15 ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡ್ರು, ಆಮೇಲೆ ಇದು ಮಾರ್ಚ್ 15ಕ್ಕೆನೆ 21ಕ್ಕೆನೆ ಇದ್ ಮಾಡ್ಕೊಂಡ್ರು, ಮೇ 21ಕ್ಕೆ ಇದು ಚಹಾ ದಿನಕ್ಕೆ ಇದೊಂದ್ ದಿವಸ ಅಂತಾರಾಷ್ಟ್ರೀಯ ದಿನ ಅಂತ ಮಾಡಿದ್ರು ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು. ಇದ್ರ ಉದ್ದೇಶ ಏನು ಅಂತಂದ್ರೆ ಚಹಾ ಬೆಳೆಗಾರರಿಗೆ ಉತ್ತೇಜನ ಕೊಡೋದು ಮತ್ತೆ ಅವರ ಒಂದು ಬೆಳೆಗೆ ಮಹತ್ವ ಕೊಡೋದಾಗಿತ್ತು. ಆಮೇಲೆ ನಮ್ಮ ದೈನಂದಿನ ಆಹಾರ ಜೀವನದ ಆಹಾರದಲ್ಲಿ ಪಾನೀಯಗಳಲ್ಲಿ ಚಹಾವು ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ ಮೇಡಮ್. ಕೆಲವರಿಗೆ ತುಂಬಾ ಜನಕ್ಕೆ ಬ್ರೈನ್ ವರ್ಕ್ ಮಾಡೋದೇ ಟೀ ಮೇಲೆ, ಅಷ್ಟು ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ಒಂದು ರಿಲ್ಯಾಕ್ಸ್ ಕೊಡುತ್ತೆ ಅವರಿಗೆ, ಏನೋ ಒಂದು ಟೆನ್ಷನ್ ಇದ್ದಾಗ, ವರ್ಕ್ ಹೆವಿ ಲೋಡ್ ಇದ್ದಾಗ, ಅಥವಾ ಏನೋ ಒಂಥರ ಮನಸ್ಸಿಗೆ ನೋವು ಆದಾಗ, ಎಲ್ಲೋ ಒಂದು ಕಡೆ ಅದನ್ನ ಬೇರೇನೋ ಮಾಡ್ಬೇಕು ಅಂತ ಅನ್ನಿಸ್ದಾಗ ಸುಲಭವಾಗಿ ಸಿಗೋದು ಅಂತಂದ್ರೆ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಸಿಗೋದು ಒಂದು ಪಾನೀಯ, ಇದು ಮನೇಲಿ ಆಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ಸಿಕ್ಬಿಡುತ್ತೆ. ಮತ್ತೆ ತುಂಬಾ ಕಡಿಮೆ ಹಣ ಇರುತ್ತೆ ಇದಕ್ಕೆ, ಅದಕ್ಕೆ ಹೆಚ್ಚಿಗೆ ಅಲ್ವಾ, ಕುತ್ಕೊಂಡು ಒಂದು ಸ್ಟೈಲ್. ಮತ್ತೆ ಜಪಾನ್ ಚೀನಾದವರು ಅದನ್ನ ಒಂದು ಸಾಂಪ್ರದಾಯಿಕವಾದ ಪಾನೀಯ ಅಂತ ತಿಳ್ಕೊಂಡಿರ ಮೇಡಮ್. ನಮ್ಮಂಗೆ ಎಲ್ ಬೇಕೋ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ಯಾವ್ದ್ರಲ್ಲಿ ಬೇಕೋ ಅದ್ರಲ್ಲಿ ಕುಡಿಯಲ್ಲ ಅವರು. ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಆಹಾರ ನಾವ್ ಹಿಂಗ್ ಸೇವನೆ ಮಾಡ್ತೀವಿ ಹಬ್ಬ ಹರಿದಿನಗಳಲ್ಲಿ, ಆ ರೀತಿ ಪ್ರತಿದಿನನು ಒಂದು ಚಹಾ ಕೂತ್ಕೊಳ್ಳೋ ಸ್ಟೈಲು ಬೇರೆ ಇರುತ್ತೆ, ಕುಡಿಯೋ ಒಂದ್ ಮೆಥಡ್ ಬೇರೆ ಇರುತ್ತೆ. ಅದೊಂದ್ ಸಂಪ್ರದಾಯ ಪಾನೀಯ ಅವರಿಗೆ, ಅದು
1: ಸಾಂಪ್ರದಾಯಿಕ ಪಾನೀಯ ಅಂತ ಘೋಷಣೆ.
2: ಹೌದು ಹೌದು ಮೇಡಮ್. ಮತ್ತೆ ಚಹಾದಲ್ಲಿ ತುಂಬಾ ಹಲವಾರು ಟೈಪ್ಸ್ ಇದೆ, ಅದರಲ್ಲೂ ಮೇನ್ ಆಗಿ 6 ವಿಧ ತಗೊಳ್ತೀವಿ, ಬ್ಲಾಕ್ ಟೀ, ಡಾರ್ಕ್ ಟೀ, ಗ್ರೀನ್ ಟೀ, ಮಸಾಲಾ ಟೀ, ಮತ್ತೆ ವೈಟ್ ಟೀ ಅಂತೇಳಿ ಇದನ್ನ. ಮತ್ತೆ ಅದ್ರ ಮೇಲೆ ಯಾವ್ದನ್ನ ಒಂದ್ ಇಂಗ್ರೀಡಿಯಂಟ್ಸ್ ಇಂದ ಅತಿ ಹೆಚ್ಚಾಗಿ ಕುದಿಸಿ ಅದಕ್ಕೊಂದಿಷ್ಟು ಬೆಲ್ಲನೋ ಹಾಲೋ ಸಕ್ಕರೆನೋ ಬೆರೆಸಿ ಸೋಸಿ ಮಾಡ್ತೀವಿ ಅಂದ್ರೆ ಅದನ್ನೆಲ್ಲಾನು ಟೀ ಅಂತಾನೆ ಕರಿಬಹುದು, ಅದನ್ನ ಕಾಫಿ ಅಂತ ಕರಿಯಕ್ ಆಗಲ್ಲ. ಯಾಕೆಂದ್ರೆ ಕಾಫಿ ಮಾಡೋ ಮೆಥಡ್ ಬೇರೆ, ಟೀ ಮಾಡೋ ಬೇರೆ ಅಲ್ವಾ ಮೇಡಮ್. ಹಾಗಾಗಿ ನಾವೇನ್ ಮಾಡ್ತೀವಿ ಅದನ್ನ ಚಹಾ ಟೀ ಅಂತೀವಿ. ಯಾವ್ದೇ ಗ್ರೀನ್ ಕಾಫಿ, ಡಾರ್ಕ್ ಕಾಫಿ ಅಂದ್ರೆ ಅದನ್ನ ಇದನ್ ಮಾಡಿ ಹೇಳ್ಬೋದಷ್ಟೇ. ಆದ್ರೆ ಆದಷ್ಟು ನಾವು ಮತ್ತೆ ಇದು ನಮ್ದು ಏನು ಯುನಾನಿ ಪದ್ಧತಿಯಲ್ಲಿ ಇರುತ್ತೆ, ನ್ಯಾಚುರಲ್ ಆಗಿ ಸಿಗುವಂತದ್ದು ಕೆಲವೊಂದು ರೋಗಗಳಿಗೆ ಮತ್ತಾಗಿ ಸಸ್ಯ ಮೂಲಿಕೆಗಳನ್ನೇ ಆಗ್ಲಿ, ಕಾಳು ಬೀಜ ದವಸದ ಹಣ್ಣುಗಳನ್ನೇ ಆಗ್ಲಿ ಕುದಿಸಿ ಒಂದಿಷ್ಟು ಹಾಲಾಗಿ ಕುಡಿತೀವಿ. ಇದು ಉದಾಹರಣೆಗೆ ಧನಿಯಾ, ಜೀರಿಗೆ, ಮೆಂತೆ, ಇದನ್ನೆಲ್ಲ ಕಷಾಯ ಅಥವಾ ಟೀ ಅಂತಾನೆ ಕರಿತೀವಿ ಮೇಡಮ್. ಹಾಗಾಗಿ ಈ ಟೀ ಅನ್ನೋದು ತುಂಬಾ ಪ್ರಾಮುಖ್ಯತೆ ಇದೆ. ಆದ್ರೆ ಅತಿಯಾಗಿ ಮೇಡಮ್, ಅಮೃತನು ಅತಿಯಾಗಿ
1: ಕುಡಿದ್ರೆ
2: ವಿಷ ಆಗುತ್ತೆ. ಅದು ಈ ಮಾತು ಸಾರ್ವಕಾಲಿಕ ಸತ್ಯ ಆಗಿರೋದ್ರಿಂದ ನಮಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಬೇಕೋ ಅದನ್ನ ಒಂದು ಲಿಮಿಟೇಷನ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಅತಿಯಾಗಿ ಬೇಡ. ಇದಕ್ಕೂ ಒಂದು ನಾವು ಕುಡಿಯೋ ಒಂದು ಕಪ್ ಚಹಾಕ್ಕೂ ಒಂದು ಮಹತ್ವದ ದಿನ ಮಹತ್ವ ಇದೆ ಅಂತ ಅನ್ನೋದು, ಇಂಥ ದಿನಗಳನ್ನ ಆಚರಣೆ ಮಾಡಿದಾಗ ನೀವು ಅದನ್ನ ನಮ್ಮಿಂದ ಕೇಳಿ ಅದಕ್ಕೆ ನಮಗೆ ತಿಳಿಸ್ಕೊಟ್ಟಾಗ ಆ ವಿಷಯಗಳು ಮಹತ್ವ
1: ಪಡೆಯುತ್ತೆ.
2: ಏನೇ ಆಗ್ಲಿ ತುಂಬಾ ಥ್ಯಾಂಕ್ ಯು ಮೇಡಮ್.
1: ಓಕೆ ಮೇಡಮ್, ಕರೆ ಮಾಡಿ ಮಾಹಿತಿಯನ್ನು, ತುಂಬಾ ಮಾಹಿತಿಯನ್ನು ತಿಳಿಸಿದೀರಾ, ಧನ್ಯವಾದ ಮೇಡಮ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಹೇಳ್ತಿದ್ರಂದ್ರೆ ಈ ಚಹಾ ದಿನದ ಇತಿಹಾಸ ಇರ್ಬೋದು, ಹಾಗೆ ಈ ಚಹಾದ ದಿನದಲ್ಲಿ ಇರುವಂತಹ ಎಷ್ಟೊಂದು ರೀತಿಯ ಚಹಾಗಳನ್ನ ನಾವು ಮಾಡೋದಕ್ಕೆ ಸಾಧ್ಯ, ಇವೆಲ್ಲಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
3: ಹಲೋ.
1: ಹಲೋ
3: ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಮಸ್ಕಾರ.
1: ನಮಸ್ತೆ ಸರ್.
3: ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡೋದು.
1: ಹಾ ಸರ್, ರಾನಡೆ ಸರ್, ಇವತ್ತು ವಿಶ್ವ ಚಹಾ ದಿನ ಇರೋದ್ರಿಂದ ಅದರ ಬಗ್ಗೆ.
3: ಹೌದು ಮೇಡಮ್, ಚಹಾ ಅಂತಕಂತದ್ದು ಎಲ್ಲರಿಗೂ ತುಂಬಾ ಪ್ರಿಯವಾದ ಪಾನೀಯ. ನಮಗೆ ಹೇಗೆ ಕಾಫಿ ಒಂದು ಪ್ರಿಯವಾದ ಇದು ಒಂದು ಪಾನೀಯ ಇದೆ, ಚಹಾನು ಕೂಡ ಒಂದು ಪ್ರಿಯವಾದ ಪಾನೀಯ. ಇಂಡಿಯಾದಲ್ಲಿ ತುಂಬಾ ಚಹಾ ಬೆಳೀತಾರೆ, ಅದರಲ್ಲೂ ಮುಖ್ಯವಾಗಿ ಅಸ್ಸಾಂ ರಾಜ್ಯದಲ್ಲಿ ತುಂಬಾ ಚಹಾ ಬೆಳೀತಾರೆ. ಮತ್ತೆ ಹೆಚ್ಚು ಜನ ಚಹಾ ಕುಡಿಯೋ ಇಂಡಿಯಾದಲ್ಲಿ ಆಗ್ಲಿ ಪ್ರಪಂಚದಲ್ಲಿ ಆಗ್ಲಿ ಟೀ ಕುಡಿಯೋರೆ ಜಾಸ್ತಿ ಇದ್ದಾರೆ. ಕಾಫಿಯನ್ನ ಒಂದು ಸ್ಟೈಲ್ ಡ್ರಿಂಕ್ ಆಗಿ ಕುಡಿತಾರೆ, ಟೀ ಅನ್ನ ಕಾಮನ್ ಡ್ರಿಂಕ್ಸ್ ಆಗಿ ಅಂದ್ರೆ ಡೈಲಿ ಬೇಕು ಎಲ್ಲರಿಗೂ.
1: ತುಂಬಾ ಜನ ಕುಡಿಯೋರೆ ಇದ್ದಾರೆ.
3: ಹೌದು ಮೇಡಮ್, ಆತರ ಟೀ ಕುಡಿತಾ ಇರ್ತಾರೆ. ಟೀನಲ್ಲೂ ಈಗ ವಿವಿಧ ನಮೂನೆಗಳು, ವಿವಿಧ ಕಂಪನಿಗಳು ಬಂದಿದಾವೆ. ಮೊದಲೆಲ್ಲ ಆದ್ರೆ ಅಸ್ಸಾಂ ಟೀ ಅಂತಾನೆ ತಗೊಳ್ತಿದ್ವಿ, ಈಗ ತುಂಬಾ ಕಂಪನಿಗಳಾಗಿರೋದ್ರಿಂದ ಎಲ್ಲ ನಾವು ಬ್ರಾಂಡೆಡ್ ಕಂಪ್ನಿಗಳದೇ ತಗೊಂತೀವಿ. ಮೊದಲೆಲ್ಲ ಲೋಕಲ್ ಮೇಡ್ ಅಥವಾ ಅಸ್ಸಾಂ ಟೀ ಅಂತಾನೆ ಹುಡ್ಕೊಂಡು ಹೋಗಿ ತಗೊಳ್ತಿದ್ವಿ ಅಸ್ಲಿ ಟೀ ಎಲೆದು ಅಂತ. ಈಗ ತುಂಬಾ ಕಂಪ್ನಿಗಳು ತುಂಬಾ ಬ್ರ್ಯಾಂಡ್ ಆಗಿರೋದ್ರಿಂದ ಬೇರೆ ಬೇರೆ ಟೀಗಳೆಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದಾವೆ.
1: ಎಷ್ಟು ವೆರೈಟೀಸ್ ಇದೆ.
3: ಹೌದು ಮೇಡಮ್, ಗ್ರೀನ್ ಟೀ, ಮಸಾಲೆ ಟೀ, ಮತ್ತೆ ನಾವು ಮನೆಗಳಲ್ಲಿ ತಯಾರ್ ಮಾಡುವಾಗ ಅದಕ್ಕೆ ಬೇರೆ ಬೇರೆ ಇಂಟಿಗ್ರೆಂಟ್ಸ್ ಹಾಕ್ತಿವಿ, ಅವಾಗ ಬೇರೆ ಬೇರೆ ತರ ಅದು ಟೇಸ್ಟ್ ಬರುತ್ತೆ. ಒಟ್ಟಿನಲ್ಲಿ ಟೀ ಇಲ್ದಿದ ಇದು ಟೀ ಕುಡಿಯೋದೇ ಇರ್ತಕ್ಕಂಥ ಜನವೇ ಇಲ್ಲ. ಹೆಚ್ಚು ಕಡಿಮೆ 90% ಅಂತೂ ಟೀ ಕುಡ್ದೇ ಕುಡಿತಾರೆ. ಟೀ ಇಲ್ಲದ ದಿನವೇ ಇಲ್ಲ ಅಂತ ಹೇಳ್ಬೋದು. ನಾನು ಒಬ್ಬ ಟೀ ಪ್ರಿಯ, ನನಗೂ ದಿನಕ್ಕೆ 2-3 ಸಲ ಟೀ ಬೇಕೇ ಬೇಕು. ಅದರಲ್ಲೂ ಸಂಜೆ ಟೀ ಕುಡಿಲಿಲ್ಲ ಅಂದ್ರೆ ಮೂಡ್ ಆಕ್ಟಿವ್ ಆಗಲ್ಲ ಮೇಡಮ್. ಆ ತರ ಅಷ್ಟು ಟೀಗೆ ಡಿಪೆಂಡ್
1: ಇದ್ದೀನಿ.
3: ನಿಜವಾಗ್ಲೂ ಟೀ ಡೇ ಮಾಡ್ತಕ್ಕಂಥದ್ದು, ನಾವು ಎವ್ರಿ ಡೇ ಟೀ ಡೇ ಮಾಡ್ತಾನೆ ಇರ್ತೀವಿ, ಆದ್ರೆ ಅದನ್ನ ವಿಶೇಷವಾಗಿ ನೆನೆಸಕ್ಕೋಸ್ಕರ ಇವಾಗ ಟೀ ಡೇ ಅಂತ ಮಾಡ್ತಾ ಇದೀವಿ ಅಲ್ವಾ ಮೇಡಮ್.
1: ಹೌದು ಸರ್. ಬ್ರಹ್ಮಾನಂದ ರಾನಡೆ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
4: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್.
4: ಮೇಡಮ್,
1: ಇವತ್ತಿನ ಕೊನೆಯ ಕಾಲರ್ ಅಂತ ನೀವು
4: ಕೇಳ್ತಾ ಇದ್ದೆ ಮೇಡಮ್. ನಾನು ಸ್ವಲ್ಪ ಅಲ್ಲಿ ಜಮೀನ್ ಹತ್ರ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅವ್ರಿಗೆ ಚಹಾ ಕೊಟ್ಟು ನೋಡಿ ಇವತ್ತು
1: ಚಹಾ ಕೊಟ್ಬಿಟ್ಟು ಚಹಾ ದಿನದ ಬಗ್ಗೆ ಕೇಳ್ತಾ ಇದ್ರ.
4: ನಿಜ ಮೇಡಮ್, ಅದು ನಮಗೆ ಮೇಡಮ್ ಬಾಲ್ಯದಲ್ಲಂತೂ ನಮಗೆ ಚಹಾ ಕಲ್ಪನೆ ಇರ್ಲಿಲ್ಲ ಮೇಡಮ್. ನಮ್ಮ ಮನೆಯಲ್ಲಂತೂ ಚಹಾ ಉಪಯೋಗಿಸಿರ್ಲಿಲ್ಲ, ಚಹಾ ಪುಡಿಯನ್ನ ನಮಗೆ ಅದ್ ಗೊತ್ತೇ ಇರ್ಲಿಲ್ಲ, ಬರೀ ಕಾಫಿ ಅಷ್ಟೇ, ಕಾಫಿ ಒಂದ್ ಕುಡಿತಿದ್ರು. ಆಮೇಲೆ ಚಹಾದ ಕಲ್ಪನೆ ಇರ್ಲಿಲ್ಲ. ನಾವು ಆಮೇಲೆ ಎಲ್ಲ ಡಿಗ್ರಿ ಎಲ್ಲ ಓದಿ ಆದ್ಮೇಲೆ ನಾವು ಅಲ್ಲಿ ಕಾಲೇಜಿಗೆ ಹೋದ್ಮೇಲೆ ಮೇಡಮ್, ನಾವು ಏನೋ ಈಗ ಕ್ಲಾಸ್ ಮುಗಿಸಿ ಬಂದ್ಮೇಲೆ ಕೊಲೀಗ್ಸ್ ಇದ್ದಾರು, ಬನ್ನಿ ಸರ್ ಟೀ ಕುಡ್ದು ಬರೋಣ ಅಂತ ಅನ್ನೋರು. ಇಲ್ಲ ಸರ್, ನಾನು ಟೀ ಕುಡಿ ಎಲ್ಲ ಬರಲ್ಲ ಅಂದ್ರೆ ಬನ್ನಿ ಜೊತೆ ಹೋಗೋಣ ಅಂತ ಒಂದು ಕಾಫಿನೇ ಕುಡಿ ಬರ್ರಿ ಅನ್ನೋರು, ಅಲ್ಲಿ ಹೋದ್ರೆ ಚಹಾ ಹೇಳ್ಬಿಡು.
1: ಹಂಗಾಗಿ
4: ಸ್ವಲ್ಪ ಅಭ್ಯಾಸ ಆಯ್ತು ಅವಾಗ ಚಹಾ ಅವ್ರ ಜೊತೆ ಕುಡಿಯೋದು. ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಮನೇಲಿ ನಮ್ಗೆಲ್ಲ ಏನ್ ಕೆಲ್ಸಕ್ ಬರೋರು ಇತ್ತೀಚೆಗೆಲ್ಲ ಅವರು ಮಧ್ಯೆ ಯಾರು ಕಾಫಿ ತಗೊಂಬನ್ನಿ ಅನ್ನಲ್ಲ ಮೇಡಮ್, ಟೀ ತಗೊಂಬಿಡಿ ಅಂತಾರೆ.
1: ಟೀ ತಗೊಂಬನ್ನಿ ಅಂತಾನೆ ಹೇಳ್ತಾರೆ. ಹೌದು,
4: ಹಂಗಾಗಿ ಅವ್ರಗಳಿಗೆ ಟೀ ಕೊಡ್ಬೇಕಲ್ಲ, ಹಂಗಾಗಿ ಟೀ ಪೌಡರ್ ತಂದು ಅವ್ರ ಜೊತೆ ನಾವು ಒಂದ್ ಸ್ವಲ್ಪ ಕುಡಿತೀವಿ, ಅದು ಏನ್ ತೊಂದ್ರೆ ಇಲ್ಲ ಮೇಡಮ್. ಆ ಚಹಾ ಏನ್ ಅದು ಒಂದು ಒಳ್ಳೆ ಪಾನೀಯನೇ.
1: ಮತ್ತೆ ಸರ್ ಬೇರೆಯವ್ರು ಕುಡಿತಿರತ್ತಿ ನೋಡಿದಾಗ ನಮಗೂ ಕುಡಿಬೇಕಂತ ಅನ್ಸ್ಬಿಡುತ್ತೆ.
4: ಅವ್ರ ಜೊತೆ ಒಂದ್ ಸ್ವಲ್ಪ ನಾವು ಸಿಟ್ ಮಾಡ್ಬೇಕು ಅನ್ಸುತ್ತೆ. ಆಮೇಲೆ ನಿಜ ಅಂದ್ರೆ ಇದು ನೋಡಿ, ಇವತ್ತು ಚಹಾಗೆ ಒಂದು ದಿವಸ ಇದೆ ಅಂತಂದ್ರೆ ಅದು ಚಹಾ ಎಷ್ಟ್ರ ಮಟ್ಟಿಗೆ ತನ್ನ ಪ್ರಭಾವವನ್ನು ಬೀರಿದೆ ಅನ್ನೋದು ಅರ್ಥ ಆಗುತ್ತೆ ಮೇಡಮ್. ಇಡೀ ಪ್ರಪಂಚದಲ್ಲೇ ಮತ್ತೆ ನಮ್ಮ ಭಾರತದಲ್ಲಂತೂ ಅದು ಹೆಚ್ಚು ಜನ ಅದನ್ನ ಸೇವಿಸ್ತಾರೆ. ಆಮೇಲೆ ನಮ್ಗೆ ಪಿಯುನಲ್ಲಿ ನಾವು ಪಾಠ ಮಾಡಿದ್ವಿ ಮೇಡಮ್, ಹಳ್ಳಿಯ ಚಹಾ ಹೋಟೆಲ್ಗಳು ಅಂತಲೇ ಒಂದ್ ಪಾಠ ಇತ್ತು, ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲಿ ಹಳ್ಳಿಯ ಜನ ಹೆಂಗೆ ಅಲ್ಲಿ ಆ ಹೋಟೆಲ್ ಅಲ್ಲಿ ಅವರು ತಮ್ಮ ಏನು ವಿಚಾರಧಾರೆಗಳು, ಮನೆಯ ಕಷ್ಟ
1: ಜೊತೆ
4: ಬೇರೆ ಬೇರೆ ಎಲ್ಲ ವಿಚಾರ ಅಲ್ಲಿ ಮಾತಾಡ್ತಾರೆ. ಮತ್ತೆ ಏನಾದ್ರು ಎತ್ತುಗಳಿಗೆ ನೊಗ ಹಾಕಿ ನೇಗ್ಲ ಹಾಕೊಂಡು ಹೋದ್ರೆ ಅದ್ರಲ್ಲಿ ನಿಂತ್ಕೊಳತ್ತಂತೆ ಮೇಡಮ್. ಅಲ್ಲಿ
1: ಅಂಗಡಿ ಎದುರುಗಡೆ
4: ಹೋಗ್ತಾ ಮತ್ತೆ ಬರ್ತಾ,
1: ಅದಕ್ಕೂ ಕೂಡ ಎಷ್ಟು ಪ್ರಾಕ್ಟೀಸ್ ಆಗಿದೆ ಅಂತೀರಿ ಅಂತ
4: ಅಂದ್ರೆ, ಅವ್ರ ಯಜಮಾನ ಅಲ್ಲಿ ಟೀ ಕುಡಿಯಕ್ ಹೋಗ್ತಾನಲ್ಲ ಅಲ್ಲಿವರೆಗೂ ನಿಲ್ಬೇಕಲ್ಲ, ಅದು ಅದ್ ಪ್ರಾಕ್ಟೀಸ್ ಆಗಿರುತ್ತೆ ಅಂತ. ಅಷ್ಟು ಮಟ್ಟಿಗೆ ಚಹಾ ಪ್ರಭಾವ ಬೀರಿದೆ ಜನಗಳ ಮೇಲೆ ಅನ್ನೋದನ್ನ ಅದು ಸೂಚ್ಯಾರ್ಥವಾಗಿ ಹೇಳ್ತಾರೆ. ಹಾಗಾಗಿ ಇವತ್ತು ಅದನ್ನೇ ಒಂದು ನೀವು ಆ ದಿನಕ್ಕೂ ಒಂದು ಗೌರವ ಕೊಟ್ಟು ಚಹಾ ದಿನಗಳಿಗೆ ವಿಶೇಷವಾಗಿ ವಿಷಯ ಇಟ್ಟಿದ್ರೆ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ನಿಜ ನಾವು ಕೂಡ ದಿವಸಕ್ಕೆ ಒಂದ್ಸರಿನಾರು ಚಹಾ ಒಂದಲ್ಲ ಒಂದ್ ಸಮಯದಲ್ಲಿ ಕುಡಿತೀವಿ. ಆಮೇಲೆ ಎಲ್ಲಾರು ಸ್ನೇಹಿತರ ಮನೆಗೋ ನೆಂಟರ ಮನೆಗೆ ಹೋದಾಗ ಅವರು ಕಾಫಿಯೋ ಟೀ ಅಂದಾಗ ಯಾವ್ದಾದ್ರು ಕೊಡಿ ಅಂತ ಹೇಳ್ತೀವಿ, ಅವ್ರು ಜಾಸ್ತಿ ಟೀನೇ ಕೊಡೋದು ಮೇಡಮ್. ಹಂಗಾಗಿ ಟೀ ಪ್ರತಿಯೊಬ್ಬರ ಜನಜೀವನದಲ್ಲೂ ಆಸೋಕ್ ಆಗ್ಬಿಟ್ಟಿದೆ ಮೇಡಮ್
1: ಟೀ ಅನ್ನೋದು. ಹೌದು ಹೌದು, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
4: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಸೋಮಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಚಹಾದ ಬಗ್ಗೆ ಮಾತಾಡಿದ್ರು. ಹಾಗೆ ಈ ಚಹಾದ ದಿನ ಅಂಥೇಳಿ ಆಚರಿಸ್ತಾರೆ, ವಿಶ್ವ ಚಹಾ ದಿನ ಅಂಥೇಳಿ ಪ್ರತಿ ವರ್ಷ ಮೇ 21 ಆಚರಿಸ್ತಾರೆ. ಅಂದರೆ ಚಹಾ ಬೆಳೆಯುವಂಥ ಬೆಳೆಗಾರರಿಗೆ, ರೈತರಿಗೆ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸೋದಕ್ಕೆ, ಹಾಗೆ ಅವರ ಒಂದು ಪ್ರೋತ್ಸಾಹವನ್ನು ಕೊಡೋದಕ್ಕೆ ಅಂಥೇಳಿ ಪ್ರತಿ ವರ್ಷ ಚಹಾ ದಿನ ಅಂಥೇಳಿ ಮೇ 21 ಆಚರಿಸ್ತಾರೆ. ಅಂತಂದರೆ ಭಾರತದಲ್ಲಿ ನೀರಿನ ನಂತರ ಅತಿ ಹೆಚ್ಚಾಗಿ ಕುಡಿಯುವಂಥ ಪಾನೀಯ ಅಂತ ಹೇಳಿದ್ರೆ ಅದು ಚಹಾ ಅಂತೇಳಿ ಹೇಳ್ತಾರೆ. ಜೊತೆಗೆ ಭಾರತ ಚಹಾ ಬೆಳೆಯಲ್ಲಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ ಅಂತೇಳಿ ಕೂಡ ನಾವು ತಿಳಿಬೋದು. ಇದ್ರ ಜೊತೆಗೆ 5,000 ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಚಹಾ 1823 ಅಸ್ಸಾಂನಲ್ಲಿ ಮೊದಲ ಬಾರಿಗೆ ಈ ಚಹಾ ಎಸ್ಟೇಟನ್ನು ಶುರು ಮಾಡಲಾಗುತ್ತಂತೆ. ಹಾಗಾಗಿ ಇದಕ್ಕೆ ಚಹಾಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಹಾಗೆ ಹೆಚ್ಚು ಜನರು ತುಂಬ ಇಷ್ಟಪಟ್ಟು ಕುಡಿಯುವಂಥ ಒಂದು ಪಾನೀಯ ಅಂತ ಹೇಳಿದ್ರೆ ಅದು ಚಹಾ ಅಂತಲೇ ಹೇಳ್ಬೋದು. ಇವತ್ತು ಚಹಾ ದಿನದ ಕುರಿತಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
6: ಓಕೆ,
7: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
6: ಓಕೆ,
1: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ
8: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
9: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
15: ಉಷಾ, ನನ್ ಮಗಳನ್ನ 8th ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
10: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
15: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
10: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
13: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, ಕೆಟಿ ಶಾಮಯ್ಯಗೌಡ ರಸ್ತೆ, ಟಿಎಸ್ಬಿ ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 ಸೊನ್ನೆ ಮೂರು ಸೊನ್ನೆ. ಸಂಖ್ಯೆ ಮತ್ತೊಮ್ಮೆ 9483990
16: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಮಾಡಿಸಲು ಏಜೆಂಟರುಗಳನ್ನು ನಿಯುಕ್ತಿ ಮಾಡಿಕೊಳ್ಳಲಾಗುತ್ತಿದ್ದು, 18 ವರ್ಷ ಮೇಲ್ಪಟ್ಟ ವಯೋಮಿತಿಯ 10ನೇ ತರಗತಿ ಪಾಸ್ ಆಗಿರುವ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ನುರಿತ ಸಂವಹನ ಕಲೆ ಹಾಗೂ ವಿಮಾ ಮಾರಾಟ ಕ್ಷೇತ್ರದಲ್ಲಿ ಪೂರ್ವಾನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ₹5,000 ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ ಪತ್ರದ ರೂಪದಲ್ಲಿ ಭದ್ರತಾ ಠೇವಣಿಯನ್ನು ಇರಿಸಬೇಕಾಗುವುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ಸ್ವಾವಿವರ, ಶೈಕ್ಷಣಿಕ ಪ್ರಮಾಣ ಪತ್ರದ ನಕಲುಗಳೊಂದಿಗೆ May 22 and 25 11:00 AM ಅಂಚೆ ಅಧೀಕ್ಷಕರ ಕಚೇರಿ, ಕೋಟೆ ರಸ್ತೆ, ಶಿವಮೊಗ್ಗ ವಿಭಾಗ ಇಲ್ಲಿ ನಡೆಯಲಿರುವ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅಂಚೆ ಜೀವ ವಿಮೆ ಅಭಿವೃದ್ಧಿ ಅಧಿಕಾರಿಗಳು ದೂರವಾಣಿ ಸಂಖ್ಯೆ 9620455592 ಇವರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ 2026-27 ಶೈಕ್ಷಣಿಕ ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು ಹಾಗೂ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯವು ₹2.50 lakh ಮೀರಿರಬಾರದು. ನಿಯಮಾನುಸಾರ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 25% ಸೀಟುಗಳನ್ನು ಕಾಯ್ದಿರಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಐಡಿ, SSP ಸ್ಟೂಡೆಂಟ್ಸ್ ಐಡಿ ಅಥವಾ SATS ಐಡಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ, 15 ಅಂಕಿಗಳ RD ಸಂಖ್ಯೆ ಹೊಂದಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪ್ರಸ್ತುತ ವರ್ಷದ ಕಾಲೇಜು ಪ್ರವೇಶ ದಾಖಲಾತಿ ಸಂಖ್ಯೆ ಅಥವಾ ವಿಶ್ವವಿದ್ಯಾಲಯದ ನೋಂದಣಿ ಸಂಖ್ಯೆ, ಹಿಂದಿನ ವರ್ಷದ ಅಂಕಪಟ್ಟಿ ಹಾಗೂ OTP ಪರಿಶೀಲನೆಗಾಗಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಅಗತ್ಯವಾಗಿರುತ್ತದೆ. ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ https://swd.karnataka.gov.in ಅಥವಾ https://swdhmis.karnataka.gov.in ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ಭೌತಿಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು June 30 ಕೊನೆಯ ದಿನಾಂಕವಾಗಿದ್ದು, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ July 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ 24x7 ಸಹಾಯವಾಣಿ ಸಂಖ್ಯೆ 9482300400 ಕಲ್ಯಾಣ ಮಿತ್ರ ಅಥವಾ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಶಿಕಾರಿಪುರದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಇವರ ಆಶ್ರಯದಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ AIT ವಿದ್ಯಾಸಂಸ್ಥೆಯಲ್ಲಿ 2026-27 ಸಾಲಿನ ತಾಂತ್ರಿಕ ಸ್ನಾತಕೋತ್ತರ ಪದವಿ ಹಾಗೂ PhD ವ್ಯಾಸಂಗಕ್ಕಾಗಿ ಮಾಜಿ ಸೈನಿಕರ ಅವಲಂಬಿತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನಾತಕೋತ್ತರ ಡೇಟಾ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಸ್ನಾತಕೋತ್ತರ VLCI ಮತ್ತು ಎಂಬೆಡೆಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ನ PhD ಕೋರ್ಸುಗಳಿಗೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು July 11 ಒಳಗಾಗಿ ಸಂಸ್ಥೆಯ ಅಧಿಕೃತ ಆನ್ಲೈನ್ ಜಾಲತಾಣವಾದ AITPune.com ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇದೇ ವೆಬ್ಸೈಟನ್ನು ಸಂಪರ್ಕಿಸಬಹುದು ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು Dr. C.A. Hiremath ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ. ಕೇಳ್ತಾ ಇರಿ ಇದು ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ಆರ್ಜ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರದಲ್ಲಿ 2026-27 ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮೋ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗವೊಂದರವರು ಕನಿಷ್ಠ ಶೇಕಡ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 12/6/2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು ವೆಬ್ಸೈಟ್ www.uahs.edu.in ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ ₹500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದರವರಿಗೆ 250 ರುಗಳ ರಾಷ್ಟ್ರೀಕೃತ ಬ್ಯಾಂಕುಗಳ DDಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ June 12 ಒಳಗೆ ಖುದ್ದಾಗಿ ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳುಹಿಸುವುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳಿಂದ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿ ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆ ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿ, ಅಧಿಸೂಚನೆ, ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅನ್ನು ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸುವುದು. ಮುಂದಿನ ವಿವರ. ಮೆಸ್ಕಾಂ ವ್ಯಾಪ್ತಿಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಉಪವಿಭಾಗ ಅಡಿಯಲ್ಲಿ ಬರುವ ಎಸ್ಸಿ ಮತ್ತು ಎಸ್ಟಿ ಪಂಗಡದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ 2026-27 ಸಾಲಿಗೆ ವಿದ್ಯುತ್ ಸೌಲಭ್ಯ ಒದಗಿಸಲು ಎಸ್ಸಿಪಿ ಮತ್ತು TSP ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಚ್ಛಿಸುವ ಅರ್ಹ ರೈತರು ಅಗತ್ಯ ದಾಖಲೆಗಳಾದ ಇತ್ತೀಚಿನ ಪಹಣಿ ಪ್ರತಿ, ಜಾತಿ ಪ್ರಮಾಣ ಪತ್ರ, ಕೊಳವೆ ಬಾವಿ ಇರುವ ಜಾಗದಲ್ಲಿ ನಿಂತಿರುವ ಫಲಾನುಭವಿಯ GPS ಫೋಟೋ, ರೇಷನ್ ಕಾರ್ಡ್ ಪ್ರತಿ, ಆದಾಯ ಪ್ರಮಾಣ ಪತ್ರ, 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಬ್ಯಾಂಕ್ ಪಾಸ್ಪುಸ್ತಕ ಜೆರಾಕ್ಸ್ ಪ್ರತಿಗಳೊಂದಿಗೆ June 15 ಒಳಗೆ ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಹಿಂದೆ ಗಂಗಾ ಕಲ್ಯಾಣ ಮತ್ತು SCP ಅಥವಾ TSP ಯೋಜನೆಯಡಿಯಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕ ಪಡೆದಿರುವವರು ಈ ಯೋಜನೆಗೆ ಅರ್ಹರಿರುವುದಿಲ್ಲ. ಸಲ್ಲಿಕೆಯಾದ ಅರ್ಜಿಗಳನ್ನು ತಾಂತ್ರಿಕ ಕಾರ್ಯಸಾಧ್ಯತೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಯ್ಕೆ ಸಮಿತಿಯ ಅನುಮೋದನೆಗೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಪರಿಗಣಿಸಲಾಗುವುದು ಎಂದು ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ 2026 ಸಾಲಿನ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳ ನಾಮನಿರ್ದೇಶನಕ್ಕಾಗಿ ಅರ್ಹ ವ್ಯಕ್ತಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ನಾಗರಿಕ ಸೇವೆ, ಕ್ರೀಡೆ, ವನ್ಯಜೀವಿ ಸಂರಕ್ಷಣೆ, ಅಥ್ಲೆಟಿಕ್, ಸಾಹಸ ಕ್ರೀಡೆ, ಪರಿಸರ ಸಂರಕ್ಷಣೆ ಮುಂತಾದ ಕ್ಷೇತ್ರಗಳಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಸಲ್ಲಿಸಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಸಾಧಕರು ತಮ್ಮ ಸ್ವವಿವರಗಳೊಂದಿಗೆ ಸಾಧನೆಯ ದಾಖಲೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಿದ್ಧಪಡಿಸಿ ಅರ್ಜಿಗಳನ್ನು ಇಮೇಲ್ ಮತ್ತು ವೆಬ್ಸೈಟ್ dkc.shivamogga@gmail.com ಇಮೇಲ್ ವಿಳಾಸಕ್ಕೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು 10/6/2026 ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0888222334 ಸಂಪರ್ಕಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 2026-27 ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಮಹಿಳೆಯರ ಉನ್ನತ ಶಿಕ್ಷಣಕ್ಕೆ ಮಹಿಳಾ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದ್ದು, ಈ ಕಾಲೇಜುಗಳಿಗೆ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1 ಮಹಡಿ ಸತ್ಯಶ್ರೀ ಆರ್ಕೇಡ್, 5 ಪ್ಯಾರಲಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿಗೆ ತಮ್ಮ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ 25 ಒಳಗಾಗಿ ಸಲ್ಲಿಸುವಂತೆ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0818-22-22-02-02-06 ಸಂಪರ್ಕಿಸಬಹುದು. ಮುಂದಿನ ವಿವರ. ಎಂಎಪಿದ ಅನುಷ್ಠಾನಕ್ಕಾಗಿ ದ್ವಿದಳ ಧಾನ್ಯಗಳ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಇಚ್ಛಿಸುವ ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ವೈಯಕ್ತಿಕ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಮತ್ತು ರೈತರ ಆದಾಯ ಹೆಚ್ಚಿಸಲು ದ್ವಿದಳ ಧಾನ್ಯ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕದ ಅಡಿಯಲ್ಲಿ ಯೋಜನಾ ವೆಚ್ಚದ 33% ಸಹಾಯಧನ ನೀಡಲಾಗುವುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿನ ಸಹಾಯಧನ 60-40 ಅನುಪಾತದಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಕಿರಣ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಸೌಹಾರ್ದ ಸಹಕಾರಿ ಸಂಘವು 2026 ಸಾಲಿನಲ್ಲಿ ನಡೆದ SSLC 10 ತರಗತಿ, CBSE ಮತ್ತು ICSE ದ್ವಿತೀಯ PUC, CBSE ಮತ್ತು ICSE ಪರೀಕ್ಷೆಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಮೊಬೈಲ್ ಸಂಖ್ಯೆ 7676245404 ಹಾಗೂ NM ರಂಗನಾಥ 99-162-78-470 ಇವರನ್ನು ಸಂಪರ್ಕಿಸಲು ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾದ ಆರ್ ಮೋಹನ್ ಕುಮಾರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕನ್ನಡ ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿದ ಕಲಾವಿದರ ವಿವರಗಳನ್ನು ಒಳಗೊಂಡ ಬೃಹತ್ ರಂಗ ಸಂಪುಟವನ್ನು ಹೊರತರಲು ಕರ್ನಾಟಕ ನಾಟಕ ಅಕಾಡೆಮಿ ನಿರ್ಧರಿಸಿದ್ದು, ಅರ್ಹ ರಂಗಕರ್ಮಿಗಳಿಂದ ಮಾಹಿತಿ ಮತ್ತು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಳೆದ 50 ಅಕಾಡೆಮಿಯು ಈಗಾಗಲೇ 3 ಸಂಪುಟಗಳಲ್ಲಿ 800ಕ್ಕೂ ಹೆಚ್ಚು ಕಲಾವಿದರ ಮಾಹಿತಿಯನ್ನು ದಾಖಲಿಸಿದೆ. ಆದರೆ ಇನ್ನೂ ಅನೇಕ ಹಿರಿಯ ಹಾಗೂ ಅರ್ಹ ಕಲಾವಿದರ ಸಾಧನೆಗಳು ಬೆಳಕಿಗೆ ಬರಬೇಕಿದೆ. ಈ ನಿಟ್ಟಿನಲ್ಲಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗ ಕುಶಲಕರ್ಮಿಗಳು ಹಾಗೂ ವೇಷಭೂಷಣ ಸೇರಿದಂತೆ ನೇಪಥ್ಯದಲ್ಲಿ ಕೆಲಸ ಮಾಡುವ ಎಲ್ಲಾ ಕಲಾವಿದರ ವಿವರಗಳನ್ನು ಸಂಗ್ರಹಿಸಲು ಅಕಾಡೆಮಿ ಮುಂದಾಗಿದೆ. ಮೊದಲ ಹಂತದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಕನಿಷ್ಠ 30 ಹೆಚ್ಚು ಸೇವೆ ಸಲ್ಲಿಸಿರಬೇಕು. 40 ಮೇಲ್ಪಟ್ಟ ರಂಗಭೂಮಿ ಕಲಾವಿದರ ವಿವರಗಳನ್ನು ಮಾತ್ರ ಸಂಗ್ರಹಿಸಲಾಗುತ್ತಿದೆ. ಕಲಾವಿದರು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ನಾಟಕದಲ್ಲಿ ಅಭಿನಯಿಸುತ್ತಿರುವ ಅಥವಾ ಕೆಲಸ ಮಾಡುತ್ತಿರುವ ಶೈಲಿಯ ಛಾಯಾಚಿತ್ರ, ಗರಿಷ್ಠ 300 ಪದಗಳಿಗೆ ಮೀರದಂತೆ ತಮ್ಮ ಸ್ವವಿವರ ಮಾಹಿತಿಯನ್ನು ಸಲ್ಲಿಸಲು ಜೂನ್ 10 ಕೊನೆಯ ದಿನವಾಗಿದೆ. ಆಸಕ್ತರು ತಮ್ಮ ಸಂಪೂರ್ಣ ವಿವರಗಳನ್ನು ರಿಜಿಸ್ಟ್ರಾರ್, ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಭವನ, ನೆಲಮಹಡಿ, ಚಾಲುಕ್ಯ ವಿಭಾಗ, JC ರಸ್ತೆ, ಬೆಂಗಳೂರು 56002 ಇಲ್ಲಿಗೆ ಕಳುಹಿಸಬಹುದಾಗಿದೆ ಹಾಗೂ ದೂರವಾಣಿ ಸಂಖ್ಯೆ 0802224-41-76 ಈ ವಿಳಾಸಕ್ಕೆ ಅಥವಾ ಇಮೇಲ್ academy.nataka@gmail.com ಮೂಲಕ ಕಳುಹಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
7: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ. CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100%-ನಷ್ಟು ಫಲಿತಾಂಶ. PKG 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
8: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಸ್ನೇಹಿತರೆ, ಹೇಗಿದ್ದೀರಾ? ಸಂಜೆ ಸಮಯ ಆಗ್ತಾ ಇದೆ, ಕಾಫಿ ಕುಡಿಯೋ ಟೈಮ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೆಸ್. ಅದ್ರ ಜೊತೆಗೆ ನಾನಿವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಏನಪ್ಪ ಅಂದ್ರೆ, ಅದೇ ಶಿಮಾರ್ಟ್ ಬಗ್ಗೆ. ಕೇಳೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಎಸ್. ಆದ್ರೆ ಹೆಸರೇ ಹೇಳುವಂತೆ ಇದು ಮಹಿಳೆಯರಿಗಾಗಿ ಮಹಿಳೆಯರೇ ನಡೆಸುವ ಒಂದು ಅದ್ಭುತ ಮಾರುಕಟ್ಟೆ. ಈಸಿಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಹಿಳಾ ಸ್ವಸಹಾಯ ಸಂಘಗಳು ತಯಾರಿಸಿದ ವಸ್ತುಗಳಿಗೆ ಒಂದು ದೊಡ್ಡ ವೇದಿಕೆ ಈ ಶಿಮಾರ್ಟ್. ನಮ್ಮ ಮನೆಯ ಅಕ್ಕ ತಂಗಿಯರು ಕೈಯಾರೆ ಮಾಡಿದ ವಸ್ತುಗಳು ನೇರವಾಗಿ ನಮಗೆ ಸಿಗುವ ಜಾಗವಿದು ಅಂತಾನೆ ಹೇಳ್ಬಹುದು. ಕೇಂದ್ರ ಸರ್ಕಾರ ಮಹಿಳಾ ಉದ್ಯಮಿಗಳಿಗಾಗಿ ಶಿಮಾರ್ಟ್ಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಲಿದೆ. ಇದು ಮಹಿಳೆಯರ ಸ್ವಾವಲಂಬನೆ ಮತ್ತು ಆದಾಯ ಹೆಚ್ಚಳಿಕೆ ನೆರವಾಗಲಿದೆ. ಸ್ವಸಹಾಯ ಗುಂಪುಗಳ ಮೂಲಕ ಸಮುದಾಯ ಮಾಲೀಕತ್ವದ ಮಳಿಗೆಗಳು ಕಾರ್ಯನಿರ್ವಹಿಸಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಮಳಿಗೆಗಳು ಮಹಿಳಾ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ, ಬ್ರ್ಯಾಂಡಿಂಗ್ ಮತ್ತು ಸುಸ್ಥಿರ ಆದಾಯವನ್ನು ಒದಗಿಸುತ್ತೆ. ತಂತ್ರಜ್ಞಾನದ ಸಹಾಯದಿಂದ ಮಧ್ಯವರ್ತಿಗಳಿಲ್ಲದೆ ನೇರ ಮಾರಾಟಕ್ಕೆ ಒತ್ತು ನೀಡಲಾಗುತ್ತೆ. ಸೊ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸೋದಕ್ಕೆ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ವಿಶೇಷ ಯೋಜನೆಯೊಂದನ್ನು ಘೋಷಿಸಿದೆ. ಲಕ್ಷಾಧಿಪತಿ ದೀದಿ ಯೋಜನೆಯ ಯಶಸ್ಸಿನ ಬಳಿಕ ಮಹಿಳೆಯರನ್ನು ಉದ್ಯಮದಾರರನ್ನಾಗಿಸುವ ಉದ್ದೇಶದೊಂದಿಗೆ ಶಿಮಾರ್ಟ್ ಸ್ವಸಹಾಯ ವಾಣಿಜ್ಯೋದ್ಯಮಿ ಮಾರ್ಟ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸುವ ಮೂಲಕ ಮಹಿಳಾ ಉದ್ಯಮಿಗಳಿಗೆ ಉತ್ತೇಜನ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಕ್ಲಸ್ಟರ್ ಮಟ್ಟದಲ್ಲಿ ಶಿಮಾರ್ಟ್ ಆರಂಭಿಸುವುದಕ್ಕೆ ಸರ್ಕಾರ ನೆರವು ನೀಡ್ತಾ ಇದೆ. ಮಹಿಳೆಯರು ಸ್ವಂತ ಉದ್ಯಮ ಆರಂಭಿಸೋದಕ್ಕೆ ಪ್ರೋತ್ಸಾಹದ ಜೊತೆಗೆ ಅವರ ಆದಾಯ ಹೆಚ್ಚಿಸುವುದಕ್ಕೆ ಈ ಯೋಜನೆ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಶಿಮಾರ್ಟ್ ಯೋಜನೆಯನ್ನು ಪ್ರಾರಂಭಿಸೋದು ಹೇಗೆ, ಇದನ್ನ ಪ್ರಾರಂಭಿಸೋದು ಹೇಗೆ, ಇದು ಹೇಗೆ ಕಾರ್ಯನಿರ್ವಹಿಸಲಿದೆ ಅನ್ನೋ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬಜೆಟ್ ಅನ್ನು ಮಂಡಿಸುವಾಗ ಗ್ರಾಮೀಣ ಮಹಿಳಾ ನೇತೃತ್ವದ ಉದ್ಯಮಗಳಿಗಾಗಿ ಶೀಮಾರ್ಟ್ಸ್ ಅನ್ನ ಸ್ಥಾಪಿಸುವ ಪ್ರಸ್ತಾಪವನ್ನ ಘೋಷಿಸಿದ್ರು. ಅದರಂತೆ ಶೀಮಾರ್ಟ್ ಹೆಸರಲ್ಲಿ ಸಮುದಾಯ ಮಾಲೀಕತ್ವದ ಚಿಲ್ಲರೆ ಮಳಿಗೆಗಳನ್ನು ಸ್ಥಾಪಿಸಲು ಸರ್ಕಾರ ನೆರವು ನೀಡಲಿದೆ. ಕಳೆದ ಭಾಗದಲ್ಲಿ ನಾನು ತಿಳಿಸ್ತಾ ಇದ್ದೆ ಶೀ ಮಾರ್ಟ್ ನಲ್ಲಿರೋ ಶೀ ಅಂತಂದ್ರೆ ಸ್ವಸಹಾಯ ಉದ್ಯಮಿ ಅಂತ. ಈ ಒಂದು ಉಪಕ್ರಮವು ಮಹಿಳಾ ಉದ್ಯಮಿಗಳಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ, ಬ್ರ್ಯಾಂಡಿಂಗ್ ಅವಕಾಶಗಳು ಮತ್ತು ಸುಸ್ಥಿರ ಆದಾಯದ ಮಾರ್ಗಗಳನ್ನ ಒದಗಿಸುವುದರ ಜೊತೆಗೆ ಸ್ವಸಹಾಯ ಗುಂಪುಗಳಂತಹ ತಳಮಟ್ಟದ ಸಂಸ್ಥೆಗಳನ್ನ ಬಲಪಡಿಸುವ ಗುರಿಯನ್ನ ಹೊಂದಿರುತ್ತೆ. ಹಾಗಾದ್ರೆ ಶ್ವೇತಾ, ಈ ಶೀಮಾರ್ಟ್ ಯೋಜನೆಯ ಹೈಲೈಟ್ಸ್ ಏನು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇಲ್ಲಿ ಮಹಿಳೆಯರೇ ಬಾಸ್. ಈ ಮಾರ್ಟ್ಗಳ ಸಂಪೂರ್ಣ ನಿರ್ವಹಣೆ, ಮಾರಾಟ ಮತ್ತು ಮೇಲ್ವಿಚಾರಣೆಯನ್ನ ಮಹಿಳಾ ಸ್ವಸಹಾಯ ಸಂಘಗಳೇ ಮಾಡುತ್ತೆ. ಅಂದ್ರೆ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ನಮ್ಮ ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಇನ್ನ ಎರಡನೇದಾಗಿ ಗುಣಮಟ್ಟದ ಉತ್ಪನ್ನಗಳ ಸಂಗಮ. ಅಂದ್ರೆ ಇಲ್ಲಿ ಏನೆಲ್ಲ ಸಿಗುತ್ತೆ ಗೊತ್ತಾ? ಸಾವಯವ ಆಹಾರ ಪದಾರ್ಥಗಳು, ಅಂದ್ರೆ ಉಪ್ಪಿನಕಾಯಿ ಆಗಿರ್ಬೋದು, ಸಾಂಬಾರ್ ಪುಡಿ, ಸಿರಿಧಾನ್ಯಗಳು, ಹಾಗೆ ಕೈಮಗ್ಗದ ಸೀರೆಗಳು ಮತ್ತು ಸಿದ್ಧ ಉಡುಪುಗಳು, ನಂತರ ಪರಿಸರ ಸ್ನೇಹಿ ಕರಕುಶಲ ವಸ್ತುಗಳು ಮತ್ತು ಗೃಹೋಪಯೋಗಿ ಉತ್ಪನ್ನಗಳು ಇಲ್ಲಿ ಸಿಗಲಿದೆ. ನಂತರ ಮೂರನೇದಾಗಿ ಮಾರುಕಟ್ಟೆ ಸಂಪರ್ಕ. ಹೇಗೆ ಸಂಪರ್ಕಿಸೋದು ಅಂತಂದ್ರೆ, ಹಳ್ಳಿಗಳಲ್ಲಿ ವಸ್ತುಗಳನ್ನು ತಯಾರಿಸಿದ್ರೂ ಕೂಡ ಅವುಗಳನ್ನ ನಗರದ ಜನರಿಗೆ ತಲುಪಿಸೋದು ಕಷ್ಟವಿರ್ತಾ ಇತ್ತು. ಆದರೆ ಶೀಮಾರ್ಟ್ ಈ ಒಂದು ಅಂತರವನ್ನು ಕಡಿಮೆ ಮಾಡುತ್ತೆ. ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಮತ್ತು ಶಾಶ್ವತವಾದ ಮಾರುಕಟ್ಟೆಯನ್ನು ಇದು ಒದಗಿಸುತ್ತೆ ಅಂತಾನೆ ಹೇಳಬಹುದು. ಇನ್ನ ತರಬೇತಿ ಮತ್ತು ಪ್ಯಾಕೇಜಿಂಗ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ವಸ್ತುಗಳನ್ನು ಕೇವಲ ತಯಾರಿಸೋದಷ್ಟೇ ಅಲ್ಲ, ಅವುಗಳನ್ನ ಆಕರ್ಷಕವಾಗಿ ಪ್ಯಾಕ್ ಮಾಡೋದು ಮತ್ತು ಗ್ರಾಹಕರನ್ನು ಹೇಗೆ ಸೆಳೆಯುವುದು ಅನ್ನೋದ್ರ ಬಗ್ಗೆ ಮಹಿಳೆಯರಿಗೆ ಈ ಯೋಜನೆಯಡಿ ತರಬೇತಿ ನೀಡಲಾಗುತ್ತೆ. ಇನ್ನ ಡಿಜಿಟಲ್ ಸ್ಪರ್ಶ. ಇತ್ತೀಚಿನ ದಿನಗಳಲ್ಲಿ ಹಲವು ಶೀಮಾರ್ಟ್ಗಳನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳಿಗೂ ಜೋಡಿಸಲಾಗ್ತಾ ಇತ್ತು. ಇದರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ತ್ರೀ ಶಕ್ತಿ ಸಂಘದ ವಸ್ತುಗಳನ್ನು ಆರ್ಡರ್ ಮಾಡಬಹುದು. ಇನ್ನ ಸರ್ಕಾರದ ಬೆಂಬಲ ಹೇಗಿರುತ್ತೆ? ಸೊ ಇದು ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಸಂಜೀವಿನಿ ಮೂಲಕ ಕಾರ್ಯರೂಪಕ್ಕೆ ಬರುತ್ತೆ. ಇದಕ್ಕೆ ಅಗತ್ಯವಾದ ಜಾಗ ಮತ್ತು ಮೂಲ ಸೌಕರ್ಯವನ್ನ ಸರ್ಕಾರವೇ ಒದಗಿಸುತ್ತೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮೂರಿನ ಶಕ್ತಿ, ನಮ್ಮ ಹೆಣ್ಣು ಮಕ್ಕಳ ಯುಕ್ತಿ, ಇವೆರಡೂ ಸೇರಿದ್ರೆ ಅದೇ ಶೀಮಾರ್ಟ್ ಪ್ರಗತಿ. ಸೊ ನೀವು ಕೂಡ ನಿಮ್ಮ ಭಾಗದ ಶೀಮಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಅವರ ಶ್ರಮಕ್ಕೆ ಬೆಂಬಲ ನೀಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಶೀಮಾರ್ಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶಿ ಮಾರ್ಟ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಶಿ ಮಾರ್ಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾಯ್ತು. ಹಾಗೆ ಈಗ ಈ ಯೋಜನೆಯಿಂದ ಪ್ರಮುಖ ಪ್ರಯೋಜನಗಳೇನು ಅನ್ನೋದಾದ್ರೆ, ಮೊದಲನೇದಾಗಿ ಮನೆಯಲ್ಲೇ ಇರ್ತಾ ಇದ್ದ ಹೆಣ್ಣು ಮಕ್ಕಳು ಇವತ್ತು ಉದ್ಯಮಿಗಳಿಗಾಗಿ ಬದಲಾಗ್ತಾ ಇದ್ದಾರೆ. ಅವರ ಕೈಗೆ ಹಣ ಬಂದಾಗ ಅವರ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ. ಇನ್ನು ಎರಡನೇದಾಗಿ, ವಸ್ತುಗಳನ್ನ ತಯಾರಿಸಿದ ಮೇಲೆ ಇದನ್ನ ಎಲ್ಲಿ ಮಾರಾಟ ಮಾಡುವುದು ಎಂಬ ಚಿಂತೆ ಇನ್ಮುಂದೆ ಇರೋದಿಲ್ಲ. ಶಿ ಮಾರ್ಟ್ ಅವರಿಗೆ ಹಳ್ಳಿ ಮತ್ತು ನಗರದ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತೆ. ನಂತರ ಮಾರಾಟ ಮಾಡುವ ಕಲೆ, ಲೆಕ್ಕಪತ್ರ ನಿರ್ವಹಣೆ ಮತ್ತು ಗ್ರಾಹಕರ ಜೊತೆ ಹೇಗೆ ವ್ಯವಹರಿಸಬೇಕು ಎಂಬ ಹೊಸ ಕೌಶಲ್ಯಗಳು ಮಹಿಳೆಯರಿಗೆ ಸಿಗ್ತಾ ಇದೆ. ನಂತರ ನಮಗೆ ಅಂದರೆ ಗ್ರಾಹಕರಿಗೆ ಯಾವುದೇ ಕೆಮಿಕಲ್ ಇಲ್ಲದ ಮನೆಯಲ್ಲೇ ತಯಾರಿಸಿದ ಶುದ್ಧ ಮತ್ತು ತಾಜಾ ವಸ್ತುಗಳ ನ್ಯಾಯಯುತ ಬೆಲೆಯಲ್ಲಿ ಸಿಗುತ್ತೆ. ಇನ್ನು ನಮ್ಮೂರಿನ ಹಣ ನಮ್ಮೂರಲ್ಲೇ ಸುತ್ತುತ್ತೆ. ಇದರಿಂದ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಓಕೆ ಶ್ವೇತಾ, ತುಂಬಾ ಚೆನ್ನಾಗಿದೆ ಈ ಯೋಜನೆ. ಆದರೆ ಈ ಯೋಜನೆಯನ್ನ ಹೇಗೆ ಶುರು ಮಾಡೋದು ಅಂತ ನೀವು ಕೇಳೋದಾದ್ರೆ, ಎಸ್ ಸ್ನೇಹಿತರೆ, ಶಿ ಮಾರ್ಟ್ ಅರ್ಜಿಗಳಿಗಾಗಿ ನಿರ್ದಿಷ್ಟ ಆನ್ಲೈನ್ ಪೋರ್ಟಲ್ ಅನ್ನ ಇನ್ನೂ ಪ್ರಾರಂಭಿಸಲಾಗಿಲ್ಲ. ಈ ಯೋಜನೆ ಇನ್ನು ಆರಂಭಿಕ ಹಂತದಲ್ಲಿದೆ. ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿಗಳು ಪ್ರಕಟಣೆಯಾಗಬೇಕಾಗಿದೆ. ಇವು ಸಮುದಾಯ ಆಧಾರಿತ ಮಳಿಗೆಗಳಾಗಿರುವ ಕಾರಣ ಯೋಜನೆಗೆ ಸೇರೋದಕ್ಕೆ ನೀವು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪಿನ ಸದಸ್ಯರಾಗಿರಬೇಕು. ನಿಮ್ಮ ಸ್ವಸಹಾಯ ಗುಂಪುಗಳು ಅಥವಾ ರಾಜ್ಯ ಗ್ರಾಮೀಣ ಜೀವನೋಪಾಯ ಮಿಷನ್ ಉದ್ಯಮ ಮಾಲೀಕರಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿರುವ ಸಂಭಾವ್ಯ ದೀದಿಗಳನ್ನು ಗುರುತಿಸುತ್ತೆ. ಆಯ್ದ ಸದಸ್ಯರು ಚಟುವಟಿಕೆಯನ್ನು ವಿವರಿಸುವ ಲಖ್ಪತಿ ಯೋಜನೆಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ ಮತ್ತು ಬೆಂಬಲಕ್ಕಾಗಿ ಒಕ್ಕೂಟಕ್ಕೆ ಪ್ರಸ್ತುತಪಡಿಸಬೇಕಾಗುತ್ತೆ. ಅರ್ಜಿಗಳು ಮತ್ತು ನಿರ್ವಹಣೆಯು ಪ್ರಾಥಮಿಕವಾಗಿ ಕ್ಲಸ್ಟರ್ ಲೆವೆಲ್ ಫೆಡರೇಷನ್ಸ್ ಮೂಲಕ ನಡೆಯುತ್ತೆ. ಇದು ಈ ಹೊಸ ಚಿಲ್ಲರೆ ಮಾರುಕಟ್ಟೆಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸ್ನೇಹಿತರೆ. ಸೊ ಈಗ ಗೊತ್ತಾಯ್ತಲ್ವಾ ಶಿ ಮಾರ್ಟ್ ಎಷ್ಟು ಸ್ಟ್ರಾಂಗ್ ಅಂತ? ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ಒಂದು ಸಣ್ಣ ಪ್ರಯತ್ನ ಹೇಗೆ ಸಾವಿರಾರು ಮಹಿಳೆಯರ ಬದುಕಲ್ಲಿ ಹೇಗೆ ಬೆಳಕು ತರುತ್ತೆ ಅಂತ ನೀವು ಈಗಷ್ಟೇ ಕೇಳಿದ್ದಾಯ್ತು. ಶಿ ಮಾರ್ಟ್ ಕೇವಲ ವ್ಯಾಪಾರ ಅಲ್ಲ, ಅದು ಶ್ರಮಜೀವಿ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಬದುಕು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಆ್ಯಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ನಿಮಗೂ ಕೂಡ ಒಂದಲ್ಲ ಒಂದು ಸಾರಿ ಕ್ವಶನ್ ಆಗಿ ಉಳ್ಕೊಂಡಿರುತ್ತೆ. ಆ್ಯಂಡ್ ಆನ್ಸರ್ ಕೂಡ ಸಿಕ್ಕಿರ್ಬೋದು. ಆದರೆ ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ನಮ್ಮ ಶೋನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಷಯನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೋಡಿ ಜಗತ್ತಲ್ಲಿ ಹಲವಾರು ವಿಸ್ಮಯಕಾರಿ ವಿಚಾರಗಳನ್ನ ನಾವು ಗಮನಿಸಬಹುದು. ಅದರಲ್ಲಿ ನಾವು ಗಾಳಿ, ನೀರು, ಮಣ್ಣು ಈ ರೀತಿ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆದರೆ ಇವಾಗ ನಾವು ಕೀಟಗಳಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನೋಡ್ತೀವಿ ಅಂತಂದರೆ ಈ ರೀತಿ ವಿಸ್ಮಯಕಾರಿ ವಿಚಾರಗಳು, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಕಾಣಸಿಗುತ್ತೆ. ಸೊ ಅಂತಹ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಯಾವ ಒಂದು ವಿಷಯನ ಹೇಳ್ತಿದ್ದೀನಿ ಅಂತಂದರೆ, ಸೊ ನೋಡಿ ಈಗ ನಾವು ಕೀಟಗಳನ್ನ ನೋಡ್ತೀವಿ ಅಂತಂದರೆ ಬಹಳಷ್ಟು ಸದ್ದುಗಳನ್ನು ಮಾಡುವಂತಹ ಕೀಟಗಳನ್ನು ನೋಡ್ಬೋದು ನಾವು. ಮಳೆಗಾಲದಲ್ಲಿ ಒಂದು ರೀತಿ ಸದ್ದನ್ನು ಕೇಳ್ತಾ ಇರ್ತೀವಿ, ಮತ್ತು ಹೊಲ ತೋಟಗಳಲ್ಲಿ ಒಂದು ರೀತಿಯ ಸದ್ದುಗಳನ್ನು ಕೇಳ್ತಾ ಇರ್ತೀವಿ. ಆ್ಯಂಡ್ ಕೀಟಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ, ಆದರೆ ಯಾವ ಕೀಟ ಯಾವ ರೀತಿ ಕೂಗುತ್ತೆ ಅನ್ನೋದನ್ನು ಗುರುತಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಈಗ ನಾವು ಹೊಲಗಳಲ್ಲಿ ಹೋಗ್ತೀವಿ ಅಂತಂದರೆ ಅಥವಾ ಕಾಡುಗಳಲ್ಲಿ ಹೋಗ್ತೀವಿ ಅಂತಂದರೆ ಒಂದು ಕೀಟ ಜೋರಾಗಿ ಸದ್ದು ಮಾಡ್ತಾ ಇರುತ್ತೆ. ಆ ಕೀಟ ಎಲ್ಲಿದೆ, ಹೇಗೆ ಕೂಗ್ತಿದೆ ಏನೂ ಗೊತ್ತಾಗಲ್ಲ. ಸೊ ಅದು ಒಂದು ರೀತಿ ಭಯ ಹುಟ್ಟಿಸುವಂತಹ ರೀತಿಯಲ್ಲೂ ಕೂಡ ಇರ್ತವೆ ಕೆಲವೊಂದು ಸಾರಿ. ಹಾಗಾಗಿ ಈಗ ಕೀಟಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ಅವುಗಳಲ್ಲಿ ಹಲವಾರು ಜಾತಿಯ ಕೀಟಗಳನ್ನ ಕೂಡ ನೋಡ್ಬೋದು, ಮತ್ತೆ ಅದರಲ್ಲಿ ಕ್ಲಾಸಿಫಿಕೇಶನ್ಸ್ ಕೂಡ ಬರ್ತಾ ಹೋಗುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮನುಷ್ಯರನ್ನ ಗುರುತಿಸುವಂತಹ ಒಂದು ಕೀಟದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕೀಟ ಯಾವುದು ಅಂತ ನಿಮ್ಗೇನಾದ್ರು ಗೊತ್ತಿತ್ತು ಅಂತಂದ್ರೆ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ಅಷ್ಟೆಲ್ಲ ಕೀಟ ಪಕ್ಷಿಗಳು ಕೂಗುವಂತಹ ಕೂಗುಗಳನ್ನ ನಾವು ತಿಳ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ, ಆದರೆ ಇರುವಂತಹ ಟೆಕ್ನಾಲಜಿನಲ್ಲಿ ಎಲ್ಲದೂ ಕೂಡ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪಕ್ಷಿ ಮತ್ತು ಕೀಟಗಳೇನು ಕೂಗ್ತಾವಲ್ಲ, ಆ ಕೂಗನ್ನು ಒಂದು ಆ್ಯಪ್ನ ಮೂಲಕ ನಾವು ರೆಕಾರ್ಡ್ ಮಾಡಿಕೊಂಡು ಸೊ ಅದರಲ್ಲಿ ಹಾಕಿದಾಗ ಅದು ಯಾವ ಪಕ್ಷಿ ಯಾವ ಕೀಟ ಅಂತ ಕೂಡ ಒಂದು ರಿಸಲ್ಟ್ನ ಕೊಡುತ್ತೆ. ಸೊ ಅದರಿಂದ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದ್ರ ಬಗ್ಗೆಯೂ ಕೂಡ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ. ಹಾಗೆಯೇ ನೀವು ಸಹ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನುಷ್ಯರ ಮುಖವನ್ನು ನೆನಪಿಟ್ಕೊಳ್ಳುವಂತಹ ಒಂದು ಕೀಟ ಇದೆ, ಆ ಕೀಟ ಯಾವುದು, ಆ ಕೀಟದ ಬಗ್ಗೆ ನಿಮಗೇನಾದರೂ ಗೊತ್ತಿದೆ ಅಂತಂದರೆ ಅದನ್ನು ನಮಗೆ ಒಂದು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ಬ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾನು ಹೇಳ್ತಿರುವಂತಹ ಇನ್ಫಾರ್ಮೇಷನ್ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ಅದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನೀವು ಕೂಡ ನಮಗೆ ತಿಳಿಸ್ಕೊಡ್ಬೋದು. ಹಾಗೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನೀವು ಹೇಳ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ ನಮ್ಮ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9686927968609622799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಶೋನಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಈ ಒಂದು ಕೀಟಗಳನ್ನ ಗುರುತಿಸೋದು ಕಷ್ಟ ಆಗುತ್ತೆ. ಹಾಗೆ ಆ ಕೀಟಗಳ ಕೂಗನ್ನ ಕೇಳಿಸ್ಕೊಂಡಾಗ ಇದೇ ಕೀಟ ಈ ರೀತಿ ಕೂಗ್ತಾ ಇದೆ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆದರೆ ನಾನಿವತ್ತು ಮನುಷ್ಯನ ಮುಖವನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಕೀಟದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕೀಟ ಯಾವುದು ಅಂತ ನಿಮಗೇನಾದ್ರು ಗೊತ್ತಾಗಿದ್ರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಾಯಿ ಹಸು ಇವುಗಳನ್ನೆಲ್ಲ ನಾವು ಸಾಕ್ತಾ ಇರೋದ್ರಿಂದ ಮನುಷ್ಯರ ಮುಖವನ್ನು ಇವುಗಳು ನೆನ್ಪಿಟ್ಕೊಳ್ತವೆ ಅನ್ನೋದು ನಮಗೆಲ್ಲ ಗೊತ್ತಾ ಇದೆ. ಆದರೆ ಕೀಟಗಳು ಕೂಡ ನೆನ್ಪಿಟ್ಕೊಳ್ತಾ ಅಂತ ಕೇಳೋದಾದರೆ, ಹೌದು, ಇವತ್ತು ಈ ಒಂದು ವಿಶೇಷವಾಗಿರುವಂತಹ ಕೀಟದ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸೊ ಈ ಕೀಟ ಮನುಷ್ಯರ ಮುಖವನ್ನು ನೆನ್ಪಿಟ್ಕೊಳ್ಳುತ್ತೆ. ಹಾಗಾದರೆ ಆ ಕೀಟ ಯಾವುದು, ಹೇಗೆ ನೆನ್ಪಿಟ್ಕೊಳ್ಳುತ್ತೆ, ಮತ್ತು ಇದರ ಸ್ಪೆಷಾಲಿಟಿ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಟಗಳು ಮನುಷ್ಯರನ್ನು ಹೇಗೆ ರೆಕಗ್ನೈಸ್ ಮಾಡ್ತವೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಪ್ಪ ಅಂತಂದರೆ, ಒಂದೇ ಒಂದು ಕೀಟ ಮನುಷ್ಯರ ಮುಖವನ್ನು ನೆನ್ಪಿಟ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಸೊ ಆ ಕೀಟ ಯಾವುದು ಅಂತ ನೀವು ನಮಗೆ ಮೆಸೇಜ್ ಮಾಡಿ. ಅಷ್ಟರೊಳಗಡೆ ನಾನಿವತ್ತು ಈ ಕೀಟಗಳು ಹೇಗೆ ರೆಕಗ್ನೈಸ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ನೋಡಿ, ಯಾವುದೋ ಒಂದು ಕೀಟ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅಂತ ಅಂದರೆ, ಆ ಕೀಟಗಳು ಮನುಷ್ಯರನ್ನು ಹೆಚ್ಚಿನ ಒಂದು ಕೇಂದ್ರೀಕೃತ ದರಿಷ್ಠ ಅಥವಾ ಘಮ ಕಂಪನಗಳ ಮೂಲಕ ಗುರುತಿಸ್ತವೆ. ಹಾಗೆ ಮನುಷ್ಯರ ಚಲನವಲನವನ್ನು ನೋಡಿದಾಗ ಅವು ಕಣ್ಣುಗಳಿಂದ ಗಮನಿಸ್ತವೆ. ಆ್ಯಂಡ್ ಕೀಟಗಳು ಏನು ಮಾಡ್ತವೆ ಅಂತಂದರೆ, ಮನುಷ್ಯರ ದೇಹದಿಂದ ಉತ್ಪಾದನೆಯಾಗುವಂತಹ ರಾಸಾಯನಿಕ ಸಂವೇದನೆಗಳಿಂದ ಪ್ರತಿಕ್ರಿಯಿಸ್ತವೆ. ಉದಾಹರಣೆಗೆ ನಾವು ಹೇಳೋದಾದರೆ ದೇಹದ ವಾಸನೆಯಿಂದ. ಅದೇ ರೀತಿಯಲ್ಲೇ ನಾನಾಗಲೇ ಹೇಳಿದಾಗೆ ನಾಯಿ, ಹುಲಿ ಈ ರೀತಿಯ ಪ್ರಾಣಿಗಳೇನಿದ್ದಾವೆ, ಈ ಪ್ರಾಣಿಗಳಿಗಿಂತ ಕೀಟಗಳು ಮನುಷ್ಯರನ್ನು ವಿಭಿನ್ನ ರೀತಿಯಲ್ಲಿ ಗುರುತಿಸ್ತವೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮನುಷ್ಯರ ಮುಖವನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರುವಂತಹ ಒಂದು ಕೀಟ ಯಾವುದು ಅಂತ ಕೂಡ ನಾನು ನಿಮಗೆ ಕೇಳಿದೆ. ಆ್ಯಂಡ್ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು ಅಂತ ಹೇಳಿದೆ. ಹಾಗೆ ಸುಮಾರು ಜನ ಮೆಸೇಜ್ ಕೂಡ ತಿಳಿಸಿದ್ರಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಈ ಕೀಟ ಯಾವುದು ಅಂತ ಹೇಳ್ತಾ ಇದ್ದೀನಿ. ಕೀಟ ಯಾವುದು ಅಂತಂದರೆ ಹನಿಬೀಸ್, ಅಂದರೆ ಜೇನು ನೊಣಗಳು ತಮ್ಮ ಮೆದುಳಿನಲ್ಲಿರುವಂತಹ ದೃಶ್ಯ ಸಂಸ್ಕರಣ ಅಂದರೆ ವಿಜುವಲ್ ಪ್ರೊಸೆಸ್ಸಿಂದ ಮನುಷ್ಯರ ಮುಖವನ್ನು ಗುರುತಿಸ್ತವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹನಿವಿ ಅಥವಾ ಏನು ಜೇನು ನೊಣ ಇದೆ, ಸೊ ಇದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಸೊ ನಾನಾಗಲೇ ಹೇಳಿದೆ ಇವುಗಳು ಮುಖವನ್ನು ಯಾವ ರೀತಿಯಲ್ಲಿ ನೆನ್ಪಿಟ್ಕೊಳ್ತವೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ. ಈ ಜೇನು ಹುಳುಗಳಲ್ಲಿ ಕೇವಲ 1 ಮಿಲಿಯನ್ ನರಕೋಶಗಳು ಅಷ್ಟೇ ಇರುವಂಥದ್ದು. ಚಿಕ್ಕ ಮೆದುಳಿದ್ರೂ ಕೂಡ ಇದು ಕಣ್ಣು, ಮೂಗು, ಬಾಯಿ ಇವುಗಳ ರಚನೆಯನ್ನು ನೆನ್ಪಿಟ್ಕೊಂಡು ಒಂದು ಮುಖದ ಒಟ್ಟಾರೆ ವಿನ್ಯಾಸವನ್ನು ಗುರುತಿಸ್ತವೆ. ಹಾಗಾಗಿನೇ ಮನುಷ್ಯರ ಮುಖವನ್ನು ಈಸಿಯಾಗಿ ಇದು ಐಡೆಂಟಿಫೈ ಮಾಡೋದು. ಹಾಗೆ ಈ ಜೇನು ನೊಣಗಳಲ್ಲಿ ನೆನಪಿನ ಶಕ್ತಿ ಎಷ್ಟು ದಿನಗಳವರೆಗೆ ಇರುತ್ತೆ ಅಂದರೆ, ಒಂದು ಸಾರಿ ನೋಡಿದಂತಹ ಈ ಒಂದು ಜೇನುಹುಳು 1 ತಿಂಗಳವರೆಗೆ ಆ ಮುಖವನ್ನು ನೆನ್ಪಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗೆ ಈಗ ನಮಗೆಲ್ಲ ಗೊತ್ತಿದೆ ಜೇನನ್ನು ಸಾಕಾಣಿಕೆ ಮಾಡ್ತಾರೆ ಅಲ್ವಾ. ಸೊ ಜೇನನ್ನು ಸಾಕಾಣಿಕೆ ಮಾಡುವಂಥವ್ರನ್ನು ಕೂಡ ಇದೇ ರೀತಿಯಲ್ಲಿ ಅದು ಐಡೆಂಟಿಫೈ ಮಾಡುತ್ತೆ. ಹಾಗೆ ಈ ಜೇನು ಪೆಟ್ಟಿಗೆ ಹತ್ತಿರದಲ್ಲಿ ಬರುವಂಥವ್ರಿಗೆ ಹೋಗುವಂಥವ್ರನ್ನು ಕೂಡ ಅದು ಗುರುತಿಸ್ಕೊಂಡು ನೆನಪಲ್ಲಿ ಇಟ್ಕೊಂಡಿರುತ್ತೆ. ಹಾಗಾಗಿ ತಕ್ಷಣಕ್ಕೆ ಅವು ಯಾವುದೇ ರೀತಿ ಅಟ್ಯಾಕ್ನ ಮಾಡೋದಿಲ್ಲ. ಆ್ಯಂಡ್ ಸೈಂಟಿಫಿಕಲಿ ಇದರ ಒಂದು ರೇಟಿಂಗ್ನ ನೋಡೋದಾದರೆ 80% ಹೆಚ್ಚು ನಿಖರತೆಯನ್ನು ಇವು ಸಾಧಿಸ್ತಾ ಇರ್ತವೆ. ಸೊ ಅಷ್ಟು ನೆನಪಿನ ಶಕ್ತಿಯಿಂದ ಮನುಷ್ಯರ ಮುಖವನ್ನು ನೆನಪಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ಈ ಒಂದು ಜೇನು ನೊಣಗಳು ಇಷ್ಟೊಂದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯನ ಕೂಡ ಹೇಳ್ತೀನಿ ಅಂತ ಹೇಳಿದೆ. ಒಂದು ಆ್ಯಪ್ ಇದೆ, ಆ ಆ್ಯಪ್ನಿಂದ ನೀವು ಕೀಟಗಳು ಕೂಗುವಂಥದ್ದು ಮತ್ತು ಪಕ್ಷಿಗಳು ಕೂಗುವಂಥದ್ದು ಇದನ್ನು ರೆಕಾರ್ಡ್ ಮಾಡಿ ಐಡೆಂಟಿಫೈ ಕೂಡ ಮಾಡ್ಬೋದು. ಸೊ ಯಾವ ರೀತಿ ಯಾವ ಆ್ಯಪ್ ಅನ್ನೋದ್ರ ಬಗ್ಗೆ ಕೂಡ ವಾಪಸ್ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ಹಾಗೆ ನಿಮಗೇನಾದ್ರು ಆ ಒಂದು ಆ್ಯಪ್ ಏನಾದ್ರು ಗೊತ್ತಿದೆ ಅಂತಂದರೆ ಅದ್ರ ಬಗ್ಗೆ ಕೂಡ ಒಂದು ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗಾಗಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋ ರೇಡಿಯೋ ಶೋ ಮೊಗ್ಗ ನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ಜೇನುನೊಣಗಳು ಮನುಷ್ಯರ ಮುಖವನ್ನು ಈಸಿಯಾಗಿ ರೆಕಗ್ನೈಸ್ ಮಾಡ್ತವೆ. ಸೊ ಇದಕ್ಕೆ ಕಾರಣ ನಾನಾಗಲೇ ಹೇಳಿದೆ, ಅವುಗಳು ಮುಖ ಮೂಗು ಈ ಒಂದು ಸ್ಟ್ರಕ್ಚರ್ನ ನೆನಪಿಟ್ಕೊಂಡು ಸೊ ಈಸಿಯಾಗಿ ಯಾರು ಹತ್ತಿರದಲ್ಲಿರ್ತಾರೆ ಅವರ ರೆಕಗ್ನೈಸ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಜೇನುನೊಣಗಳಲ್ಲಿ ವಿಶೇಷತೆಯನ್ನು ಗಮನಿಸ್ಬೋದು. ಅದೇ ರೀತಿಯಲ್ಲೇ ನಾನು ಇನ್ನೊಂದು ವಿಷಯನ ಕೂಡ ಹೇಳಿದೆ, ಒಂದು ಆ್ಯಪ್ ಇದೆ, ಆ ಆ್ಯಪ್ನಿಂದ ನೀವು ಪಕ್ಷಿಗಳು ಅಥವಾ ಕೀಟಗಳು ಕೂಗುವಂತಹ ಕೂಗನ್ನು ರೆಕಾರ್ಡ್ ಮಾಡಿಕೊಂಡು ಆ ಕೀಟ ಅಥವಾ ಪಕ್ಷಿ ಯಾವುದು ಅಂತ ಕೂಡ ರೆಕಗ್ನೈಸ್ ಮಾಡ್ಬೋದು ಅಂಥೇಳಿ. ಸೊ ಹಾಗಾದರೆ ಆ ಆ್ಯಪ್ ಯಾವುದು ಅಂತ ನಿಮಗೇನಾದ್ರು ಗೊತ್ತಾಗಿದೆ ಅಂತಂದರೆ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ನಾನು ಕೂಡ ಇವತ್ತು ಆ ಆ್ಯಪ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತು ಅಪ್ಡೇಟ್ಸ್ಗಳನ್ನ ನೀವು ಕೂಡ ಕೇಳ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ, ಅವುಗಳನ್ನ ಕೂಡ ನಮಗೆ ಹೇಳ್ಬೋದು. ಹಾಗಾದರೆ ಇವತ್ತು ನಾನು ನಿಮಗೆ ತಿಳಿಸಿರುವಂಥದ್ದು ಈ ಆ್ಯಪು ಮೆರ್ಲಿನ್ ಬರ್ಡ್ ಐಡಿ ಆ್ಯಪ್ ಆಗಿರುತ್ತೆ. ಸೊ ಇದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹುಡುಕಿದ್ರೆ ಮೆರ್ಲಿನ್ ಬರ್ಡ್ ಐಡಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ಈ ಆ್ಯಪ್ನ ಮುಖ್ಯ ವೈಶಿಷ್ಟ್ಯತೆ ಏನಂತಂದರೆ, ನಿಮ್ಮ ಸ್ಮಾರ್ಟ್ಫೋನಲ್ಲಿ ಪಕ್ಷಿಗಳ ಧ್ವನಿ ಅಥವಾ ಅವುಗಳ ಕೂಗುವಂತಹ ಶಬ್ದವನ್ನು ನೀವು ರೆಕಾರ್ಡ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ನೀವು ಸರ್ಚ್ ಮಾಡಿದ್ರೆ ಅದು ಯಾವ ಪಕ್ಷಿ ಅಂಥೇಳಿ ಕೂಡ ಐಡೆಂಟಿಫೈ ಮಾಡಿ ಹೇಳುತ್ತೆ. ಇಲ್ಲ ನಿಮಗೆ ಏನಾದರೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ, ನೀವು ಆ ಒಂದು ಲೈವ್ ಆಗಿನೇ ಪಕ್ಷಿ ಕೂಗ್ತಾ ಇದ್ದರೆ ಅದನ್ನು ಕೂಡ ರೆಕಾರ್ಡ್ ಮಾಡಿ ಅಲ್ಲಿ ಕೂಡ ನೀವು ಏನು ಐಡೆಂಟಿಫೈ ಮಾಡಿಕೊಂಡು ಯಾವ ಪಕ್ಷಿ ಅಂಥೇಳಿ ಗುರುತಿಸ್ಬೋದು. ಅದೇ ರೀತಿಯಲ್ಲೇ ಫೋಟೋ ತೆಗೆಯೋದ್ರ ಮೂಲಕವೂ ನೀವು ಆ ಪಕ್ಷಿಯ ಕೂಗ್ ಹೇಗಿರುತ್ತೆ, ಆ ಪಕ್ಷಿಯ ಡೀಟೇಲ್ಗಳನ್ನ ಪಡ್ಕೊಳ್ಬೋದು ಈ ಆ್ಯಪ್ನ ಮೂಲಕ. ಮತ್ತು ಅದು ಯಾವ ರೀತಿಯಲ್ಲಿ ಕೂಗುತ್ತೆ, ಯಾವ ಬಣ್ಣದಲ್ಲಿರುತ್ತೆ, ಇದೆಲ್ಲದನ್ನು ಕೂಡ ಇನ್ ಡೀಟೇಲಾಗಿ ಗಮನಿಸ್ಬೋದು. ಹಾಗೆ ಆ ಪಕ್ಷಿಯ ಬಗ್ಗೆ ನಿಮಗೇನಾದ್ರು ಇನ್ಫಾರ್ಮೇಷನ್ಗಳು ಬೇಕು ಅಂತಂದರೆ ಅಲ್ಲೇ ಪ್ರಶ್ನೆ ಕೇಳೋದಕ್ಕೆ ಕೂಡ ಇರುತ್ತೆ. ಅಲ್ಲೇ ನೀವು ಏನೇನು ವಿಚಾರಗಳಿದೆ ಅದನ್ನು ಪ್ರಶ್ನೆ ಕೇಳೋದ್ರ ಮೂಲಕ ಅದಕ್ಕೆ ಉತ್ತರವನ್ನು ಪಡ್ಕೋಬೋದು. ಹಾಗೆ ಇದರ ಇನ್ ಡೆಪ್ತ್ ಡೀಟೇಲ್ ಬೇಕು ಅಂತಂದರೆ ಕೂಡ ಅದರಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಆಫ್ಲೈನಲ್ಲೂ ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ, ಆ್ಯಂಡ್ ಆನ್ಲೈನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಕೂಡ ಇರೋದಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಫ್ರೀ ವರ್ಷನಲ್ಲಿ ಇರುವಂತಹ ಆ್ಯಪ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಹತ್ತಿರ ಸುತ್ತಮುತ್ತದಲ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಪಕ್ಷಿಯ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ಬೇಕು ಅಂತ ಇದ್ದರೆ ಸೊ ಈ ಆ್ಯಪ್ನ ಮೂಲಕ ಖಂಡಿತವಾಗ್ಲೂ ಎಲ್ಲ ವಿಷಯಗಳನ್ನ ಕೂಡ ತಿಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಈಗ ಎಷ್ಟೋ ಮಕ್ಕಳಿಗೆ ಪಕ್ಷಿಗಳನ್ನ ನೋಡಿರೋದಕ್ಕೆ ಕೂಡ ಸಾಧ್ಯ ಇರಲ್ಲ, ಆ ರೀತಿಯ ಪಕ್ಷಿಗಳನ್ನ ಕೂಡ ನೀವು ಇಲ್ಲಿ ತೋರಿಸಿ ಅದರ ಇನ್ಫಾರ್ಮೇಷನ್ನ ಅವರಿಗೆ ತಿಳಿಸ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಆ್ಯಪ್ ಬಿಲ್ಡ್ ಆಗಿರುವಂಥದ್ದು, ಇದನ್ನು ನೀವು ಕೂಡ ಯೂಸ್ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಎಷ್ಟೊಂದು ಪಕ್ಷಿಗಳನ್ನ ನೋಡಿರ್ತೀವಿ, ಆ ಪಕ್ಷಿಗಳ ಡೀಟೇಲ್ಸ್ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಲೈವ್ ಆಗಿ ಈ ರೀತಿಯ ಪಕ್ಷಿಗಳ ಇನ್ಫಾರ್ಮೇಷನ್ಗಳನ್ನ ನಾವು ಪಡ್ಕೊಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಇನ್ಫಾರ್ಮೇಷನ್ಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾ ತೊಗೊಂಡು ಬರ್ತೀನಿ. ಹಾಗೆ ನೀವೇನಾದ್ರೂ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳಬೇಕು ಅಂತಾದರೆ ಅಥವಾ ನೀವು ನೋಡಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ ಕಳಿಸೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ರೇಡಿಯೋ ಶಿವಮೊಗ್ಗ ನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ, ಪರಿಶುದ್ಧತೆಯ ಪ್ರತೀಕ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಲ್ರು ಹೇಗಿದ್ದೀರಿ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಬಿಸಿ ಬಿಸಿ ಬೋಂಡಾ, ಮಂಡಕ್ಕಿ, ಬಜ್ಜಿಯನ್ನ ತಿಂತ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಸೊ ಎಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಹಾಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅಫ್ಕೋರ್ಸ್ ಬಿಸ್ನೆಸ್ ಬಗ್ಗೆನೆ ಮಾತಾಡ್ತಾ ಇರ್ತೀವಿ. ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮ್ಯಾನ್ ಗಳು ಅವರ ಒಂದು ಸ್ಟೋರಿಯನ್ನ ಹೇಳ್ತಾ ಇರ್ತಾರೆ. ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡುದು ಏನು ಅಂತ ಯೋಚನೆ ಮಾಡ್ತಿರುವಾಗ, ಈಗ ಏನಪ್ಪ ಅಂದ್ರೆ, ನಾವು ಅಂಗಡಿಯಲ್ಲಿ ಬಟ್ಟೆಗಳನ್ನ ಖರೀದಿ ಮಾಡ್ತೀವಿ, ಎಕ್ಸ್ಪೆಷಲಿ ಸ್ಯಾರೀಸ್ ಗಳು ಖರೀದಿ ಮಾಡಿದಾಗ ಸ್ಯಾರೀಸ್ ಕಡಿಮೆ ರೇಟ್ ಇರುತ್ತೆ. ಬಟ್ ಈ ಸ್ಯಾರೀಸ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ತೀವಲ್ಲ, ಆ ಬ್ಲೌಸ್ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಅದೊಂದು ಟ್ರೆಂಡ್ ಕೂಡ ಆಗಿದೆ, ಡಿಸೈನರಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು. ಸೊ ಈ ಒಂದು ಟೈಲರಿಂಗ್ ಬಿಸ್ನೆಸ್ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವೇಕ್ ಡ್ರೆಸ್ ಕಾರ್ನರ್ ಬಗ್ಗೆ ಮಾತಾಡೋಣ. ಇದರ ಮಾಲೀಕರಾಗಿರುವ ಶ್ರೀಮತಿ ಸವಿತಾ ಕಾರಂತ್ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ, ಅವರನ್ನ ಮಾತಾಡಿಸೋಣ. ಸವಿತಾ ಕಾರಂತ್ ಅವ್ರಿ, ನಮಸ್ತೆ.
5: ನಮಸ್ತೆ.
4: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ಸ್ವಾಗತ.
4: ಓಕೆ, ಸವಿತಾ ಮ್ಯಾಮ್ ಹೇಗಿದ್ದೀರಾ?
5: ಚೆನ್ನಾಗಿದ್ದೀನಿ.
4: ಚೆನ್ನಾಗಿದ್ದೀರಾ. ಓಕೆ, ನಮಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಇಲ್ಲಿ ಮ್ಯಾಮ್?
5: ನಾವೆಲ್ಲ ಸೌತ್ ಕೇಂದ್ರ ಕುಂದಾಪುರ, ಅಲ್ಲಿಗೂ ಬೆಳೆದಿದ್ದು, ಹುಟ್ಟಿ ಓದುದಲ್ಲ ಅಲ್ಲೇನೆ.
4: ಏನು ಓದಿದ್ದು ಮ್ಯಾಮ್?
5: SLC.
4: SLC ಓದಿದ್ರಿ. ಅದಾದ್ಮೇಲೆ ಶಿವಮೊಗ್ಗಕ್ಕೆ ಮದುವೆ ಆಗಿದ್ದ?
5: ಶಿವಮೊಗ್ಗ ಮದುವೆ ಆಗಿದ್ದು.
4: ಓಕೆ, ಮದುವೆ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ದು ಮ್ಯಾಮ್?
5: ಮದುವೆ ಆಗಿ ಫಸ್ಟ್ಗೆ ಟೈಲರಿಂಗು.
4: ನೀವು ಮುಂಚೆನೆ ಟೈಲರಿಂಗ್ ಕಲ್ತಿದ್ರಾ?
5: ಏನಿಲ್ಲ, ಮದುವೆ ಆದ್ರ ಮೇಲೆ ಸ್ವಲ್ಪ ಟೈಲರಿಂಗ್ ಇಂಟ್ರೆಸ್ಟ್ ಬಂತು, ಅದರಿಂದ ಮಾಡಿದೆ. ಆದ್ರೂ ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ ಮಾಡ್ಬಿಟ್ಟಿದ್ದೀನಿ.
4: ಮದುವೆ ಆದ್ಮೇಲೆ ಸುಮ್ಮನೆ ಮನೇಲಿ ಕೂರೋ ಬದಲು ಒಂದು ಟೈಲರಿಂಗ್ ಬಿಸ್ನೆಸ್ ಕಲಿಯೋಣ ಅಂತ ಹೇಳಿ ಕಲ್ತ್ರಿ. ಸೊ ಈಗ ಒಂದು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಿದ್ದೀರಾ. ಹಾಗಿದ್ಮೇಲೆ ನಮಗೆ ಈ ವಿವೇಕ್ ಡ್ರೆಸ್ ಕಾರ್ನರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮ್ಯಾಮ್. ಇಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೆ?
5: ಸಾರಿ, ನೈಟೀಸ್, ಟಾಪ್ಸ್ಗಳು, ಎಲ್ಲ ಇನ್ನರ್ ವೇರ್ಸ್ ಎಲ್ಲ ಸಿಗುತ್ತೆ.
4: ಅದರ ಜೊತೆಗೆ
5: ಟೈಲರಿಂಗ್ಸು ಇದೆ ನಮ್ಮ ಹತ್ರ. ಬಟ್ಟೆ ತಗೊಂಡು ಇಲ್ಲೇ ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ತಾರೆ, ಬೇರೆ ಕಡೆ ತಂದು ಇಲ್ಲೂ ಕೊಡ್ತಾರೆ. ಮಾಡ್ತೀನಿ, ಡ್ರೆಸ್ಸು, ಸಾರಿ ಎಲ್ಲ ಹೊಲ್ದು ಕೊಡ್ತೀನಿ, ಬ್ಲೌಸು ಎಲ್ಲ ಹೊಲ್ದು ಕೊಡ್ತೀನಿ.
4: ಡ್ರೆಸ್ಸು ಮತ್ತೆ ಸಾರಿ, ಬ್ಲೌಸು ಎಲ್ಲ ತರ ಕೂಡ ಸ್ಟಿಚ್ ಮಾಡ್ತೀರಾ? ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್
5: ಮಾಡ್ತೀನಿ?
4: ಅದು ಕೂಡ
5: ಮಾಡ್ತೀನಿ.
4: ಸೊ ನೋಡಿ, ಮನೇಲಿ ಕೂರೋ ಬದಲು ಒಂದು ಟೈಲರಿಂಗ್ ಕಲಿಯೋಣ ಅಂತ ಕಲ್ತಿದ್ದಕ್ಕೆ ಈಗ ನೀವೊಬ್ರು ಬಿಸ್ನೆಸ್ ವುಮೆನ್ ಆಗಿದ್ದೀರಾ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ?
5: ತುಂಬಾ ಖುಷಿ ಇದೆ. ತುಂಬ ಮನೇಲಿ ನೋಡಿ, ಫೋನ್ ನೋಡ್ತಂದು, ಟಿವಿ ನೋಡ್ದು, ಇದ್ರ ಬಗ್ಗೆ ಬಿಸ್ನೆಸ್ ಮಾಡೋದು ನಮಗೂ ಒಂದು ಉಪಯೋಗ, ಹಂಗಾಗಿ ಇದು ಮಾಡ್ತಾ ಇದ್ದೀನಿ.
4: ಓಕೆ, ಈ ವಿವೇಕ್ ಡ್ರೆಸ್ ಕಾರ್ನರ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಮ್ಯಾಮ್?
5: 10 ವರ್ಷ ಮೇಲೆ ಆಯ್ತು. 11 ವರ್ಷ ಮೇಲೆ ಆಯ್ತು.
4: ಸೂಪರ್. ಹೇಗಿದೆ ಬಿಸ್ನೆಸ್?
5: ಪರವಾಗಿಲ್ಲ, ನಡೀತಾ ಇತ್ತು, ತುಂಬಾ ಚೆನ್ನಾಗಿದೆ.
4: ಈ ಶಾಪ್ ಬಾಡಿಗೆನಾ ಅಥವಾ ಸ್ವಂತನಾ?
5: ಬಾಡಿಗೆ.
4: ಬಾಡಿಗೆ ಮಳಿಗೆನ ತಗೊಂಡು
5: ಮಳಿಗೆಯಲ್ಲಿ ಇದೀವಿ.
4: ಸೊ ಗ್ರಾಹಕರು ಎಲ್ಲಿಂದ ಬರ್ತಾರೆ ಮ್ಯಾಮ್?
5: ಬರ್ತಾರೆ, ಬೇರೆ ಊರಿಂದಾನು ಬರ್ತಾರೆ. ಇಲ್ಲಿ ಬೇರೆ ಬೇರೆ ಪರ್ಚೇಸಿಂಗ್ ಬಂದು ಇಲ್ಲಿ ಬಂದು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಆಸ್ಪತ್ರೆ ಎಲ್ಲ ಹತ್ತತ್ರ ಇದು, ಆಮೇಲೆ ಇಲ್ಲಿಯವರು ಬರ್ತಾರೆ, ಅಕ್ಕಪಕ್ಕದವರೆಲ್ಲ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ.
4: ನಿಮ್ಗೀಗ ನಿಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸೋರು ಜಾಸ್ತಿನ ಅಥವಾ ನಿಮ್ಮಲ್ಲಿ ಬಟ್ಟೆಗಳನ್ನ ಕೊಂಡ್ಕೊಂಡವ್ರು ಜಾಸ್ತಿನ?
5: ಎರಡು ಸಮಾಗಿ ಇದೆ. ಸಮಾಗಿ ಇದೆ.
4: ಈಗ ನೀವೇ ಹೇಳಿದ್ರಿ ಲೇಡೀಸ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಾ ಅಂತ, ಅದ್ರಲ್ಲಿ ಈಗ ಎಂಬ್ರಾಯ್ಡ್ರಿ ಡಿಸೈನ್, ತುಂಬಾ ತರ ಡಿಸೈನ್ಸ್ ಎಲ್ಲ ಬಂದಿದೆ, ಅದು ಎಲ್ಲ ಮಾಡ್ತೀರಾ?
5: ಮಾಡ್ತೀನಿ, ಎಂಬ್ರಾಯ್ಡಿಂಗ್ ಮಿಷನ್ ಇಲ್ಲ, ಬೇರೆ ಕಡೆಯಿಂದ ಮಾಡಿಸ್ಕೊಂಡು ಬಂದು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ.
4: ಓಕೆ, ಈಗ ಪ್ರೆಸೆಂಟ್ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕೆ ಪ್ಲೇನ್ ಬ್ಲೌಸ್ ಎಷ್ಟು ತಗೊಳ್ತೀರಾ ಮ್ಯಾಮ್?
5: 350 ತಗೊಳ್ತೀನಿ
4: ವಿತ್ ಲೈನಿಂಗ್.
5: ವಿತ್ ಲೈನಿಂಗು ಮತ್ತೆ 350 ತಗೊಳ್ತೀನಿ. ಅದೇ ಡಿಸೈನ್ ಮಾಡಿ ಸ್ಟಿಚಿಂಗ್ ಮಾಡೋದು 50 ರುಪೀಸ್, ಹಂಗಿದೆ. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ.
6: ಓಕೆ, ಸುಮಾರು ಒಂದು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಒಂದು 350 ರೂಪೀಸ್ ಅಂತೂ ಚಾರ್ಜ್ ಮಾಡ್ತೀರಾ. ಓಕೆ ಮ್ಯಾಮ್, ಈಗ 10 ವರ್ಷದಿಂದ ಇದೇ ಒಂದು ಬಿಸ್ನೆಸ್ ಮಾಡ್ತಾ ಇದಿರಲ್ಲ, ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇದಾರ?
5: ಹಾ ಇದಾರೆ, ತುಂಬಾ ಜನ ಇದಾರೆ. ನವಲೆಯಿಂದ ಇದಾರೆ, ಇಲ್ಲೂ ಎಲ್ಲ ಅಕ್ಕಪಕ್ಕದಲ್ಲಿ ತುಂಬಾ 10 ವರ್ಷದಿಂದನು ಇದಾರೆ. ಬರ್ತಾನೆ ಇರ್ತಾರೆ, ಫ್ರೆಂಡ್ಶಿಪ್ ತರನು ಆಗ್ಬಿಟ್ಟಿದ್ದಾರೆ.
4: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವಿವೇಕ್ ಡ್ರೆಸ್ ಕಾರ್ನರ್ ನ ಮಾಲೀಕರಾಗಿರುವ ಶ್ರೀಮತಿ ಸವಿತಾ ಕಾರಂತ್ ಅವರು ಅವರ ಬಿಸ್ನೆಸ್ ಹೇಗ್ ಸ್ಟಾರ್ಟ್ ಮಾಡಿದ್ರು, ಹೇಗ್ ನಡೀತಾ ಇದೆ, ಜೊತೆಗೆ ಇನ್ನಷ್ಟು ಬಿಸ್ನೆಸ್ ಕುರಿತು ಮಾಹಿತಿ ನೀಡೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸ್ನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿವೇಕ್ ಡ್ರೆಸ್ ಕಾರ್ನರ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇದರ ಮಾಲೀಕರಾಗಿರುವ ಶ್ರೀಮತಿ ಸವಿತಾ ಕಾರಂತ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಈ ಬಿಸ್ನೆಸ್ ಜರ್ನಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸವಿತಾ ಕಾರಂತ್ ಅವರೇ,
3: ಈಗ ಮುಖ್ಯವಾಗಿ ಈ ರೀತಿ ಒಂದು ಕ್ಲಾತ್ ಸೆಂಟರ್ ಜೊತೆಗೆ ಟೈಲರಿಂಗು ಕೂಡ ಮಾಡ್ತೀವಿ ಅಂದ್ರೆ ಏನೆಲ್ಲ ಬೇಕಾಗುತ್ತೆ ಮ್ಯಾಮ್?
4: ಬೇಕಾಗತ್ತೆ ನಮ್ಗು ಮೊದ್ಲು ತಲೆ ಬ್ರೈನು ಮುಖ್ಯ. ಓಡಿಸ್ಬೇಕು ವ್ಯಾಪಾರ, ಹೆಂಗ್ ಮಾಡ್ಬೋದು, ಏನೇನು ಇಟ್ಟರು ವ್ಯಾಪಾರ ಆಗುತ್ತೆ. ಆಮೇಲೆ ನಾವು ಈ ತರ ಕಲಿಕೆ ಮುಖ್ಯ, ಅಂದ್ರೆ ಕಲಿತು ಯಾವ್ಯಾವ ಸ್ಟಿಚಿಂಗ್ ಮಾಡ್ಬೋದು ಅಂತೆಲ್ಲ ಮುಖ್ಯ. ಫ್ಯಾಷನ್ ಡಿಸೈನರ್ ಕಲಿಬೇಕು, ಹಂಗ್ ಕಲ್ತ್ರು ಒಳ್ಳೆ ವ್ಯಾಪಾರ ಆಗ್ಬೋದು ಅಂತ. ಬರೀ ಟೈಲರಿಂಗ್ ಅಂದ್ರು ಅದು ಆಗಲ್ಲ, ನಮ್ ಬಟ್ಟೆ ಬೇಕು, ಏನ್ ಲೈನಿಂಗು, ಲೈನಿಂಗ್ ಮಾಡ್ತಾ ಇದೀವಿ. ಬೇರೆ ಕಡೆ ಓಡ ಬಂದ್ರೆ ನಮ್ಮ ಹತ್ರನೇ ಇದೆ. ಹಂಗೆ
3: ಸೂಪರ್, ಇದು ರೀತಿ ಚೆನ್ನಾಗಿದೆ. ಈಗ ಲೈನಿಂಗ್ ನೀವೇ ತಗೋ ಬನ್ನಿ ಅಥವಾ ಬೇರೆಯವ್ರಿಗೆ ಹೇಳೋ ಬದಲು ಇಲ್ಲೇ ಲೈನಿಂಗ್ ಸಿಗುತ್ತೆ, ನೀವು ಇಲ್ಲೇ ಸ್ಟಿಚ್ ಮಾಡಿಸಬಹುದು ಅನ್ನೋ ಒಂದು ಐಡಿಯಾ ಕೂಡ ಇದೆ. ನಿಮ್ಮ ಈ ಒಂದು 10-11 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ ಅದರಲ್ಲಿ ಒಂದು ದಿನವನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಜೊತೆಗೆ ನಾನು ಮನೇಲಿ ಕೂರೋ ಬದಲು ಟೈಲರಿಂಗ್ ಕಲ್ತು ಈ ವ್ಯಾಪಾರ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಮ್ಯಾಮ್?
4: ಇದೇ ಮಗನ ವಿದ್ಯಾಭ್ಯಾಸಕ್ಕೂ ಹೆಲ್ಪ್ ಆಗಿದೆ. ಒಂದು ಕೂಡಿಟ್ಟ ಹಣದಿಂದ ಅವನಿಗೆ ಎಜುಕೇಶನ್ ಕೊಡಬಹುದು, ಆ ತರ ಅನ್ಸಿಕೆ ಇದೆ.
3: ನೀವೊಂದು ಈ ವ್ಯಾಪಾರ ಮಾಡೋಕೆ ಹಿಡಿದು ನಿಮ್ಮ ಮಗನಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರೆ ಅದಕ್ಕೆ ಖುಷಿ ಇದೆ.
4: ಖುಷಿ ಇದೆ.
3: ಹಾಗೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ಅದರದೇ ಆದಂತಹ ಚಾಲೆಂಜಿಂಗ್ ಇರುತ್ತೆ, ಸವಾಲುಗಳಿರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಏನು ಮ್ಯಾಮ್ ಸವಾಲುಗಳು ಅಂದ್ರೆ?
4: ಸವಾಲಂದ್ರು ಸಂಸಾರದಲ್ಲಿ ಎದುರಿಸ್ಕೊಂಡು ಸಂಸಾರದಲ್ಲಿ ಸ್ವಲ್ಪ ಅಂದ್ರೆ ನಮ್ದು ಸ್ವಂತ ಏನಿಲ್ಲ, ಇದ್ರೊಳಗೆ ದುಡ್ಬೇಕು ಮುಂದೆ ಅಂತ ಅಷ್ಟೇನೆ ಸವಾಲು.
3: ನಿಮ್ ಮನೆಯವರು ಕೂಡ ನಿಮ್ಮ
4: ಜೊತೆಗೆ ಇದಾರೆ? ಹೌದು,
3: ಇಬ್ರು ಸೇರಿ ವ್ಯಾಪಾರವನ್ನ ಮಾಡ್ತೀವಿ.
4: ವ್ಯಾಪಾರ ಬೇರೆ ಜನ ಹಾಕೊಳ್ಬೋದು, ನಾವು ಸ್ವಲ್ಪ ಧೈರ್ಯಕ್ಕೆ ಇಬ್ರು ಸೇರಿ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ನಾವ್ ಇಬ್ರು ಸೇರಿ ಇದ್ ಮಾಡ್ತಾ ಇದೀವಿ.
3: ನೀವು ಟೈಲರಿಂಗ್ ಕಲ್ತಿದ್ದು ಎಷ್ಟು ಸಮಯ ಆಯ್ತು ಮ್ಯಾಮ್?
4: 10 ವರ್ಷದಾಯ್ತು. 10 ವರ್ಷ.
3: ಎಷ್ಟು ಸಮಯ ತಗೊಂಡ್ರಿ ಟೈಲರಿಂಗ್ ಕಲಿಯೋಕೆ?
4: ಆ್ಯಕ್ಚುಲಿ ಕಲೀಲಿಕ್ಕೆ ನಾವು ಹೋಗಲಿಲ್ಲ, ನೋಡಿ ನೋಡಿ ಕಲ್ತೀವಿ. ಸ್ವಲ್ಪ ಮದುವೆ ಆಗಿ ಒಂದು 4 ವರ್ಷ ಬೆಂಗಳೂರಲ್ಲಿದ್ದೆ, ಅಲ್ಲಿ ಸುಮ್ಮನೆ ಕೂರೋದಲ್ಲ ಅಂತ ಹೆಮ್ಮಿಂಗಿ ಹೋಗ್ತಾ ಇದ್ದೆ. ಅವರು ಕಷ್ಟ, ಅವ್ರು ಹೊಲಿತಾ ಇದ್ದು ನೋಡಿ ನಾನು ಕಲ್ತಿದ್ದು. ಅಂದ್ರೆ ನಾನು ಹೋಗಲಿಲ್ಲ ಕ್ಲಾಸಿಗಂತ, ಹೋಗಲಿಲ್ಲ
3: ನೋಡಿನೇ
4: ಕಲ್ತಿದ್ದು. ಇವಾಗ ಬ್ಲೌಸ್ ನೋಡಿ ಅದು ಹೆಂಗ್ ಕಟ್ ಮಾಡಿದಾರ ಅಂತ ನೋಡಿನೇ ನಾನು ಕಟ್ ಮಾಡ್ತೀನಿ ಅಂತ ಬಿಟ್ಟು ಬೇರೆ ಏನಿಲ್ಲ.
3: ಸೂಪರ್ ಮ್ಯಾಮ್.
4: ಕ್ಲಾಸಿಗಂತೂ ಹೋಗ್ಲಿಲ್ಲ, ಯಾವತ್ತು ಹೋಗ್ಲಿಲ್ಲ.
3: ಕ್ಲಾಸಿಗೆ ಹೋಗ್ದಲೇ ಬರೀ ನೋಡಿನೇ ಕಲ್ತಿದ್ದೀರಾ? ಈಗ ನಿಮಗಾದ್ರೂ ಕೂಡ ನಿಮ್ಮ ಬ್ಲೌಸ್ ಸ್ಟಿಚಿಂಗು ಅಥವಾ ಚೂಡಿ ಎಲ್ಲ ನೀವೇ ಸ್ಟಿಚ್ ಮಾಡ್ಕೊಳ್ತೀರಾ?
4: ಹೌದು,
3: ಸೂಪರ್,
4: ನಾನೇ ಮಾಡ್ಕೊಂತೀನಿ.
3: ಈಗ ಮನೇಲಿ ಕುತ್ಕೊಂಡು ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಾರೆ ಮಹಿಳೆಯರು, ಹೌದಲ್ವಾ, ನಾನು ಏನಾದ್ರೂ ಈ ರೀತಿ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅನ್ಸುತ್ತೆ, ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಾ?
4: ಏನಿಲ್ಲ, ನೀವು ಮಾಡಿ ನಿಮಗೂ ಒಂದು ಹೆಲ್ಪ್ ಆಗುತ್ತೆ, ಖರ್ಚಿಗಾಗತ್ತೆ, ಮತ್ತೆ ನಿಮ್ಮ ಬ್ರೈನು ಅಂದ್ರೆ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಧೈರ್ಯ ಬರುತ್ತೆ, ಹಂಗೆ ಅದನ್ನು ಮಾಡಿ ಅಂತ ಹೇಳಿದ್ರು. ಟೈಲರಿಂಗ್ ಅಂತಲ್ಲ, ಬೇರೆ ಯಾವ್ದಾದ್ರು ಮಾಡಿ ಅದನ್ನು ಮಾಡ್ಬೋದು, ಟೈಲರಿಂಗು ಮಾಡ್ಬೋದು ಅಂತ.
3: ಈಗ ಟೈಲರಿಂಗ್ ಅಂದ್ರೆ ಈಗ ತುಂಬಾ ಟ್ರೆಂಡಿಂಗ್ ಆಯ್ತಾ, ಈಗ ಸೀರೆಗಳಿಗೆ ಬೆಲೆ ಕಡಿಮೆ ಇದ್ರೂ ಕೂಡ ಬ್ಲೌಸ್ ಸ್ಟಿಚಿಂಗ್ ಗೆ ಬೆಲೆ ಜಾಸ್ತಿ ಇರುತ್ತೆ ಆಯ್ತಾ.
4: ರೆಡಿಮೇಡ್ ಗೆ ಸ್ಟಿಚಿಂಗ್ ಮಾಡ್ಕೊಂಡು ಫಿಟ್ಟಿಂಗು ಕರೆಕ್ಟ್ ಇರುತ್ತೆ, ಅದು ಒಳ್ಳೆ ಬಾಳಿಕೆನೂ ಬರುತ್ತೆ ಅಂತ. ಹೌದು
3: ಹೌದು, ಯಾಕಂದ್ರೆ ಅದು ಡಿಸೈನ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಒಂದು ಅಪ್ಡೇಟೆಡ್ ಡಿಸೈನ್ಸ್ ಎಲ್ಲ ನೀವು ಹೆಂಗೆ ಕಲಿತೀರಾ, ಎಲ್ಲಿ ಕಲೆಕ್ಟ್ ಮಾಡ್ತೀರಾ ಮ್ಯಾಮ್?
4: ನಾನು ಒಂದೊಂದು ಸಲ ಯೂಟ್ಯೂಬು, ಇಲ್ಲಾಂದ್ರೆ ಕೆಲವರು ಸ್ಟಿಚ್ ಅಳತೆ ಅಂತ ತರ್ತಾರೆ ಅದರಿಂದನೇ ನೋಡ್ತೀನಿ, ಕೆಲವರು ಅವರೇ ಕ್ಯಾಟ್ಲಾಗ್ ತರ್ತಾರೆ ಅದರಿಂದ ನೋಡಿ ನೋಡಿ ಕಟ್ಟಿಂಗ್ ಮಾಡ್ತೀನಿ. ಏನು ಇದಾಗಲಿಲ್ಲ, ತೊಂದರೆ ಏನಾಗಲಿಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಾ.

0: ಇದೆ ಇದುವರೆಗೆ.
1: ಓಕೆ, ಕೇಳ್ತಾ ಇದ್ರಲ್ಲ ನಮ್ಮ ಸವಿತಾ ಕಾರಂತ್ ಅವರು ಎಷ್ಟು ಚೆನ್ನಾಗಿ ಅವ್ರ ಬಿಸ್ನೆಸ್ ಜರ್ನಿನ ಹೇಳ್ತಾ ಇದ್ರು ಅಂದ್ರೆ, ಇನ್ಫ್ಯಾಕ್ಟ್ ಅವರು ಟೈಲರಿಂಗೇ ಕಲ್ತಿಲ್ಲ, ಬರೀ ನೋಡಿನೇ ಕಲ್ತ್ಕೊಂಡಿರೋದು. ಅದಾದ ನಂತರ ಈಗ ಒಳ್ಳೆ ಟೈಲರ್ ಆಗಿ ಸುಮಾರು 10 ವರ್ಷದಿಂದ ಜನಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ತಾ, ಜೊತೆಗೆ ಕ್ಲಾತ್ ಗಳನ್ನ ಕೂಡ ಸೇಲ್ ಮಾಡ್ತಾ ಈ ಬಿಸ್ನೆಸ್ ನ ನಡೆಸ್ತಾ ಇದಾರೆ ಅಂತ ಹೇಳ್ತಿದ್ರು. ಸೊ ಇವ್ರ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೋಗಿ ಬರಲೆ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲೆ.
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

0: అయ్యో రామ రామ కృష్ణ ప్రభువే మొదలు తొలగు నీను.
1: అరే బందలో బందలో కాంచన కాంచన.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ವೆಲ್ಕಮ್ ಬ್ಯಾಕ್. ಸೂಪರ್ ಸಾಂಗ್ ಏನೋ ಕೇಳಿದ್ದಾಯ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಟೈಲರಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಸುಮಾರು 10 ವರ್ಷದಿಂದ ವಿವೇಕ್ ಡ್ರೆಸ್ ಕಾರ್ನರ್ ಅಂತ ಒಂದು ಶಾಪ್ ನ ಓಪನ್ ಮಾಡಿ ಅಲ್ಲಿ ಯಶಸ್ವಿಯಾಗಿ ಸವಿತಾ ಕಾರಂತ್ ಅವರು ಬಿಸ್ನೆಸ್ ನ ನಡೆಸ್ತಾ ಇದ್ದಾರೆ. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ್ವಾ. ಹಾಗೇನೆ ಸವಿತಾ ಮ್ಯಾಮ್, ನಿಮ್ಮ ಪ್ರಕಾರ ಈಗ ಒಬ್ಬ ಬಿಸ್ನೆಸ್ ವುಮೆನ್ ಗೆ ಇರಬೇಕಾದಂತ ಒಂದಿಷ್ಟು ಕ್ವಾಲಿಟೀಸ್ ಅಂದ್ರೆ ಏನ್ ಇರಬೇಕು ಮ್ಯಾಮ್?
5: ತಾಳ್ಮೆ ಮುಖ್ಯ ಅಷ್ಟೇ. ಅಂದ್ರೆ ತಾಳ್ಮೆಯಿಂದ ಮಾತಾಡ್ಬೇಕು. ಒಂದು ಯಾರಿಗೂ ಎದುರು ಉತ್ತರ ಕೊಡಬಾರ್ದು. ಅವ್ರು ಏನ್ ಇದ್ ಮಾಡ್ತಾರ ಸೈಲೆಂಟ್ ಆಗಿ ಅವ್ರು ಹೇಳ್ದಂಗೆ ಮಾಡ್ಕೊಳ್ಬೇಕು ಅಷ್ಟೇ.
4: ಅಷ್ಟೇ, ತಾಳ್ಮೆ ಅನ್ನೋದು
5: ತಾಳ್ಮೆ ಮುಖ್ಯ ಅಷ್ಟೇ.
4: ಬರುವಂತಹ ಗ್ರಾಹಕ ಜೊತೆ ಹೇಗ್ ಮಾತಾಡ್ಬೇಕು ಮ್ಯಾಮ್?
5: ಸೈಲೆಂಟ್ ಆಗಿ ನಮ್ ಏನಾರು ಇದ್ರೆ ಅವ್ರು ನಮ್ದು ಪರವಾಗಿ ಇದ್ ಮಾಡುವ.
4: ಹೊಸದಾಗಿ ಏನಾದ್ರು ಟೈಲರಿಂಗ್ ಶಾಪ್ ಕಲಿಬೇಕು ಅಥವಾ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಈ ಟೈಲರಿಂಗ್ ಅಂಗಡಿಯಲ್ಲಿ ಟೈಲರಿಂಗ್ ಮಾಡ್ಕೋಬಹುದಾ? ಕಲ್ತು ಬಿಸ್ನೆಸ್ ವ್ಯಾಪಾರ ಮಾಡ್ಬೋದಾ?
5: ಮಾಡ್ಬೋದು. ಮಾಡಿ ಕಲಿಕೆಯಿಂದ ಹೋಗಿ ಒಂದು ಕ್ಲಾಸ್ ತಗೊಳ್ಳಿ, ಒಂದು 6 ತಿಂಗಳು ಕ್ಲಾಸ್ ತಗೊಳ್ಳಿ, ಕ್ಲೀನ್ ಆಗಿ ಕಲ್ತು ಅಂಗಡಿ ಏನು ಇಟ್ಬಹುದು. ಚೆನ್ನಾಗಿ ನಡೀತದೆ ಟೈಲರಿಂಗ್, ಚೆನ್ನಾಗಿ ನಡೀತೀವಿ. ಮಾಡಿ ಅವ್ರವ್ರ ಜೀವನಕ್ಕೆ ಹೆಲ್ಪ್ ಆಗ್ಬಹುದು.
4: ಎಸ್ ಮ್ಯಾಮ್, ಈಗ ಟೈಲರಿಂಗ್ ಬಿಸ್ನೆಸ್ ಅನ್ನುವಾಗ ನೀವು ಒಂದೇ ಕಡೆ ಕೂತ್ಕೊಂಡು ಮಿಷಿನ್ ತುಳಿತಾ ಇರ್ತೀರಾ, ಆಯ್ತಾ? ಸೊ ನಿಮ್ಮ ಹೆಲ್ತ್ ಬಗ್ಗೆ ಹೇಗೆ ಕೇರ್ ಮಾಡ್ತೀರಾ ಮ್ಯಾಮ್? ಎಸ್ಪೆಷಲಿ ಇದು ಬೆನ್ನು ನೋವಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ.
5: ಇದುವರೆಗೆ ನನಗೆ ಆ ತರ ಏನೂ ಆಗ್ಲಿಲ್ಲ. ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕ್ ಮಾಡ್ಬೇಕು ಬೆಳಗ್ಗೆದ್ದು, ಇಲ್ಲೂ ಬೆಳಗಿನ ಸಂಜೆವರೆಗೆ ಕೂತ್ಕೊಳ್ಳೋದು. ಬೆಳಗಿನ ಸ್ವಲ್ಪ ಫ್ರೀ ಆಗಿದ್ದು ಸ್ವಲ್ಪ ಬೇಗ ಎದ್ದು ವಾಕ್ ಮಾಡಿದ್ರೆ ನಮಗೂ ಸ್ವಲ್ಪ ಆರೋಗ್ಯ ಇದಾಗುತ್ತೆ. ತೊಂದರೆ ಇಲ್ಲ. ಅವ್ರು ಕೆಲವ್ರು ಹೇಳದಷ್ಟು ನಮ್ಗೇನು ಪ್ರಾಬ್ಲಮ್ ಇಲ್ಲ. ಹೇಳ್ತಾರೆ ಕೆಲವರು ಬೆನ್ನು ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಒಂದು ಬ್ಲೌಸ್ ಹೊಲಿದು 4 ಸುತ್ತು ಅಲ್ಲಲ್ಲೇ ತಿರುಗಿ ಆಮೇಲೆ ಕೂತ್ಬೋದು. ಕಂಟಿನ್ಯೂ ಕೂತು ಹೊಲಿಬೋದು ಅಷ್ಟೇ.
4: ಒಂದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ?
5: 1-3 ಬ್ಲೌಸ್.
4: ಸೂಪರ್ ಮ್ಯಾಮ್. ನಿಮ್ಮ ಟೈಲರಿಂಗ್ ಶಾಪ್ ಟೈಮಿಂಗ್ಸ್ ಏನು?
5: 10:00 to 1:30 ಮಧ್ಯೆ ಊಟ ಟೈಮು, ಆಮೇಲೆ 4:00 to 8:30.
4: ಮ್ಯಾಮ್, ಈಗ ನೀವೊಬ್ರು ಗೃಹಿಣಿಯಾಗಿ ಮನೇಲಿ ಕೂಡ ಅಡಿಗೆ ತಿಂಡಿ ಎಲ್ಲ ಮಾಡಿಟ್ಟು ಇಲ್ಲೂ ಬಂದು ಬಿಸ್ನೆಸ್ ಮಾಡ್ಬೇಕು, ಎರಡನ್ನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮ್ಯಾಮ್?
5: ಮಾಡ್ತೀನಿ, ಆಗ್ಬೇಕು ಜೀವನ ಅಂತ ಅಂದ್ರೆ. ನಮ್ಗೆ ಭಾನುವಾರ ಒಂದು ರಜಾ ಇತ್ತಂದ್ರು ನಮ್ಗೂ ಅಂಗಡಿ ಕಡೆ ಹೋಗ್ಬೇಕು ಅಂತ ಅಷ್ಟು ಇದು ಬರ್ತಾ ಇದೀವಿ. ಖುಷಿ ಆಗತ್ತೆ ನಾವು ಮಾಡ್ತಾ ಇದೀವಲ್ಲ ಅಂತ ಖುಷಿ. ಅದ್ರೊಳಗೆ ಸುಸ್ತು ಅಂತ ಏನಿಲ್ಲ.
4: ಸೊ ಮನೇಲೂ ಕೂಡ ಮಾಡ್ತೀರಾ ಇಲ್ಲೂ ಮಾಡ್ತೀರಾ, ಸ್ಟ್ರಾಂಗ್ ಆಗಿ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀರಾ?
5: ಸ್ಟ್ರಾಂಗ್ ಆಗಿ ಬ್ಯಾಲೆನ್ಸ್ ಮಾಡ್ತೀನಿ.
4: ಸೂಪರ್ ಮ್ಯಾಮ್. ಈಗ ಈಗಿನ ಜನರೇಷನ್ ಅವರು, ಆಯ್ತಾ, ಈಗ ತಾನೇ ಎಜುಕೇಶನ್ ಮುಗಿಸಿರ್ತಾರೆ, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಹೊಸದಾಗಿ ಬಿಸ್ನೆಸ್ ಮಾಡೋದು ಒಳ್ಳೇದಾ ಅಥವಾ ಮಾಡುವಾಗ ಏನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ?
5: ಮಾಡಿ ಅಂದ್ರೆ ನಮ್ದು ಅಂದ್ರೆ ಚಾಲೆಂಜ್ ಆಗಿ ತಗೊಂಡು ಇದು ಕಲಿತು ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಎಜುಕೇಶನ್ ಮತ್ತು ಬೇರೆ ಯಾವ್ದಾದ್ರು ಮಾಡಿದ್ರು ಅದು ಅವ್ರಿಗೆ ಹೆಲ್ಪ್. ಬರೀ ಟೈಲರಿಂಗೇ ಮಾಡು
4: ಅಲ್ಲ, ಯಾವುದೇ ಬಿಸ್ನೆಸ್ ಮಾಡಿದ್ರು
5: ಮಾಡ್ಬೋದು. ಅದು ಏನಾದ್ರೂ ಚಾಲೆಂಜ್ ತಗೊಳ್ಬೇಕು, ನಾವು ಮಾಡ್ತೀನಿ ಅಂತ ತಗೊಳ್ಬೇಕು. ಚಾಲೆಂಜ್
4: ಮಾಡ್ತೀವಿ ಅನ್ನೋ ಮನಸ್ಸು ಮಾಡ್ಬೇಕು, ಆಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಶಿವಮೊಗ್ಗದಲ್ಲಿ ಸಾಕಷ್ಟು ಟೈಲರಿಂಗ್ ಶಾಪ್ ಇದ್ರು ಕೂಡ ಜನ ಯಾಕೆ ವಿವೇಕ್ ಡ್ರೆಸ್ ಕಾರ್ನರ್ ಗೆ ಬರ್ಬೇಕು? ನಿಮ್ಮಲ್ಲಿರುವಂತ ಸ್ಪೆಷಾಲಿಟಿ ಏನು?
5: ಹಂಗೇನಿಲ್ಲ, ಬರ್ತಾರೆ. ಸ್ಪೆಷಾಲಿಟಿ ಅಂತ ಏನಿಲ್ಲ, ಖುಷಿಯಿಂದ.
4: ಎಷ್ಟು ದಿನದೊಳಗೆ ವಾಪಸ್ ಕೊಡ್ತೀರಾ?
5: 1 ವಾರ ಇಲ್ಲಾಂದ್ರೆ 3 ದಿನದೊಳಗೆ ಕೊಡಿ ಅಂತಾರೆ. ಅವಾಗ ನಾನು ಟೈಮ್ ಪ್ರಕಾರ ಕೊಟ್ಬಿಡ್ತೀನಿ. ಒಂದಿನ ಬೇಗ ಸ್ಟಿಚ್ ಮಾಡ್ಕೊಡ್ತೀನಿ, ಆದ್ರಿಂದ ಅವ್ರು ಬರ್ತಾರೆ ಬೇಗ. ಇವ್ರು ಟೈಮ್ ಪ್ರಕಾರ ಕೊಡ್ತಾರೆ ಅಂತ ನಮ್ ಜೊತೆ ಬೇಗ ಬರ್ತಾರೆ.
4: ಹೇಳಿದ ಸಮಯಕ್ಕೆ ಸರಿಯಾಗಿ ಕೊಡ್ತೀರಾ, ಅದಕ್ಕಾಗಿ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ. ಏನಿವೆ ಸವಿತಾ ಮ್ಯಾಮ್, ನಿಮ್ಮ ಸಮಯನ ಬಿಡು ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಸವಿತಾ ಕಾರಂತ್ ಅವರು ಅವರ ಬಿಸ್ನೆಸ್ ಜರ್ನಿನ ತುಂಬಾ ಚೆನ್ನಾಗಿ ಹಂಚಿಕೊಂಡ್ರು. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಟೈಲರಿಂಗ್ ಕಲ್ತಿಲ್ಲ, ಬರೀ ಅವ್ರಿವ್ರು ಮಾಡೋದನ್ನ ಟೈಲರಿಂಗ್ ನೋಡಿ, ಕಟ್ಟಿಂಗ್ ನೋಡಿ, ಯೂಟ್ಯೂಬ್ ನೋಡಿ ಎಲ್ಲ ಕಲ್ತಿ ಇವಾಗ ಒಳ್ಳೆ ಟೈಲರ್ ಆಗಿದ್ದೀನಿ. ಇದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹಾಗೆ ಬಿಸ್ನೆಸ್ ನಡೆಸುವಾಗ ಪೇಷನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು. ನನಗಂತೂ ಇವ್ರ ಬಿಸ್ನೆಸ್ ಜರ್ನಿ ಇಷ್ಟ ಆಯ್ತು. ಸೊ ಹೋಪ್ಫುಲಿ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಮತ್ತೊಬ್ರು ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ ಅಂತ ತಿಳಿಸ್ತಾ ಸೈನಿಂಗ್ ಆಫ್ ಆರ್ ಜೆ ಅರ್ಪಿತಾ. Keep smiling and keep listening Radio Shivamogga 90.8 FM Samudaya Banali. Bharavasega.

0: ಆಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ ಹಾಯ್ ಆಶಿಕಾ ಹೇಗಿದ್ಯಾ ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ
4: ಹೂನೆ ರೆಡಿ ಆಗ್ತಾ ಇದೆ
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆ ಯೋಚನೆ ಬಿಡು ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ
0: ಹೌದು ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್ ಮೃದುವಾದ ಸಾಫ್ಟ್ ಸಿಲ್ಕ್ ಕ್ಲಾಸಿಕ್ ಮೈಸೂರ್ ಕ್ರೇಪ್ ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು ಅಷ್ಟೇ ಅಲ್ಲ ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ ಮತ್ತೆ ತಡ ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್ ದುರ್ಗಿಗುಡಿ ಮುಖ್ಯ ರಸ್ತೆ ಶಿವಮೊಗ್ಗ
6: ಅಮ್ಮ ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ
8: ಸ್ವಾದಿಷ್ಟಭರಿತ ಶುದ್ಧ ಹಾಗೂ ಆರೋಗ್ಯದಾಯಕ
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಸ್ವಲ್ಪ ಫ್ಯಾನ್ ಹಾಕಿ
11: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ
10: ನೋಡು ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: ಎಸ್ಎಸ್ ಏಜೆನ್ಸೀಸ್ ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್ ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9449864798 ಸಂಖ್ಯೆ ಮತ್ತೊಮ್ಮೆ 9449846798
12: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ
10: ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜೆ ಶ್ರೀಧರ್ ಈಗ ಸಂಜೆಯ ಸಮಯ 7 ಗಂಟೆ ಆಗಿದೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡ್ತಾ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ನಿಮ್ಮ ಕೃಷಿಯ ಜೀವನದ ಬಗ್ಗೆ ನಮ್ಮ ಜೊತೆ ಮಾತಾಡಬಹುದು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ವಿಚಾರಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸ್ಕೊಡ್ಬೋದಾಗಿದೆ ಹಾಗಿದ್ರೆ ಇನ್ಯಾಕೆ ತಡ ಮಾಡೋದು ಇವತ್ತಿನ ಸಂಜೆಯ 7 ಗಂಟೆಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಈಗ ನೀವು ಕೇಳ್ತಾ ಇರೋದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜೆ ಶ್ರೀಧರ್ ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಚಾರವನ್ನ ಹೇಳೋದಕ್ಕೂ ಮುಂಚೆ ನೋಡಿ ಈಗ ಕೃಷಿಯನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತೀವಿ ಕೃಷಿನಲ್ಲಿ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನ ಮಾಡ್ತಾ ತಮ್ಮ ಜೀವನವನ್ನ ಕಟ್ಕೊಂಡಿರುವಂತವರ ಉದಾಹರಣೆಗಳು ಬೇಕಾದಷ್ಟು ಸಿಗುತ್ತೆ ಅದೇ ರೀತಿಯಲ್ಲೇ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ತಮ್ಮ ಜೀವನವನ್ನು ಕಟ್ಕೊಂಡವರು ಸುಮಾರು ಜನ ಸಿಗ್ತಾರೆ ಈ ರೀತಿಯಲ್ಲಿ ಕೃಷಿನಲ್ಲಿ ಹಲವಾರು ರೀತಿಯ ವಿಭಿನ್ನತೆಗಳನ್ನು ನಾವು ನೋಡಬಹುದು ಆದರೆ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಕೃಷಿಕನು ಕೂಡ ಈ ಒಂದು ಕೃಷಿಯನ್ನು ಮಾಡಿದ್ರೆ ನಮ್ಮ ಸುತ್ತಲಿನ ಪರಿಸರಕ್ಕೆ ನಮ್ಮ ಪ್ರಕೃತಿಗೆ ಹಾಗೆ ನಮಗೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮಗೇನಾದ್ರೂ ಗೊತ್ತಾಗಿದ್ರೆ ಅದ್ರ ಬಗ್ಗೆ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೀಗ ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ ನೋಡಿ, ಈಗ ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವಂತವ್ರಿಗೆ ಗೊತ್ತಿರುತ್ತೆ ಸಮಗ್ರ ಕೃಷಿನಲ್ಲಿ ಯಾವ್ಯಾವ ರೀತಿನಲ್ಲಿ ಕೃಷಿಯನ್ನು ಮಾಡ್ಬೋದು ಅಂತ ಹೇಳಿ. ಅದೇ ರೀತಿನಲ್ಲೇ ಸಮಗ್ರ ಕೃಷಿನಲ್ಲೇ ಐದನೆಯ ಪ್ರಮುಖವಾದಂತಹ ಘಟಕ ಅಂದರೆ ಅದು ಜೇನು ಕೃಷಿ ಆಗಿರುತ್ತೆ. ಅಕ್ಕಪಕ್ಕದಲ್ಲೇ ಬೆಳೆದಿರುವಂತಹ ಬೆಳೆಗಳ ಪರಾಗಸ್ಪರ್ಶವನ್ನು ಮತ್ತು ಜೇನು ಉತ್ಪಾದನೆ ಅಲ್ಲದೆ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಹಾಗೂ ಉದ್ಯಮಶೀಲತೆಗೆ ಉತ್ತಮ ಅವಕಾಶವನ್ನು ತಂದುಕೊಡುವಲ್ಲಿ ಈ ಜೇನು ಬೇಸಾಯ ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಕೃಷಿ ಆಧಾರಿತ ಉಪಕಸುಬುಗಳಲ್ಲಿ ಸರಳವಾಗಿ ಕಡಿಮೆ ಬಂಡವಾಳವನ್ನು ಮತ್ತು ಸುಸ್ಥಿರ ಆದಾಯವನ್ನು ನೀಡುವಂತಹ ಚಟುವಟಿಕೆ ಅಂದರೆ ಅದು ಜೇನು ಕೃಷಿ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಜೇನು ಕೃಷಿಯಿಂದ ನಮ್ಮ ರೈತರಿಗೆ ಹಾಗೆ ಪರಿಸರಕ್ಕೆ ಮತ್ತು ಪ್ರತಿಯೊಬ್ಬರಿಗೂ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ, ಯಾವ ರೀತಿಯ ಆದಾಯವನ್ನು ಪಡಿಬಹುದು, ಜೇನು ಕೃಷಿಗೆ ಯಾವ ರೀತಿಯ ಮಾರುಕಟ್ಟೆ ಇದೆ, ಮತ್ತು ಜೇನು ಕೃಷಿಗೆ ಕೃಷಿ ಇಲಾಖೆಯಿಂದ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇದೆ, ಸೌಲಭ್ಯಗಳು ಸಿಗ್ತಾ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಹಾಗೆ ನೀವು ಕೂಡ ಜೇನು ಕೃಷಿಯನ್ನು ಮಾಡ್ತಾ ಇದ್ರೆ ಜೇನು ಕೃಷಿಯ ನಿಮ್ಮ ಅನುಭವಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನೀವು ನಮಗೆ ವಾಟ್ಸಪ್ನ ಮೂಲಕ ವಾಯ್ಸ್ ನೋಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೂಡ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686296209 ಈ ಸಂಖ್ಯೆಗೆ ನೀವು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಜೇನು ಕೃಷಿಗೆ ಸಂಬಂಧಿಸಿದಂತೆ ಹಲವಾರು ಆಸಕ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಚಾರಗಳನ್ನ ಅವರು ತಿಳಿಸ್ತಾರೆ ಅವನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
13: ನಮಸ್ತೆ, ನಾನು ಡಾಕ್ಟರ್ ಬದ್ರಿ ಪ್ರಸಾದ್ ಅಂತೇಳಿ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ.
10: ಓಕೆ ಸರ್, ಇತ್ತೀಚೆಗೆ ಸಮಗ್ರ ಕೃಷಿಯ ಜೊತೆಗೆ ಉಪಕಸುಬಾಗಿ ರೈತರು ಜೇನು ಕೃಷಿಯನ್ನು ಸಹ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಪ್ರತಿಯೊಬ್ಬ ರೈತರು ಜೇನು ಕೃಷಿ ಮಾಡೋದ್ರಿಂದ ಕೃಷಿಯಲ್ಲಿ ಕೂಡ ಒಂದು ಸುಸ್ಥಿರತೆಯನ್ನು ಸಾಧಿಸಬಹುದು ಅಲ್ವಾ ಸರ್?
13: ಖಂಡಿತವಾಗಿ, ಕೃಷಿಯಲ್ಲಿ ಉಪಕಸುಬುಗಳು ಬಹಳಷ್ಟಿದೆ, ಅದರಲ್ಲಿ ಜೇನು ಕೃಷಿನೂ ಸಹ ಒಂದು. ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇರೋದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ರೈತನಿಗೆ ಬರೀ ಕೃಷಿ ಒಂದರಿಂದನೇ ಆಗೋದಿಲ್ಲ, ಕೃಷಿ ಜೊತೆಗೆ ಹೈನುಗಾರಿಕೆ ಇರಬೇಕು, ಅರಣ್ಯ ಕೃಷಿ ಇರಬೇಕು, ತೋಟಗಾರಿಕೆ ಇರಬೇಕು, ಪಶುಪಾಲನೆ ಇರಬೇಕು, ಹಾಗೆ ಅದೇ ರೀತಿಯಾಗಿ ಜೇನು ಕೃಷಿ, ರೇಷ್ಮೆ ಕೃಷಿ, ಹೀಗೆ ಹಲವಾರು ಉಪಕಸುಬುಗಳನ್ನ ರೈತ ಹಮ್ಮಿಕೊಂಡಾಗ ಒಂದರಿಂದ ಅಲ್ಲದ್ರು ಮತ್ತೊಂದರಿಂದ ಆದ್ರು ಅವನಿಗೆ ಒಂದು ಆರ್ಥಿಕವಾಗಿ ಸದೃಢವಾಗ್ಲಿಕ್ಕೆ ಸಹಾಯ ಆಗುತ್ತೆ ಈ ಎಲ್ಲ ಕಸುಬುಗಳಿಂದ. ಮತ್ತೆ ಒಂದೊಂದು ಪ್ರತಿಯೊಂದು ಒಂದಕ್ಕೆ ಮತ್ತೊಂದು ಪೂರಕವಾಗಿರುತ್ತೆ. ಯಾವುದೇ ಒಂದು ಕೃಷಿಯಲ್ಲಿ ಅಥವಾ ಒಂದು ಘಟಕ ಮತ್ತೊಂದು ಘಟಕಕ್ಕೆ ಅದರ ಒಂದು ಸಂಪನ್ಮೂಲಗಳನ್ನ ಯಾವುದೇ ವ್ಯರ್ಥವಾಗದಂತೆ ಅದನ್ನ ಪೂರೈಸಲಿಕ್ಕೆ ಸಹ ಸಾಧ್ಯ ಆಗುತ್ತೆ. ಹಾಗಾಗಿ ಅದರಲ್ಲಿ ನಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹಲವಾರು ಘಟಕಗಳಿದ್ರೂ ಸಹ ಜೇನು ಕೃಷಿಯನ್ನ ಐದನೇ ಪ್ರಮುಖ ಘಟಕ ಅಂತ ಹೇಳ್ತೀವಿ. ಮೊದಲನೇದಾಗಿ ಕೃಷಿ ಇರುತ್ತೆ, ಅದಾದ್ಮೇಲೆ ಹೈನುಗಾರಿಕೆ ಇರುತ್ತೆ, ಅದಾದ್ಮೇಲೆ ಅರಣ್ಯ ಕೃಷಿ ಇರುತ್ತೆ. ಹಾಗೆ ಬಂದ್ರೆ ನಾವು ಐದನೇ ಪ್ರಮುಖ ಘಟಕವಾಗಿ ನಾವು ಜೇನು ಕೃಷಿಯನ್ನ ಹೇಳ್ತೀವಿ. ಸೊ ಅದರಲ್ಲಿ ಈ ಒಂದು ಆರ್ಥಿಕವಾಗಿ ಸಹಾಯದ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ, ನಾವಿವತ್ತು ಬೆಳೀತಾ ಇರತಕ್ಕಂತಹ ಎಲ್ಲ ಬೆಳೆಗಳು ಪರಕೀಯ ಪರಾಗಸ್ಪರ್ಶಕ್ಕೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಪರಾಗಸ್ಪರ್ಶ ಅನ್ನೋದು ರೈತನಿಗೆ ಮತ್ತೆ ಎಲ್ಲ ಬೆಳೆಗಳಿಗೆ ಬಹಳ ಪ್ರಮುಖವಾದದ್ದು. ಆ ಕೆಲಸವನ್ನು ನಮ್ಗೆ ಇವತ್ತು ಜೇನುಗಳು ಮಾಡೇ ಮಾಡ್ತವೆ. ಹಾಗಾಗಿ ಜೇನು ಕೃಷಿ ರೈತನಿಗೆ ಅತ್ಯಂತ ಅಗತ್ಯವಾದಂತಹ ಒಂದು ಘಟಕ.
10: ಹಾ ಸರ್, ಜೇನು ಕೃಷಿಯನ್ನು ಮಾಡೋದ್ರಿಂದ ಆರ್ಥಿಕ ಮಟ್ಟದಲ್ಲಿ ಕೂಡ ಸುಧಾರಣೆಯನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಈಗ ಪ್ರತಿಯೊಬ್ಬ ರೈತರು ಕನಿಷ್ಠ ಒಂದು 5 ಪೆಟ್ಟಿಗೆಗಳನ್ನಾದ್ರೂ ಇಟ್ಕೊಂಡಿದ್ರೆ ಒಳ್ಳೇದಲ್ವಾ ಸರ್? ಅದು
13: ಕನಿಷ್ಠ, ಯಾಕೆಂದ್ರೆ ಈಗ ನಾವು ಜೇನು ಕೃಷಿಯನ್ನು ನಾವೇನಂತ ಹೇಳ್ತೀವಿ, ಬೇರೆ ಎಲ್ಲ ಕೃಷಿಗಳಂತರ ಜೇನು ಕೃಷಿಯನ್ನು ನೋಡ್ಲಿಕ್ಕೆ ಆಗಲ್ಲ. ಜೇನು ಕೃಷಿ ಸ್ವಲ್ಪ ವಿಭಿನ್ನವಾದಂತಹ ಕೃಷಿ. ಜೇನು ಕೃಷಿ ರೈತನಿಗೆ ಕೈ ಹತ್ತೋ ತನಕ ಕೇವಲ ಕನಿಷ್ಠ 2 ರಿಂದ ಗರಿಷ್ಠ 5 ಪೆಟ್ಟಿಗೆವರೆಗೆ ಅಂತ ಹೇಳ್ತೀವಿ. ಅದಾದ ನಂತರ ಅವರಿಗೆ ಕೈ ಪಳಗಿದ ಮೇಲೆ ಹೆಚ್ಚು ಮಾಡ್ಕೊಳ್ಬಹುದು, ಪೆಟ್ಟಿಗೆಯನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಆದ್ರೆ ಕನಿಷ್ಠ 2 ಮತ್ತೆ ಗರಿಷ್ಠ 5 ಪ್ರಾರಂಭ ಮಾಡ್ಬೇಕಾಗತ್ತೆ. ನಂತರ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು, ಆ ಪೆಟ್ಟಿಗೆಗಳ ಸಂಖ್ಯೆ, ಕುಟುಂಬಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ಅವಕಾಶ ಇದೆ.
10: ಓಕೆ ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಬಗ್ಗೆ ನಮಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಈ ಜೇನು ಕೃಷಿಯನ್ನ ಮಾಡೋದ್ರ ಜೊತೆಯಲ್ಲಿ ನಮಗೆ ಆರ್ಥಿಕ ಮಟ್ಟದಲ್ಲಿ ಕೂಡ ಸುಧಾರಣೆಯನ್ನು ಕಾಣ್ಬೋದು, ಜೊತೆಗೆ ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಈ ಸಮಗ್ರ ಕೃಷಿನಲ್ಲಿ ಐದನೆಯ ಪ್ರಮುಖ ಘಟಕ ಅಂದ್ರೆ ಅದು ಜೇನು ಕೃಷಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಸರ್ ಜೊತೆಗೆ ಮಾತನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯಲ್ಲಿ 5ನೇ ಘಟಕವಾಗಿರುವಂತಹ ಜೇನು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಆಗಲೇ ತಾವು ಹೇಳ್ತಾ ಇದ್ರಿ ಈ ಜೇನು ಕೃಷಿ ಸಮಗ್ರ ಕೃಷಿಯ 5ನೇ ಪ್ರಮುಖ ಘಟಕವಾಗಿದೆ ಅಂಥೇಳಿ. ಹಾಗೆಯೇ ಈಗ ರೈತರು ಜೇನು ಕೃಷಿಯನ್ನು ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ಅಂತ ಕೂಡ ಗಮನಿಸ್ಬೋದು ಇದರಲ್ಲಿ. ಇದರ ಜೊತೆಗೆ ಈಗ ಸಾಮಾನ್ಯ ಜನರು ಕೂಡ ಜೇನು ಸಾಕಾಣಿಕೆಯನ್ನು ಹೇಗೆ ಉಪಕಸುಬಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಮೊದಲನೇದಾಗಿ ಜೇನು ಕೃಷಿಗೆ ಒಂದು ವ್ಯಾಪ್ತಿ ಅಂತಿಲ್ಲ. ಅದಕ್ಕೆ ನಮ್ಮದೇ ಆದಂತ ಒಂದು ಹೊಲ ಅಥವಾ ತೋಟ ಇರಬೇಕು, ಅದನ್ನ ಮಾಡ್ಬೇಕಾದ್ರೆ ನಮ್ದೇ ಕೃಷಿ ಇರಬೇಕು ಅನ್ನೋದಿಲ್ಲ. ಆಹಾರ ಬೆಳೆಗಳು ಮನುಷ್ಯರಿಗೆ ಮಾತ್ರ ಮುಖ್ಯ. ನಾವು ಹೇಳ್ತೀವಿ ಇವತ್ತು ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಅಡಿಕೆ, ತೆಂಗು, ಈ ತರ ಬೆಳೆಗಳನ್ನ ನಾವು ಆಹಾರ ಬೆಳೆಗಳಾಗಿ ನೋಡ್ತಾ ಹೋಗ್ತೀವಿ. ಆದ್ರೆ ಜೇನುಗಳಿಗೆ ಹಾಗಿಲ್ಲ. ಹೂ ಬಿಡ್ತಕ್ಕಂತಹ ಪ್ರತಿಯೊಂದು ಸಸ್ಯನೂ ಸಹ ಅದಕ್ಕೆ ಆಹಾರವನ್ನ ಒದಗಿಸ್ತಕ್ಕಂತಹ ಸಸ್ಯ, ಬಹಳ ಪ್ರಮುಖವಾಗಿ ಪರಾಗ ಮತ್ತೆ ಮಕರಂದವನ್ನ ನೀಡತಕ್ಕಂತಹ ಸಸ್ಯ. ಹಾಗಾಗಿ ಅವಕ್ಕೆ ಆಹಾರ ಸಸ್ಯ ಇರ್ಬೋದು, ಕಳೆಗಳಿರ್ಬೋದು, ಕಸ ಇರ್ಬೋದು, ಎಲ್ಲವನ್ನೂ ಸಹ ಅವು ಆಹಾರವಾಗಿ ಸ್ವೀಕರಿಸ್ತವೆ. ಹಾಗಾಗಿ ಯಾವುದೇ ಬೆಳೆಗಳು ನಮ್ಮ ಮನೆಯ ಸುತ್ತ ಏನೇ ಕಸಗಳಿದ್ರು ಸಹ ಅದಕ್ಕೆ ಆಹಾರವನ್ನ ಪೂರೈಸುವಂತಹ ಶಕ್ತಿ ಇರುತ್ತೆ. ಮತ್ತೆ ಎರಡನೇ ನಮ್ಮದೇ ಇರಬೇಕಂತ ಏನಿಲ್ಲ, ಯಾಕೆಂದ್ರೆ ಅವುಗಳು ಸಂಚಾರಿಗಳು. ಅಂದ್ರೆ ಸುಮಾರು 0.5 ಕಿಲೋಮೀಟರ್ನಿಂದ 2-3 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಸಂಚಾರ ಮಾಡಿ ತಮ್ಮ ಆಹಾರವನ್ನ ತಾವೇ ಹುಡ್ಕೊಳ್ತಕ್ಕಂತ ಶಕ್ತಿ ಇರೋದ್ರಿಂದ ಹೊರಗೆ ಹೋಗಿ ತಮ್ಮ ಆಹಾರವನ್ನ ಸಂಪಾದನೆ ಮಾಡ್ಕೊಳ್ತವೆ. ಹಾಗಾಗಿ ಎಲ್ಲೋ ಊರಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳಿರ್ಬೋದು, ಇತರೆ ತೋಟಗಳಿರ್ಬೋದು, ಅಲ್ಲಿಂದ ತಮ್ಮ ಆಹಾರವನ್ನು ಅವು ಸಂಗ್ರಹಣೆ ಮಾಡ್ಕೊಂಡು ಬಂದು ಗೂಡಲ್ಲಿರೋದ್ರಿಂದ ಯಾರು ಬೇಕಾದರೂ ಜೇನು ಕೃಷಿಯನ್ನ ಕೈಗೊಳ್ಬೋದು. ಮತ್ತೆ ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಹೊಲ ಇರೋರಿಗೆ ಪರಾಗಸ್ಪರ್ಶದ ಲಾಭ ಆಗುತ್ತೆ. ಎರಡನೇದಾಗಿ ಯಾವುದೇ ಹೊಲ ಇಲ್ಲ, ಗದ್ದೆ ಇಲ್ಲ, ತೋಟ ಇಲ್ಲ ಅಂತ ಹೇಳಿದ್ರು ಮನೆ ಅಂಗಳದಲ್ಲಿರ್ತಕ್ಕಂತಹ ಗಿಡಗಳು ಅವಕ್ಕೆ ಪೂರಕವಾಗಬಲ್ವು. ಎರಡನೇದಾಗಿ ಮನೆ ಅಂಗಳದಲ್ಲಿ ಅಥವಾ ಹಿತ್ತಲಲ್ಲಿ ಮನೆಯ ಮಾಡೋ ಅಥವಾ ತಾರಸಿಯ ಮೇಲ್ಗಡೆ ಅಥವಾ ಕಿಟಕಿಗಳ ಛತ್ತುಗಳ ಮೇಲೆ ಇಟ್ಟು ಸಹ ನಾವು ಜೇನು ಕೃಷಿಯನ್ನ ಮಾಡಬಹುದು. ಮತ್ತೆ ಹಲವಾರು ಜನ ಜೇನು ಕೃಷಿಕರು ಯಾವುದೇ ತಮ್ಮ ಕೊಠಡಿಗಳಲ್ಲಿ ಒಂದು ಮೂಲೆಯಲ್ಲಿ ಅವಕ್ಕೆ ಹೊರಗಡೆಗೆ ಹೋಗಿ ಬರಲಿಕ್ಕೆ ಅವಕಾಶ ಇದ್ರೆ ಒಂದು ಕಿಟಕಿ ತೆಗೆದಿದ್ರೆ ಸಾಕು, ರೂಮ್ ಒಳಗಡೆ ಸಹ ಇಟ್ಟುಕೊಂಡು ಜೇನು ಕೃಷಿಯನ್ನ ಪ್ರಾರಂಭ ಮಾಡಬಹುದು. ಹಾಗಾಗಿ ಪ್ರತಿಯೊಬ್ಬರಿಗೆ ಬಹಳ ಸೂಕ್ತವಾದಂಥದ್ದು. ಮತ್ತೆ ಎರಡನೇದಾಗಿ ಬಹಳ ಏನು ಹೆದರ್ಕೊಳ್ಳೋದ ಅಗತ್ಯ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಗೃಹಿಣಿಯರಾಗ್ಲಿ, ವಯಸ್ಸಾದವರಾಗ್ಲಿ ಅಥವಾ ಮಕ್ಕಳಾಗ್ಲಿ ಈ ಜೇನು ಕೃಷಿಯನ್ನ ಬಹಳ ಸಲೀಸಾಗಿ ಮಾಡಬಹುದು.
4: ಓಕೆ ಸರ್, ಹಾಗೆ ಜೇನು ಕೃಷಿನಲ್ಲಿ ಅನೇಕ ತಳಿಗಳಿರುವಂತದ್ದನ್ನ ಗಮನಿಸಬಹುದು. ಹಾಗಾದ್ರೆ ಯಾವ ಜೇನು ಸಾಕಾಣಿಕೆಗೆ ಉತ್ತಮವಾಗಿತ್ತು ಅಂತ ಹೇಳ್ಬೋದಾ ಸರ್?
5: ಹೌದು, ಜೇನನ್ನ ನಾವು ಪ್ರಪಂಚದಲ್ಲಿ ಗಮನಿಸಿದಾಗ ಸುಮಾರು 20,000 ಹೆಚ್ಚು ಜೇನಿನ ವಿವಿಧ ತಳಿಗಳಿವೆ. ಅದರಲ್ಲಿ ನಮಗೆ ಜೇನು ಕೊಡ್ತಕ್ಕಂಥದ್ದು, ಜೇನು ತುಪ್ಪವನ್ನ ಕೊಡ್ತಕ್ಕಂಥದ್ದು ಕೆಲವೇ ಕೆಲವು ತಳಿಗಳು, ಕೇವಲ ಒಂದು 8-10 ತಳಿಗಳು ಮಾತ್ರ ಸಿಗುತ್ತೆ. ಅದರಲ್ಲಿ ನಮಗೆ ವಾಣಿಜ್ಯವಾಗಿ ಹೆಚ್ಚಿನ ಪ್ರಮಾಣದ ಜೇನು ಸಿಗ್ತಕ್ಕಂಥದ್ದು 5 ತಳಿಗಳಿದೆ. ಒಂದನೇದು ಹೆಜ್ಜೇನು ಅಂತ ಹೇಳ್ತೀವಿ, ಹೆಜ್ಜೇನು, ಮತ್ತೆ ಎರಡನೇದು ಕೋಲ್ ಜೇನು ಅಂತ ಹೇಳ್ತೀವಿ, ಮೂರನೇದು ತುಡುವೆ ಜೇನು ಅಂತ ಹೇಳ್ತೀವಿ, ನಾಲ್ಕನೇದು ಮುಜಂಟಿ ಅಥವಾ ನಸರು ಜೇನು ಅಂತ ಹೇಳ್ತೀವಿ, ಐದನೇದು ಹೊರದೇಶದಿಂದ ನಮ್ಮಲ್ಲಿಗೆ ತಂದಿರತಕ್ಕಂತಹ ಯುರೋಪಿಯನ್ ಜೇನು. ಇದರಲ್ಲಿ ನಾವು ಕೋಲ್ ಜೇನು ಮತ್ತೆ ಹೆಜ್ಜೇನನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವೆರಡು ಒಂದೇ ಒಂದು ಎರಿಯನ್ನ ಕಟ್ತವೆ ಮತ್ತೆ ಬಹಳ ಆಕ್ರಮಣಕಾರಿ ಸ್ವಭಾವ ಇರುತ್ತೆ ಹೆಜ್ಜೇನಿಗೆ, ಹಾಗಾಗಿ ನಾವು ಅದನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ತುಳುವೆ ಜೇನು ಮತ್ತೆ ಯುರೋಪಿಯನ್ ಜೇನು ಹಾಗೂ ಮಿಶ್ರಿ ಜೇನನ್ನ ನಾವು ಸಾಕಾಣಿಕೆ ಮಾಡಬಹುದು. ನಮ್ಮ ಅಗತ್ಯಕ್ಕೆ ತಕ್ಕಂಗೆ ನಾವು ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ.
4: ಓಕೆ ಸರ್, ಮತ್ತೆ ಈಗ ಜೇನು ಕೃಷಿನಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡು ಮಾಡಿದ್ರೆ ಅದು ಒಳ್ಳೇದಂತೀರ, ಹೇಗೆ ಸರ್?
5: ಹೌದು, ಮುಂಚೆ ಏನಾಗ್ತಿತ್ತು, ನಮಗೆ ಎಲ್ಲಿ ಅವುಗಳ ಪೊಟ್ರೆಗಳಲ್ಲಿ ಬಿಲಗಳಲ್ಲಿ ಎಲ್ಲಿ ನಮಗೆ ಜೇನು ಸಿಗುತ್ತೆ ಅದನ್ನ ಕಿತ್ಕೊಂಡು ಬಂದು ಬಟ್ಟೆಯಲ್ಲಿ ಹಿಂಡಿ ನಾವು ಜೇನುತುಪ್ಪವನ್ನ ತೆಗಿತಕ್ಕಂತ ಪದ್ಧತಿ ಇತ್ತು. ಈಗ ಪೆಟ್ಟಿಗೆಯಲ್ಲಿ ಇಟ್ಟು ಸಾಕಾಣಿಕೆ ಮಾಡ್ತಕ್ಕಂತಹ ಪದ್ಧತಿ ಇದೆ. ಇದರಲ್ಲಿ ಏನಾಗುತ್ತೆ, ನಮಗೆ ಆ ಒಂದು ಮೊಟ್ಟೆಗಳಾಗ್ಲಿ ಮರಿಗಳಿಗಾಗ್ಲಿ ಹಾನಿ ಆಗಲ್ಲ, ಯಾವುದೇ ರೀತಿಯಾದಂತಹ ಹಾನಿ ಆಗಲ್ಲ, ಶುದ್ಧವಾದಂತಹ ಜೇನುತುಪ್ಪವನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ, ಮೊದಲು ಕಿತ್ಕೊಂಡು ಬರ್ತಾ ಇದ್ವಿ, ಹಾಗಾಗಿ ಹಲವಾರು ಹುಳಗಳು ಅದರಲ್ಲಿ ಸಾಯೋದಾಗ್ಲಿ ಮತ್ತೆ ಆ ಜೇನು ಮೇಣವನ್ನ ರಚನೆ ಮಾಡತಕ್ಕಂತಹ ಕಾಲ ಮತ್ತೆ ಅದರ ಶ್ರಮ ಎಲ್ಲ ವ್ಯರ್ಥ ಆಗ್ತಿತ್ತು. ಈಗ ವೈಜ್ಞಾನಿಕ ಪದ್ಧತಿಯಿಂದ ಆ ಒಂದು ಜೇನು ಕೃಷಿಯನ್ನ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಆ ಒಂದು ಜೇನಿನ ಗೂಡಿಗಾಗ್ಲಿ ಜೇನು ಹುಳಗಳಿಗಾಗ್ಲಿ ಹಾನಿ ಆಗಲ್ಲ, ಕೇವಲ ಜೇನುತುಪ್ಪವನ್ನ ಮಾತ್ರ ನಾವು ತೆಕ್ಕೊಳ್ತೀವಿ. ಮತ್ತೆ ಯಾವುದೇ ಆ ಎರಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗದೆ ಇರೋದ್ರಿಂದ ಮತ್ತೆ ಮತ್ತೆ ಅದೇ ಎರಿಯಲ್ಲಿ ಜೇನುತುಪ್ಪವನ್ನ ತುಂಬಲಿಕ್ಕೆ ಅವುಗಳಿಗೆ ಸಹಾಯ ಆಗೋದ್ರಿಂದ ಅವುಗಳ ಶ್ರಮನೂ ಕಡಿಮೆ ಆಗುತ್ತೆ, ಸಮಯನೂ ಬಹಳ ಉಳಿಯುತ್ತೆ.
4: ಓಕೆ ಸರ್, ಹಾಗಾದ್ರೆ ಒಂದು ಬ್ರೇಕ್ ಅಂತ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೆಯುತ್ತೆ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಹೇಳ್ತಾ ಇದ್ದ ಹಾಗೆ ತುಡುವೆ ಜನನ ಪ್ರತಿಯೊಬ್ಬರು ಕೂಡ ಸಾಕಬಹುದು ಅಂತ ಹೇಳ್ತಾ ಇದ್ರು, ಹಾಗೆ ತುಡುವೆ ಜನನ ಏಷ್ಯಾದ್ಯಂತ ಸಾಕ್ತಾ ಇರುವಂತಹ ಭಾರತೀಯ ಜೇನು ನೋಣ ಅಂತ ಕೂಡ ಹೇಳ್ತಾರೆ. ಸೊ ಬೇರೆ ಬೇರೆ ಹೆಸರಿನಿಂದ ಕೂಡ ಇದನ್ನ ಗುರುತಿಸೋದನ್ನ ಗಮನಿಸಬಹುದು. ಹುತ್ತದ ಜೇನು ಅಂತಾರೆ, ಹಾಗೆ ಪೊಟರೆ ಜೇನು ಅಂತಾರೆ, ಮಡಿಕೆ ಜೇನು ಅಂತಾರೆ, ಮತ್ತೆ ಸಾಕು ಜೇನು ಅಂತ ಕೂಡ ಈ ಒಂದು ತುಡುವೆ ಜನಿಗೆ ಹೇಳ್ತಾರೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜೇನು ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರೆಯೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರೆಯೇರುತ್ತಿದೆ, ಆ ಕೊಂಬೆ ಈ ಕೊಂಬೆ

ಗೆ ಬಣ್ಣ ಬಳದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡದ್ರೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬದೋ.

ಅಪ್ಪನು ಕುಂತಮ್ಮನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓಹೋಹೋ ಆಹಾಹ ಓ ಬೀರಾ ಓ ಮಾರ ಓ ನಂಜ ಓ ಕೆಂಪ ಬರಲ್ಲ ಹೊತ್ತಾಯ್ತು ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣ.

0: ಕೋಳಿ ಕೂಗಿತು, ಅರಳಿ ಮೂಡಿತು ಕೋಳಿ ಕೂಗಿತು.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಜೇನು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಿದ್ದ ಹಾಗೆ ಜೇನು ಕೃಷಿಯನ್ನ ಪ್ರತಿಯೊಬ್ಬರು ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಅದರಲ್ಲೂ ತುಡುವೆ ಜೇನಿನ ಸಾಕಾಣಿಕೆಯೇ ಸೂಕ್ತ ಅಂತ ಹೇಳ್ತಾ ಇದ್ರಿ. ಇದರ ಜೊತೆಗೆ ಈಗ ಜೇನು ಸಾಕಾಣಿಕೆಯನ್ನು ಮಾಡಬೇಕು ಅಂತಂದರೆ ಅದನ್ನು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ವೈಜ್ಞಾನಿಕವಾದಂತಹ ಅಂಶಗಳನ್ನು ಅಳವಡಿಸಿಕೊಂಡು ಜೇನು ಕೃಷಿಯನ್ನು ಮಾಡಿದ್ರೆ ಸೂಕ್ತ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ಈಗ ಜೇನು ಕೃಷಿಯನ್ನು ವರ್ಷ ಪೂರ್ತಿ ಮಾಡ್ಬೋದಾ, ಹೇಗೆ ಸರ್?
4: ವರ್ಷ ಪೂರ್ತಿ ನಾವು ಸಾಕಾಣಿಕೆ ಮಾಡ್ಬೋದು, ಯಾಕೆಂದ್ರೆ ಅದರಲ್ಲಿ ಇರ್ತಕ್ಕಂತಹ ಒಂದು ಜೈವಿಕ ಸತ್ವ ಅದು ಆ ರೀತಿಯಾಗಿರುತ್ತೆ. ಅವುಗಳಿಗೆ ಅತ್ಯಂತ ಹೆಚ್ಚಿನ ಒಂದು ಉಷ್ಣಾಂಶವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಅದೇ ರೀತಿ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ತಡ್ಕೊಳ್ತಕ್ಕಂಥ ಮತ್ತೆ ಅದನ್ನ ತಮ್ಮ ಅನುಕೂಲಕ್ಕೆ ಮಾರ್ಪಾಡು ಮಾಡ್ಕೊಳ್ತಕ್ಕಂಥ ಶಕ್ತಿ ಆ ಜೇನು ಹುಳುಗಳಿಗಿದೆ. ಅದನ್ನು ನಾವು ಆ ಒಂದು ಹವಾಮಾನ ಅಥವಾ ಉಷ್ಣಾಂಶವನ್ನು ತಮ್ಮ ಗೂಡಿನ ಒಳಗೆ, ಹೊರಗಡೆ ಹವಾಮಾನ ಅಥವಾ ಉಷ್ಣಾಂಶ ಸುಮಾರು 35-40 degrees ಇದ್ರೂ ಸಹ ಅಥವಾ 45 degreeಯಷ್ಟು ಉಷ್ಣಾಂಶ ಇದ್ರೂ ಸಹ ಗೂಡಿನ ಒಳಗಡೆ ಅವುಗಳಿಗೆ 29-37 degrees ಅದನ್ನ ಅವುಗಳು ನಿರ್ಮಾಣ ಮಾಡ್ಕೊಳ್ತವೆ. ಆ ಒಂದು ಹವಾಮಾನ ಅಥವಾ ಉಷ್ಣಾಂಶವನ್ನ ಹೊಂದಿಸ್ಕೊಳ್ತವೆ. ಅದೇ ರೀತಿ ಹೊರಗಡೆಯ ಒಂದು ಉಷ್ಣಾಂಶ 15-20 degrees ಆಗಲಿ 10 degrees ಇದ್ರೂ ಸಹ ಗೂಡಿನ ಒಳಗಡೆಯ ಉಷ್ಣಾಂಶ ಅದೇ ಒಂದು 29-37 ಹೊಂದಾಣಿಕೆ ಮಾಡ್ಕೊಳ್ತವೆ. ಸೊ ಅದರ ಒಂದು ಆ ಶಕ್ತಿ ಇರೋದ್ರಿಂದ ಅಥವಾ ಅದನ್ನು ಮಾಡ್ಕೊಳ್ಳೋಕ್ಕೊಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಇರೋದ್ರಿಂದ ಅವುಗಳು ಯಾವುದೇ ಒಂದು ಹವಾಮಾನಕ್ಕೂ ಪೂರಕವಾಗಿ ಬದುಕಬಲ್ಲವು. ಇನ್ನು ನಾವು ಕೆಲವನ್ನ ನೋಡೋದಾದ್ರೆ ಹಿಮಾಲಯದಂತಹ ಉಷ್ಣಾಂಶದಲ್ಲಿ ಅಂದ್ರೆ ಅತ್ಯಂತ ಕಡಿಮೆ ಆ ಮಂಜುಗಡ್ಡೆ ಸುರಿಯುವ ಪ್ರದೇಶದಲ್ಲಿ ಕೆಲವು ಜೇನಿನ ಪ್ರಭೇದಗಳನ್ನ ನಾವು ನೋಡ್ತೀವಿ. ಅತ್ಯಂತ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ರಾಜಸ್ಥಾನದಲ್ಲಿ ಸಹ ಕೆಲವು ತಳಿಗಳ ಒಂದು ಜೇನನ್ನ ನಾವು ನೋಡ್ತೀವಿ. ಅದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಇನ್ನೆಲ್ಲ ಪ್ರದೇಶಗಳಲ್ಲಿ ಈ ಒಂದು ಉಷ್ಣಾಂಶವನ್ನ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವುಗಳಿಗಿದೆ. ಅದಕ್ಕೆ ಆದಂತಹ ವಿಶಿಷ್ಟವಾದಂತಹ ತಂತ್ರಜ್ಞಾನವನ್ನ ಅವು ಅಳವಡಿಸ್ಕೊಳ್ತವೆ. ಅಂದ್ರೆ ಹೊರಗಡೆ ಉಷ್ಣಾಂಶ ತುಂಬಾ ಹೆಚ್ಚಾದಾಗ ಅವುಗಳಿಗೆ ಪಂಕವನ್ನ ಅಂದ್ರೆ ಗಾಳಿಯನ್ನ ಬೀಸ್ಕೊಳ್ತಾವೆ. ತಮ್ಮ ರೆಕ್ಕೆಯಿಂದ ಸತತವಾಗಿ ಗಾಳಿಯನ್ನ ಬೆಳೆಸ್ಕೊಂಡು ಆ ರೆಕ್ಕೆಗಳ ಬೀಸ್ತಾ ಇರತಕ್ಕಂಥ ಗಾಳಿಗೆ ನೀರಿನ ಹನಿಯನ್ನ ಉದುರಿಸ್ಕೊಳ್ಳೋದ್ರಿಂದ ಆ ಒಂದು ಹವಾಮಾನವನ್ನ ತಂಪು ಮಾಡ್ಕೊಳ್ತವೆ. ಅದೇ ರೀತಿ ಹೊರಗಡೆ ಬಹಳ ಕಡಿಮೆ ಉಷ್ಣಾಂಶ ಇದ್ರೆ ಎಲ್ಲವೂ ಒಟ್ಟಿಗೆ ಸೇರಿ ಸತತವಾಗಿ ಉಸಿರನ್ನ ಒಳಗೆ ತಣ್ಣಗಿರತಕ್ಕಂಥ ಗಾಳಿಯನ್ನ ಉಸಿರಾಡಿ ಹೊರಗಡೆಗೆ ಬಿಸಿ ಗಾಳಿಯನ್ನ ಬಿಡೋದ್ರಿಂದ ಗೂಡಿನ ಉಷ್ಣಾಂಶವನ್ನ ಜಾಸ್ತಿ ಮಾಡ್ಕೊಳ್ತವೆ. ಸೊ ಹೀಗಾಗಿ ಅವುಗಳು ಯಾವುದೇ ಒಂದು ಎಕ್ಸ್ಟ್ರಿಮಿಟಿಯನ್ನ ಒಂದು ಉಷ್ಣಾಂಶದ ಹೆಚ್ಚು ಕಡಿಮೆಯನ್ನ ಹೊಂದಿಸ್ಕೊಳ್ಳಿಕ್ಕೆ ಅವುಗಳಿಗೆ ಸಾಮರ್ಥ್ಯ ಇದೆ. ಅತ್ಯಂತ ಪ್ರಬುದ್ಧವಾದಂತಹ ಕೀಟ ನಮ್ಮ ಎಲ್ಲ ಜೀವನ ಚಕ್ರವನ್ನು ನಾವು ಜೀವಿಗಳಲ್ಲಿ ನಾವು ಹೋಲಿಸ್ಕೊಂಡ್ರೆ ಅತ್ಯಂತ ಅಭಿವೃದ್ಧಿ ಆಗಿರ್ತಕ್ಕಂತಹ ಕೀಟಗಳು ಅಂತ ಹೇಳಿದ್ರೆ ಜೇನುಗಳು. ಅವುಗಳಿಂದ ನಾವು ಕಲಿತಾ ಇರೋದೇ ಸಾಕಷ್ಟು ಇದೆ.
3: ಓಕೆ ಸರ್, ಹಾಗೆ ಈಗ ಜೇನು ಕೃಷಿಗೆ ತರಬೇತಿ ಅನ್ನೋದು ತುಂಬಾ ಮುಖ್ಯ ಆಗುತ್ತಾ, ಹೇಗೆ ಸರ್?
4: ಬಹಳ ಮುಖ್ಯ. ತರಬೇತಿ ಇಲ್ಲದೆ ಜೇನು ಕೃಷಿಯನ್ನ ಬೇರೆ ಎಲ್ಲ ಕೃಷಿಯನ್ನು ನಾವು ಪ್ರಾರಂಭ ಮಾಡಿ ನಂತರ ಕಲ್ತ್ಕೊಳ್ತಾ ಹೋಗ್ಬೋದು. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇದನ್ನೆಲ್ಲ, ಆದ್ರೆ ಜೇನು ಕೃಷಿಯನ್ನ ಮಾಡೋದಕ್ಕೆ ಮುಂಚೆ ಸೂಕ್ತವಾದ ತರಬೇತಿ ಬಹಳ ಮುಖ್ಯ. ಸೊ ಇಂತಹ ತರಬೇತಿಗಳು ನಮಗೆ ಹತ್ತಿರದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ ನಮ್ಮ ಹತ್ತಿರದಲ್ಲಿ ಯಾರಾದರೂ ಈಗಾಗಲೇ ಪ್ರಗತಿಪರ ಜೇನು ಕೃಷಿಕರಿದ್ದು ಯಶಸ್ವಿಯಾಗಿದ್ದರೆ ಅವರಲ್ಲಿ ಆ ತರಬೇತಿಗಳು ಸಿಗುತ್ತೆ. ತರಬೇತಿ ಇಲ್ಲದೆ ಜೇನು ಕೃಷಿಗೆ ಹೋಗೋದೇ ಬೇಡ. ಯಾಕೆಂದರೆ ಮೊದಲನೇದಾಗಿ ಜೇನನ್ನು ಮುಟ್ಟಬೇಕಾದ್ರೆ ಕೆಲವರಿಗೆ ಧೈರ್ಯ ಬೇಕು. ಅವುಗಳನ್ನು ಎಷ್ಟು ಸೂಕ್ಷ್ಮವಾಗಿ ಅವುಗಳನ್ನು ಹ್ಯಾಂಡಲ್ ಮಾಡಬೇಕು ಅಥವಾ ನಮ್ಮ ಎಷ್ಟು ಶಾಂತ ಸ್ವಭಾವ ಇರಬೇಕು, ನಾವು ಎಷ್ಟು ಅದರ ಜೊತೆಗೆ ಶಾಂತತೆಯಿಂದ ವರ್ತಿಸ್ತೀವಿ ಅವುಗಳು ನಮ್ಮ ಜೊತೆಗೆ ಅಷ್ಟೇ ಶಾಂತತೆಯಿಂದ ವರ್ತಿಸ್ತವೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸ ಆದರೂ ಸಹ ಅವುಗಳಿಂದ ನಮಗೆ ಮುಖಕ್ಕೆ ಚುಚ್ಚೋದಾಗ್ಲಿ, ಕಣ್ಣು ಮೇಲೆ ಚುಚ್ಚೋದಾಗ್ಲಿ, ಈ ತರದ್ದು ಹಾನಿಯಾಗೋದು ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಮೊದಲೇ ಕಲ್ತ್ಕೊಂಡಿರ್ಬೇಕಾಗತ್ತೆ. ಅದನ್ನ ಯಾವ ರೀತಿಯಾಗಿ ಸಲಹಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ತಗೊಳ್ಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು, ಪೋಷಣೆ ಮಾಡಬೇಕು, ಇದಕ್ಕೆ ಸೂಕ್ತವಾದಂತ ತರಬೇತಿ ಬಹಳ ಮುಖ್ಯ.
3: ಓಕೆ ಸರ್, ಹಾಗೆ ಈಗ ಜೇನಿನಿಂದ ಹಲವಾರು ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಬಹುದು ಅಂತ ಕೇಳ್ಪಟ್ಟಿದೀವಿ. ಸೊ ಯಾವ್ಯಾವ ರೀತಿಯಲ್ಲಿ ಮೌಲ್ಯವರ್ಧನೆ ಸಾಧ್ಯ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಹಲವಾರು ರೂಪಾಂತರ, ಯಾಕಂದ್ರೆ ಜೇನು ಅಂದ ತಕ್ಷಣ ನಮಗೆ ಮೊದಲನೇದಾಗಿ ಯಾರಿಗಾದರೂ ಜೇನು ಕೃಷಿ ಅಂದ ತಕ್ಷಣ ಒಂದು ಪ್ರತ್ಯಕ್ಷವಾಗಿ ನಾವು ಕಾಣ್ತಕ್ಕಂಥದ್ದು ಜೇನುತುಪ್ಪ. ಎರಡನೇದು ನಮಗೆ ಕಣ್ಣಿಗೆ ಕಾಣಲಾರದ್ದು ಪರಾಗಸ್ಪರ್ಶದ ಒಂದು ಲಾಭ. ಆದ್ರೆ ಜೇನು ಕೃಷಿ ಅಂದ ತಕ್ಷಣ ಇದಿಷ್ಟೇ ಇರೋದಿಲ್ಲ, ಇನ್ನೂ ಹಲವಾರು ಉಪ ಉತ್ಪನ್ನಗಳು ನಮಗೆ ಜೇನು ಕೃಷಿಯಿಂದ ದೊರೀತಾ ಹೋಗ್ತವೆ. ಅದರಲ್ಲಿ ತುಳುವೆ ಜೇನು ಸಾಕಾಣಿಕೆ ಮಾಡೋದಾದ್ರೆ ಬಹಳ ಪ್ರಮುಖವಾಗಿ ಸಿಗತಕ್ಕಂಥದ್ದು ಒಂದು ಜೇನುತುಪ್ಪ, ಎರಡನೇದು ಜೇನಿನ ಮೇಣ, ಸ್ವಲ್ಪ ಪ್ರಮಾಣದಲ್ಲಿ ಜೇನು ಮೇಣ ಮತ್ತೆ ಜೇನಿನ ಪರಾಗ ಅಲ್ಪ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ. ಇವುಗಳು ಸಹ ಹಲವಾರು ಈ ಔದ್ಯಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಬೇಡಿಕೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳು. ಇನ್ನು ನಾವು ಯುರೋಪಿಯನ್ ಜೇನನ್ನ ನಾವು ಸಾಕಾಣಿಕೆ ಮಾಡೋದಾದ್ರೆ ಅದರಿಂದ ನಮಗೆ ರಾಜಶಾಹಿ ರಸ ಸಿಗುತ್ತೆ, ಜೇನಿನ ವಿಷ ಸಿಗುತ್ತೆ, ಜೇನಿನ ಅಂಟು ಸಿಗುತ್ತೆ. ಇವುಗಳು ಸಹ ಬಹಳಷ್ಟು ಬೆಲೆ ಬಾಳ್ತಕ್ಕಂತಹ ಬಹಳ ಬೇಡಿಕೆಯಲ್ಲಿ ಇರ್ತಕ್ಕಂತಹ ಉತ್ಪನ್ನಗಳು. ಇನ್ನು ಜೇನು ಕೃಷಿಯಲ್ಲಿ ನಾವು ತುಡುವೆ ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಎಪಿಥೆರಪಿ ಅಂತ ಕರಿತೀವಿ, ಜೇನು ಚಿಕಿತ್ಸೆ ಅಥವಾ ಕುಟುಕು ಚಿಕಿತ್ಸೆ ಅಂತ ಕರಿತೀವಿ. ಈ ಜೇನಿನ ಕುಟುಕಿನಿಂದಾಗಿ ಹಲವಾರು ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ರಿಮ್ಯಾಟೆಡ್ ಆರ್ಥರೈಟಿಸ್, ಅಂದ್ರೆ ಈ ಸಂಧಿ ನೋವು ಅಥವಾ ಕೀಲು ನೋವುಗಳು ಬರ್ತಾ ಇರುತ್ತೆ ವಯಸ್ಸಾದಂಗೆ, ಅವುಗಳಿಗೆ ಆಲೋಪತಿಯಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಜೇನು ಕೃಷಿಯಲ್ಲಿ ನಿರಂತರವಾಗಿ ನಾವು ಬೆನ್ನು ಹುರಿಯ ನಿರ್ದಿಷ್ಟ ಮೂಳೆಗಳ ಮೇಲೆ ಈ ಜೇನಿನ ಕುಟುಕನ್ನ ನಾವು ತಗೊಳ್ಳೋದ್ರಿಂದ ಅದು ಕಂಪ್ಲೀಟ್ ಆಗಿ ಅಥವಾ 100% ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಹಲವಾರು ಜೇನು ಕೃಷಿ ತಜ್ಞರು ಈಗಾಗಲೇ ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ನಿರಂತರವಾಗಿ ಆ ಚಿಕಿತ್ಸೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅದಲ್ಲದೆ ನಮ್ಮ ಹೃದಯ ಸಂಬಂಧಿ ಕೆಲವು ಕಾಯಿಲೆಗಳಿರ್ಬೋದು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿರ್ಬೋದು, ಮತ್ತೆ ರಕ್ತವನ್ನ ಶುದ್ಧೀಕರಣ ಮಾಡೋದಿರ್ಬೋದು, ಈ ಜೇನಿನ ಕುಟುಕಿನಿಂದ ಹಲವಾರು ಕಾಯಿಲೆಗಳು ವಾಸಿಯಾಗೋದನ್ನ ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಸಹ ನಾವು ಆದಾಯವನ್ನ ರೈತರು ಗಳಿಸಬಹುದಾಗುತ್ತೆ.
3: ಓಕೆ ಸರ್, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೆಯುತ್ತೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಬದ್ರಿ ಪ್ರಸಾದ್ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ ಈ ಜೇನು ಕೃಷಿಗೆ ಅತ್ಯಂತ ಮುಖ್ಯವಾಗಿ ತರಬೇತಿ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಜೇನು ಕೃಷಿಯನ್ನ ವರ್ಷ ಪೂರ್ತಿ ಮಾಡೋದ್ರಿಂದ ತರಬೇತಿ ಅನ್ನೋದು ಅವಶ್ಯಕವಾಗಿ ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ಸರ್ ಹೇಳ್ತಿದ್ದ ಹಾಗೆ ಈ ತುಡುವೆ ಜೇನಿನಿಂದ ಜೇನುತುಪ್ಪ ಮತ್ತೆ ಮೇಣ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಯುರೋಪಿಯನ್ ಜೇನಲ್ಲಿ ರಾಜಶಾಹಿ ರಸ ಮತ್ತೆ ಅಂಟು, ಜೇನಿನ ವಿಷಗಳು ಸಿಗುತ್ತೆ, ಮತ್ತೆ ಬೆಲೆ ಬಾಳುವಂಥದ್ದು ಕೂಡ ಜೇನಿನ ಸಾಕಾಣಿಕೆಗೆ ಹೇಳ್ತಾ ಇದ್ರು. ಹಾಗೇನೆ ಈ ಯುರೋಪಿಯನ್ ಜೇನುಗಳು ಈ ತರದ ಜೇನು ಸಾಕಾಣಿಕೆ ಮಾಡೋದ್ರಿಂದ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆಗೆ ಉಪಯೋಗಕಾರಿಯಾಗುತ್ತೆ. ಸೊ ಇದರಿಂದ ಆದಾಯವನ್ನು ಕೂಡ ಗಳಿಸ್ಬೋದು ಅಂತ ಸರ್ ಹೇಳ್ತಾ ಇದ್ರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಬಂಗಾರ ನೀನು

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗರಾಣಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಜೇನು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಸರ್ ಕೂಡ ಹೇಳ್ತಿದ್ದ ಹಾಗೆ ಈ ಸಮಗ್ರ ಕೃಷಿನಲ್ಲಿ ಐದನೆಯ ಪ್ರಮುಖ ಘಟಕ ಅಂತ ಅಂದ್ರೆ ಅದು ಜೇನು ಕೃಷಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಈ ಜೇನು ಕೃಷಿಯನ್ನ ವರ್ಷ ಪೂರ್ತಿ ಕೂಡ ಮಾಡೋದ್ರಿಂದ ಉತ್ತಮವಾಗಿರುವಂತಹ ತರಬೇತಿಯನ್ನು ಪಡ್ಕೊಂಡು ಜೇನು ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಉತ್ತಮ ಆದಾಯವನ್ನು ಗಳಿಸೋದಕ್ಕೂ ಕೂಡ ಸಾಧ್ಯವಿದೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಈ ಜೇನು ಸಾಕಾಣಿಕೆ ಬರೀ ನಮಗಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಆಗಿರ್ಬೋದು, ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೂ ಕೂಡ ಸಹಾಯಕವಾಗುತ್ತೆ ಅಂತ ಸರ್ ಹೇಳ್ತಾ ಇದ್ರು. ಹಾಗಾದ್ರೆ ಸರ್, ಇಷ್ಟೆಲ್ಲ ಉಪಯೋಗ ಇರುವಂತಹ ಜೇನನ್ನು ಬೆಂಕಿ ಹಾಕಿ ಹೊಗೆ ಹಾಕಿ ಬಿಡಿಸೋದು, ಸಾಯಿಸೋದು, ಈ ಥರದ್ದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀವಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್?
1: ಬಹಳಷ್ಟು ಜನ ಅವೈಜ್ಞಾನಿಕವಾಗಿ ಇವತ್ತಿಗೆ ಜೇನು ಅಂದ ತಕ್ಷಣ ಮೊದಲನೇದಾನೇ ಆಗುತ್ತೆ, ಹೆಜ್ಜೆನನ್ನ ನೋಡಿರ್ತಾರೆ. ಸ್ವಲ್ಪನೇ ನಾವು ಅದಕ್ಕೆ ತೊಂದರೆ ಕೊಟ್ಟರೆ ನಮ್ಮ ಮೈ ಮೇಲೆ ಆಕ್ರಮಣ ಮಾಡ್ತವೆ, ದಾಳಿ ಮಾಡ್ತವೆ, ಜೀವ ಹಾನಿ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ ಅವುಗಳನ್ನ ಸುಟ್ಟು ನಾಶ ಪಡಿಸೋರೆ ಜಾಸ್ತಿ ಆಗ್ತಾ ಇದ್ದಾರೆ. ಆದ್ರೆ ಎಲ್ಲಾ ಜಾತಿಯ ಜೇನುಗಳು ಸಹ ಹಾನಿ ಮಾಡೋದಿಲ್ಲ, ನಾವು ಅವುಗಳಿಗೆ ತೊಂದರೆ ಕೊಟ್ಟಾಗ ಮಾತ್ರ ಅವುಗಳಿಂದ ನಮಗೆ ಹಾನಿ ಆಗುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ, ಇವತ್ತು ಹಲವಾರು ಜನ ಕೊಳಗಿರ್ತಕ್ಕಂತಹ ಜೇನು ಕೃಷಿಕರಿದ್ದಾರೆ, ಅವರು ಹೆಜ್ಜೆನಲ್ಲೂ ಸಹ ಅವುಗಳಿಗೆ ಹಾನಿ ಆಗದೇ ಇದ್ದಂಗೆ ಜೇನು ತುಪ್ಪವನ್ನ ತೆಗೆಯುವಂತ ಕಲೆಯನ್ನ ಹೇಳ್ಕೊಡ್ತಾರೆ, ಮತ್ತೆ ಅವರೇ ತೆಗೆದುಕೊಡ್ತಾರೆ. ಸೊ ಅಂತವನ್ನ ನಾವು ಅಳವಡಿಸ್ಕೊಳ್ಬಹುದು. ಮತ್ತೆ ಇನ್ನು ಈ ಚಿಟ್ಟು ಜೇನು ಆಗ್ಲಿ ಅಥವಾ ಕೋಲ್ ಜೇನು ಮತ್ತೆ ಬೇರೆ ಇತರ ಜೇನುಗಳು, ಅವುಗಳಿಗೆ ನಾವು ಯಾವುದೇ ತೊಂದರೆ ಮಾಡದಿದ್ದಂಗೆ ಸ್ವಲ್ಪ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಅಥವಾ ಸ್ಕಿಲ್ ಅನ್ನ ಕಲ್ತ್ಕೊಂಡ್ರೆ ನಾವು ಅವುಗಳಿಗೆ ತೊಂದರೆ ಆಗದಿದ್ದಂಗೆ ಜೇನು ತುಪ್ಪವನ್ನು ತೆಕ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವುಗಳನ್ನ ನಾವು ಸ್ವಲ್ಪ ನಮ್ಮ ರೈತರು ಅಥವಾ ಯಾರು ಅದನ್ನ ಜೇನನ್ನು ಹಾನಿ ಮಾಡ್ತಾ ಇದ್ದಾರೆ ಅವರು ಅದ್ಕೊಳ್ಳೋದು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಸೊ ಇಂತನ್ನ ಇವತ್ತು ಬಹಳಷ್ಟು ಜನ ಇವತ್ತು ಜೇನು ಕೃಷಿಕರು ಇಂತಹ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಒಂದು ಪರಿಸರವನ್ನ ಉಳಿಸ್ಲಿಕ್ಕೋಸ್ಕರ ನಮ್ಮ ಸುತ್ತ ಇರತಕ್ಕಂತಹ ಹಲವಾರು ಜೇನು ಕೃಷಿಕರು, ಪರಿಸರ ಪ್ರೇಮಿಗಳು, ಮತ್ತೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕೆ ಇಲಾಖೆಗಳಲ್ಲಿ ಇಂತಹ ತರಬೇತಿಗಳು ಸಿಗುತ್ತೆ. ಸೊ ಅಂತಹ ತರಬೇತಿಗಳನ್ನ ತಗೊಂಡು ಅವುಗಳಿಗೆ ಯಾವುದೇ ಹಾನಿ ಮಾಡದಿದ್ದಂಗೆ ಜೇನು ತುಪ್ಪವನ್ನ ತಗೊಳ್ಳಿ ಅನ್ನೋದು ನನ್ನ ಒಂದು ಅಪೇಕ್ಷೆ.
0: ಓಕೆ ಸರ್, ಹಾಗಿದ್ರೆ ಅತಿ ಮುಖ್ಯವಾಗಿ ಈಗ ನಮ್ಮ ರೈತರು ಜೇನು ಕೃಷಿಯನ್ನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ ಸರ್?
1: ಮುಖ್ಯವಾಗಿ ರೈತರು ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾವು ಈಗಾಗಲೇ ನೋಡ್ತಾ ಇದೀವಿ, ಹಲವಾರು ಕಾರಣಗಳಿಂದ ನಮ್ಮ ಕೃಷಿ ಬೆಳೆಯ ಇಳುವರಿಗಳು ಕುಂಠಿತ ಆಗ್ತಾ ಇದೆ. ಕುಂಠಿತ ಆಗ್ತಿರೋದ್ರ ಜೊತೆಗೆ ಇವತ್ತು ಪರಿಸರದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ, ಅಂದ್ರೆ ಹಲವಾರು ರೈತರು ಮಾಡ್ತಾ ಇರ್ತಕ್ಕಂಥ ವಿಷದಿಂದಾಗ್ಲಿ ಅಥವಾ ಬಳಸ್ತಾ ಇರ್ತಕ್ಕಂಥ ವಿಷದಿಂದಾಗ್ಲಿ ಈ ಪರಾಗಸ್ಪರ್ಶಕಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ನಾನಾಗ್ಲೇ ಹೇಳಿದೆ, ಪ್ರಪಂಚದಲ್ಲಿ ನಾವು ಬೆಳೀತಾ ಇರ್ತಕ್ಕಂತಹ ಬೆಳೆಗಳಲ್ಲಿ 95% ಬೆಳೆಗಳು ಈ ಒಂದು ಜೇನಿನ ಪರಾಗಸ್ಪರ್ಶವನ್ನ ನುಂಬಿಕೊಂಡಿದ್ದೇವೆ. ಜೇನಿನ ಪರಾಗಸ್ಪರ್ಶ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ಮಾನವರಂತೆ ಅಥವಾ ಬೇರೆ ಇತರ ಪ್ರಾಣಿ ಪಕ್ಷಿಗಳಂತೆ ಅದರಲ್ಲೂ ಸಹ ಸಸ್ಯಗಳಲ್ಲೂ ಸಹ ಗಂಡು ಮತ್ತು ಹೆಣ್ಣು ಹೂವುಗಳು ಬೇರೆ ಬೇರೆ ಸ್ಥಳಗಳಲ್ಲಿರುತ್ತೆ, ಕೆಲವು ಸಲ ಬೇರೆ ಬೇರೆ ಗಿಡಗಳಲ್ಲಿರುತ್ತೆ. ಅಂದ್ರೆ ಗಂಡು ಹೂವಿನ ಮರ ಬೇರೆ ಇರುತ್ತೆ, ಹೆಣ್ಣು ಹೂವಿನ ಗಿಡಗಳೇ ಬೇರೆ ಇರುತ್ತೆ. ಸೊ ಒಂದು ಗಂಡು ಹೂವಿನ ಪರಾಗವನ್ನ ಹೆಣ್ಣು ಹೂವಿನ ಶಲಾಕಾಗ್ರಕ್ಕೆ ವರ್ಗಾಯಿಸಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಜೀವಿ ಅಲ್ಲಿ ಬೇಕೇ ಬೇಕು, ಮಧ್ಯಸ್ಥಗಾರರು ಬೇಕು. ಅದನ್ನ ಗಾಳಿ ಇರ್ಬೋದು, ನೀರಿರ್ಬೋದು, ಹಲವಾರು ಕೀಟಗಳಿರ್ಬೋದು, ಬೇಕೇ ಬೇಕು. ಆದ್ರೆ ಜೇನಿಗೆ ಬಹಳ ವಿಶಿಷ್ಟವಾದ ಸ್ಥಾನ ಅದರ ಒಂದು ಗುಣಲಕ್ಷಣಗಳಿಂದ ಇದೆ. ಅದರಲ್ಲಿರ್ತಕ್ಕಂತ ಅಸಂಖ್ಯಾತ ರೋಮಗಳಿರ್ಬೋದು, ಪದೇ ಪದೇ ಗಿಡಕ್ಕೆ ಭೇಟಿ ನೀಡಿ ಆ ಒಂದು ಪರಾಗವನ್ನು ಸಂಗ್ರಹಣೆ ಮಾಡೋದಂತ ಒಂದು ಗುಣ ಇರ್ಬೋದು, ಹೀಗೆ ಹತ್ತು ಹಲವಾರು ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂತಹ ಜೇನು 90%+ ಈ ಒಂದು ಪರಾಗಸ್ಪರ್ಶದಲ್ಲಿ ಭಾಗವಹಿಸುತ್ತೆ. ಹಾಗಾಗಿ ಆ ಒಂದು ಜೇನಿನ ವೈಶಿಷ್ಟ್ಯತೆಯನ್ನು ನೋಡಿ ನಾವು ಇವತ್ತಿನ ದಿವಸ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಸೇರಿ May 20 ವಿಶ್ವ ಜೇನು ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಅಂದ್ರೆ ಪರಾಗಸ್ಪರ್ಶಕಗಳಿಗೆ ಅಷ್ಟೊಂದು ಮಹತ್ವ ಇದೆ ಅಂತೇಳಿ. ಹಾಗಾಗಿ ಯಾವುದೇ ಒಬ್ಬ ರೈತ ಕಡ್ಡಾಯವಾಗಿ ಒಂದು ಜೇನು ಪೆಟ್ಟಿಗೆಯನ್ನ ಇಡಲೇಬೇಕು. ಹಾಗಾದಾಗ ಮಾತ್ರ ಆ ಒಂದು ಪರಾಗಸ್ಪರ್ಶ ಪೂರಕವಾಗಿ ಒಳ್ಳೆಯ ಗುಣಮಟ್ಟದ ಒಂದು ಬೆಳೆಯನ್ನ ತಗೊಳ್ಳಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತ ಅಂತಂದ ಮೇಲೆ ಅವನ ಹತ್ರ ಜೇನು ಕೃಷಿ ಇರಲೇಬೇಕು. ಆ ಜೇನಿನಿಂದಾಗಿ ಅವನ ಸುತ್ತ ಒಂದು ಪರಿಸರವನ್ನ ಉಳಿಸ್ಕೊಳ್ಬೇಕು ಅನ್ನೋಂತ ಒಂದು ಮನೋಭಾವನೆ ಆ ರೈತನಿಗೂ ಬರುತ್ತೆ. ಹಾಗಾಗಿ ಪರಿಸರದ ಮೇಲೆ ಆ ಒಂದು ರಾಸಾಯನಿಕಗಳ ಪರಿಣಾಮ ಕಡಿಮೆ ಆಗುತ್ತೆ. ಅದರಿಂದಾಗಿ ನಮ್ಮ ಆರೋಗ್ಯ ಸಹ ಸುಧಾರಣೆ ಆಗೋದ್ರ ಜೊತೆಗೆ ಆರ್ಥಿಕವಾಗಿ ಸಹ ಬಹಳ ಲಾಭವನ್ನು ಗಳಿಸ್ಲಿಕ್ಕೆ ರೈತನಿಗೆ ಸಹಕಾರಿ ಆಗುತ್ತೆ. ಎರಡನೇದಾಗಿ, ಇವತ್ತು ನಾವು ಹಲವಾರು ಜೇನುತುಪ್ಪವನ್ನು ಕೊಂಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತು ನಾವು ಸುತ್ತ ಪರಿಸರವನ್ನು ನೋಡ್ತಾ ಇದ್ರೆ ಕಲಬೆರಕೆಯ ಜೇನಿನ ಒಂದು ಪ್ರಮಾಣನೇ ಜಾಸ್ತಿ ಇದೆ. ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋ ಜೇನಿಗೆ ಹೋಲಿಸಿದ್ರೆ ಕಲಬೆರಕೆಯ ಜೇನು ಸಿಗ್ತಾ ಇರೋದೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಶುದ್ಧವಾದ ಜೇನು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತನೇ ಅಂತಲ್ಲ, ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯಲ್ಲಿ ಕನಿಷ್ಠ ಒಂದಾದ್ರೂ ಜೇನು ಪೆಟ್ಟಿಗೆಯನ್ನ ಇಡಲೇಬೇಕು ಅನ್ನೋದು ಬಹಳ ಮುಖ್ಯ.
0: ಹೌದು. ಹಾಗೆ ಸರ್, ಈಗ ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ ಕೂಡ ಈ ಜೇನನ್ನ ಬಾಡಿಗೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದೀವಿ. ಹಾಗೆ ನಮ್ಮಲ್ಲೂ ಆ ರೀತಿ ಏನಾದ್ರೂ ಇದೆಯಾ? ಹೇಗೆ ಸರ್?
1: ನಮ್ಮಲ್ಲಿ ಅಮೆರಿಕಾ ಅಂತಲ್ಲ, ನಮ್ಮಲ್ಲೂ ಉತ್ತರ ಭಾರತದಲ್ಲಿ ಬಹಳ ಸತತವಾಗಿ ಒಂದು ಬೆಳೆಗೆ, ಯಾಕೆಂದ್ರೆ ಎಲ್ಲಾ ರೈತರಿಗೂ ಈ ಒಂದು ಜೇನನ್ನ ಇಟ್ಟು ಸಾಕಿ ಪೋಷಣೆ ಮಾಡಿ ಅದರಿಂದ ಪರಾಗಸ್ಪರ್ಶ ತಗೊಳ್ಲಿಕ್ಕೆ ಆಗಲ್ಲ, ಅಥವಾ ಆ ಒಂದು ಪರಾಗಸ್ಪರ್ಶ ಮಾಡಲಿಕ್ಕೆ ಹೆಚ್ಚಿನ ಜೇನು ಪೆಟ್ಟಿಗೆಗಳ ಒಂದು ಅವಶ್ಯಕತೆ ಇರುತ್ತೆ. ಆ ಸನ್ನಿವೇಶದಲ್ಲಿ ಇದನ್ನ ನಮ್ಮ ಒಂದು ಹವಾಮಾನಕ್ಕೆ ಅಥವಾ ಒಂದು ಋತುವಿಗೆ ಇಷ್ಟು ಅಂತೇಳಿ ಅಥವಾ ಒಂದು ಸೀಸನ್ಗೆ ಇಷ್ಟು ಅಂತೇಳಿ ಬಾಡಿಗೆ ತರ್ತಕ್ಕಂಥ ಪದ್ಧತಿ ಉತ್ತರ ಭಾರತದಾದ್ಯಂತ ನೆಲೆಸಿದೆ. ಅದೇ ತರ ಈಗ ನಮ್ಮ ಕರ್ನಾಟಕದಲ್ಲೂ ಸಹ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಈ ಒಂದು ವಾಣಿಜ್ಯ ಬೆಳೆಗಳಲ್ಲಿ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಇರತಕ್ಕಂತಹ ಪಪ್ಪಾಯ ಇರ್ಬೋದು, ದಾಳಿಂಬೆ ಇರ್ಬೋದು, ಇಂತಹ ಬೆಳೆಗಳಿಗೆ ಪೂರಕವಾಗಿ ಪರಾಗಸ್ಪರ್ಶಕ್ಕೆ ಜೇನು

0: ಗಾಳಿಯನ್ನ ನೀಡತಕ್ಕಂತಹ ಸಿಲಿಂಡರ್ಗಳ ಮೂಲಕ ಶುದ್ಧವಾದ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನ ಸೇವನೆ ಮಾಡೋದು ಅಂತ ಹೇಳ್ತೀವಿ. ಅದೇ ತರ ಜೇನು ಪೆಟ್ಟಿಗೆಗಳಿಂದ ನೇರವಾಗಿ ಮುಖ ಗವಸನ್ನು ಹಾಕೊಂಡು ನೇರವಾಗಿ ಆ ಒಂದು ಗಾಳಿಯನ್ನ ಸೇವನೆ ಮಾಡಿದ್ರೆ ಆ ಪೆಟ್ಟಿಗೆಗಳಿಂದ ಜೇನು ಕುಟುಂಬಗಳಿಂದ ಬರ್ತಕ್ಕಂತಹ ಗಾಳಿ ನಮ್ಮ ಶ್ವಾಸಕೋಶವನ್ನು ಶುದ್ಧೀಕರಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ಹೆಚ್ಚಿನ ಒಂದು ಭವಿಷ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ.
1: ಓಕೆ ಸರ್, ಸೊ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗವನ್ನ ಸೃಷ್ಟಿಸುವಂತಹ ಶಕ್ತಿ ಈ ಜೇನು ಕೃಷಿಗಿದೆ ಅಂತ ಹೇಳಿ ಸರ್ ಹೇಳ್ತಾ ಇರುವಂತಹ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು. ಸೊ ಹಾಗೆ ಈ ಜೇನು ಕೃಷಿಯನ್ನ ಮಾಡೋದ್ರಿಂದ ಥೆರಪಿಗಳಿಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ. ಹಾಗೆ ಈಗಾಗಲೇ ಸರ್ ಹೇಳಿದಾಗೆ ಈ ಜೇನು ಕೃಷಿಯನ್ನು ಮಾಡಿ ಜೇನುಗಳಿಂದ ಹಲವಾರು ಕಾಯಿಲೆಗಳಿಗೆ ಇದು ಔಷಧಿಯಾಗಿ ಸಿಗ್ತಾ ಇದೆ, ಮತ್ತು ಹಲವಾರು ಚಿಕಿತ್ಸೆಗಳಿಗೂ ಕೂಡ ಇದು ಉಪಯೋಗಕಾರಿ ಆಗ್ತಾ ಇರೋದ್ರಿಂದ ಇದರಿಂದ ಉತ್ತಮ ಆದಾಯವನ್ನು ನಾವು ಗಳಿಸೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ನಮ್ಮ ಪರಿಸರಕ್ಕೂ ಕೂಡ ಇದು ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜೇನು ಕೃಷಿಯ ಬಗ್ಗೆ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಳ್ತಾ ಇದ್ರಿ, ಹಾಗೆ ಇನ್ನಷ್ಟು ಆಸಕ್ತಿದಾಯಕವಾದಂತಹ ಮಾಹಿತಿಗಳನ್ನ ನಾವು ಕೂಡ ಜೇನು ಕೃಷಿಯ ಬಗ್ಗೆ ತಿಳಿಸ್ಕೊಡೋರಿದ್ದೀವಿ. ಹಾಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಮತ್ತೆ ನಾಳೆಯ ಸಂಚಿಕೆನಲ್ಲಿ ಜೇನು ಕೃಷಿಯ ಕುರಿತಾಗಿ ಇನ್ನೂ ಹಲವಾರು ಆಸಕ್ತಿದಾಯಕ ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ನಾವು ಬರ್ತೀವಿ. ಅಲ್ಲಿವರೆಗೂ ಇದೇ ರೀತಿಯ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686029627279 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತ ಶೇಖರ್ ಗೌಳೇರವರು.
6: ಸನ್ ಸಿಟಿ ಎಂಬ ಕಾಡಿನ ನಡುವಿನ ಮೋಜಿನ ನಗರ ಸನ್ ಸಿಟಿ, ಅದೊಂದು ಜಗತ್ತಿನ ಜೂಜು ಮೋಜಿನ ಮಾಯಾನಗರ. ಆಫ್ರಿಕಾದ ಕೇಪ್ ಟೌನ್, ಪ್ರಿಟೋರಿಯಾ, ಜೋಹಾನ್ಸ್ಬರ್ಗ್ ಹಾಗೂ ಜಗತ್ತಿನ ಮೂಲೆ ಮೂಲೆಯ ಮೆಟ್ರೋಪಾಲಿಟನ್ ಸಿಟಿಯ ಜನ ಬದುಕಿನ ಜಂಜಾಟಗಳನ್ನು ಮರೆತು ವಾರಾಂತದಲ್ಲಿ ಇಲ್ಲಿಗೆ ಧಾವಿಸುತ್ತಾರೆ. ದಕ್ಷಿಣ ಆಫ್ರಿಕಾದ ವಾಯುವ್ಯ ಗಡಿಯಲ್ಲಿರುವ ಈ ನಗರ, ಒಂದು ಕಡೆ ಇಲ್ಯಾಂಡ್ಸ್ ನದಿ ಪ್ರಶಾಂತವಾಗಿ ಹರಿಯುತ್ತಿದ್ದರೆ ಮತ್ತೊಂದು ಕಡೆ ಪಿಲಾನ್ಸ್ಬರ್ಗ್ ಬೆಟ್ಟಗಳು ಹಚ್ಚ ಹಸಿರಾಗಿ ಕಂಗೊಳಿಸುತ್ತವೆ. ತಂಪು ತಂಪು ಹವೆ, ಮನಮೋಹಕ ಪ್ರಕೃತಿ, ವನ್ಯಮೃಗಗಳು ಈ ಪ್ರದೇಶವನ್ನು ಜಾಗತಿಕ ಗೇಮ್ ರಿಸರ್ವ್ ಎಂದು ಹೆಸರಿಸಿವೆ. ಇವುಗಳ ನಟ್ಟ ನಡುವೆ ಸನ್ ಸಿಟಿ 1,500 ಹೆಕ್ಟರ್ ಜಾಗದಲ್ಲಿ ನಿರ್ಮಾಣಗೊಂಡಿದೆ. ಸಂಗೀತ, ನೃತ್ಯ, ಕೆಸಿನೋದಂಥ ಜೂಜು ಮನರಂಜನೆಗಳು ಪ್ರವಾಸಿಗರಿಗೆ ಇಲ್ಲಿ ರಸದೌತಣ ನೀಡುತ್ತವೆ.

0: ಇದೊಂದು ಕಿನ್ನರ ಲೋಕ. ಪ್ರಾಕೃತಿಕ ಸೌಂದರ್ಯ, ಅಸಂಖ್ಯ ಜೀವಿ ವೈವಿಧ್ಯ, ಒಂದಕ್ಕಿಂತ ಒಂದು ವಿಭಿನ್ನ ಐಷಾರಾಮಿ ಹೋಟೆಲ್ಲು ಹಾಗೂ ಐತಿಹಾಸಿಕ ಸಾಂಸ್ಕೃತಿಕವನ್ನು ಪ್ರತಿಬಿಂಬಿಸುವ ಪ್ರತಿಮೆಗಳು ಈ ನಗರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿವೆ. ಪ್ರವಾಸಿಗರ ಪಾಲಿಗೆ ಇದು ಆಫ್ರಿಕಾದ ಲಾಸ್ ವೇಗಾಸ್. ಸನ್ ಸಿಟಿ ಸಮುಚ್ಚಯದಲ್ಲಿರುವುದು ಭವ್ಯ ನಾಲ್ಕೇ ಹೋಟೆಲ್ಗಳು: ಸೋಹೋ ಹೋಟೆಲ್, ಕ್ಯಾಸ್ಕೇಡ್ ಹೋಟೆಲ್, ದ ಪ್ಯಾಲೇಸ್ ಆಫ್ ಲಾಸ್ ಸಿಟಿ ಹಾಗೂ ದ ಹೋಟೆಲ್ ಕಬಾನಸ್. ನಾವು ವಾಸ್ತವ ಹೂಡಿದ್ದು ಭಾರತೀಯ ರಾಜ್ಗ್ರೂಪಿನ ದ ಕಬಾನಸ್ ಹೋಟೆಲ್ನಲ್ಲಿ. ಭವ್ಯ ಪ್ರತಿ ಕೊಠಡಿಯು ಡೈನಿಂಗ್ ಹಾಲ್, ಬಾಲ್ಕನಿ, ಮಿನಿ ಬಾರ್, ಉಚಿತ ಟೀ, ಕಾಫಿ, ಉಚಿತ ವೈಫೈಗಳಿಂದ ಅದು ಸುಸಜ್ಜಿತವಾಗಿತ್ತು. ಒಂದು ಕೊಠಡಿಗೆ ಪ್ರತಿ ರಾತ್ರಿ ಕನಿಷ್ಠ 50,000 ರೂಪಾಯಿ ಎಂದರೆ ಆಶ್ಚರ್ಯವಾಗುತ್ತದೆ. ಒಂದೆರಡು ತಿಂಗಳು ಮೊದಲೇ ಕೊಠಡಿಗಳನ್ನು ಬುಕ್ ಮಾಡಬೇಕು. ಸನ್ ಇಂಟರ್ನ್ಯಾಷನಲ್ ತಂಡದ ಸೋಲ್ ಕರ್ಜನ್ ಎಂಬಾತ 1987 ಡಿಸೆಂಬರ್ 7 ಈ ಹೋಟೆಲ್ ಮ್ಯಾಗ್ನೆಟನ್ನು ಆರಂಭಿಸುತ್ತಾನೆ. ಆಗಲೇ ಸನ್ ಸಿಟಿ ತನ್ನ ಅಭಿವೃದ್ಧಿಯನ್ನು ಉತ್ತಮಪಡಿಸಿಕೊಳ್ಳುತ್ತದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ದಕ್ಷಿಣ ಆಫ್ರಿಕಾದ ಮೇಲೆ ಸಾಂಸ್ಕೃತಿಕ ನಿಷೇಧವನ್ನು ಹೇರಿದ ಸಂದರ್ಭದಲ್ಲಿ ಸೋಲ್ ಕರ್ಜನ್ ಸ್ವಂತ ಹಣಕಾಸಿನ ಖರ್ಚಿನಿಂದ ಸ್ಯಾನ್ ಸಿಟಿ ನಿರ್ಮಾಣ ಮಾಡಿ ಇತಿಹಾಸ ನಿರ್ಮಿಸುತ್ತಾನೆ. ಅಮೆರಿಕದವರ ಕಷ್ಟಗಳನ್ನು, ಅಸ್ಪೃಶ್ಯತೆಯ ಕಾನೂನುಗಳನ್ನು ಎದುರಿಸಿ ಕರ್ಜನ್ ಸಾಹಸ ಮಾಡುತ್ತಾನೆ. ನಂತರ ಸನ್ ಸಿಟಿ ಜಾಗತಿಕ ಮನ್ನಣೆಯ ಮೂಲಕ ಸ್ವಾತಂತ್ರ್ಯ ಅಸ್ತಿತ್ವ ಪಡೆಯುತ್ತದೆ. ಹೋಟೆಲ್ ಕ್ಯಾಸ್ಕೇಡ್ ಹೆಸರಿಗೆ ತಕ್ಕಂತೆ ಒಂದು ಬದಿಯಲ್ಲಿ ಧುಮುಕುವ ಜಲಪಾತವಿದೆ. ಸುಂದರ ನೀಲಿ ಬಣ್ಣದ ಈಜುಗೊಳ, ದಟ್ಟ ಕಾನನದ ನಡುವೆ ಹರಿದು ಹೋಗುವ ಜುಳುಜುಳು ತೊರೆ, ಬಗೆ ಬಗೆ ಹೂವುಗಳ ಉದ್ಯಾನವನ, ಸರೋವರ ಎಲ್ಲವೂ ಮಾನವ ನಿರ್ಮಿತವಾದರೂ ಎಲ್ಲಿಯೂ ಕೃತಕತೆ ಎದ್ದು ಕಾಣುವುದಿಲ್ಲ. ಹೋಟೆಲ್ ಪಕ್ಕದಲ್ಲಿಯೇ ಇಳಿಜಾರಿನಲ್ಲಿ ವಿಶಾಲವಾದ ಹಸಿರು ಕಾರ್ಪೆಟ್ನಂಥ, ಗಾಲ್ಫ್ ಕೋರ್ಟಿನಂಥ, ಮಧ್ಯ ಮಧ್ಯ ಛತ್ರಿಗಳಂಥ ಅಕೇಶಿಯ ಮರಗಳು ಸುಂದರವಾಗಿ ಕಾಣಿಸುತ್ತವೆ. ಕ್ಯಾಸ್ಕೇಡ್ ಹೋಟೆಲಿನ ಮುಂಭಾಗವಂತೂ ನೋಡಲು ಅದ್ಭುತವಾಗಿದೆ. ಮಲೆನಾಡಿನ ಹಳೆಯ ಕಾಲದ ಅಡಿಕೆ ದಬ್ಬೆಯಿಂದ ಮಾಡಿದಂಥ ಮಹಾದ್ವಾರದ ಬಾಗಿಲು, ಅದರ ಮುಂಭಾಗದಲ್ಲಿ ಆಮೆಯ ಡುಬ್ಬದಿಂದ ಸದಾ ನೀರು ಸುರಿಯುವ ದೃಶ್ಯ, ಸ್ವಾಗತ ಕೋರಲು ಎರಡು ಬದಿಯಲ್ಲಿ ಸಾಲಾಗಿ ನಿಲ್ಲಿಸಿದ ಕಪ್ಪು ಬಣ್ಣದಿಂದ ಮಿರಮಿರ ಮಿಂಚುವ ಆನೆಗಳ ಸಲಗಗಳು ನಮ್ಮನ್ನು ಯಾವುದೋ ಲೋಕಕ್ಕೆ ಕೊಂಡೊಯ್ಯುತ್ತವೆ. ಹೋಟೆಲಿನ ಇಡೀ ಕಟ್ಟಡವೇ ಸುತ್ತಲಿನ ಕಂದುಶಿಲಾ ಪದರುಗಳಿಗೆ ತಾಳೆಯಾಗುತ್ತವೆ. ಮತ್ತೊಂದು ವಿಶೇಷವೆಂದರೆ ಪ್ರತಿ 1.5 ನಿಮಿಷಕ್ಕೆ ಇಡೀ ಕಟ್ಟಡವೇ ಕಂಪಿಸಿ ನಡುಗುತ್ತಾ ಅಪಾರ ಪ್ರಮಾಣದ ಹೊಗೆಯನ್ನು ಆಕಾಶಕ್ಕೆ ಚೆಲ್ಲುತ್ತದೆ. ಅಲ್ಲಿ ನಮಗೆ ಭೂಕಂಪನದ ಅನುಭವವಾಗುತ್ತದೆ. ಮಕ್ಕಳು, ಮಹಿಳೆಯರು, ಮುದುಕರು ಕ್ಷಣ ಬೆಚ್ಚಿಬೀಳುತ್ತಾರೆ. ಕ್ಯಾಸ್ಕೇಡ್ಗಿಂತ ವಿಶಿಷ್ಟವಾದ ಹೋಟೆಲ್ ಎಂದರೆ ದ ಪ್ಯಾಲೇಸ್ ಆಫ್ ಲಾಸ್ ಸಿಟಿ. ಹಳ್ಳ ಹರಿಯುವ ಪುಟ್ಟ ಸೇತುವೆಯನ್ನು ದಾಟಿದ ಕೂಡಲೇ ಹೋಟೆಲ್ ಮುಂಭಾಗದಲ್ಲಿ 2 ಚಿರತೆಗಳು ಜಿಂಕೆಯ ಹಿಂಡನ್ನು ಅಟ್ಟಿಸಿಕೊಂಡು ಓಡುವ ಕೆತ್ತನೆ ಚಿತ್ರ ಮೈಜುಮ್ಮೆನ್ನಿಸುತ್ತವೆ. ಸಲಗಗಳು ಬಾಯಿಂದ ಕಾರಂಜಿಯ ನೀರನ್ನು ಚಿಂಬಿಸುತ್ತವೆ. ಹೋಟೆಲಿನ ನೆಲ, ಗೋಡೆ, ಕಂಬ, ಕಿಟಕಿ ಮತ್ತು ಜಾಲಾಂದ್ರೆಗಳ ಮೇಲೆ ಖಗ ಮೃಗಗಳ ಸುಂದರ ಕುಸುರಿ ಕೆತ್ತನೆಗಳಿವೆ. ಹಾಸಿದ ರತ್ನಗಂಬಳಿಗಳ ಮೇಲೆ ನವಿಲು, ಜಿಂಕೆ, ಆನೆ, ಚಿರತೆಗಳ ಕಸೂತಿಯ ಚಿತ್ತಾರಗಳು ಅರಳಿವೆ. ಕುರ್ಚಿ, ಮೇಜು, ಪಲ್ಲಂಗ, ಬೆಡ್ ಲ್ಯಾಂಪು ಹಾಗೂ ಇತರ ಪೀಠೋಪಕರಣಗಳ ಮೇಲೆ ವೈವಿಧ್ಯಮಯ ಕಾಡು ಪ್ರಾಣಿಗಳ ಚಿತ್ತಾರಗಳಿವೆ. ಒಂದು ಕಾಲಕ್ಕೆ ಭೂಕಂಪನದ ದುರಂತಕ್ಕೆ ಸಿಕ್ಕು ಕುಸಿದು ಹೋದ ಅರಮನೆಯನ್ನು ಮತ್ತೆ ಈಗ ಹೊಸದಾಗಿ ನಿರ್ಮಾಣ ಮಾಡಿ ವೈಭವೀಕರಿಸಲಾಗಿದೆ. ಕಳೆದು ಹೋದ ಇತಿಹಾಸ ಇಲ್ಲಿ ಮರುಹುಟ್ಟು ಪಡೆದಿದೆ. ದ ಪ್ಯಾಲೇಸ್ ಆಫ್ ಲಾಸ್ ಸಿಟಿಯ ಪ್ರವೇಶ ದ್ವಾರದಲ್ಲಿಯೇ ಹತ್ತ ಹಸಿರಿನಿಂದ ಕಂಗೊಳಿಸುವ ಕಾಡಿನ ಮಧ್ಯದಲ್ಲಿ ಧುಮುಕುವ ಜಲಪಾತ, ಹರಿಯುವ ಹೊಳೆ ಎಲ್ಲರನ್ನು ಆಕರ್ಷಿಸುತ್ತದೆ. ಸನಿಹದಲ್ಲಿಯೇ ತರಂಗಗಳ ಕಣಿವೆ ಇದೆ. ಅದೊಂದು ದ ವ್ಯಾಲಿ ಆಫ್ ದ ವೇವ್ಸ್ ಎನ್ನುವ ವಾಟರ್ ಪಾರ್ಕ್. ಸುಮಾರು 50 ಅಡಿ ಆಳದ ಆ ನೀರಿನ ಕೊಡದಲ್ಲಿ ತದ್ರೂಪಿ ಸುನಾಮಿ ಅಲೆಗಳು ಬಂದು ಈಜುಗಾರರಿಗೆ ಅಪ್ಪಳಿಸುತ್ತವೆ. ಪ್ರತಿ 1.5 ನಿಮಿಷಕ್ಕೆ 6 ಅಡಿ ಎತ್ತರದ ಅಲೆಗಳು ಒಂದರ ಹಿಂದೊಂದು ಬರುತ್ತಲೇ ಇರುತ್ತವೆ. ಮಕ್ಕಳು, ಮಹಿಳೆಯರು, ಪುರುಷರೆನ್ನದೇ ಎಲ್ಲರೂ ಅಲೆಗಳ ಹೊಡೆತಕ್ಕೆ ಸಿಕ್ಕು ರೋಮಾಂಚನಗೊಳ್ಳುತ್ತಾರೆ. ನೀರಿನ ಅಲೆಗಳ ಸುಳಿಗೆ ಸಿಕ್ಕು ತೇಲುವ, ಮುಳುಗುವ, ಈಜುವ ಪ್ರವಾಸಿಗರು ಸಖತ್ ಮಜಾ ಉಡಾಯಿಸುತ್ತಾರೆ. ನೀರಿನ ಕೊಳದ ಹಿಂದೆ ಕಾರ್ಖಾನೆಗಳಲ್ಲಿ ನೀರನ್ನು ಮುಂದೆ ನೂಕುವಂಥ ಕಾಲುವೆಗಳನ್ನು ಅಲ್ಲಿ ಅಳವಡಿಸಿದ್ದಾರೆ. ಯಂತ್ರಗಳ ಸಹಾಯದಿಂದ ನೀರನ್ನು ಗಾಳಿಯ ಮೂಲಕ ಜನರೇಟ್ ಮಾಡುತ್ತಾರೆ. ಗಿಡಮರಗಳ ತಂಪಿದೆ, ಬಿಸಿಲು ಕಾಸಲು ಆರಾಮ ಕುರ್ಚಿಗಳಿವೆ, ಬೀಚಿನಂಥ ಮರಳ ರಾಶಿಯಿದೆ. ಗಂಟೆಗಟ್ಟಲೆ ನೀರಿಗಿಳಿದವರು ಗೋವಾ ಬೀಚಿನ ಸಮುದ್ರದ ಸ್ನಾನದಂತೆ ಮೈಮರೆತು ಅಲ್ಲಿ ಸುಖಪಡುತ್ತಾರೆ. ಸನ್ಸಿಟಿಯ ಮತ್ತೊಂದು ಆಕರ್ಷಕ ತಾಣವೆಂದರೆ ಅಗ್ನಿಪರ್ವತದ ಕಾರಣದಿಂದ ನಿರ್ಮಾಣಗೊಂಡ ಕ್ರೇಟರ್ ಸರೋವರ. ಅದು ಈಗ ಜಲಕ್ರೀಡೆಯ ತಾಣವಾಗಿದೆ. ಬೋಟಿಂಗ್, ವಾಟರ್ ಸ್ಕೀಯಿಂಗ್ ಹಾಗೂ ಸನ್ಸೆಟ್ ಕ್ರೂಸ್ಗಳು ಅಲ್ಲಿ ಸದಾ ವಿಹಾರ ಮಾಡುತ್ತವೆ. ಕುದುರೆ ಸವಾರಿ, ಮೌಂಟೇನ್ ಬೈಕಿಂಗ್, ಪ್ಯಾರಾಸೈಲಿಂಗ್, ಹಾಟ್ ಏರ್ ಬಲೂನ್ ರೈಡಿಂಗ್, ಜಿಮ್ಮು, ಹೆಲ್ತ್ ಸ್ಪಾಗಳು ಹಾಗೂ ಹೇರ್ ಸ್ಟುಡಿಯೋಗಳು ಪ್ರವಾಸಿಗರಿಗೆ ಅಲ್ಲಿ ಮುದ ನೀಡುತ್ತವೆ. ಜೂಜಾತ್ರದ ಕೆಸಿನೋಗಳಂತೂ ರಾತ್ರಿಯಿಡು ಜಗಮಗಿಸುತ್ತವೆ. ಅಂಥ ಒಂದು ಸನ್ಸಿಟಿಯಲ್ಲಿ ನಾವು ಎರಡು ದಿನ ಕಳೆದದ್ದು ಎಂದಿಗೂ ಮರೆಯಲಾರದ ಅನುಭವಗಳು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇದೇನ ನಿಮ್ಮನೆ?
1: ಹೌದು. ಏನ್ ಹುಡುಕ್ತಿದ್ಯ?
0: ನಿಮ್ ರೂಮು
1: ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು.
0: ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ?

0: ಎಲ್ಲಿಗೂ ಬರ್ತಿಲ್ಲ.
1: ಹೊಟ್ಟೆ
2: ಉರಿತಾಳಲ್ಲಾನ್ವಿ, ಯಾಕೇನಾಯ್ತು?
0: ರೋಗಿ ಬಯಸಿದ್ದು ನರ್ಸ್ ಕೊಡಿಸಿದ್ದು ಎರಡು ಒಂದೇ ಆಯ್ತು, ಅರ್ಧ ಗಂಟೆಲಿ ಇರ್ತೀನಿ.
2: ಓಕೆ ಓಕೆ
0: ಓಕೆ.

0: ಬೆಳಗ್ಗೆ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಜೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೊಂದು ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ HK ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, MPS ಕುಮಾರ್, ರಾಮಣ್ಣ ಶೃಂಗೇರಿ, HK ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ ಇವರು ಪಾತ್ರವಹಿಸಿರುವಂತಹ ಈ ನಾಟಕ ಈಗ ನಿಮ್ಮ ಮುಂದೆ.

0: ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರುವೆ.
3: ನಿನ್ನ ವಿನಯವೇನೋ ಒಳ್ಳೆಯದೆ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ, ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
1: ನಾನು ವಾದಿಸುವೆನೆಂದು ಭಾವಿಸಬೇಡಿ. ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
3: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
1: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
3: ಅದೇ, ದೇವದಾಸಿಯರೆಂದು.
1: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ. ಕಲಾವತಿ, ನೀನು ಸಾಮಾನ್ಯ ವೇಶ್ಯೆ. ಸಿಂಹಾಸನದೆದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ.
0: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
1: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು. ಮಹಾಪ್ರಭು, ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
3: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ. ಅಂದ ಬಳಿಕ ರಾಜನೂ ನರನೇ?
1: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
4: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೆ.
1: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
2: ಅಪಮಾನ! ಯಕ್ಕಶ್ಚಿತ ವೇಶ್ಯೆಯಿಂದ ಮಹಾಮಂಡಲೇಶ್ವರರ ಅಪಮಾನ. ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
0: ಇರಲಿ, ಈ ವಾದವನ್ನು ಇಷ್ಟಕ್ಕೇ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ ನಿನ್ನ ಇರುವಿಕೆಯಿಂದ ಪರಧರ್ಮದವರಿಗೆ ಹಾನಿಯಾದಲ್ಲಿ ದಂಡನೆಗೆ ಪಾತ್ರಳಾಗುವೆ. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಕೊಡುವ ಬಹುಮಾನವನ್ನು ಸ್ವೀಕರಿಸಿ ನೀನಿನ್ನು ಹೋಗಬಹುದು.
5: ಮಹಾಪ್ರಭು,
0: ಸಮಾಚಾರವೇನು?
5: ಕರ್ಣಿಕರಾದ ಬಸವಣ್ಣನವರು ಸನ್ನಿಧಿಯ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ?
0: ಅಹುದೇನು, ಬರಮಾಡು ಅವರನ್ನು.
6: ಮಹಾಮಂಡಲೇಶ್ವರರಿಗೆ ಶರಣು, ಎಲ್ಲರಿಗೂ ಶರಣು.
0: ಬನ್ನಿ ಬಸವೇಶ, ವಿಷಯವೇನು?
6: ಪ್ರಭು, ರಾಜ್ಯದಲ್ಲಿ ಕ್ಷಾಮದ ಬೇಗೆ ಬೆಳೆಯುತ್ತಿದೆ. ಪ್ರಜೆಗಳು ಅನ್ನ ನೀರಿಲ್ಲದೆ ಪರನಾಡಿಗೆ ವಲಸೆ ಹೋಗುತ್ತಿರುವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
0: ಏನು, ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ?
3: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
7: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
4: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
0: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಯ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
3: ಉಪಾಯವೇತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ? ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
7: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನವಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
4: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
2: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
6: ಮುಂಚೆಣ್ಣನವರೇ, ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಭರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
0: ಮತ್ತಾವು ಉಪಾಯವಿದೆ?

0: ಹೇಳಿ.
1: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
2: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
1: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
3: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
0: ಬರಮಾಡುವವರನ್ನು
4: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಗಿಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಿ ಬರಲು ಹೇಳಿ ಕಳಿಸಿದ್ದಾರೆ.
0: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು! ಪಂಡಿತರೇ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು.
5: ಪ್ರಭು, ಇದು ಪೈಶಾಚಿಕ ಭಾಷೆ. ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
0: ಶೆಟ್ಟರೇ, ತಾವು ಓದಿ.
6: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
0: ಮಧುವರಸರೆ, ತಾವು ಓದಿ.
7: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆಯಂತಿದೆ.
0: ಮಂಚಣ್ಣನವರೇ,
8: ಪ್ರಭು,
0: ತಾವು ಪ್ರಯತ್ನಿಸುವಿರಾ?
2: ಇದನ್ನು ಕರುಣಿಕರಾದ ಬಸವಣ್ಣನವರು ಓದಬಹುದು.
0: ಬಸವಣ್ಣನವರೇ, ತಾವೇ ಓದಿ ಹೇಳಿ.
1: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
0: ಹೌದೇ? ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಆರಿ ಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ? ಬಸವಣ್ಣನವರೇ, ಎಲ್ಲಿ ಎಲ್ಲಿ?
1: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
0: ಅಗಿರಿಯಲ್ಲಿ. ಹೋ
2: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
1: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
2: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
1: ಸಂಗಮನಾಥನ ಇಚ್ಛೆ.
0: ಆಹಾ, ಅನರ್ಘ್ಯವಾದ ಸಂಪತ್ತು! ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
1: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ. ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವ ಮೆಚ್ಚುವನೇ.
0: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗೆಲ್ಲಿ ದೊರೆಯುತ್ತಿತ್ತು?
1: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
0: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
1: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮ ಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನು ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
0: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು. ನಮ್ಮೆಲ್ಲರನ್ನಗಲಿ ಸ್ವರ್ಗಸ್ಥರಾದ ನಿಮ್ಮ ಮಾವ ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಯ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
9: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
10: ಜಯವಾಗಲಿ.
9: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
10: ಜಯವಾಗಲಿ.
9: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
10: ಜಯವಾಗಲಿ.
11: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ! ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೆ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ! ಮಹಾತ್ಮ ಬಸವಣ್ಣನಿಗೆ
10: ಜಯವಾಗಲಿ!
11: ಮಹಾತ್ಮ ಬಸವಣ್ಣನಿಗೆ
10: ಜಯವಾಗಲಿ!
11: ಶರಣೆಂಬೆ ಮಹಾತ್ಮ,
1: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನು.
11: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ. ನಾನೆಂಥ ಪಾಪಿ? ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಸುಮೇಶ, ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ. ಬಸವೇಶ, ಬಸವೇಶ, ಬಸವೇಶ.
1: ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ,
11: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ, ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
8: ಸ್ವಾಮಿ, ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
11: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಪುಸ್ತಕದ ಮೇಲೆ ವಜ್ರಾಘಾತವಾದಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
8: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
11: ಕಲ್ಯಾಣಿ, ಈ ದಿನ ದರ್ಬಾರು ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೇ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವೆಯ?
8: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
11: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
8: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
11: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
8: ನಿಮ್ಮ ಬಲತೊಡೆಯ ಚರ್ಮವನ್ನು ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
11: ಕಲ್ಯಾಣಿ, ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
8: ಬನ್ನಿ ಸ್ವಾಮಿ.
11: ಸಂಗಮನಾಥ, ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಸಂಗಮನಾಥ, ಬಸವೇಶ.
8: ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
11: ಆಗದೇನು ಕಲ್ಯಾಣಿ, ಮನವಲಿದು ಮಾಡಿದ ಭಕ್ತಿ. ಹದವಾದ ಚರ್ಮ ಮೃದುವಾಗದೇನು, ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
8: ಆಗಲಿ ಸ್ವಾಮಿ.
11: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ, ಬಸವಣ್ಣ.
8: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ, ಕೂಡಲ ಸಂಗಮ ದೇವ ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಕಿ ಕಡೆಯಿಲ್ಲ.
1: ಆಹಾ ನೀಲಾ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
8: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
1: ಏಕೆ ನೀಲಾ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೇ?
8: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
1: ಆಹಾ ನೀಲ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
8: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನೂ ಏರ್ಪಡಿಸಲಿ.
1: ಆಗಲಿ ನೀಲ.
3: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ, ಅಪ್ಪಣೆಯಾದರೆ.
1: ಯಾರು ಹರಳಯ್ಯನವರೇ? ಶಿವ ಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
11: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು, ನಾನು ಅಂತ್ಯಜ ಹೊಲೆಯ.
1: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
11: ಗುರುದೇವ, ಶುದ್ಧ ಅಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
1: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವರ ಕಾರಣ?
11: ಗುರುದೇವ, ಅಂದು ತಾವು ರಾಜ್ಯಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನೆಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
1: ಶಿವ ಶಿವ, ಪತಿ ಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರ, ಅದು ಅದು ನನಗಾಗಿ? ಶಿವ ಶಿವ, ಆಹಾ ಎಷ್ಟು ಅಂದವಾಗಿವೆ. ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ, ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಲು ಯೋಗ್ಯ.
11: ಗುರುದೇವ, ನಾನಿವುಗಳನ್ನು ತಮಗಾಗಿ ಸಿದ್ಧಪಡಿಸಿಕೊಂಡು ತಂದಿರುವೆ.
1: ಶರಣರೇ, ನಿಮ್ಮ ಕಾಯಕ ನಿಷ್ಠೆಯಿಂದ ನಾನು ಸಂತುಷ್ಟನಾದೆ. ಈ ಪಾದರಕ್ಷೆಗಳನ್ನು ಸಂಗಮನಾಥನಿಗರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಿರಿ.
11: ಆಗಲಿ ಗುರುದೇವಾ.

0: ಸ್ವಾಮಿ, ಸ್ವಾಮಿ ಪೂಜೆಗೆ ಸಿದ್ಧವಾಗಿದೆ, ಬರುವಿರಾ? ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯಳಾದೆ. ಸ್ವಾಮಿ, ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ.
1: ನೀಲಾ, ಹರಭಕ್ತ ಹರಳೆಯನವರು ಬಂದಿದ್ದರು. ಹೋಗುವಾಗ ಸಂಗಮನಾಥನು ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದ ಅವರ ಭಕ್ತಿ ಭಾವ ರಸಗಂಗೀಲಿ ತೇಲಿ ಮೈ ಮರೆತು ಹೋದೆ. ನೀಲಾ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
0: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
1: ನಡೆ ನೀಲಾ. ನೀಲಾ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
0: ಹಾಗೆ ಆಗಲಿ ಸ್ವಾಮಿ. ಶಿವನೇ,
1: ಸಂಗಮನಾಥ,
2: ಮಂಚಣ್ಣನವರ ಹೇಳಿಕೆಯಂತೆ ಕಳುವಿಗೇನು ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳುವು ಮಾಡಲಿಕ್ಕೆ ಬೇಕು, ಕಳುವು ಮಾಡಲಿಕ್ಕೆ ಬೇಕು.
0: ಯಾರು?
1: ಕಳ್ಳ? ಏನಾಯ್ತು ನೀಲಾ?
0: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ ಸ್ವಾಮಿ.
3: ಒಡೆಯ, ಕಳ್ಳ ಸಿಕ್ಕ.
1: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
0: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
1: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೇಕೇ ಮೋಹ?
0: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
1: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲಾ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
0: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ, ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ, ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
1: ನೀಲಾ, ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ ತಪ್ಪಾಯಿತು ಸ್ವಾಮಿ, ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ ಇವುಗಳನ್ನ ತೆಗೆದುಕೋ.
2: ಅಪ್ಪ ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸುತ್ತಂದೆ.
1: ಅಪ್ಪ ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ, ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು, ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ, ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ ಮಾರು ಮಡದಿ ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದೆಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ. ನಾನು ಜಂಗಮನಲ್ಲ, ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ, ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು. ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ ವೀರಭದ್ರ. ವೀರಭದ್ರಣ್ಣ ರಾತ್ರಿ ಬಹಳವಾಗಿದೆ, ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ, ಇಲ್ಲೇ ವಿಶ್ರಾಂತಿ ತೆಗೆದುಕೋ, ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ, ನನಗೆ ಯಾರೂ ಇಲ್ಲ. ಅಪ್ಪ ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲಾ
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.
0: ಹಾಗೆ ಆಗಲಿ ಸ್ವಾಮಿ.

0: ಅಣ್ಣ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
1: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೆ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
1: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೇ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ ಹರಳ. ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನ ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
1: ಮಧುವರಸರೆ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
1: ಇವುಗಳ ಬೆಲೆ, ಮಧುವರಸರೆ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
0: ಅಲ್ಲ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು,
1: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
0: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
1: ಶಿವಶಿವ
0: ಬಡು.
1: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ, ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
0: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
1: ಬೇಡಿ ಬೇಡಿ ಮಧುವರಸರೇ, ಬೇಡಿ.
0: ಹರಳ,
1: ಸಂಗಮನಾಥ ತಂದೆ ಬಸವಣ್ಣ,
0: ಏನಾಗುತ್ತದೆ ನೋಡೇ ಬಿಡುವ.
1: ಬೇಡಿ ಬೇಡಿ ಮಧುವರಸರೆ, ಬೇಡಿ, ತುಡುಕಬೇಡಿ, ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರೆ, ಬೇಡಿ.
0: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
1: ಬೇಡಿ ಮಧುವರಸರೆ.
2: ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ, ಉರಿ ಉರಿ, ಅಮ್ಮ
1: ಸಂಗಮನಾಥ.
3: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
4: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆಮಾದಿಗರ ಪಟ್ಟಣವಾಗತೊಡಗಿದೆ.
3: ಅದಕ್ಕೆ ಕಾರಣ?
4: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗ ಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
5: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರ್ಯಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ, ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
6: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
3: ಜಾತವೇದ ಮುನಿ?
5: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
4: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
3: ಮಹಾಮಂತ್ರಿ ಬಸವಣ್ಣನವರೇ.
7: ಪ್ರಭು,
3: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
7: ಪ್ರಭು, ನಾನು ಸುಳ್ಳಾಡುವೆನಿ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
5: ಬಸವರಾಜರೇ, ನೀವು ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನೂ ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
7: ಯಾರು ಹೊಲೆಮಾದಿಗರು?
4: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
8: ಡಾಂಬರ ನರ್ಸ್ಯ, ಕಿಳ್ಳಿ ಕ್ಯಾತ್ರ ತಿಮ್ಯ, ಕಿನ್ನರ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
7: ಛೇ ಛೇ ಛೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
5: ಯಾರು ಹೇಳ್ರಪ್ಪ?
7: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
4: ದಂಡಾಧೀಶರೇ, ದೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
7: ಅವರು ಜನಿಸಿದ ಜಾತಿ ಕೀಳಾದರು, ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕರು.
5: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
7: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರೂ ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
5: ಛೇಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
3: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
5: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
3: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
5: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
3: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
7: ಪ್ರಭುಚಿತ್ತ, ಕೇಳಿ. ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
5: ಅದಕ್ಕೆ ನಾನು ಹೇಳಲಿಲ್ಲ.
6: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
7: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯಿಂದ ಕೂಡಿದ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಶಾಂತಿ ಸಮತೆಗಳನ್ನು ಸ್ಥಾಪಿಸಲು ಬಂದಿರುವ ಮಹಾಮಾನವರು.
5: ಭಗವಾನ್ ಬುದ್ಧದೇವನೆತ್ತ ಈ ಜಾತವೇದ ಮುನಿಯತ್ತ, ಬುದ್ಧದೇವನ ಉದಾತ್ತ ವಿಚಾರಗಳೆತ್ತ ಈ ಜಾತವೇದ ಮುನಿಯ ಕೀಳು ವಿಚಾರವೆತ್ತ. ಅಜಗಜಾಂತರ, ಅಜಗಜಾಂತರ.
7: ಬುದ್ಧ ದೇವನು ಮೊದಲು ತನ್ನ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ, ಸಂಘಕ್ಕೆ, ಜ್ಞಾನಿಗಳಿಗೆ ಶರಣಾಗತನಾಗಿ ನಂತರ ಕಳ್ಳತನ, ಹಿಂಸೆ, ಅಸತ್ಯ, ಅನಾಚಾರ, ಮಾದಕ ಪದಾರ್ಥ ಸೇವನೆ, ಈ ಐದು ಅನಾಚಾರಗಳನ್ನು ತ್ಯಜಿಸಬೇಕಾದ ಪಂಚ ಆಚಾರಗಳನ್ನು ಹೇಗೆ ಕಾರ್ಯರೂಪಕ್ಕಿಳಿಸಿದರೋ ಹಾಗೆ ಜಾತವೇದ ಮುನಿಗಳು ಗುರುಲಿಂಗ ಜಂಗಮರಿಗೆ ಅಧೀನರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
3: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ, ನಿಜವೇ?
7: ನಿಜ ಪ್ರಭು. ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
3: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ, ನಿಜವೇ?
7: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
3: ಆಹಾ, ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
7: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೇ?
5: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
6: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
7: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ. ಮಹಾಪ್ರಭು, ಈ ಮಾತನ್ನು ತಾವು ನಂಬುವಿರಾ?
3: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ.
7: ಪ್ರಭು, ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ. ಪ್ರಭು, ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
3: ಅದನ್ನು ನಾನು ಬಲ್ಲೆ ಬಸವೇಶ.
7: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
3: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
7: ಪ್ರಭು, ಮಂತ್ರಿಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
3: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
7: ಶರಣು, ಬರುವೆ.
9: ಪ್ರಭು, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ
4: ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅವಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆಬಾಗಲೇಬೇಕು.
7: ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
4: ಏನು ಬಸವಣ್ಣನವರೇ, ನಂದಿ ಉಂಗರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
6: ಸುಡಾಕದೇನು ಬಣಿವೇನ್ರಿ,
5: ಸುಡ್ಲಿಕ್ಕದೇನು ಹಪ್ಪಳವೇನ್ರಿ?
3: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
7: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
6: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದೋ ನೋಡೋಣ.
3: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
7: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
3: ಆಗಲಿ, ನಿಮ್ಮಗಿಚ್ಛೆಗೆಂತಾಗಲಿ.
7: ಸಂಗಮನಾಥ, ಸಂಗಮನಾಥ.
3: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಮೊದಲು ಆ ನಂದಿ ಉಂಗುರವನ್ನು ತೆಗೆದುಕೊಳ್ಳಿ. ಈ ಉರಿಯನ್ನು ಶಾಂತ ಮಾಡಿ.
7: ಈಗಲಾದರೂ ತಮಗೆ ಅರ್ಥವಾಯಿತಲ್ಲ ಪ್ರಭು, ಎಲ್ಲವೂ ಸಂಗಮನಾಥನ ಇಚ್ಛೆ.
9: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
10: ಶರಣು, ಶರಣು ಹರಳಯ್ಯನವರೇ ಶರಣು. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗೆದು ಹರಳಯ್ಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
9: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
10: ಹರಳಯ್ಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ. ಶರಣ ಪುಂಗವ, ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರು ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
9: ಅದೇನು ಹೇಳಿ ಮಧುವರ ಸರಿ.
10: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
9: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
10: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
9: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮ ನಿಂದೆ ಮಾಡುವರು, ಹೊಲೆಯನೆಂದು ಹೀಯಾಳಿಸುವರು.
10: ಏನಾದರಾಗಲಿ, ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿ ಇಡುತ್ತೇನೆ. ಅಭಯವಿತ್ತು ನನ್ನನ್ನು ಕಾಪಾಡಬೇಕು. ಇದಕ್ಕೆ ತಪ್ಪಿದರೆ ನಿಮಗೆ ಸಂಗಮನಾಥನ ಹಾನಿಯಾಗಿ.
9: ಮಧುವರ ಸರಿ, ಮಧುವರ ಸರಿ, ಇದನ್ನೇನು ಮಾಡಿದಿರಿ? ಆಗಲಿ, ಎಲ್ಲವೂ ಶಿವನಿಚ್ಛೆ. ಬನ್ನಿ, ಮೊದಲು ಅನುಭವ ಮಂಟಪಕ್ಕೆ ಹೋಗಿ ಭಕ್ತಿ ಭಾಂಡಾರಿ ಬಸವಣ್ಣನವರ ಹಾಗೂ ಶರಣ ಶರಣೀಯರ ಒಪ್ಪಿಗೆ ಪಡೆದು ಮುಂದಿನ ಕಾರ್ಯವನ್ನು ನೆರವೇರಿಸುವ.
3: ಸಾವಧಾನ, ಸಾವಧಾನ. ದಂಡಾಧೀಶ ಬಸವಣ್ಣನವರೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
7: ಶಿವನಿಚ್ಛೆ. ಹರಳಯ್ಯ ಮಧುವರಸರೇ, ನ್ಯಾಯಸ್ಥಾನದ ಗೌರವಕ್ಕೆ ಚ್ಯುತಿ ಬಾರದಂತೆ ಆತ್ಮಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ನ್ಯಾಯಸ್ಥಾನವು ನಿಮಗೆ ನೇಮಿಸುತ್ತದೆ.
10: ಆ ನೇಮಕ್ಕೆ ಈ ಜೀವವು ಬದ್ಧವಾಗಿದೆ.
9: ಅಸತ್ಯವನ್ನೇ ಅರಿಯದ ನಾಲಿಗೆಯು ಸತ್ಯವನ್ನೇ ನುಡಿಯುವುದು.
7: ಸಂತೋಷ. ಶರಣರೇ, ಇಂದು ನಿಮ್ಮನ್ನು ಅಪರಾಧಿಗಳೆಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇದಕ್ಕೆ ನಿಮ್ಮ ಉತ್ತರವೇನು?
10: ಸತ್ಯಾಸತ್ಯತೆಗಳನ್ನು ತಿಳಿಯದೆ ಈ ವಿಷಯದಲ್ಲಿ ನ್ಯಾಯಸ್ಥಾನವು ದುಡುಕಿತೆಂದು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.
4: ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಎಬ್ಬಿಸಿ ಸಮಾಜದ ಕಟ್ಟು ಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ.
9: ನಾವು ಅಪರಾಧಿಗಳೇ ಅಲ್ಲ.
7: ನೀವು ನಿರಪರಾಧಿಗಳೆಂದು ಸಿದ್ಧ ಮಾಡಿಕೊಡುವಿರಾ?
9: ನಿಸ್ಸಂದೇಹವಾಗಿ.
10: ಮಹಾಪ್ರಭುಗಳು ನಮ್ಮ ಅಪರಾಧವೇನು ಎಂಬುದನ್ನು ನಿರೂಪಿಸುವ ಕೃಪೆಯಾಗಬೇಕು.
3: ಪಂಡಿತರೇ,
5: ಅಪ್ಪಣೆ ಮಹಾಪ್ರಭು. ಮಧುವರಸರೇ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಿಮ್ಮ ಮಗಳನ್ನು ಅಂತ್ಯಜರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವರ್ಣಾಂತರ ವಿವಾಹ ಮಾಡಿದ ಅಪರಾಧ ನಿಮ್ಮ ಮೇಲೆ ಮಂಡಿಸಲ್ಪಟ್ಟಿದೆ. ಇದಕ್ಕೆ ನೀವೇನು ಹೇಳುವಿರಿ?
10: ಇದು ಅಪರಾಧವೆಂದು ಮಂಡಿಸಿದವರಾರು?
11: ನಾನು ಮತ್ತು ಕಲ್ಯಾಣ ರಾಜ್ಯದ ಸಹಸ್ರಾರು ಪ್ರಜಾಜನರು. ಪ್ರಭು, ಕಲ್ಯಾಣದ ಪ್ರಜಾ ಸಮೂಹವೇ ಸನ್ನಿಧಿಯಲ್ಲಿ ಅರಿಕೆಯ ಪತ್ರವನ್ನು ಅರ್ಪಿಸಿದ್ದಾರೆ. ಇದು ಅಲ್ಲದೆ ಅರಮನೆಯ ಸಭಾಂಗಣದಲ್ಲಿ ತೀರ್ಪಿಗಾಗಿ ಕಾದು ನಿಂತಿದ್ದಾರೆ. ತಮ್ಮ ಅಪ್ಪಣೆಯಾದರೆ ಸನ್ನಿಧಿಗೆ ಅವರೆಲ್ಲರನ್ನೂ ಕರೆಯಿಸುವೆ.
3: ಬೇಡಿ ಮಧುವರಸರೇ, ಹರಳಯ್ಯನವರೇ, ನಿಮ್ಮ ಮೇಲೆ ಮಂಡಿಸಿದ ಈ ಆಪಾದನೆಗೆ ನಿಮ್ಮ ಉತ್ತರವೇನು?
9: ಹೊಲೆಯ ಹಾರವರಿಬ್ಬರು ಮತಾಂತರ ಹೊಂದಿ ಒಂದೇ ಮತದವರಾಗಿ ಮದುವೆಯಾದರೆ ಅದು ಸವರ್ಣೀಯ ವಿವಾಹವೇ ಹೊರತು ವರ್ಣಾಂತರ ಮದುವೆಯಲ್ಲ.
11: ಹೌದು, ಬ್ರಾಹ್ಮಣ ಕನ್ಯೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾ ಅಪರಾಧವಲ್ಲದೆ ಮತ್ತೇನು?
9: ಪ್ರೀತಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಕನ್ಯೆ ಅಂತ್ಯಜನನ್ನು ಲಗ್ನವಾಗಿಲ್ಲವಲ್ಲ.
5: ಮಗಳ ಇಚ್ಛಾಪೂರ್ತಿಗೆ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ.
11: ಕುಲದ ಮೇಲ್ಮೆಯನ್ನು ಕಡೆಗಣಿಸಿ ಮಗಳ ಮನತೃಪ್ತಿಗಾಗಿ ಪ್ರಾಜ್ಞರಾದ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ. ಇದು ಮಹಾ ಅಪರಾಧ.
9: ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಗಿರಬಹುದು ಪಂಡಿತರೇ. ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವದೀಕ್ಷೆಯು ನೀವು ಕಲ್ಪಿಸಿದಂತೆ ಕಾಮುಕ ದೃಷ್ಟಿಯಿಂದ ಕೂಡಿಲ್ಲ.
5: ಇರಬಹುದು, ಆದರೂ ಇದು ವರ್ಣಾಂತರ ವಿವಾಹ. ಜಗತ್ತಿನ ಜನರ ಕಣ್ಣಿಗೆ ದೀಕ್ಷೆ ಎಂಬ ತೆರೆ ಎಳೆದಿದ್ದಾರಷ್ಟೇ.
11: ರಾಷ್ಟ್ರದ ಮಹಾಜನತೆಯ ಕೂಗನ್ನು ಕಡೆಗಣಿಸಿದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಏಳದಿರದು. ಇಂದಿನ ಘಟನೆಯನ್ನು ಆದರ್ಶವಾಗಿರಿಸಿಕೊಂಡು ಹೊಲೆ 18 ಜಾತಿಯು ಸಂಕರವಾಗಿ ಸಮಾಜದಲ್ಲಿ ಭೀಕರ ಸಮಸ್ಯೆಗಳು ಉದ್ಭವಿಸಬಹುದು. ರಾಷ್ಟ್ರದ ಸುವ್ಯವಸ್ಥೆಯನ್ನು ಕಾಪಾಡಬಲ್ಲ ಮಹಾದಂಡಾಧೀಶರೇ ಇಂತಹ ಅನಾಚಾರಕ್ಕೆ ಆಶ್ರಯವಿತ್ತಿರುವುದು ನಾಡಿನ ದುರ್ದೈವವೇ ಸರಿ.
3: ಮಹಾಮಂತ್ರಿ ಬಸವಣ್ಣನವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು?
7: ಕೇವಲ ವಿವಾಹ ಕಾರಣಕ್ಕಾಗಿ ಮತಾಂತರ ಹೊಂದಿರುವರೆಂದು ಹೇಳುವ ಮಂಚಣ್ಣನವರ ನುಡಿ ತತ್ವಕ್ಕೆ ವಿರೋಧ. ವರ್ಣಾಂತರ ವಿವಾಹವೆಂದು ಹೇಳುವ ಪಂಡಿತರ ಮಂಡನೆ ತತ್ವಕ್ಕೆ ಅಪಹಾಸ್ಯ.
3: ಅಂದರೆ ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
7: ನಿಸ್ಸಂದೇಹವಾಗಿ.
11: ನ್ಯಾಯನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
7: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಂಡಿನಾಶಿಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನ ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ.
3: ಹಾ, ತಡೆಯಿರಿ ಬಸವೇಶ, ಮುಂದಿನ ನುಡಿಯನ್ನು ನಾನು ಕೇಳ ಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
7: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
3: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳೆಯುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
7: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
3: ಅದನ್ನು ನಾನು ಬಲ್ಲೆ.
7: ಇದೇ ಕೊನೆಯ ನಿರ್ಧಾರವೇ?
3: ಅಹುದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲೆ ಆಳೆಯಾಗಿದೆ.
7: ಪ್ರಭು, ತಾವು ಅನರ್ಥವಾಯಿತು. ದೊರೆಯೇ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
11: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
7: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
3: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
7: ಮಹಾಪ್ರಭು, ನನ್ನಿಂದ ಶರಣದ್ರೋಹ ಮಾತ್ರ ಎಂದಿಗೂ ಆಗದು.
3: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
7: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ. ಮಹಾಪ್ರಭು, ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
3: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
7: ಕೈವಲ್ಯ ಪ್ರಭು, ಬರುತ್ತೇನೆ. ಶರಣ ದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
3: ಬಸವಣ್ಣ ಹೋಗಬೇಡಿ, ಬಸವೇಶ, ಬಸವರಾಜ ಹೋಗಬೇಡಿ.
7: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣು, ಶರಣು.
1: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವೆಯಾ?
3: ಬಸವೇಶ, ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿದ. ಹೌದು, ಧರ್ಮರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಗೆಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
7: ಆಯಿತು, ಕಲ್ಯಾಣದ ಕ್ರಾಂತಿಯಾಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ, ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ ಕಲ್ಯಾಣವು ಪ್ರಣತಿಯಾಗಿತ್ತು, ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ, ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದ್ದೀರಿ. ಈಗ ರೇಡಿಯೋ ಶಿವಮೊಗ್ಗ 90.8 FM ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು ಏನು ವಿಷಯ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ

0: ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
2: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
3: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
3: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.